ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 27 ದಿನ ಅಂದರೆ 2026 ಇಸ್ವಿಯ ಜೂನ್ ತಿಂಗಳ 17 ತಾರೀಕು ಬುಧವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಡಿ ಕಾವ್ಯ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ, ಏಕೆಂದರೆ ಜೀವನವು ಬೋಧಿಸುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ಎಂದಿದ್ದಾರೆ ಭಗವಾನ್ ಬುದ್ಧ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಚಂದ್ರಕಲಾ ನಂದಾವರ ಅವರಿಂದ, ನಮ್ಮ ನಿಲಯದಿಂದ 6:35 ದೇಶಭಕ್ತಿ ಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದು. ವಿಷಯ ಯೋಗದ ಪರಿಚಯ. ಭಾಗವಹಿಸುತ್ತಾರೆ ಡಾಕ್ಟರ್ ಹೆಚ್ಜಿ ಮಂಜುನಾಥ್ ಕುಮಾರ್. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 7:50 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳು. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ, ಪ್ರಸ್ತುತಿ ಕೆಎಲ್ ಪದ್ಮಿನಿ ಹೆಗಡೆ. 9:10 ಕಾಮನಬಿಲ್ಲು. 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ. ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ. ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಭಾಷಣ ಡಾಕ್ಟರ್ ದುರ್ಗರತ್ನ ಸಿ ಅವರಿಂದ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ, ಹಾಗೂ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕು ಚಿನ್ನಸಮುದ್ರದ ತಂಬೂರಿ ಉಮಾನಾಯಕ ಹಾಗೂ ಸಂಘಟಕರಿಂದ ಲಂಬಾಣಿ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಅಂತಾರಾಷ್ಟೀಯ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2026 ಅಂಗವಾಗಿ ಭಾರತ ಹಾಗೂ ನೆದರ್ಲ್ಯಾಂಡ್ ತಂಡಗಳ ನಡುವೆ ಇಂಗ್ಲೆಂಡಿನ ಹೆಡ್ಡಿಂಗ್ಲೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಸಂಜೆ 6:51 7:35 7:45 9:15 ಪಂದ್ಯದ ಮುಕ್ತಾಯದವರೆಗೆ ಆಕಾಶವಾಣಿ ಚಿತ್ರದುರ್ಗ ಟ್ರಾನ್ಸ್ಮೀಟರ್ನಿಂದ ಆಲಿಸುವಿರಿ. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಬಹುದಾಗಿದೆ. ಕಾರ್ಯಕ್ರಮಗಳು ಹೀಗಿವೆ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬಂಜಿಗೆರೆ ಗೊಲ್ಲರಹಟ್ಟಿಯ ನಿವೃತ್ತ ಶಿಕ್ಷಕರು ಹಾಗೂ ಪ್ರಗತಿಪರ ಕೃಷಿಕರಾದ ಬಿಎಸ್ ವೀರಣ್ಣ ಅವರೊಂದಿಗೆ ಸಂದರ್ಶನ. 7:45

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 6:10:20. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಪ್ರಕೃತಿ ಹಾಗೂ ಜೀವಸಂಕುಲದ ನಡುವೆ ಅವಿನಾಭಾವ ಸಂಬಂಧವಿದೆ. ಅನಾದಿಕಾಲದಿಂದಲೂ ಭಾರತೀಯರಾದ ನಾವು ಪ್ರಕೃತಿಯಲ್ಲಿ ದೈವತ್ವವನ್ನು ಕಾಣುತ್ತಾ ಪೂಜಿಸಿಕೊಂಡು ಬರ್ತಾಯಿದ್ದೇವೆ. ಇಂತಹ ಪ್ರಕೃತಿಯಲ್ಲಿ ಮನುಷ್ಯನ ಚೈತನ್ಯವನ್ನು ಹುರಿದುಂಬಿಸುವಂಥ ಅನೇಕ ಶಕ್ತಿಗಳು, ವಿಷಯಗಳಿವೆ. ಅದರಲ್ಲಿ ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನು ನೀಡುವಂಥ ಮಂತ್ರಗಳ ಉಚ್ಚಾರಣೆಯೂ ಕೂಡ ಒಂದಾಗಿರುವಂಥದ್ದು. ಅಂತಹ ಮಂತ್ರಗಳಲ್ಲಿ ಓಂಕಾರ ಮಂತ್ರವು ಅತ್ಯಂತ ಪ್ರಭಾವ ಹಾಗೂ ಪರಿಣಾಮವುಳ್ಳದ್ದು. ಹಾಗಾಗಿ ಕೇಳುಗರೆ, ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಓಂಕಾರ ಮಂತ್ರದ ಉಚ್ಚಾರಣೆಯ ಮೂಲ, ಮಹತ್ವ ಹಾಗೂ ಓಂಕಾರ ಮಂತ್ರದ ಪಠಣೆಯಿಂದ ಆಗುವಂತಹ ಪ್ರಯೋಜನಗಳ ಕುರಿತು ಒಂದಷ್ಟು ಕಿರು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಓಂಕಾರ ಎಂಬುದು ಸರ್ವಜ್ಞತತ್ವ, ಸರ್ವ ವ್ಯಾಪಕತ್ವ ಮತ್ತು ಸರ್ವ ಶಕ್ತಿತ್ವಗಳ ಸೂಚಕ. ಲ್ಯಾಟಿನ್ ಪದವಾದ ಓಂನೆ ಮತ್ತು ಸಂಸ್ಕೃತ ಪದ ಓಂ ಒಂದೇ ಮೂಲದಿಂದ ಬಂದಿತ್ತು ಎಂದು ಆಚಾರ್ಯ ವಿನೋಬಾ ಅವರು ತಮ್ಮ ಒಂದು ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಓಂ ಎನ್ನುವುದಕ್ಕೆ ಇರುವ ಪರ್ಯಾಯ ಪದವೆಂದರೆ ಅದು ಪ್ರಣವ. ಇದರರ್ಥ ಪ್ರಾರ್ಥಿಸು, ಅತ್ಯುತ್ತಮ ಪ್ರಾರ್ಥನೆಯನ್ನ ಸಲ್ಲಿಸು ಎಂಬುದಾಗಿದೆ. ಓಂಕಾರಕ್ಕೆ ಪರ್ಯಾಯ ಪದ ಪ್ರಣವ ಎಂಬುದಾಗಿದೆ. ಓಕೆ ಸ್ನೇಹಿತರೆ, ಓಂಕಾರ ಮಂತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿತಾ ಹೋಗೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜಗನ್ನಾಥದಾಸರ ಕೃತಿ. ಹಾಡಿದ್ದಾರೆ ವಿದ್ಯಾಭೂಷಣ. ಅಂಬಾತನೆಯ ಹೇರಂಬ ಕರುಣಾಂಬುದಿ ತವ ಚರಣಾಂಬುಜ ಕೆರಗುವೆ ಅಂಬಾತನೆಯ ಹೇರಂಬಾ.

ಸ್ನೇಹಿತರೆ, ಹೂವಿನಲ್ಲಿ ಪರಿಮಳ ಸೇರಿರುವಂತೆ, ಹಾಲಿನೊಳಗೆ ತುಪ್ಪ ಇರುವಂತೆ, ಎಳ್ಳಿನಲ್ಲಿ ಎಣ್ಣೆ ಇರುವಂತೆ, ಹಾಗೆ ಕಲ್ಲಿನಲ್ಲಿ ಚಿನ್ನ ಇರುವಂತೆ ಓಂ ಎಂಬುದು ನಿಸರ್ಗದಲ್ಲಿ ಸರ್ವವ್ಯಾಪಿ ಆಗಿದೆ. ಓಂ ಎಂಬುದು ಕೇವಲ ಅಕ್ಷರವಲ್ಲ, ಬದಲಾಗಿ ಇದೊಂದು ಆ ಓ ಮಾ ಎಂಬ ಮೂರು ಅಕ್ಷರಗಳ ಅದ್ಭುತ ಸಂಗಮವಾಗಿದೆ. ಆಕಾರವು ಇಚ್ಛಾಶಕ್ತಿಯನ್ನು ಅಂದರೆ ಕಾಳಿಯನ್ನು, ಓಕಾರವು ಕ್ರಿಯಾಶಕ್ತಿಯನ್ನು ಅಂದರೆ ಮಹಾಲಕ್ಷ್ಮಿಯನ್ನು, ಮಾಕಾರವು ಜ್ಞಾನಶಕ್ತಿಯಾದ ಸರಸ್ವತಿಯನ್ನ ಸೂಚಿಸುತ್ತದೆ. ಓಂಕಾರ ಉಚ್ಚಾರದಿಂದ ಅಕ್ಷರ ಜ್ಞಾನ ಲಭಿಸುವಂಥದ್ದು. ಇನ್ನು ಈ ಓಂಕಾರ ಪಠಣವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಅತ್ಯಂತ ಫಲಪ್ರದ. ಬ್ರಾಹ್ಮಿ ಮುಹೂರ್ತದಲ್ಲಿ ಮನಸ್ಸು ಉಳಿದ ಅವಧಿಗಿಂತ ಸಹಜವಾಗಿಯೇ ಶಾಂತವಾಗಿರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಓಂಕಾರ ಪಠಿಸಿದರೆ ಹೆಚ್ಚು ಪ್ರಯೋಜನಕಾರಿ. ಕೇಳುಗರೆ, ನಮಗೆಲ್ಲ ತಿಳಿದೇ ಇದೆ, ಯೋಗಾಭ್ಯಾಸದಲ್ಲಿ ಧ್ಯಾನ ಎಂಬುದು ಒಂದು ಪ್ರಮುಖ ಘಟ್ಟ. ಈ ಧ್ಯಾನದಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಲು, ಶಾಂತಗೊಳಿಸಲು ಓಂಕಾರ ಮಂತ್ರದ ಪಠಣ ಹೆಚ್ಚು ಮಹತ್ವ ಪಡೆದಿದೆ. ಈ ಓಂಕಾರ ಮಂತ್ರದ ಉಚ್ಚಾರಣೆಯಿಂದಾಗುವ ಪ್ರಯೋಜನಗಳ ಬಗ್ಗೆ ಕೂಡ ಮಾಹಿತಿ ತಿಳಿಸ್ತೇನೆ ಕೇಳುಗರೆ. ನಮನ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಹೊನ್ನಾತ ಗುಬ್ಬಿ ಹೊನ್ನಾತ, ಚನ್ನ ಗೋಪಾಲನ ಚಲುವ ಕೃಷ್ಣನ ಕೈಕೆ ಹೊನ್ನಾತ ಗುಬ್ಬಿ ಹೊನ್ನಾತ. ಹೆಳವನಕಟ್ಟೆ ಗಿರಿಯಮ್ಮ ಅವರ ವಚನಕ್ಕೆ ಧ್ವನಿಯಾಗಿದ್ದಾರೆ ಚಂದ್ರಕಲಾ ಹಾಗೂ ನಂದಿನಿ.

ಆದರೆ ಅದಕ್ಕೆ ಅಗತ್ಯವಾದ ಮಣ್ಣು, ನೀರು, ಶಾಖ ಇತ್ಯಾದಿಗಳನ್ನ ಕೊಟ್ಟು ಕ್ರಮವಾಗಿ ಮರವನ್ನ ಬೆಳೆಸಬೇಕಾಗುತ್ತೆ. ಹಾಗೆ ಒಂದು ಮಂತ್ರವನ್ನ ಕೂಡ ಕ್ರಮಬದ್ಧವಾಗಿ ಪಠಿಸುವುದರಿಂದ ಅಪೇಕ್ಷಿತ ಫಲವನ್ನ ಪಡೆಯಬಹುದು. ಈ ಓಂಕಾರ ಮಂತ್ರವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಅತ್ಯಂತ ಪರಿಣಾಮಕಾರಿ ಹಾಗೂ ಉತ್ತಮ ಫಲಗಳನ್ನ ಪಡೆಯಬಹುದು. ಅಂತಹ ಪ್ರಯೋಜನಗಳು ಹಲವಾರು. ಅದರಲ್ಲಿ ಕೆಲವು ಪ್ರಯೋಜನಗಳನ್ನ ತಿಳಿಸೋದಾದರೆ, ಓಂಕಾರ ಉಚ್ಚಾರದಿಂದ ದೇಹಕ್ಕೆ ಆಮ್ಲಜನಕ ಹಾಗೂ ರಕ್ತದ ಪೂರೈಕೆ ಚೆನ್ನಾಗಿ ಆಗುವಂಥದ್ದು. ಇದರಿಂದ ಮಾನಸಿಕ ಒತ್ತಡ, ಆತಂಕ ದೂರವಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ಹಾಗೆ ಓಂ ಉಚ್ಚಾರದಿಂದ ಸ್ವರಪೆಟ್ಟಿಗೆಯಲ್ಲಿನ ಸಮಸ್ಯೆ ನಿವಾರಣೆಯಾಗಿ ಸ್ವರವು ಮಧುರವಾಗಿ ಇಂಪಾಗಿ ಆಗುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಓಂಕಾರ ಉಚ್ಚಾರದಿಂದ ಅಗಾಧ ಉಪಯೋಗವನ್ನು ಪಡೆಯಬಹುದು. ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ, ಮಾನಸಿಕ ಸಮತೋಲನ ಹಾಗೂ ಶಾಂತಿಯನ್ನು ಉಂಟು ಮಾಡುತ್ತೆ. ಇನ್ನು ಮನಸ್ಸಿನ ಚಂಚಲ ಸ್ಥಿತಿಯನ್ನು ಗೆಲ್ಲಲು ಅತ್ಯಂತ ಪರಿಣಾಮಕಾರಿ ವಿಧಾನವೇ ಪ್ರಣವ ಅಥವಾ ಓಂಕಾರ ಜಪವಾಗಿದೆ. ಹಾಗೆ ಓಂಕಾರ ಉಚ್ಚಾರದಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾಗುವಂಥದ್ದು ಹಾಗೂ ಆಲೋಚನಾ ಶಕ್ತಿಯನ್ನ ವೃದ್ಧಿಸುತ್ತೆ. ಇನ್ನು ಶರೀರದಲ್ಲಿ ಲವಲವಿಕೆ ಹೆಚ್ಚಾಗಿ ಶರೀರವು ಅಂತರಂಗದಿಂದ ಶುದ್ಧವಾಗಿ ಕಾಂತಿಯುಕ್ತವಾಗುತ್ತೆ. ಓಂಕಾರ ಉಚ್ಚಾರದಿಂದ ಮಾತ್ರವಲ್ಲ, ಅದನ್ನ ಆಲಿಸುವುದರಿಂದ ಕೂಡ ದೈಹಿಕ ಮಾನಸಿಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದು. ಓಕೆ ಕೇಳುಗರೆ, ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಓಂಕಾರ ಮಂತ್ರದ ಮೂಲ, ಅದರ ಉಚ್ಚಾರಣೆಯ ಹಾಗೆ ಪಠಣದಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಕಿರು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇನ್ನು ಓಂಕಾರ ಮಂತ್ರವನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಿಗದಿತ ಸಮಯದಲ್ಲಿ ಪಠಿಸುವ ಅಭ್ಯಾಸ ಮಾಡಿಕೊಂಡ್ರೆ ಉತ್ತಮ ಫಲವನ್ನು ಪಡೆಯಬಹುದು ಅಂತ ಹೇಳ್ತಾ ನಮನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ತಂದು ನಾ ಇರಿಸಿರುವೆ ಕಡಲೆ ಬೆಲ್ಲ ಮೋದಕ, ಬಂದು ನೀ ಸ್ವೀಕರಿಸು ವಿನಾಯಕ. ಆರ್ ಎನ್ ಜಯಗೋಪಾಲರ ರಚನೆ, ಎಸ್ ಜಾನಕಿ ಅವರ ಸ್ವರದಲ್ಲಿ.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಚಿಂತನ ಚಂದ್ರಕಲಾ ನಂದಾವರ ಅವರಿಂದ.
2: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಇದು ಕವಿ ಎಂ ಗೋಪಾಲಕೃಷ್ಣ ಅಡಿಗರ ಕವಿತೆಯ ಸಾಲು. ಜೊತೆಗೆ ಇದೊಂದು ಜೀವನ ಮೌಲ್ಯವೂ ಹೌದು. ಮನುಷ್ಯರ ಬದುಕಿನಲ್ಲಿ ಹುಟ್ಟು ಸಾವುಗಳ ನಡುವಿನ ಅವಧಿಯಲ್ಲಿನ ತುಡಿತವೇ ಅವರವರ ಜೀವನ ಶೈಲಿ. ಈ ಜೀವನ ಶೈಲಿ ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಭಿನ್ನತೆಗಳೂ ಸಹಜ. ಭಿನ್ನತೆಯು ಒಂದು ಕುಟುಂಬದೊಳಗಣ ಒಬ್ಬೊಬ್ಬ ವ್ಯಕ್ತಿಯಿಂದ ತೊಡಗಿ ರಾಜ್ಯ ದೇಶಗಳಂತೆಯೇ ಸಮುದಾಯ ಜಾತಿ ಧರ್ಮಗಳ ನೆಲೆಯಲ್ಲಿಯೂ ಭಿನ್ನವಾಗಿದ್ದರೂ ಆ ಒಬ್ಬೊಬ್ಬರೂ ಬದುಕುವುದಕ್ಕಾಗಿ ಹೋರಾಡುವ ಅಥವಾ ಅವರವರ ಬದುಕಿನಲ್ಲಿ ಬೇಕಾಗಿರುವ ಸುಖಕ್ಕಾಗಿ ಹಂಬಲಿಸುವ ಅಥವಾ ಅವರು ಭಾವಿಸುವ ಯಶಸ್ಸಿನ ಹಿಂದಿನ ಪ್ರಯತ್ನಗಳಿಗೆಲ್ಲ ಬೇಕಾದ ಮೂಲ ದ್ರವ್ಯವೆಂದರೆ ಜೀವನೋತ್ಸಾಹ. ಒಂದರ್ಥದಲ್ಲಿ ಬದುಕಿನ ಬಗೆಗೆ ಅವರಿಗಿರುವ ಪ್ರೀತಿ. ಈ ಪ್ರೀತಿ ಉತ್ಸಾಹಗಳು ಆಯಾಯ ವ್ಯಕ್ತಿಯಲ್ಲಿ ಸಹಜವಾಗಿ ಉಂಟಾಗುವ ಅಂತರಂಗದ ಜೀವ ಪ್ರಕ್ರಿಯೆಯಂತೆಯೇ ಹೊರ ಜಗತ್ತಿನ ಪ್ರಭಾವಕ್ಕೂ ಒಳಪಡುವಂತಹುದು. ಬಾಲ್ಯದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆರೆಹೊರೆಯವರ ಪ್ರೀತಿ ವಾತ್ಸಲ್ಯಗಳಿಂದ ತುಂಬಿ ಜೀವನಕ್ಕೆ ಬೇಕಾದ ಉತ್ಸಾಹದ ಗಳಿಕೆ ಆರಂಭವಾಗುತ್ತದೆ. ಹಾಗೆಯೇ ಅದೇ ಬಾಲ್ಯದಲ್ಲಿ ಅವೇ ವ್ಯಕ್ತಿಗಳ ಕಾರಣದಿಂದ ಉತ್ಸಾಹದ ಬದಲು ಅಸಹನೆ ಮತ್ಸರ ದ್ವೇಷ ಸಿಟ್ಟು ಸೆಡವುಗಳು ಜೀವಿಸಲು ಬೇಡವಾದರೂ ಅವುಗಳೂ ಸೇರಿಕೊಳ್ಳುತ್ತವೆ. ಇನ್ನು ಹುಟ್ಟಿನಿಂದ ಯಾವುದೇ ರೀತಿಯ ದೈಹಿಕ ಮಾನಸಿಕ ತೊಂದರೆಗಳು ಇದ್ದಲ್ಲಿ ಪರಾವಲಂಬಿತನದೊಂದಿಗೆ ಕನಿಕರ ಅನುಕಂಪ ಸಹಾನುಭೂತಿಗಳು ಜೀವನಕ್ಕೆ ಬೇಕಾದವುಗಳಾಗಿ ಸಿಗುತ್ತಿರುತ್ತವೆ ಅಥವಾ ಸಿಗದೆಯೂ ಇರಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಜೀವನೋತ್ಸಾಹ ಎನ್ನುವುದು ಯಾವುದೇ ಭೌತಿಕ ವಸ್ತುಗಳಿಂದ ದೊರೆಯುವಂಥವುದಲ್ಲ ಮಾತ್ರವಲ್ಲ, ಅದು ಜೀವಿಸಲು ಬೇಕಾದ ಮನಸ್ಸಿನ ಅಂತರಂಗದ ನಿರಂತರ ಕ್ರಿಯೆಗೆ ಬೇಕಾದ ಜೀವದ್ರವ್ಯ ಎನ್ನುವುದು ಸಾಬೀತಾಗುತ್ತದೆ. ಈ ಮನಸ್ಸು ಎಲ್ಲಿರುತ್ತದೆ, ಮಿದುಳಿನಲ್ಲಿಯೇ ಹೃದಯದಲ್ಲಿಯೇ ಎಂಬ ಕಾಲಾತೀತವಾದ ಪ್ರಶ್ನೆಗೆ ವಿಜ್ಞಾನ ಇಂದು ಮಿದುಳಿನಲ್ಲಿದೆ ಎಂದು ಸಾಬೀತುಪಡಿಸುವ ದಿಕ್ಕಿನಲ್ಲಿ ನಾವಿದ್ದೇವೆ. ಹಾಗೆಯೇ ಮಿದುಳಿನಲ್ಲಿ ಮನಸ್ಸು ಎನ್ನುವುದರೊಂದಿಗೆ ಬುದ್ಧಿಯೂ ಇದೆ. ಇದು ಮನಸ್ಸನ್ನು ನಿಯಂತ್ರಿಸುತ್ತದೆ ಎನ್ನುವ ಅನುಭವಗಳೊಂದಿಗೆ ಮನಸ್ಸು ಬುದ್ಧಿಯನ್ನೂ ಮೀರಿ ವರ್ತಿಸುತ್ತದೆ ಎನ್ನುವುದು ಕೂಡ ನಮ್ಮ ಅನುಭವಕ್ಕೆ ದೊರಕುವ ಸತ್ಯವೂ ಹೌದು. ಆದ್ದರಿಂದಲೇ ಇಂದಿನ ವರ್ತಮಾನ ಕಾಲದಲ್ಲಿ ಜೀವನೋತ್ಸಾಹವನ್ನು ಉಳಿಸಿಕೊಳ್ಳಬೇಕು ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ. ಈ ಬಗ್ಗೆ ಇರುವ ಮಾಹಿತಿಗಳು ಸಾಕ್ಷಿಗಳು ಅನುಭವಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹಂಚಿಕೆಯಾಗುತ್ತಿವೆ. ಹಾಗಾದರೆ ಇಂದಿನ ವರ್ತಮಾನದಲ್ಲಿ ಜೀವನೋತ್ಸಾಹ ಎನ್ನುವುದು ಕಡಿಮೆಯಾಗುತ್ತಿದೆ ಎಂದಂತಾಯಿತು. ಯಾರಲ್ಲಿ ಜೀವನೋತ್ಸಾಹ ಕಡಿಮೆಯಾಗುತ್ತಿದೆ ಎಂದು ಒಂದಿಷ್ಟು ಯೋಚಿಸೋಣವೇ. ಬಹಳ ಆತಂಕದ ವಿಷಯ ಅಂದರೆ ನಮ್ಮ ಎಳೆಯ ಪೀಳಿಗೆಯಲ್ಲಿ ಜೀವನೋತ್ಸಾಹ ಕಡಿಮೆಯಾಗಿರುವುದು. ಕಷ್ಟದ ಅರಿವಿಲ್ಲದ, ಕೌಟುಂಬಿಕ ಸಂಬಂಧಗಳ ಬಗೆಗೆ ಗೌರವವಿಲ್ಲದ, ಇನ್ನೊಬ್ಬರು ನೀಡುವ ಪ್ರೀತಿ ವಿಶ್ವಾಸಗಳನ್ನು ಅರ್ಥೈಸಿಕೊಳ್ಳಲಾಗದ ಮನಸ್ಥಿತಿಯ ಎಳೆಯರು ಸಣ್ಣ ಪುಟ್ಟ ಕಷ್ಟಗಳನ್ನು ನೋವುಗಳನ್ನು ಸಹಿಸಲಾಗದೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಇಲ್ಲವಾದಾಗ ಅವರನ್ನು ಏಕಾಂಗಿತನ ಕಾಡುತ್ತದೆ, ಜೊತೆಗೆ ಅನುಮಾನಗಳು ಹೆಚ್ಚಾಗುತ್ತವೆ. ಇದರಿಂದ ಹೊರಬರಲಾಗದ ಅವರಲ್ಲಿ ಜೀವನದ ಕುರಿತಾದ ಉತ್ಸಾಹವೇ ಇಲ್ಲದೆ ಆತಂಕಕ್ಕೆ ಖಿನ್ನತೆಗೆ ಒಳಗಾಗಿ ಕೊನೆಗೆ ಆತ್ಮಹತ್ಯೆಗೆ ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಇಂತಹ ಎಳೆಯರಿಗೆ ತಮ್ಮ ಕಷ್ಟಗಳ ಕೋಟೆಗಳನ್ನೇ ಏರಿ ತಮ್ಮ ದೈಹಿಕ ತೊಂದರೆಗಳನ್ನು ಮೀರಿ ಜೀವನ ಪ್ರೀತಿಯಿಂದ ಬದುಕಿನ ಯಶಸ್ಸಿಗೆ ಉತ್ಸಾಹದಿಂದ ಪ್ರಯತ್ನಿಸುವ ಮತ್ತು ಯಶಸ್ವಿಗಳಾದವರ ಬಗೆಗಿನ ತಿಳುವಳಿಕೆ ನೀಡಬೇಕು. ಅವರ ಜೀವನದಿಂದ ಉತ್ಸಾಹವನ್ನು ಸ್ಫೂರ್ತಿಯನ್ನು ಪ್ರೇರಣೆಯಾಗಿ ಪಡೆದು ಅವರ ಜೀವನಾನುಭವಗಳನ್ನು ಮನದಟ್ಟು ಮಾಡಿಕೊಂಡಾಗ ಖಿನ್ನತೆಯ ಚಕ್ರವ್ಯೂಹದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಜೊತೆಗೆ ಅವರ ಮನಸ್ಥಿತಿಯನ್ನು ಸರಿಪಡಿಸುವಲ್ಲಿ ವೈದ್ಯಕೀಯ ಚಿಕಿತ್ಸೆಯೂ ಬೇಕಾಗುತ್ತದೆ. ಮಾತ್ರವಲ್ಲ, ಅನೇಕ ಬಾರಿ ಅವರು ಇರುವ ಕೌಟುಂಬಿಕ ವಾತಾವರಣವನ್ನು ಕೂಡ ಬದಲಾಯಿಸಬೇಕಾದ, ಅಂದರೆ ಅವರ ಕುಟುಂಬಿಕರು ಸ್ನೇಹಿತರು ನೆರೆಹೊರೆಯವರು ಶಿಕ್ಷಕರು ಇವರೆಲ್ಲರೂ ಅವರ ಕುರಿತಾಗಿ ತೋರುವ ಧೋರಣೆಗಳನ್ನು ಕೂಡ ಬದಲಾಯಿಸುವ ಸಂದರ್ಭಗಳು ಇವೆ. ಒಟ್ಟಿನಲ್ಲಿ ಜೀವನದ ಯಾವುದೇ ಹಂತದಲ್ಲಿ ಆಗಲಿ ಜೀವನೋತ್ಸಾಹವನ್ನು ಕಳಕೊಳ್ಳದಂತೆ ನಾವು ಇರಬೇಕಾದರೆ ಬದಲಾವಣೆಯ ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಹೊಂದಿಕೊಂಡು ಬಾಳುವ ಧನಾತ್ಮಕ ಮನೋಧರ್ಮವನ್ನು ಬೆಳೆಸಿಕೊಳ್ಳಲೇಬೇಕು.
1: ಇದುವರೆಗೆ

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:35:05. ಇದೀಗ ಸಾಶಿ ಮರಳಯ್ಯ ಅವರ ರಚನೆಯ ದೇಶಭಕ್ತಿ ಗೀತೆ ಭಾರತ ಇದು ಭಾರತ ನಮ್ಮ ನಾಡಿದು ಭಾರತ ವಿಶ್ವ ಮೋಹಿನಿಯಾಗಿ ಮೆರೆದ ಶಾಂತಿ ಸದನವು ಭಾರತ ಸಮೂಹ ಗಾನದಲ್ಲಿ ಕೇಳೋಣ.

ಸಾಶಿ ಮರುಳಯ್ಯ ಅವರ ರಚನೆಯ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋ

ಎಂಬುದು ಜೀವನಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಈಗ ವೇಳೆ 6:40 ಈಗ ಕೇಳಿ ರೈತರಿಗೆ ಸಲಹೆ.
1: ರೈತ ಬಂಧುಗಳೆಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯ ವಿಭಾಗ ಶಾಸ್ತ್ರ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ರೈತರಿಗೆ ನಾನು ಮಾಹಿತಿ ಕೊಡಲಿರುವ ವಿಷಯವೇನೆಂದರೆ ಮಲ್ಟಿಪರ್ಪಸ್ ಟ್ರೀಸ್, ಅಂತಂದರೆ ಬಹು ಉಪಯೋಗಿ ಮರಗಳು ಅಥವಾ ಗಿಡಗಳು ಅಂತ ಹೇಳ್ಬೋದು. ರೈತರು ಇದು ಭಾಳ ಕಮ್ಮಿ ಕೇಳಿರಬಹುದಂಥ ವಿಷಯ ಅನಿಸುತ್ತೆ. ಇದೇನು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತಂದರೆ, ಮರಗಳಿಂದ ನಾವು 2 ಅಥವಾ 2 ಹೆಚ್ಚು ಉತ್ಪನ್ನ ಅಥವಾ ಸೇವೆಗಳನ್ನು ನಾವು ಪಡಿತಾ ಇದ್ರೆ ಅಂತಹ ಮರಗಳನ್ನು ಅಂತಹ ಗಿಡಗಳನ್ನು ನಾವು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತ ಕರಿತೀವಿ. ಈ ಮಲ್ಟಿಪರ್ಪಸ್ ಟ್ರೀಸ್ ಏನೇನು ಕೊಡ್ತದೆ ಅಂತಂದರೆ, ಮಲ್ಟಿಪರ್ಪಸ್ ಹೆಸರಿಗೆ 2 ಅಥವಾ 2 ಅಂತಂದರೆ ಇದರಿಂದ ಕಟ್ಟಿಗೆ ಸಿಗ್ಬೋದು ಅಥವಾ ಉರುವಲು ಕಟ್ಟಿಗೆಯಾಗಿ ಸಿಗ್ಬೋದು ಅಥವಾ ಇದರಿಂದ ಮರ ಮುಟ್ಟುಗಳು ಸಿಗ್ತಾ ಇರ್ಬೋದು. ಗಮ್ ಇರ್ಬೋದು, ರೆಜಿನ್ ಇರ್ಬೋದು, ಟ್ಯಾನ್ ಇರ್ಬೋದು, ಹಣ್ಣು ಇರ್ಬೋದು ಅಥವಾ ಎಲೆ ಇರ್ಬೋದು, ಇನ್ನು ಬಾರ್ಕ್ ಅಂತ ಇರ್ಬೋದು ಅಥವಾ ಮೆಡಿಸಿನಲ್ ಪ್ಲಾಂಟ್ಲಿಂದ ಅದರಿಂದ ರೂಟ್ಸ್ ಅಂತ ಇರ್ಬೋದು ಅದು ಸಿಗ್ಬೋದು, ಅಥವಾ ಎಲೆಗಳು ಕೂಡ ಒಂದು ಉತ್ಪನ್ನ ಆಗಿರ್ಬೋದು. ಇನ್ನಿತರ ಯಾವುದೇ ಉತ್ಪನ್ನ ಅದನ್ನು ನಾವು ಉತ್ಪನ್ನ ಅಂತ ಕರಿತೇವೆ. ಮತ್ತು ಸೇವೆಗಳು, ಅರಣ್ಯಾಧಿತ ಮರಗಳು ಕೂಡ ವಿಶೇಷವಾಗಿ ಅತಿ ಹೆಚ್ಚು ಸೇವೆಗಳನ್ನು ಅದು ಮಾಡ್ತದೆ. ಆ ಸೇವೆಗಳು ಯಾವ್ಯಾವ ಅಂತಂತಂದರೆ, ಬಿದ್ದಂಥ ನೀರನ್ನು ಹಿಂಗಿಸುವುದಾಗಿರುವುದರಲ್ಲಿ ಅಥವಾ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತೀವಿ, ವಾತಾವರಣದಲ್ಲಿ ಇರತಕ್ಕಂಥ ಇಂಗಾಲವನ್ನು ಗಿಡಗಳನ್ನು ಎಬ್ಸಾರ್ಬ್ ಮಾಡ್ಕೊತವೆ. ಅದೇ ರೀತಿಯಾಗಿ ಹೇಳೋದಾದರೆ ನೀರು ಹರಿದು ಹೋಗ್ತಕ್ಕಂಥ ಕೂಡ ತಡೆಗಟ್ತದೆ, ಹಾಗೂ ಫಲವತ್ತತೆ ಕೂಡ ಹರಿದು ಹೋಗ್ತಕ್ಕಂಥ ತಡೆಗಟ್ತದೆ. ಹಾಗೆ ಹೇಳೋದಾದರೆ ಉತ್ತಮವಾದ ಗಾಳಿ ಕೊಡುವುದರಲ್ಲಿ ಅರಣ್ಯ ಆಧಾರಿತ ಮರಗಳು ಅತಿ ಹೆಚ್ಚು ಅದನ್ನು ಸೇವೆ ಸಲ್ಲಿಸ್ತದೆ, ಹಾಗೂ ತಂಪಾಗಿರಿಸ್ತದೆ ವಾತಾವರಣವನ್ನು, ಹಾಗೂ ಅದರಿಂದ ನೆರಳು ಕೂಡ ಕೊಡ್ತದೆ. ನೆರಳು ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾಕಂತಂತಂದರೆ, ಬೆಳೆಗಳಾದಂತಹ ಕಾಫಿ ಇರ್ಬೋದು ಅಥವಾ ಟೀ ಇರ್ಬೋದು ಅಥವಾ ನಾವು ಹೇಳೋದಾದರೆ ಶುಂಠಿ ಬೆಳೆದಲ್ಲಿ ಅಥವಾ ಅರಿಶಿನ ಬೆಳೆದಲ್ಲಿ ಅದರಲ್ಲಿ ನೆರಳು ಬೇಕಾಗ್ತದೆ. ವಿತೌಟ್ ನೆರಳು ಇಲ್ಲದೆ ಬೆಳೆದಾಗ ಏನಾಗುತ್ತೆ, ಅದರಲ್ಲಿ ಬೆಳೆದಂತಹ ಬೆಳೆಗಳಲ್ಲಿ ಆದಾಯ ಕಮ್ಮಿ ಆಗ್ತದೆ ಅಥವಾ ಇಳುವರಿ ಕಮ್ಮಿ ಆಗ್ತದೆ. ಅದರ ಸಲುವಾಗಿ ಕೆಲವೊಂದು ಕೃಷಿ ಆಧಾರಿತ ಅಥವಾ ತೋಟಗಾರಿಕಾ ಆಧಾರಿತ ಬೆಳೆಗಳಿಗೆ ನೆರಳು ಬಹುಮುಖ್ಯವಾಗಿರ್ತದೆ. ಅಂತಲ್ಲಿ ಕೂಡ ನಾವು ಅರಣ್ಯಾಧಾರಿತ ಮರಗಳನ್ನು ಬೆಳಿಬೇಕು. ಅದು ಪರ್ಟಿಕ್ಯುಲರ್ಲಿ ಹೇಳೋದಾದರೆ ಬಹು ಉಪಯೋಗಿ ಮರಗಳನ್ನು ಬೆಳಿಬೋದು. ಬಹು ಉಪಯೋಗಿ ಮರಗಳು ಸಾಕಷ್ಟು ಮರಗಳಿದೆ. ಕೆಲವೊಂದು ಮರಗಳು ಅತಿ ಹೆಚ್ಚು ಉತ್ಪನ್ನ ಮತ್ತು ಸೇವೆಗಳನ್ನು ಸಲ್ಲಿಸ್ತದೆ, ಕೆಲವೊಂದು ಮರಗಳು ಅತಿ ಕಡಿಮೆ ಸೇವೆಯನ್ನು ಸಲ್ಲಿಸ್ತದೆ ಮತ್ತು ಉತ್ಪನ್ನಗಳು ಕೊಡುತ್ತದೆ. ಆದರೆ ಎಲ್ಲ ಮರಗಳು ಒಂದಲ್ಲ ಒಂದು ರೀತಿಯಿಂದ ಅದು ಮಲ್ಟಿಪರ್ಪಸ್ ಮರವಾಗಿರ್ತದೆ ಅಥವಾ ಗಿಡವಾಗಿರ್ತದೆ. ಸಾಮಾನ್ಯವಾಗಿ ಹೆಸರು ಹೇಳೋದಾದರೆ ಸಾಗವಾನಿ ತೋಬೋದು, ಮಾವು ತೋಬೋದು, ಶ್ರೀಗಂಧ, ಗಾಳಿಮರ, ತೆಂಗು, ಹಲಸು, ನುಗ್ಗೆ, ಸುಬಾಬುಲ್, ನೀವು ಯಾವುದೇ ಮರಗಳನ್ನು ತೋಡು ಅವು ಕೂಡ ಒಂದು ಮಲ್ಟಿಪರ್ಪಸ್ ಮರವಾಗಿರಿಸ್ತದೆ. ಅದೇ ರೀತಿಯಾಗಿ ರೈತರು ಅರಣ್ಯಾಧಿತ ಮರಗಳನ್ನು ಬಾರ್ಡರ್ ಆಗಿ ಬೆಳ್ಕೋಬಹುದು ಅಥವಾ ಬಂಡ್ಸ್ ಅಂತ ಏನಿರ್ತವೆ ರೈತರದ ಅಲ್ಲಿ ಕೂಡ ಬೆಳಿಬಹುದು, ಅಥವಾ ಇಂಟರ್ ಕ್ರಾಪಿಂಗ್ ಮುಖಾಂತರ ಅಥವಾ ಬೇರೆ ಬೇರೆ ತೆಂಗು ಅಡಿಕೆ ಮರಗಳಲ್ಲಿ ಕೂಡ ಬೆಳಿಬಹುದು, ಇಲ್ಲಾಂತಂದ್ರೆ ಕೃಷಿ ಬೆಳೆಗಳಲ್ಲೂ ಕೂಡ ಅವರು ಬೆಳಿಬಹುದು. ಅದರಿಂದ ಹೆಚ್ಚು ಹೆಚ್ಚು ಲಾಭವನ್ನು ಅವರು ಗಳಿಸಬಹುದು. ಇನ್ನೇನಾದರೂ ಮಾಹಿತಿ ಇದರ ಬಗ್ಗೆ ಬೇಕಾದಲ್ಲಿ ರೈತರು ಕೂಡ ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು, ಅವರ ಪ್ರಶ್ನೆಗಳಿಗೆ ಉತ್ತರ ಕೂಡ ಕಂಡುಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 9825453147 ಸಂಪರ್ಕಿಸಿ ಅವರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಕೂಡ ಅವರು ಕಂಡುಕೊಳ್ಳಬಹುದು. ಧನ್ಯವಾದ.
0: ರೈತರಿಗೆ ಸಲಹೆ ಕೇಳಿದಿರಿ.

ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬಂಜಿಗೆರೆ ಗೊಲ್ಲರಹಟ್ಟಿಯ ನಿವೃತ್ತ ಶಿಕ್ಷಕರು ಹಾಗೂ ಪ್ರಗತಿಪರ ಕೃಷಿಕರಾದ ಬಿಎಸ್ ವೀರಣ್ಣ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಕೇಳಿ ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ನ್ಯೂಸ್ ಆನ್ ಏರ್ ಆಪ್ನ ಮೂಲಕ ಪ್ರಸಾರವಾಗಲಿದೆ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕುವೆಂಪು ಅವರ ರಚನೆಯ ಭಾವಗೀತೆಯೊಂದನ್ನು ಕೇಳೋಣ.

0: ಕುವೆಂಪು ಅವರ ರಚನೆಯ ಭಾವಗೀತೆಯೊಂದನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಈಗ ಕೇಳಿ ಆರೋಗ್ಯ ಬಿಂದು. ಯೋಗದ ಪರಿಚಯ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಹೆಚ್ಜಿ ಮಂಜುನಾಥ್ ಕುಮಾರ್.
1: ಪ್ರಾಚೀನ ಭಾರತದ ಅನೇಕ ವಿದ್ಯೆಗಳಿಗೆ ಮಹತ್ವವಿದೆ. ಅವುಗಳಲ್ಲಿ ಯೋಗಕ್ಕೆ ವಿಶೇಷ ಸ್ಥಾನವಿದೆ. ಯೋಗದಲ್ಲಿ ಅಡಗಿರುವ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ವಿಷಯಗಳಿಂದಾಗಿ ವಿದೇಶಿಯರು ಸಹ ಇದರ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಅಧ್ಯಯನ ನಡೆಸಲು ಪ್ರಾರಂಭಿಸಿದ್ದಾರೆ. ಯೋಗ ಅನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಅನ್ನುವ ಪದದಿಂದ ಬಂದಿದ್ದು, ಯುಜ್ ಎಂದರೆ ನೊಗಕ್ಕೆ ಕಟ್ಟು, ಬಂಧಿಸು, ಕೇಂದ್ರೀಕರಿಸು ಎಂದು ಅರ್ಥ ಎಂದು ಶಬ್ದಾರ್ಥಕೋಶವು ನಮಗೆ ತಿಳಿಸುತ್ತದೆ. ಅಂದರೆ ಯೋಗ ಎನ್ನುವ ಪದದ ಅರ್ಥ ಏಕಾಗ್ರತೆ ಎಂದಾಯಿತು. ಆತ್ಮನನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವುದೇ ಯೋಗ. ಯೋಗೋ ಚಿತ್ತವೃತ್ತಿ ನಿರೋಧ ಎಂದು ಹೇಳಲ್ಪಟ್ಟಿದೆ. ಅಂದರೆ ಮನುಷ್ಯನ ಮನಸ್ಸು ಚಂಚಲ ಪ್ರವೃತ್ತಿಯನ್ನು ಹೊಂದಿದೆ. ಇದರ ಚಂಚಲತೆಯನ್ನು ಹೋಗಲಾಡಿಸಿ ಮನಸ್ಸನ್ನು ನಿಯಂತ್ರಿಸಿ ಕೇಂದ್ರೀಕರಿಸುವುದೇ ಯೋಗ ಎನ್ನಲ್ಪಟ್ಟಿದೆ. ಒಂದು ನಿಮಿಷ ಕಣ್ಣು ಮುಚ್ಚಿ ಕುಳಿತರೆ ಎಷ್ಟೊಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಓಡಾಡುತ್ತವೆ ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ಆ ಓಟಕ್ಕೆ ಕಡಿವಾಣ ಹಾಕಿ ನಿಯಂತ್ರಿಸುವುದೇ ಯೋಗ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಯೋಗಾಭ್ಯಾಸದಿಂದ ಮನಸ್ಸನ್ನು ಹೇಗೆ ನಿಯಂತ್ರಿಸಬಹುದೆಂದು ವಿವರವಾಗಿ ತಿಳಿಸಲ್ಪಟ್ಟಿದೆ. ಮೂಲತಃ ಯೋಗ ಇರುವುದು ಮೋಕ್ಷ ಸಾಧನೆಗಾಗಿ. ಅಂದರೆ ಆತ್ಮವು ಹುಟ್ಟು, ಸಾವು, ಮರುಹುಟ್ಟು ಎಂಬ ಜನ್ಮಾಂತರ ವರ್ತುಲದಿಂದ ಕಳಚಿಕೊಂಡು ಎಲ್ಲಾ ಬಂಧನಗಳಿಂದ ಮುಕ್ತಿ ಹೊಂದಿ ಮೋಕ್ಷವೆಂಬ ಸದ್ಗತಿಯನ್ನು ಕಾಣುವುದೇ ಆಗಿದೆ. ಯೋಗಾಭ್ಯಾಸ ಅಂದ ತಕ್ಷಣ ಅನೇಕರು ಅನೇಕ ವಿಧದಲ್ಲಿ ಅಭ್ಯಾಸವನ್ನು ತಿಳಿಸುತ್ತಾರಾದರೂ, ಸುಮಾರು 2000 ವರ್ಷಗಳ ಹಿಂದಿನ ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗವೇ ಇವುಗಳಲ್ಲಿ ಪ್ರಾಚೀನ ಹಾಗೂ ಪ್ರಮುಖವಾಗಿ ಕಾಣಿಸುತ್ತದೆ. ಈ ಅಷ್ಟಾಂಗ ಯೋಗದ ಬಗ್ಗೆ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆದರೆ ಉಳಿದ ರೀತಿಯ ಅಭ್ಯಾಸಗಳು ಈ ಅಷ್ಟಾಂಗ ಯೋಗದ ಕೆಲವು ಹಂತಗಳಿಂದ ಮುಂದಕ್ಕೆ ಮುಂದುವರಿಯುತ್ತಿರುವುದನ್ನು ಗಮನಿಸಿ ತಿಳಿದುಕೊಳ್ಳಬಹುದಾಗಿದೆ. ಪತಂಜಲಿಯು ಆತ್ಮ ಸಾಧನೆಗಾಗಿ ಅಷ್ಟ ಅಂದರೆ 8 ಅಂಗಗಳಿರುವ ಯೋಗವನ್ನು ಹೇಳಿದ್ದಾನೆ. ಅವು ಯಾವುವೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಯಮ ಮತ್ತು ನಿಯಮಗಳು ಸಾರ್ವತ್ರಿಕ ನಿಯಮಾವಳಿಗಳು. ಇವು ಯೋಗಿಯ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳನ್ನು ನಿಗ್ರಹಿಸಿ ಸಮಾಜದಲ್ಲಿನ ಇತರರೊಡನೆ ಸಮರಸವಾಗಿರುವಂತೆ ಮಾಡುತ್ತವೆ. ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 5 ಅಂಶಗಳಿದ್ದು, ಹಿಂಸೆ ಮಾಡದಿರುವುದು, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯವನ್ನು ಪಾಲಿಸುವುದು ಮತ್ತು ಅನಗತ್ಯ ವಸ್ತು ದ್ರವ್ಯಗಳನ್ನು ಸಂಗ್ರಹ ಮಾಡದಿರುವುದನ್ನು ಪಾಲಿಸುವುದೇ ಯಮ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಎಂಬ 5 ಅಂಶಗಳೇ ನಿಯಮ. ಅಂದರೆ ಅಂತರಂಗ ಹಾಗೂ ಬಹಿರಂಗ ಶುದ್ಧಿ, ಮನಸ್ಸನ್ನು ತೃಪ್ತಿ ಸಂತೋಷದಲ್ಲಿಡುವುದು, ತಪಸ್ಸನ್ನು ಆಚರಿಸುವುದು, ತನಗೆ ತಾನೇ ಅಧ್ಯಯನ ನಡೆಸುವುದು ಹಾಗೂ ಸಂಪೂರ್ಣ ಸಮರ್ಪಣಾ ಮನೋಭಾವ ಬೆಳೆಸಿಕೊಳ್ಳುವುದೇ ನಿಯಮ ಎಂದು ಪತಂಜಲಿ ತಿಳಿಸಿದ್ದಾನೆ. 3ನೇ ಅಂಗ ಆಸನ. ಇದು ನಮ್ಮ ಶರೀರದ ಅಂಗಗಳಿಗೆ ನಿಲುವು, ಆರೋಗ್ಯ ಹಾಗೂ ಲಘುತ್ವವನ್ನು ನೀಡುತ್ತದೆ. ಇದು ಕೇವಲ ಶರೀರಕ್ಕಷ್ಟೇ ಸೀಮಿತವಾಗಿರದೆ ಮನೋದೈಹಿಕ ವ್ಯಾಯಾಮವಾಗಿದೆ. ಯೋಗಾಸನಗಳ ಅಭ್ಯಾಸದಿಂದ ಮನಸ್ಸಿನ ಚಂಚಲತ್ವವನ್ನು ನಿವಾರಿಸಿ ಅದಕ್ಕೆ ದೃಢತ್ವವನ್ನು ಕೊಡುತ್ತದೆ. ದೇಹವೆಂಬುದು ಮೋಟಾರು ವಾಹನದಂತೆ, ಆತ್ಮವೆಂಬುದು ಅದರ ಚಾಲಕ. ಇಂಧನವು ಯೋಗ ಸಾಧನೆ, ಮಾರ್ಗವೆಂಬುದು ಗುರು ಎಂದು ಹೇಳಲಾಗಿದೆ. ಆದ್ದರಿಂದ ಮೋಟಾರು ವಾಹನವನ್ನು ಕಾಲಕಾಲಕ್ಕೆ ಶುಚಿ ಹಾಗೂ ದುರಸ್ತಿಗೊಳಿಸಿ ಸುಸ್ಥಿತಿಯಲ್ಲಿರಿಸಿಕೊಳ್ಳುವಂತೆ ಈ ದೇಹವನ್ನು ಸುಸ್ಥಿತಿಯಲ್ಲಿರಿಸಿ ಪರಮಾತ್ಮನೆಡೆಗೆ ಆತ್ಮದ ಪಯಣಕ್ಕೆ ಸಜ್ಜುಗೊಳಿಸಲು ಇರುವುದೇ ಈ ಆಸನ, ಪ್ರಾಣಾಯಾಮಗಳೆಂಬ ಸಾಧನೆ. ಇವುಗಳಿಂದ ಯೋಗಿಗೆ ದೇಹದ ಮೇಲೆ ಸಂಪೂರ್ಣ ಹತೋಟಿ ಬಂದು ದೇಹದ ಗುಲಾಮನಾಗುವುದನ್ನು ತಪ್ಪಿಸಬಹುದಾಗಿದೆ. ದೇಹವು ಮೋಕ್ಷ ಸಾಧನೆಗೆ ಅನುಕೂಲವಾದ ಸಾಧನವಾಗಿದೆ. ದೇಹ, ಆತ್ಮ, ಗುರು, ಯೋಗ ಸಾಧನೆ, ಇವುಗಳ ಲಭ್ಯತೆ ಹಾಗೂ ಸರಿಯಾದ ಹೊಂದಾಣಿಕೆಯಿಂದ ಮಾತ್ರ ಮೋಕ್ಷ ಸಾಧಿಸಬಹುದಾಗಿದೆ. ಆಸನಗಳ ಹೆಸರು ವಿಕಾಸ ತತ್ವವನ್ನು ಸೂಚಿಸುವ ಅರ್ಥಗಳನ್ನು ಹೊಂದಿದೆ. ಕೆಲವು ಆಸನಗಳು ಸಸ್ಯಗಳ ಹೆಸರಿನಿಂದ, ಕೆಲವು ಕ್ರಿಮಿಕೀಟಗಳ ಹೆಸರಿನಿಂದ, ಕೆಲವು ಜಲಚರಗಳ ಹೆಸರಿನಿಂದ, ಕೆಲವು

0: ಪಕ್ಷಿಗಳ ಹೆಸರಿನಿಂದ, ಕೆಲವು ಪ್ರಾಣಿಗಳ ಹೆಸರಿನಿಂದ, ಕೆಲವು ಪೌರಾಣಿಕ ವ್ಯಕ್ತಿಗಳ ಹೆಸರಿಂದ, ಕೆಲವು ಋಷಿಗಳ ಹೆಸರಿನಿಂದಲೂ ಕರೆಯಲ್ಪಟ್ಟಿದೆ. ಎಲ್ಲವೂ ಸಮಾನ ಎಂಬ ತತ್ವ ಇಲ್ಲಿ ಬಿಂಬಿಸಲ್ಪಟ್ಟಿದೆ. ನಾಲ್ಕನೇ ಹಂತ ಪ್ರಾಣಾಯಾಮ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಯೋಗದ ಪರಿಚಯ ಕುರಿತು ಡಾಕ್ಟರ್ ಹೆಚ್ ಜಿ ಮಂಜುನಾಥ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:55.

0: ಶಿನಾಥ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಫ್ರಾನ್ಸ್ ದೇಶಸ್ಯ ಎವಿಯನ್ ನಗರೆ G7 ಶಿಖರ ಸಮ್ಮೇಳನಾವಧೌ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ವಿಭಿನ್ನಾನಾಂ ರಾಷ್ಟ್ರಾಣಾಂ ನೇತೃಭಿಃ ಸಹ ದ್ವೈಪಾಕ್ಷಿಕೋಪವೇಶನಂ ಕೃತ್ವಾ ವಿಸ್ತೃತಂ ಕೂಟನೀತಿಕ ಕಾರ್ಯಂ ವಿಹಿತಂ. ವಿದೇಶ ಮಂತ್ರಾಲಯಾನುಸಾರಂ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ತಥಾ ತಸ್ಯ ಕನಾಡಾ ದೇಶಸ್ಯ ಸಮಕಕ್ಷೀಯೇಣ ಮಾರ್ಕ್ ಕಾರ್ನಿ ಇತ್ಯನೇನ ಚ ಭಾರತ ಕನಾಡಾ ದೇಶಯೋಃ ಸಂಬಂಧೇಷು ಸಕಾರಾತ್ಮಕತಾಯಾಃ ಸ್ವಾಗತಂ ಕೃತಂ. ಬ್ರಿಟಿಷ್ ಪ್ರಧಾನಮಂತ್ರಿ ಕೀರ್ ಸ್ಟಾರ್ಮರ್ ಇತ್ಯನೇನ ಸಹ ಮಿಲಿತ್ವಾ ಪ್ರಧಾನಮಂತ್ರಿ ಶ್ರೀಮೋದಿ 35th-2000 ದೂರದೃಷ್ಟ್ಯಾಂತರ್ಗತಂ ಭಾರತ ಯುಕೆ ಸಂಬಂಧಾನಾಂ ಪ್ರಗತಿಂ ಸಮೀಕ್ಷಿತವಾನ್. ಪ್ರಧಾನಮಂತ್ರಿ ಮೋದಿ ಜಿ 7 ಶಿಖರ ಸಮ್ಮೇಳನಾವಧೌ ಯುಎಇ ಅಧ್ಯಕ್ಷೇಣ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿತ್ವಾನ್. ತಥಾ ಚ ಪಶ್ಚಿಮ ಏಷ್ಯಾ ಕ್ಷೇತ್ರೆ ಚಿರಸ್ಥಾಯಿ ಶಾಂತಿಂ ಸುರಕ್ಷಾಂ ಸ್ಥಿರತಾಂ ಚ ಪ್ರವರ್ಧಯಿತುಂ ಸಂವಾದಸ್ಯ ಕೂಟನೀತೇಃ ಅಂತಾರಾಷ್ಟ್ರೀಯ ವಿಧೇಃ ಸಾರ್ವಭೌಮತ್ವಸ್ಯ ಪ್ರಾದೇಶಿಕ ಅಖಂಡತಾಯಾಶ್ಚ ಸಮ್ಮಾನಸ್ಯ ಮಹತ್ವಂ ಅಧುರೇಖಿತಂ. ಕೆನ್ಯಾ ದೇಶಸ್ಯ ರಾಷ್ಟ್ರಪತಿನಾ ವಿಲಿಯಂ ರೂಟೊ ಇತ್ಯನೇನ ಸಹಾಪಿ ಶ್ರೀಮೋದಿ ಮೇಳನಂ ಕೃತವಾನ್. ಶ್ರೀಮೋದಿ ಅವದತ್ ಯತ್ ಭಾರತಂ ಕೆನ್ಯಾ ಚ ವೈಶ್ವಿಕ ದಕ್ಷಿಣಸ್ಯ ಆಕಾಂಕ್ಷಾಸು ದೀರ್ಘಕಾಲಂ ಯಾವತ್ ಸಹಭಾಗಿತ್ವಂ ಕುರ್ವಂತಿ. ಜಾಪಾನ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಮಿಲಿತ್ವಾ ಶ್ರೀಮೋದಿ ಅವಧಾನಂ ದತ್ತವಾನ್ ಯತ್ ಭಾರತ ಜಾಪಾನ ದೇಶಯೋಃ ಸಂಬಂಧಃ ವಿವಿಧೇಷು ಕ್ಷೇತ್ರೇಷು ನಿರಂತರಂ ಸುದೃಢಂ ಭವಿಷ್ಯತಿ. ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರಂ ಅದ್ಯ ವೈಶ್ವಿಕ ಕೂಟನೀತೇಃ ಕೇಂದ್ರಃ ಅಸ್ತಿ ಯತ್ G7 ಶಿಖರ ಸಮ್ಮೇಳನಸ್ಯ ಮಹತ್ವಪೂರ್ಣೇ ಚರಣೆ ಅಸ್ತಿ. ಭಾರತಸ್ಯ ಸಹಭಾಗಿ ದೇಶಸ್ಯ ರೂಪೇಣ ಸಹಭಾಗಿತ್ವೇನ ಸರ್ವೇಷಾಂ ದೃಷ್ಟಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪೇನ ಸಹ ಬಹುಪ್ರತೀಕ್ಷಿತಾಯಾಂ ದ್ವೈಪಾಕ್ಷಿಕ ಸಮ್ಮೇಳನೆ ದೃಢತಯಾ ನಿಬದ್ಧಃ ಅಸ್ತಿ ಯತ್ ಅದ್ಯ ಶಿಖರ ಸಮ್ಮೇಳನಾವಧೌ ಭವಿಷ್ಯತಿ. 25th-2000 ಫರ್ವರಿ ಮಾಸೆ ವಾಷಿಂಗ್ಟನ್ ಡಿಸಿ ಇತ್ಯತ್ರ ಅಂತಿಮ ವಾರಮ ಮೇಳನಾನಂತರಂ ಉಭಯೋಃ ಮಧ್ಯೆ ಏತತ್ ಪ್ರಥಮಂ ಮೇಳನಂ ಭವಿಷ್ಯತಿ. ಅದ್ಯತನಸ್ಯ ಸಂವಾದಸ್ಯ ಸಮಯೇ ತೌ ಬಹುವಿಧ ಕ್ಷೇತ್ರೇಷು ದ್ವೈಪಾಕ್ಷಿಕ ಸಹಯೋಗಂ ಸುದೃಢಂ ಕರ್ತುಂ ಚರ್ಚಾಂ ಕರಿಷ್ಯತಃ. ತಥಾ ಚ ಪರಸ್ಪರ ಹಿತಾನಾಂ ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ಚರ್ಚಾಂ ಕರಿಷ್ಯತಃ ಇತ್ಯಪೇಕ್ಷಾ ಅಸ್ತಿ. ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿನಾ ಸಹ ಮೇಳನಂ ಅತಿರಿಚ್ಯ ಅದ್ಯ ಪ್ರಧಾನಮಂತ್ರಿ ಶ್ರೀಮೋದಿ ಸರ್ವೇಭ್ಯಃ ಲಾಭಾಯ ಸಂತುಲಿತಂ ಸರ್ವ ಸಮಾವೇಶಂ ಸುಸ್ಥಿರಂ ಚ ಆರ್ಥಿಕ ವೃದ್ಧೇಃ ಪುನರುತ್ಥಾನಂ ಇತ್ಯಸ್ಮಿನ್ ವಿಷಯೆ ತಥಾ ಕೃತ್ರಿಮ ಬುದ್ಧಿಮತ್ತಾಯಾಃ ಸುರಕ್ಷಿತಂ ದ್ರುತ ಪ್ರಭಾವಿ ಉಪಯೋಗಂ ಸುನಿಶ್ಚೇತುಂ ಇತಿ ವಿಷಯೆ G7 ಇತ್ಯಸ್ಯ ಕಾರ್ಯಸತ್ರೆ ಅಪಿ ಭಾಗಂ ಗ್ರಹಿಷ್ಯತಿ. ಪ್ರಧಾನಮಂತ್ರಿ ಇಯು ಪರಿಷದಃ ಅಧ್ಯಕ್ಷೇಣ ಆಂಟೋನಿಯೋ ಕೋಸ್ಟಾ ಇತ್ಯನೇನ ಸಹ ಇಯು ಅಧ್ಯಕ್ಷಸ್ಯ ಆಯೋಗಸ್ಯ ಅಧ್ಯಕ್ಷಯ ಫಾನ್ ಡೆರ್ ಲೇಯನ್ ಇತ್ಯನೆಯ ಸಹ ತ್ರಿಪಕ್ಷೀಯ ಸಮ್ಮೇಳನ ಕರಿಷ್ಯತಿ. ಜರ್ಮನ್ ಚಾನ್ಸಲರ್ ಫೆಡ್ರಿಕ್ ಮರ್ಜ್ ಇತ್ಯನೇನ ಸಹ ದ್ವೈಪಾಕ್ಷಿಕೋಪವೇಶನ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರೆ G7 ಶಿಖರ ಸಮ್ಮೇಳನೆ ನೂತನ ಸಹಭಾಗಿತ್ವಸ್ಯ ನಿರ್ಮಾಣಂ ತಥಾ ಅಂತಾರಾಷ್ಟ್ರೀಯ ಐಕ್ಯ ಭಾವಸ್ಯ ಪುನರ್ ನಿರ್ಮಾಣಂ ಇತ್ಯಸ್ಮಿನ್ ವಿಷಯೆ ಸತ್ರಂ ಅಭಿಸಂಬೋಧಿತವಾನ್. ವಿದೇಶ ಮಂತ್ರಾಲಯೇನ ಸೂಚಿತಂ ಯತ್ ಸತ್ರಾವಧೌ ಪ್ರಧಾನಮಂತ್ರಿಣ ಅಂತಾರಾಷ್ಟ್ರೀಯ ಸಹಭಾಗಿತ್ವ ವಿನಿರ್ಮಾಣೆ ವಿಶೇಷತಃ ವರ್ಧಮಾನ ಪರಸ್ಪರ ಸಂಬದ್ಧ ವಿಶ್ವೇ ವಿಶ್ವಾಸಸ್ಯ ಮಹತ್ವಂ ಅಧೋರೇಖಿತಂ. ಸಭಾಯಾಂ ಪ್ರಧಾನಮಂತ್ರಿಣ ಅಧೋರೇಖಿತಂ ಯತ್ ಭಾರತಂ ಸರ್ವದಾ ಮಾನವತಾಯೈ ಪ್ರಥಮಂ ಇತಿ ದೃಷ್ಟಿಕೋನಂ ಅನುಸರತಿ सः अग्रे अकथयत् यत् भारतस्य अन्ताराष्ट्रिय सहभागित्वस्य दूरदृष्टिः वसुधैव कुटुम्बकम् इत्यस्य कालातीत दर्शनस्य आधारेण

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ. ಈ ಕುರಿತು ಕೇಳುಗರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳಿ ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ FM ನಿಂದ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. ಆ ಬಳಿಕ 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಮೂಡಿಬರಲಿದೆ.

0: ಆಕಾಶವಾಣಿ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ಧ ಕೃಷಿ ಭವಿಷ್ಯ ರೂಪಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ಧಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯ ಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್

0: ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ June 20 and 21 ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. June 20 and 21 ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15 ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30 ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20 ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21 ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ June 21 ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12 ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19 ಬೆಳಗ್ಗೆ 6 ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ June 1 ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನ ನೀಡುತ್ತಿದ್ದೇವೆ. 21 ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.
0: ಯೋಗದ ಮಹತ್ವ ಸಾರಲು June 20 ಬೆಳಗ್ಗೆ 7 ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. June 21 ನಡೆಯಲಿರುವ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು

0: ಅಥವಾ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
4: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ ಮೇಡಮ್.
4: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವ್ರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ.
5: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸ್ತದೆ ಅಂತ. ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳ್ದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ನಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳ ಇಂದು ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
4: ಮೇಡಮ್ ನೀವು ಹೇಳದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು, ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗ್ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜ್ ಇಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರಿರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವ್ರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ, ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ?
5: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೇ ಅವನಿಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. 1 ನಿಮಿಷದಲ್ಲಿ ನಿಮ್ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ

0: ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೂ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟೀಸ್ ಮೂಲಕ ಮಾತ್ರ ಬರೋದು.
1: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ. ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸ್ಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕುತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
1: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
1: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ?
0: ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ. ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1-2 ದಿನದ ಕೋರ್ಸ್ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಲಾ ಕಾಲೇಜ್ ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
1: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ಬೋದಾ?
0: ಖಂಡಿತ. ಸಿಡಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ಗಳಿವೆ.

0: ಈ ಪ್ರೋಗ್ರಾಮ್ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಷರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 ಜೂನ್ ವರೆಗೆ ಲಿಂಕ್ ಓಪನ್ ಇರುತ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 ಮತ್ತು 5 ಜುಲೈ 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 ಆಗಸ್ಟ್ 2026. ಇದು 6 ತಿಂಗಳ ಕೋರ್ಸ್ ಆಗಿದೆ. ಯಾರೆಲ್ಲ IT ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
1: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೂ ಹೋಗ್ತಾರೆ. ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ಗೂ ತಳ್ಳಬಹುದು. ಇಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
0: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು. ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸ್ಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟಿಸ್ ಹೆಚ್ಚಿಸ್ಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ? ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ಅಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
1: ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
0: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಷನ್ ಸ್ಕಿಲ್ಸ್ ಸುಧಾರಿಸ್ಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗಬಹುದು. ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
1: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ

0: 505-55639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:30 ಇದೀಗ ಸೇವಾ ಮಾಹಿತಿ.
3: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
4: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
2: ಕೇಳುಗರೆ, ಇಂದು ಬೆಳಗ್ಗೆ 10:00 ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಕೇಳಿ, ಇಂದು ಬೆಳಗ್ಗೆ 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಮಹಿಳೆಯರನ್ನು ಕಾಡುವ ಪಿಸಿಒಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಮತ್ತು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸಸ್. ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ತೋಯಜಾಕ್ಷಿಬಾಯಿ ಎಸ್. ಈ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಕೇಳಿ, ನಾಳೆ ಬೆಳಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿನ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಎಂಜಿ ಬಸವನಗೌಡ. ಕೇಳುಗರು, ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳಿ, ನಾಳೆ ಸಂಜೆ 6:51 ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಜಿ7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶವ್ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ ಜಿ7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿ ಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟ್ರೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆದ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು ಯುಎಇ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು, ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರಿಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು, ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೂಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲೆಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರಿಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟ್ರೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026 FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಫೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15 ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21ರಂದು ಆಚರಿಸಲಾಗುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ, ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ.

0: ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ ಕಿಶೋ ಅಣೆಕಟ್ಟು ಯೋಜನೆಗೆ ಆರು ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ. ಈಗ ಸಮಯ 7:45:10. ಇದೀಗ
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರಿನ ವೈದ್ಯಾಧಿಕಾರಿ. ಅಲಂಕಾರಿಕ ಔಷಧೀಯ ಸಸ್ಯಗಳು ಮಾಲಿಕೆಯಲ್ಲಿ ಮತ್ತೊಂದೆರಡು ಅಲಂಕಾರಿಕವಾಗಿ ಅಂದವಾಗಿ ಕಾಣುವಂತಹ ಔಷಧೀಯ ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸರ್ವ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಕೊಡುವಂತಹ ಇನ್ನೊಂದು ಮೂಲಿಕೆಯ ಹೆಸರು ಅಮೃತ ಬಳ್ಳಿ. ಇದನ್ನ ಮಂಗರ ಬಳ್ಳಿ ಅಂತಲೂ ಸಹ ಆಡು ಭಾಷೆಯಲ್ಲಿ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಟೀನಾಸ್ಪೋರಿಯಾ ಕಾರ್ಡಿಫೋಲಿಯಾ, ಆಯುರ್ವೇದದಲ್ಲಿ ಗುಡೂಚಿ ಅಂತ ಇದನ್ನ ಕರೀತಾರೆ. ಅಮೃತ ಬಳ್ಳಿ ಹೆಸರೇ ಸೂಚಿಸುವಂತೆ ಇದರ ಸೇವನೆ ದೇಹಕ್ಕೆ ಅಮೃತ ಸಮಾನ. ಕಡಿಮೆ ನೀರು, ಎಂಥದ್ದೇ ಹವಾಗುಣದಲ್ಲೂ ಮತ್ತು ಎಲ್ಲಾ ಮಣ್ಣಿನಲ್ಲೂ ಬೆಳೆಯುವಂತಹ ಈ ಗಿಡ ನೋಡಲು ಬಹಳ ಸುಂದರವಾಗಿರುತ್ತೆ. ಈ ಅಮೃತ ಬಳ್ಳಿಯ ಕಾಂಡದ ಒಂದು ಚಿಕ್ಕ ತುಂಡನ್ನು ಹಾಕಿದರೂ ಸಹ ಈ ಬಳ್ಳಿ ಬಹುಬೇಗ ಹಬ್ಬಿ ಬರುತ್ತೆ. ಸಂಶೋಧನೆಗಳಿಂದ ಈ ಬಳ್ಳಿ ಇಮ್ಯುನೋ ಮಾಡ್ಯುಲೇಟರ್ ಅಂತ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸುವಂತಹ ಗಿಡ ಅಂತ ದೃಢಪಟ್ಟಿದೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಎಲೆಗಳನ್ನು ಜಗಿದು ತಿನ್ನುವುದರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಕಾಂಡವನ್ನು ಕುದಿಸಿ ಕಷಾಯ ಮಾಡಿ ಜ್ವರದಲ್ಲಿ ಮನೆ ಮದ್ದಾಗಿ ಸಹ ಬಳಸಬಹುದು. ಮೂಲವ್ಯಾಧಿ ಇದ್ದವರು ಹಾಗೂ ಮಲಬದ್ಧತೆ ಇದ್ದವರು ಒಂದೆರಡು ಎಲೆಗಳನ್ನು ಬೆಲ್ಲದೊಂದಿಗೆ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಕೀಲುಗಳಿಗೆ ಬಾವು ಮತ್ತು ನೋವು ಇದ್ದಾಗ ಇದರ ಎಲೆ ಮತ್ತು ಶುಂಠಿ ರಸವನ್ನು ಜಜ್ಜಿ ಒಂದೆರಡು ಚಮಚದಷ್ಟು ರಸವನ್ನು ತೆಕ್ಕೊಂಡು ಸೇವನೆ ಮಾಡುವುದರಿಂದ ನೋವು ಶಮನ ಆಗುತ್ತೆ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಶುಂಠಿ ರಸ, ಕಾಳುಮೆಣಸು ಹಾಗೂ ಜೇನುತುಪ್ಪದೊಂದಿಗೆ ಅಮೃತ ಬಳ್ಳಿಯ ಎಲೆಗಳನ್ನು ಸೇವಿಸುವುದರಿಂದ ಸೀಸನಲ್ ಅಲರ್ಜಿ ಅಂದರೆ ಕೆಲವರಿಗೆ ಧೂಳಿದ್ದಾಗ ಅಲರ್ಜಿ ಆಗುತ್ತೆ, ಚಳಿಗಾಲದಲ್ಲಿ ಅಲರ್ಜಿ ಆಗುತ್ತೆ, ಇಂಥ ಅಲರ್ಜಿಗಳಲ್ಲಿ ಮೈಕೈ ಕೆರೆತ, ಗಂದೆಯಾಗುವುದು ಈ ಎಲ್ಲ ಲಕ್ಷಣಗಳು ಕಡಿಮೆ ಆಗುತ್ತೆ. ನಿತ್ಯ ಒಂದೆರಡು ಎಲೆಗಳನ್ನು ಸೇವಿಸುವ ಅಭ್ಯಾಸವಿದ್ರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಪರಿಪೂರ್ಣ ಆರೋಗ್ಯ ನೀಡುವಂತಹ ಒಂದು ಅದ್ಭುತ ಗಿಡಮೂಲಿಕೆ ಈ ಅಮೃತ ಬಳ್ಳಿ. ಮನೆ ಮುಂದೆ ಅಲಂಕಾರಿಕವಾಗಿ ಬೆಳೆಸಿ ಬಳಸಿದಲ್ಲಿ ಆರೋಗ್ಯ ರಕ್ಷಣೆ ಆಗುತ್ತೆ. ಅದೇ ರೀತಿ ಪೋಷಕಾಂಶವನ್ನು ನೀಡುವಂತಹ ಇನ್ನೊಂದು ಔಷಧೀಯ ಬಳ್ಳಿ ಮುಂಗರವಳ್ಳಿ. ಮುಂಗರವಳ್ಳಿ ಇದು ನೋಡಲಿಕ್ಕೆ ಮೂಳೆಗಳನ್ನು ಬೆಸೆದು ಮಾಡಿದಂತೆ ಕಾಣುತ್ತದೆ. ಮೂಳೆಗಳಿಗೆ ಶಕ್ತಿಯನ್ನು ನೀಡುವಂತಹ ಮತ್ತು ಸದೃಢಗೊಳಿಸುವಂತಹ ಮೂಲಿಕೆ ಈ ಮುಂಗರವಳ್ಳಿ. ಇದರ ಬಗ್ಗೆ ಹೇಳೋದಾದ್ರೆ ಈ ಗಿಡ ನೋಡಲು ಮೂಳೆ ಆಕಾರದ 4 ಅಂಚುಗಳುಳ್ಳ ಕಾಂಡವನ್ನು ಹೊಂದಿರುತ್ತೆ. ಆಯುರ್ವೇದದಲ್ಲಿ ಇದನ್ನ ಅಸ್ಥಿ ಶೃಂಖಲ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಸಿಸಸ್ ಕ್ವಾಡ್ರಾಂಗ್ಯುಲರಿಸ್. ಇದು ಎಲ್ಲಾ ಹವಾಗುಣದಲ್ಲೂ ಬೆಳೆಯುತ್ತೆ. ಕಾಂಡದ ಗಂಟಿನ ಒಂದು ಭಾಗವನ್ನು ತೆಗೆದು ನಾಟಿ ಮಾಡಿದರೆ ಸಾಕು, ಬಹಳ ಚೆನ್ನಾಗಿ ಬೆಳೆಯುತ್ತೆ. ಮನೆ ಮುಂದೆ ಆರ್ಚ್ಗಳಿಗೆ ಹಬ್ಬಿಸಲು ಸಹ ಸುಂದರವಾಗಿ ಕಾಣುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂನಂತಹ ಮೂಳೆಗಳನ್ನು ಪೋಷಿಸುವ ಪೋಷಕಾಂಶಗಳು ಯಥೇಚ್ಛವಾಗಿದೆ. ಮೂಳೆ ಮುರಿತದಲ್ಲಿ ಪಟ್ಟು ಹಾಕಲು ಸಹ ಇದರ ರಸವನ್ನು ಬಳಸ್ತಾರೆ. ಇದರ ಚಿಗುರೆಲೆ ಮತ್ತು ಎಳೆಯ ಕಾಂಡದ ಕಷಾಯವನ್ನು ಸೇವಿಸಿದ್ರೆ ಮೂಳೆ ಮುರಿತದಲ್ಲಿ ಮೂಳೆಗಳು ಬೇಗ ಜೋಡಣೆ ಆಗುತ್ತೆ. ಈ ಮುಂಗರವಳ್ಳಿಯನ್ನು ನಿಯಮಿತವಾಗಿ ಬಳಸುವುದರಿಂದ ಕೀಲು ನೋವು, ಸೊಂಟದ ನೋವು ಇತ್ಯಾದಿ ಮೂಳೆಗಳಿಗೆ ಸಂಬಂಧಿಸಿದಂತಹ ನೋವುಗಳು ಕಡಿಮೆ ಆಗುತ್ತೆ. ಹಿರಿಯ ನಾಗರಿಕರಲ್ಲಿ ಮೂಳೆ ಸವೆತವನ್ನು ತಡೆಗಟ್ಟುತ್ತೆ. ಈ ಸಸ್ಯದಲ್ಲಿ ಬೊಜ್ಜನ್ನು ಕರಗಿಸುವ ಮತ್ತು ತೂಕವನ್ನು ನಿಯಂತ್ರಿಸುವಂತಹ ಗುಣಗಳು ಸಹ ಇದೆ. ಇದರ ಚಿಗುರೆಲೆ ಮತ್ತು ಎಳೆಯ ಕಾಂಡವನ್ನು ನಾವು ಆಹಾರವಾಗಿಯೂ ಸಹ ಬಳಸಬಹುದು. ಚಿಗುರೆಲೆ ಮತ್ತು ಎಳೆ ಕಾಂಡವನ್ನು ತೆಕ್ಕೊಂಡು ನೀರಿನಲ್ಲಿ ಕುದಿಸಿ ಆ ನೀರನ್ನು ಚೆಲ್ಲಿ ನಂತರ ತುಸು ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಿಸಿ ಒಗ್ಗರಣೆ ನೀಡಿ ಪಲ್ಯದಂತೆ ಬಳಸಿದ್ರೆ ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿ ಸಹ ಇರುತ್ತೆ. ಮುಂಗರವಳ್ಳಿಯನ್ನ ಆಹಾರವಾಗಿ ಹೆಚ್ಚು ಹೆಚ್ಚು ಬಳಸಿದ್ರೆ ಈಗ ಚರ್ಚಿಸಿದಂತಹ ಎಲ್ಲಾ ಔಷಧಿ ಪ್ರಯೋಜನಗಳು ನಿಮಗೆ ಸಿಗುತ್ತೆ. ಅಮೃತ ಬಳ್ಳಿ ಮತ್ತು ಮುಂಗರವಳ್ಳಿಯನ್ನು ಮನೆ ಮುಂದೆ ಬೆಳೆಸಿ ಬಳಸಿ ಆರೋಗ್ಯದ ಪ್ರಯೋಜನವನ್ನು ತಾವು ಪಡ್ಕೊಳ್ಳಿ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ

0: ಸದಸ್ಯ ಹಾಗೂ ಮನೆ ಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ಇದುವರೆಗೂ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಕೇಳಿದಿರಿ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ, ಪ್ರಶ್ನೆಗೆ ಪೂರಕವಾದ ಮಾಹಿತಿ ಈ ಹೊತ್ತಿನ ಕಾರ್ಯಕ್ರಮದ ವಿಶೇಷತೆಯಾಗಿದೆ. ಓಕೆ, ಪ್ರಶ್ನೆ ಕೇಳೋದಕ್ಕೂ ಮೊದಲೇ ನಿಮಗೆ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಬಾರಿ ಕೂಡ ಹೇಳುವಂಥದ್ದೇನೆ, ಪ್ರಶ್ನೆ ಕೇಳಿದ ನಂತರ ಬಂದ ಸಂದೇಶಗಳನ್ನು ಪರಿಗಣಿಸುವಂಥದ್ದು. ಹೌದು ಸ್ನೇಹಿತರೆ, ನಮಗೀಗಾಗಲೇ ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಮುನ್ನನೇ ಸಾಕಷ್ಟು ಸಂದೇಶಗಳು ಬಂದಿರುತ್ತೆ. ಹಾಗಾಗಿ ಪ್ರಶ್ನೆ ಕೇಳಿದ ನಂತರ ಬರುವ ಸಂದೇಶಗಳನ್ನು ಪರಿಗಣಿಸ್ತೇವೆ. ಹಾಗೆ ಯಾವುದೇ ರೀತಿಯಾಗಿ ಕೂಡ ಎಡಿಟ್ ಮಾಡಿ ಸಂದೇಶಗಳನ್ನು ಕಳಿಸುವಂತಹ ಪ್ರಯತ್ನ ಬೇಡ ಸ್ನೇಹಿತರೆ. ಇನ್ನು ನಿಮಗೆ ಎರಡು ಹಾಡಿನ ಕಾಲಾವಕಾಶ ಕೂಡ ಇರುವಂಥದ್ದು. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು 9448640273 ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಬಹುದು. ಹಾಗಾದರೆ ಪ್ರಶ್ನೆ ಏನು ಅಂತ ಯೋಚಿಸ್ತಾ ಇದ್ದೀರಾ? ಪ್ರಶ್ನೆ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗಷ್ಟೇ ಒಂದು ರಾಜ್ಯ ಶಿಕ್ಷಣ ಕ್ಷೇತ್ರದ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು, ಅದನ್ನು ಎಲ್ಲರೂ ಕೂಡ ಪಡಿಲೇಬೇಕು ಎಂಬ ತತ್ವಕ್ಕೆ ಬದ್ಧವಾಗಿ ಪೂರಕವಾಗಿ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಅದಕ್ಕೆ ಸಂಬಂಧಿಸಿದಂತೆಯೇ ಪ್ರಶ್ನೆ ಸ್ನೇಹಿತರೆ, ಪ್ರಶ್ನೆ: ಪೂರ್ವ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಪದವಿಯವರೆಗೆ ಸಂಪೂರ್ಣವಾಗಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತ ಶಿಕ್ಷಣ ನೀಡೋದಾಗಿ ಒಂದು ರಾಜ್ಯ ಘೋಷಣೆ ಮಾಡಿದೆ, ಆ ರಾಜ್ಯ ಯಾವುದು? ಅದೇ ನಿಮ್ಮ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಈ ಪ್ರಶ್ನೆಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶದ ಮೂಲಕ ಉತ್ತರವನ್ನ ತಲುಪಿಸಬಹುದು. ಓಕೆ ಸ್ನೇಹಿತರೆ, ಇನ್ನು ಎರಡು ಹಾಡಿನ ಕಾಲಾವಕಾಶ ನಿಮಗಿದೆ ಅಂತ ತಿಳಿಸ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶೃಂಗಾರ ಕಾವ್ಯ ಚಿತ್ರದ ಹಾಡು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗೆ ನಮ್ಮ ಕೇಳುಗರು ಕೂಡ ಸಂದೇಶವನ್ನ ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಸ್ನೇಹಿತರೆ, ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀವಿ, ಆದರೂ ಕೂಡ ನೀವು ಅದೇ ಪ್ರಯತ್ನವನ್ನ ಮಾಡ್ತಾ ಇರ್ತೀರಾ. ಸಂದೇಶವನ್ನ ಕಳಿಸೋದು, ನಂತರದಲ್ಲಿ ಎಡಿಟ್ ಮಾಡಿ ಕಳಿಸೋದು, ಯಾಕೆ ಈ ರೀತಿ ಪ್ರಶ್ನೆ ಕೇಳಿದ ನಂತರನೇ ಉತ್ತರವನ್ನ ತಲುಪಿಸಿ ಆಗ ಕಾರ್ಯಕ್ರಮಕ್ಕೂ ಕೂಡ ಅನುಕೂಲ ಆಗುತ್ತೆ. ಓಕೆ ಸ್ನೇಹಿತರೆ, ಶೈಕ್ಷಣಿಕ ಸಮಾನತೆಯನ್ನ ಸಾರುವಂತಹ ಉದ್ದೇಶದಿಂದ ಪೂರ್ವ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಉನ್ನತ ಶಿಕ್ಷಣದವರೆಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ ಅಂತೇಳಿ ಒಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದು ನಮ್ಮ ದೇಶದ ಮೊದಲ ರಾಜ್ಯ ಅಂತ ಕೂಡ ಪರಿಗಣನೆಗೆ ಒಳಪಟ್ಟಿರುವಂಥದ್ದು. ಹಾಗಾದರೆ ಆ ರಾಜ್ಯ ಯಾವುದು ಅನ್ನೋದೇ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಓಕೆ, ಇನ್ನು ಒಂದು ಹಾಡಿನ ಕಾಲಾವಕಾಶ ನಿಮಗಿದೆ ಅಂತ ಹೇಳ್ತಾ ಈಗ ಕೇಳೋಣ ಪ್ರೇಮೋತ್ಸವ ಚಿತ್ರದ ಹಾಡು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ, ಪ್ರವೀಣ್ ದತ್ ಅವರ ಸಂಗೀತವಿದೆ.

0: ಪರೀಕ್ಷಾ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಓಕೆ ಕೇಳುಗರೇ, ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಕೊಟ್ಟಂತಹ ಕಾಲಾವಕಾಶ ಕೂಡ ಈಗ ಮುಗಿದಿರುವಂತದ್ದು. ಓಕೆ, ಕಾರ್ಯಕ್ರಮದಲ್ಲಿ ನಮಗೆ ಯಾರೆಲ್ಲ ಸರಿ ಉತ್ತರವನ್ನ ಕಳಿಸಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ಹಾಗೆ ವಾಣಿ ಸತೀಶ್ ಚಿತ್ರದುರ್ಗದಿಂದ, ಇನ್ನು ಭಾನುಪ್ರಕಾಶ್ ಭಾಗೀರಥಿ, ಓಕೆ, ಹೆಸರು ಚಿಂತನ್ ಅರಸಿಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಇನ್ನು ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಕಿಟೇರಿಯಿಂದ ಆದಿಶೆಟ್ರು ಸಂದೇಶವನ್ನು ಕಳಿಸಿರುವಂಥದ್ದು ಆದಿಶೆಟ್ರು ಬಸವರಾಜ್. ಓಕೆ, ಇನ್ನು ಮುಂದಿನ ಸಂದೇಶ ಹರಿಹರ

ಇಂದ ಸುರೇಶ್ ಬೆಣ್ಣಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ ಸಂತೋಷ್ ಪಾಟೀಲ್ ಗಲಗಿನಕಟ್ಟೆಯಿಂದ ಸಂದೇಶವನ್ನ, ಗಲಗಿನಕಟ್ಟಿ ತಾಲೂಕು ರಟ್ಟಿಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಪ್ರಮೀಳಾ ರಾಮಕೃಷ್ಣ ನೆಹರು ನಗರದಿಂದ ಸಂದೇಶ ಕಳಿಸಿರುವಂತದ್ದು. ಇನ್ನು ಅಶ್ವಿನಿ ರಾಜು, ಕೆಬಿ ರಾಜು, ಆನಂದ್ ಭಾಸ್ಕರ್ ಓಕೆ ಸಂದೇಶವನ್ನ ಕಳಿಸಿದ್ದಾರೆ ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಿಂದ. ಇನ್ನು ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಡಿ ಪಿಲೆ ಓಟ್ನಿಂದ, ಹಾಗೆ ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಎಬಿ ಶಂಭುಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶ ಕಳಿಸಿರುವಂತದ್ದು. ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಓಕೆ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಶುಭಾಂಗ್ ಹವೀಶ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಡಾಕ್ಟರ್ ಎಸ್ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಓಕೆ ಹೊಳಲ್ಕೆರೆ ರಸ್ತೆಯಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಅಂಜಿನಪ್ಪ ಗಂಗಮ್ಮ ಸುಟ್ಟಕಾರ್ನಾರಹಟ್ಟಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ, ಹಾಗೆ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಓಕೆ ಶೀಲಾ ಗಿರೀಶ್ ರತ್ನಮ್ಮ ವಿ ಪಾಳ್ಯದಿಂದ, ಹಾಗೆ ತನಿಶ್ ಶ್ರೀವಾರಿ ಇಶಾ ನಾಗೇನಹಳ್ಳಿ ಹೊಸದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಮನೆಯವರು ಸಂದೇಶ ಕಳಿಸಿರುವಂಥದ್ದು. ಕಲಬುರಗಿ ಜಿಲ್ಲೆ ಮಾತನ ಹಿಪ್ಪರ್ಗೆಯಿಂದ ಶಿವಲಿಂಗಪ್ಪ ಭದ್ರೆ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಅಂತ ಹೇಳಿದ್ದಾರೆ. ಇನ್ನು ಕವಾಡಿಕರ ಹಟ್ಟಿಯಿಂದ ಸುಭಾಷ್ ಸೃಜನ್ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತರಾಮು, ಲತಾ, ಕೀರ್ತನ ಓಕೆ ಚಂದನ ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಹಾಗೆ ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಕಲಾವತಿ ನಾಗರಾಜ ಶೆಟ್ಟಿ ಚಿತ್ರದುರ್ಗದಿಂದ, ವಿನಾಯಕ ಮತ್ತು ಕನ್ನಿಕಾ ಚೋರನೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಸಲ್ಮಾ ಟೀಚರ್ ತರೀಕೆರೆಯಿಂದ, ಹಾಗೆ ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಇನ್ನು ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರಾ ಬಯಲು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಹಾಗೆ ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಸಂದೇಶ ಕಳಿಸಿರುವಂಥದ್ದು. ವಾಣಿ ಶಾಂತಕುಮಾರ್ ಸೃಜನ್ ಓಕೆ ಸಂದೇಶ ಕಳಿಸಿದ್ದಾರೆ. ಸಾರಿಕಾ ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆ ಚಳ್ಳಕೆರೆ ಅಂತ ಹೇಳಿದ್ದಾರೆ. ಓಕೆ ಸುಧಾಮಣಿ ಧನುಷ್ ದೀಕ್ಷಿತ್ ಸಂದೇಶ ಕಳಿಸಿದ್ದಾರೆ. ಓಕೆ ಮಾರಮ್ಮ ದೇವಸ್ಥಾನದ ರಸ್ತೆ ಚಿತ್ರದುರ್ಗ ಅಂತ ಹೇಳಿದ್ದಾರೆ. ಇನ್ನು ಕೊಂಡ್ಲಹಳ್ಳಿ ಮಾರ್ಕಂಡಯ್ಯ ಸಂದೇಶವನ್ನು ಕಳಿಸಿರುವಂಥದ್ದು. ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನ ಹಟ್ಟಿಯಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಓಕೆ ಎಲ್ಲಿಂದ ಸಂದೇಶ ಅಂದರೆ ಜಯಲಕ್ಷ್ಮಿ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ರವಿ ಅಂಬೇಕರ್ ಚಿಕ್ಕಪೇಟೆ ಚಿತ್ರದುರ್ಗದಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರದಿಂದ, ಹಾಗೆ ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಬ್ಯಾಂಕ್ ಕಾಲೋನಿಯಿಂದ, ಇನ್ನು ಸಂಧ್ಯಾ ಪ್ರಸನ್ನಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಮಂಜುಳಾ ಕೆಜಿ ಐಡಿ ಪಿ ಲೇಔಟ್ನಿಂದ, ಇನ್ನು ನಾಯಕನಹಟ್ಟಿಯಿಂದ ವಸಂತ ಅಂತ ಸಂದೇಶ ಕಳಿಸಿದ್ದಾರೆ. ಓಕೆ ವಸಂತಮ್ಮ ಮತ್ತು ಶಿವಮ್ಮ ಸಂದೇಶ ಕಳಿಸಿರುವಂಥದ್ದು. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠನ್ ಓಕೆ ಜಿಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಇನ್ನು ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ, ಡಾಕ್ಟರ್ ಸುನಿಲ್ ಗುಂಡುಮುಣುಗು ಕೂಡ್ಲಿಗಿ ತಾಲೂಕಿನಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಜಿಸಿಎಚ್ ಗೊಂಚಿಗಾರ್ ಭರಮಸಾಗರದಿಂದ, ಹಾಗೆ ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆಯಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್, ಹಾಗೆ ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಮೀರಾ ನಾಡಿಗ್ ಚಿತ್ರದುರ್ಗ,
ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗ, ಎಸ್ಎಂ ಮೃತ್ಯುಂಜಯಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿಯಿಂದ ರುದ್ರೇಶ್ ನಾಯಕ್ ಕೆ ಮತ್ತು ಕಮಲಾ ಐ

ಪಿ ಲೇಔಟ್ ನಿಂದ ಇನ್ನು ನಮನ ಗಣೇಶ್ ಕಾರ್ಕಳ ಬಜಗುಡಿಯಿಂದ ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಪ್ರೀತಿ ನಾಗರಬಾವಿ ಬೆಂಗಳೂರಿನಿಂದ ಸಂದೇಶ ಕಳಿಸಿರುವಂತದ್ದು. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ತಿಳಿಸ್ತೇನೆ ಒಂದು ವಾಣಿಜ್ಯ ಪ್ರಕಟಣೆಯ ಬಳಿಕ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಕಳಿಸಿರುವುದು ಸ್ವರೂಪ ಎಂದರಣಿ ಚಿತ್ರದುರ್ಗ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜಾ. ಓಕೆ, ಸಂದೇಶವನ್ನು ಕಳಿಸಿರುವಂಥದ್ದು ಕೆಎಂ ಪವಿತ್ರ ಮಹಂತೇಶ್ ಸಂದೇಶ ಕಳಿಸಿದ್ದಾರೆ, ತಮಟಕಲ್ಲು ರಸ್ತೆ ಚಿತ್ರದುರ್ಗದಿಂದ. ಓಕೆ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಮೊಹಮ್ಮದ್ ಖಲೀಲ್ ಕಾಶಿಫ್ ಸಾರಾ ಹಾಗೆ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ ಸಂದೇಶ ಕಳಿಸಿರುವಂಥದ್ದು ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಓಕೆ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ, ಇನ್ನು ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ, ಮತ್ತೆ ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು, ಸ್ಫೂರ್ತಿ ರಾಘವೇಂದ್ರ ಶಶಿಕಲಾ, ಓಕೆ ಇಲ್ಲಿಂದ ಅಂದರೆ ಸಾರಥಿ ಶಿಕ್ಷಕರು ಅಣಜಿಗೆರೆ ಹರಪನಹಳ್ಳಿ ತಾಲೂಕಿನಿಂದ, ನಿರ್ಮಲಾಮೂರ್ತಿ ದವಳಗಿರಿ ಬಡಾವಣೆಯಿಂದ, ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಇನ್ನು ಡಾಕ್ಟರ್ ವೀಣಾ ಎನ್ ಸಿ ಎಲ್ ಏಕನಾಥ್ ಸಂವಿದ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಖಾ ಶಿಕ್ಷಕಿ ಮಠದ ಸಿರಿಗೆರೆಯಿಂದ ಸಂದೇಶ ಬಂದಿರುವಂಥದ್ದು. ಇನ್ನು ಎ ಚಿದಾನಂದ ಟಿ ಎನ್ ಕೋಟೆಯಿಂದ, ಅರುಣಾ ಜಗದೀಶ್ ವೀರಭದ್ರ ಸ್ವಾಮಿ ರಸ್ತೆ, ಓಕೆ ಚಳ್ಳಕೆರೆ ಅಂತ ತಿಳಿಸಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಸಂಜಯ್ ಸ್ವಾತಿ ಭರತ್ ಬೆಂಗಳೂರಿನಿಂದ, ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ವಿನಯ್ ಲೇಖನ ವಿನೋಬನಗರ ದಾವಣಗೆರೆಯಿಂದ, ಸಹನಾ ಆಚಾರ್ ಸಿರಿಗೆರೆಯಿಂದ. ಓಕೆ, ಹಾಗೇನೆ ಮುಂದಿನ ಸಂದೇಶ ಕಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಮಲ್ಲಿಕೆನಾಡು. ಓಕೆ, ಈ ರೀತಿ ಕಳಿಸ್ಬೇಡಿ, ನಿಮ್ಮ ಹೆಸರು, ಊರಿನ ಹೆಸರನ್ನು ಕಳಿಸಿ. ಓಕೆ, ಕೊಟ್ರೇಶ್ ಕವಿತಾ ಅಂತ ಹೇಳಿದ್ದಾರೆ. ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶ ಕಳಿಸಿರುವಂಥದ್ದು. ಓಕೆ, ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಸಿದ್ದಲಿಂಗ ಸ್ವಾಮಿ ಚಿರಾಗ್ ಬಿಂದುಶ್ರೀ ಸಂದೇಶ ಕಳಿಸಿದ್ದಾರೆ. ಜಮ್ಮೋಬನಹಳ್ಳಿಯಿಂದ ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆಯಿಂದ, ಓ ರಾಜಪ್ಪ ನಿದ್ವಿತ್ ರಾಜ್ ಖುಷ್ವಂತ್ ಚಳ್ಳಕೆರೆಯಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ಹೇಮಾ ಸ್ಮಿತಾ ದೀಕ್ಷಿತ್ ಪಾಟೀಲ್ ಓಕೆ ಚಿತ್ರದುರ್ಗದಿಂದ, ಇನ್ನು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಸುಧಾ ಕಲಿಯಾ ಅಂತ ಹೇಳಿದರೆ ಎಲ್ಲಿಂದ ಅಂತ ತಿಳಿಸಿಲ್ಲ. ಇನ್ನು ಶಿಲ್ಪ ವಿದ್ಯಾನಗರದಿಂದ ಕುಮಾರ್ ಎಸ್ ಆರ್ ತೊರೆಸಿದ್ದಹಳ್ಳಿ ಜಗಳೂರಿನಿಂದ, ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ, ಸುಜಾತ ಹಿರೇಮಠ್ ಬಿಪಿ ಎಕ್ಸ್ಟೆನ್ಷನ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರೋದು, ವಿಪಾ ದೀಪಕ್ ಬೆಂಗಳೂರಿನಿಂದ, ಗೀತಾ ರುದ್ರಪ್ಪ ಪಿಳ್ಳೆಕೆರನಹಳ್ಳಿಯಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಹಾಗೆ ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಓಕೆ ಸಂದೇಶ ಕಳಿಸಿರುವಂಥದ್ದು ಎಲ್ಲಿಂದ ಅಂದರೆ ಮೆದಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಇನ್ನು ಕಂದಿಕೆರೆ ಜಮಿನಿಯವರು ಸಂದೇಶ ಕಳಿಸಿದ್ದಾರೆ. ಮಂಜುಳಾ ಎಂ ಸಿ ರವಿ ಓಬವನಾಗತಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇನ್ನು ಸರ್ಕಾರಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಯಾವುದೇ ಶುಲ್ಕವಿಲ್ಲ ಅಂತ ಘೋಷಣೆ ಮಾಡಿರುವಂತಹ ದೇಶದಲ್ಲೇ ಮೊಟ್ಟ ಮೊದಲ ರಾಜ್ಯ ಅಂದರೆ ಅದು ಒಡಿಶಾ ರಾಜ್ಯ ಆಗಿದೆ. ಓಕೆ, ಈ ಮಾಹಿತಿಯೊಂದಿಗೆ ಈ ಹೊತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ತಿಳಿಸೋಣ ಅಂತೇಳಿ. ಈ ದಿನ ಜೂನ್ 17ನ್ನ ವಿಶ್ವ ಪೌರ ಕಾರ್ಮಿಕ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಗ್ಲೋಬಲ್ ಗಾರ್ಬೇಜ್ ಮ್ಯಾನ್ ಡೇ ಅಂತಲೂ ಕೂಡ ಹೇಳಲಾಗುತ್ತೆ. ಈ ವಿಶ್ವ ಪೌರ ಕಾರ್ಮಿಕ ದಿನವನ್ನ ಪ್ರತಿ ವರ್ಷ ಜೂನ್ 17ರಂದು ಆಚರಣೆ ಮಾಡಲಾಗುತ್ತೆ. ಸಮಾಜದ ಸ್ವಚ್ಛತೆಗಾಗಿ ಹಗಲಿರುಳು ಶ್ರಮಿಸುವ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸುವುದು ಮತ್ತು ಅವರ ಸೇವೆಯನ್ನ ಗುರುತಿಸುವುದು ಈ ದಿನದ ಮಹತ್ವದ ಉದ್ದೇಶವಾಗಿದೆ. ಈ ದಿನದ ಬಗ್ಗೆ ಮತ್ತೊಂದಷ್ಟು ಕಿರು ಮಾಹಿತಿಯನ್ನ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಅಪ್ಪಾಜಿ ಚಿತ್ರದ ಹಾಡನ್ನ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ. ಕೇಳುಗರು ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈ ದಿನದ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೆ. ಈ ದಿನವನ್ನ ಗ್ಲೋಬಲ್ ಗಾರ್ಬೇಜ್ ಮ್ಯಾನ್ ಡೇ ಅಥವಾ ವಿಶ್ವ ಪೌರ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. 2011 ಜಾನ್ ಡಿ ಆರ್ವುಡ್ ಎಂಬುವರು ಈ ದಿನವನ್ನು ವಿಶ್ವ ಪೌರ ಕಾರ್ಮಿಕ ದಿನಾಚರಣೆಯನ್ನಾಗಿ ಆರಂಭಿಸುತ್ತಾರೆ. ಸಮಾಜದ ಸ್ವಚ್ಛತೆಗೆ ಶ್ರಮಿಸುವವರ ತ್ಯಾಗವನ್ನು ಗುರುತಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿರುವಂಥದ್ದು. ಸಮಾಜದ ಆರೋಗ್ಯ ಹಾಗೂ ಸ್ವಚ್ಛತೆ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಬಹಳ ದೊಡ್ಡದು. ಅವರ ಕಠಿಣ ಪರಿಶ್ರಮವನ್ನು ಈ ದಿನದಂದು ನೆನಪಿಸಿಕೊಂಡು ಅವರಿಗೆ ಗೌರವ ಸಮರ್ಪಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡುವಂಥದ್ದು. ಇನ್ನು ಸ್ವಚ್ಛತೆಯ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು, ಹಾಗೆ ಪೌರ ಕಾರ್ಮಿಕರಿಗೆ ಸಮಾಜದಿಂದ ಸಿಗಬೇಕಾದಂತಹ ಗೌರವ, ಹಾಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಧ್ವನಿ ಎತ್ತುವ ಉದ್ದೇಶದಿಂದ ಕೂಡ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಓಕೆ ಸ್ನೇಹಿತರೆ, ವಿಶ್ವ ಪೌರ ಕಾರ್ಮಿಕ ದಿನದ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನು ತಿಳಿದುಕೊಂಡ್ರಿ. ಹಾಗೆ ಮತ್ತೊಂದು ದಿನಾಚರಣೆಯನ್ನು ಕೂಡ ಈ ದಿನದಂದು ಆಚರಣೆ ಮಾಡಲಾಗುತ್ತೆ, ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಚೆಲುವ ಚಿತ್ರದ ಹಾಡನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಮನು ಹಾಗೂ ಚಿತ್ರಾ.

ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ, ಮಹಿಳೆಯರನ್ನು ಕಾಡುವ ಪಿಸಿಒಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸಸ್. ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿಬಾಯಿ ಎಸ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಿಸಿಒಡಿ ಸಮಸ್ಯೆಯ ಲಕ್ಷಣಗಳು, ಕಾರಣಗಳು, ಚಿಕಿತ್ಸೆ, ಜೀವನ ಶೈಲಿ ಬದಲಾವಣೆಗಳು ಹಾಗೂ ತಡೆಗಟ್ಟುವ ಕ್ರಮಗಳ ಕುರಿತು ಮಾಹಿತಿ ಹಾಗೂ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಹಾಗೆ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 2956499, ಎಸ್ಟಿಡಿ ಕ್ರಮಾಂಕ 08

0913 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಇನ್ನು ವಾಟ್ಸಪ್ ಸಂದೇಶದ ಮೂಲಕ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಸಂಖ್ಯೆ 0944684072733. ಈ ಸಂಖ್ಯೆಗೆ ಪ್ರಶ್ನೆಗಳನ್ನು ಕೂಡ ಕಳಿಸಬಹುದು. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 9:30 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.

ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಪ್ರಸಾರ ಮಾಡೋದಕ್ಕೂ ಮುನ್ನ ಈ ದಿನದ ಮತ್ತೊಂದು ದಿನಾಚರಣೆಯ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸೋಣ ಅಂತ ಸ್ನೇಹಿತರೆ. ಹೌದು, ಈ ದಿನ ಜೂನ್ 17ನ್ನು ವಿಶ್ವ ಬರ ವಿರೋಧಿ ದಿನ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಹಸಿರು ನಾಶವಾಗಿ ಫಲವತ್ತಾದ ಭೂಮಿ ಮರುಭೂಮಿಯಾಗಿ ಬದಲಾಗುತ್ತಿರುವಂತಹ ಆತಂಕದ ಹಿನ್ನೆಲೆಯಲ್ಲಿ ಬರದ ವಿರುದ್ಧ ಸಮರ ಸಾರುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 17ನ್ನು ವಿಶ್ವ ಬರ ಮತ್ತು ಮರುಭೂಮೀಕರಣ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಆಚರಣೆ ವಿಶ್ವಸಂಸ್ಥೆ ಮೂಲಕ 1995ರಲ್ಲಿ ಈ ದಿನವನ್ನು ಘೋಷಣೆ ಮಾಡುವ ಮೂಲಕ ಆಚರಣೆಗೆ ತರಲಾಗಿದೆ. ಓಕೆ ಸ್ನೇಹಿತರೆ, ಈ ದಿನವನ್ನು ವಿಶ್ವ ಬರ ವಿರೋಧಿ ದಿನ ಅಂತ ಕೂಡ ಆಚರಣೆ ಮಾಡ್ತಾರೆ. ಈ ಕಿರು ಮಾಹಿತಿಯೊಂದಿಗೆ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಸಮ್ಮಿಲನ ಚಿತ್ರದ ಹಾಡನ್ನು.

ಹಂಸಲೇಖಾವರ ಸಾಹಿತ್ಯ ಮತ್ತು ಸಂಗೀತವಿರುವ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಂಗೋಲಿ ಚಿತ್ರದ ಹಾಡನ್ನು.

ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ಕೇಳಿ ನಾಳೆ ಸಂಜೆ 6:51 ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಕೇಳುಗರು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಇನ್ನು ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649, STD ಕ್ರಮಾಂಕ 08194. ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಸಂಜೆ 6:51 ನಿಮ್ಮ ಚಿತ್ರದುರ್ಗ FM. ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ 2026 ಹಾಗೂ 2027 ಉಚಿತ ವಿದ್ಯಾರ್ಥಿ ಬಸ್ ಪಾಸ್ಗಳ ವಿತರಣೆಗೆ ಚಾಲನೆ ನೀಡಿದ್ದು ಜೂನ್ 12 ಅನ್ವಯವಾಗುವಂತೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ಈ ಸಂಬಂಧ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬಸ್ ಪಾಸ್ ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ https://sevasindhuservices.karnataka.gov.in ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ನಿಗಮದ ವ್ಯಾಪ್ತಿಯಲ್ಲಿರುವ 123 ಬಸ್ ಪಾಸ್ ವಿತರಣಾ ಕೇಂದ್ರಗಳ ಸಂಪೂರ್ಣ ವಿವರಗಳನ್ನು ವಿದ್ಯಾರ್ಥಿಗಳ ಮಾಹಿತಿಗಾಗಿ KSRTC ಅಧಿಕೃತ ವೆಬ್ಸೈಟ್ನಲ್ಲಿ https://ksrtc.karnataka.gov.in ಸ್ಟೂಡೆಂಟ್ ಪಾಸ್ ಎಂಬ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ವಿತರಿಸಲಾಗಿರುವ ವಿದ್ಯಾರ್ಥಿ ಬಸ್ ಪಾಸ್ ಯಥಾವತ್ತಾಗಿ ಚಾಲ್ತಿಯಲ್ಲಿರುತ್ತವೆ. ಆದಾಗ್ಯೂ ವಿದ್ಯಾರ್ಥಿಗಳು ಪಾವತಿಸಿರುವ ಮೊತ್ತವನ್ನು ಹಿಂದಿರುಗಿಸಲಾಗುವುದು. ರಾಜ್ಯದಲ್ಲಿ ವಾಸವಿದ್ದು ನೆರೆ ರಾಜ್ಯಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಹಾಗೂ ರಾಜ್ಯದ ಗಡಿ ಭಾಗದಲ್ಲಿ ವಾಸವಿದ್ದು ರಾಜ್ಯದೊಳಗಿನ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ಪಡೆಯಬಹುದಾಗಿದೆ. ಈಗಾಗಲೇ ಶೈಕ್ಷಣಿಕ ವರ್ಷ 2026 ಹಾಗೂ 2027 ಶುಲ್ಕ ಪಡೆದು ವಿತರಿಸಲಾದ ಪಾಸ್ ಸಂಪೂರ್ಣ ಶುಲ್ಕವನ್ನು 15 ದಿನಗಳ ಒಳಗಾಗಿ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು. ಈ ಬಗ್ಗೆ ಪ್ರತ್ಯೇಕವಾಗಿ ತಿಳಿಸಲಾಗುವುದು ಎಂದು ಚಿತ್ರದುರ್ಗ ವಿಭಾಗದ KSRTC ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಈಗ ಸಮಯ ಸರಿಯಾಗಿ 9:10 ಇದೀಗ ಕೆಲವು ಪ್ರಕಟಣೆಗಳು.

0: ಕೇಳುಗರೇ ಗಮನಿಸಿ, ಜೂನ್ 20, 2026 ಅಂದರೆ ಇದೇ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ತಜ್ಞರು, ಅಂಗಮರ್ದನ ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಆರೋಗ್ಯ ಸಲಹೆಗಾರರು ಆದ ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರೂಜಿಯವರೊಂದಿಗಿನ ನೇರ ಮಾತುಕತೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರಲಿದೆ. ಕೇಳುಗರು ವಾಟ್ಸಪ್ ಸಂದೇಶದ ಮೂಲಕ ಪ್ರಶ್ನೆಗಳನ್ನು ಅಥವಾ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ವಾಟ್ಸಪ್ ಸಂಖ್ಯೆ 9448642733. ಕೇಳಿ, ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿತ ಹೂಗಳು ಮಾಲಿಕೆ ಇದೇ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ FM. ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಗೆಲುವು ಯಾರಿಗೂ ಬೇಡ, ಎಲ್ಲರಿಗೂ ಬೇಕು. ಇದರ ಅರ್ಥ ಯಾರೂ ಸೋಲೋ ಹಾಗಿಲ್ಲ. ಸೋಲೋ ಇಲ್ಲದೆ ಗೆಲುವು ಹೇಗೆ ಅರ್ಥಪೂರ್ಣ? ಆದರೆ ಸೋಲು ನಿರಾಶೆಯನ್ನುಂಟು ಮಾಡುತ್ತೆ, ಧೈರ್ಯವನ್ನ ಕುಂದಿಸುತ್ತೆ, ಕೆಲಸ ಮಾಡುವ ಭರವಸೆ

0: ಉತ್ಸಾಹವನ್ನು ಕೆಡಿಸುತ್ತೆ. ಸೋಲು ದಿಕ್ಕುಗೆಡಿಸೋದ್ರಿಂದ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೇನೆ ಎನ್ನುವ ನಿಶ್ಚಿತತೆ ಕಣ್ಣು ಮುಂದೆ ಇರಬೇಕು. ಆಗ ಸೋಲು ತಾತ್ಕಾಲಿಕ ಅಂತ ಸೋಲನ್ನು ಒಪ್ಪಿಕೊಂಡು ಅದನ್ನು ಎದುರಿಸುವ ದಾರಿಯನ್ನ ವ್ಯಕ್ತಿ ಹುಡುಕ್ತಾನೆ, ಗೆಲುವಿನ ಹಾದಿಯನ್ನು ಸ್ಪಷ್ಟಪಡಿಸಿಕೊಳ್ತಾನೆ. ಸೋಲಿನಂತೆ ಗೆಲುವು ದಿಕ್ಕು ಕೆಡಿಸುತ್ತದೆ, ನಿಜ. ಗೆಲುವು ಪಡೆದವನು ತನ್ನ ಸಮಾನ ಯಾರೂ ಇಲ್ಲ ಅಂತ ಉಬ್ಬುತ್ತಾನೆ, ಹೆಮ್ಮೆಯಿಂದ ಬೀಗುತ್ತಾನೆ, ತನಗೇ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಅತ್ಯುತ್ಸಾಹದಿಂದ ಮುನ್ನುಗ್ಗುತ್ತಾನೆ, ಅಹಂಕಾರದಿಂದ ಮೆರೆಯುತ್ತಾನೆ. ಆಗ ಸರಿ ತಪ್ಪುಗಳ ಒಳಿತು ಕೆಡುಕುಗಳ ವಿವೇಚನೆಗಿಂತ ತನಗೆ ಇದು ಸಾಧ್ಯ, ಇದನ್ನು ತಾನು ಮಾಡಿಯೇ ತೀರುತ್ತೇನೆ ಎನ್ನುವ ಅತಿಯಾದ ಆತ್ಮಪ್ರತ್ಯಯ ಅವನ ಮುಂದೆ ನಿಲ್ಲುತ್ತೆ. ಇದರಿಂದಾಗಿ ಸೋಲು ಗೆಲುವುಗಳೆರಡೂ ನಮ್ಮ ಬದುಕನ್ನ ಮುನ್ನಡೆಸದೇ ಇರಬಹುದು ಅನ್ನೋ ಆತಂಕ ನಮ್ಮ ಹಿರಿಯರದು. ಈ ಆತಂಕವನ್ನ ಪ್ರಧಾನ ಜಿಜ್ಞಾಸೆಯ ವಿಷಯವನ್ನಾಗಿ ಪರಿಗಣಿಸುವ ಭಗವದ್ಗೀತೆ ಸೋಲು ಗೆಲುವುಗಳೆರಡನ್ನೂ ಸಮಾನವಾಗಿ ಭಾವಿಸುವ, ಸ್ವೀಕರಿಸುವ ಸ್ಥಿತಪ್ರಜ್ಞನ ಆದರ್ಶವನ್ನ ನಮ್ಮ ಮುಂದೆ ಇಡುತ್ತೆ. ಇಡೀ ಭಗವದ್ಗೀತೆಯ ಉದ್ದೇಶವೇ ಸೋಲು ಗೆಲುವುಗಳನ್ನ ಸಮಾನವಾಗಿ ನೋಡೋದು ಅಂದ್ರೆ ಏನು ಅನ್ನೋದನ್ನ ಹಲವು ಆಯಾಮಗಳಲ್ಲಿ ವಿವರಿಸೋದು. ಭಾವಾತ್ಮಕವಾಗಿ ನೋಡುವ ಆಸೆ ಯಾವಾಗಲೂ ಸುಂದರವಾದದನ್ನ, ಆಕರ್ಷಕವಾದದನ್ನ, ಲಾಭದಾಯಕವಾದದನ್ನ ತನ್ನದನ್ನಾಗಿಸಿಕೊಳ್ಳಲೇಬೇಕು ಅನ್ನೋ ಬಯಕೆಯನ್ನ ವ್ಯಕ್ತಿಯಲ್ಲಿ ಹುಟ್ಟಿಸುತ್ತೆ. ನೇತ್ಯರ್ಥಕವಾದದನ್ನ, ಕುರೂಪಿಯಾಗಿರೋದನ್ನ, ಅಂದಚಂದದಿಂದ ಸೆಳೆಯದೇ ಇರೋದನ್ನ ಸಾರಾಸಗಟಾಗಿ ತಿರಸ್ಕರಿಸುವ ಹಾಗೆ ಮಾಡುತ್ತೆ. ಅದರ ಬಗ್ಗೆ ಪುನರ್ವಿಮರ್ಶೆಯನ್ನೂ ನಿರಾಕರಿಸುವಂತೆ ಮಾಡುತ್ತೆ. ಅದರಿಂದಾಗಿಯೇ ಸೋಲು ಗೆಲುವುಗಳೆರಡೂ ದಿಕ್ಕು ತಪ್ಪಿಸುತ್ತವೆ. ಭಾವಾತ್ಮಕವಾಗಿರುವ ಸತ್ ಅಥವಾ ವರ್ತಮಾನವನ್ನು, ಅಭಾವಾತ್ಮಕವಾಗಿರುವ ಅಸತ್ ಅಥವಾ ಭೂತ ಭವಿಷ್ಯತ್ತುಗಳನ್ನು ವಾಸ್ತವಿಕತೆಯ ಅವಿಭಾಜ್ಯ ಅಂಗಗಳು ಅಂತ ತಿಳಿದ್ರೆ ಸೋಲು ಗೆಲುವುಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸೋದಿಕ್ಕೆ ಸಾಧ್ಯ ಆಗುತ್ತೆ, ಬದುಕು ಅರ್ಥಪೂರ್ಣವಾಗಿಯೇ ಇರುತ್ತೆ. ಇದು ಭಗವದ್ಗೀತೆಯ ನಿಲುವು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲು ಬೇಕು ತಂತ್ರ ಎನ್ನುತ್ತಾರೆ ಪುರಂದರದಾಸರು. ಅವರ ಪ್ರಕಾರ ಗೆಲುವನ್ನು ಕುರಿತು ಯೋಚಿಸುವಾಗ, ಗೆಲುವಿಗಾಗಿ ಪರಿಶ್ರಮಿಸುವಾಗ ಧರ್ಮವೊಂದೇ ನಮಗೆ ಇರುವ ಸರ್ವೋತ್ಕೃಷ್ಟ ಉಪಾಯ. ಧರ್ಮವನ್ನು ಭಾವಿಸುವಾಗ ಅರ್ಥ ಕಾಮ ಮೋಕ್ಷಗಳನ್ನು ಅತ್ಯವಶ್ಯಕವಾಗಿ ಭಾವಿಸಬೇಕು ಅನ್ನೋದು ನಮ್ಮ ಪರಂಪರೆಯ ಆದೇಶ. ಸೃಷ್ಟಿಯಲ್ಲಿ ಇರುವುದೆಲ್ಲವೂ ಅರ್ಥವೇ. ಸೃಷ್ಟಿತವಾದದ್ದು ಸುಸ್ಥಿತಿಯಲ್ಲಿ ಇರಬೇಕಾದರೆ, ಸುಸ್ಥಿತಿಯಲ್ಲಿ ಇರಬಹುದಾದದ್ದು ಸೃಷ್ಟಿತವಾಗಬೇಕಾದರೆ ಹಣ ಜೊತೆ ಜೊತೆಯಲ್ಲಿ ಇರಬೇಕು. ಅದರಿಂದಾಗಿ ರುಜು ಮಾರ್ಗದಲ್ಲಿ ಮಾನಸಿಕ ಉನ್ನತಿ ಸಾಧ್ಯವಾಗುವ ದಾರಿಯಲ್ಲಿ ಇರುವ ಹಣ ಸಂಪಾದನೆಯು ಧರ್ಮವೇ. ಸೃಷ್ಟಿಯ ಗೆಲುವು ಸ್ಥಿತಿಸ್ಥಾಪಕತ್ವವೇ. ಸೃಷ್ಟಿಯ ಒಂದು ಭಾಗ ಆಗಿರುವ ನಮ್ಮ ಬದುಕಿನ ಗೆಲುವು ಹೇಗಾದರೂ ನಮ್ಮ ಜೀವವನ್ನು ಉಳಿಸಿಕೊಳ್ಳೋದಲ್ಲ, ಕೇವಲ ಸುಖ ಭೋಗವನ್ನು ಪಡೆಯುವುದೂ ಅಲ್ಲ, ಹಾಗೆಯೇ ಅನುಭವಿಸದೆ ಬಿಟ್ಟು ಬಿಡುವುದೂ ಅಲ್ಲ, ಪ್ರಾಣತ್ಯಾಗ ಮಾಡುವುದಂತೂ ಅಲ್ಲವೇ ಅಲ್ಲ. ಆದರೆ ನಾವು ಬದುಕಿದ್ದೇವೆ ಎಂದಾದರೆ ನಮಗೆ ಸುಖಾನುಭವವನ್ನು ಪಡೆಯುವ ಶಕ್ತಿ ಸಾಮರ್ಥ್ಯ ಸಾಧ್ಯತೆ ಇದೆ. ನಾವು ಬದುಕಬೇಕಾದರೆ ಆ ಶಕ್ತಿ ಸಾಮರ್ಥ್ಯ ನಮಗೆ ದೊರೆಯಬೇಕು ಅನ್ನುವ ನಿಲುವು ಎಲ್ಲಾ ಕಾಲದಲ್ಲೂ ಇದೆ. ಈ ನಿಲುವಿನಿಂದಾಗಿಯೇ ರೂಪುಗೊಳ್ಳುವ ಬಗೆ ಬಗೆಯ ಕಾಮಾಸಕ್ತಿಯಿಂದಾಗಿಯೇ ವಿನಾಶಕಾರಿ ಯುದ್ಧಗಳನ್ನೂ ಒಳಗೊಂಡಂತೆ ಅಸಂಖ್ಯಾತ ದುಷ್ಟಕೂಟಗಳು ತಲೆಯೆತ್ತಿವೆ. ಇದನ್ನು ಗಮನಿಸಿರೋ ಪುರಂದರದಾಸರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವು ಪಡೆದವರಂತೆ ಕಾಣಿರೋ ಎನ್ನುತ್ತಾರೆ. ಕಾಮತೃಪ್ತಿ ಮಾನವೀಯ ಬದುಕಿಗೆ ತೊಡರುಗಾಲು ಆಗಬಾರದು, ಹಾಗೆ ಇದ್ದರೆ ಅದು ಧರ್ಮ. ಕಾಮದ ಗೆಲುವು ಧರ್ಮವೇ ಅನ್ನೋದು ದಾಸರ ನಿಲುವು. ಧರ್ಮದ ಚೌಕಟ್ಟಿನಲ್ಲಿ ಕಾಮಾರ್ಥಗಳು ಇದ್ದರೆ ಅದೇ ಜೀವನ್ಮುಕ್ತಿ ಎನ್ನುತ್ತಾರೆ ವೇದಾಂತಿಗಳು. ಎಲ್ಲರ ಬದುಕಿನ ಅಂತಿಮ ಗೆಲುವು ಜೀವನ್ಮುಕ್ತಿ ಅನ್ನೋದನ್ನ ಒಪ್ಪುವ ಭಗವದ್ಗೀತೆ ಪರಮಶಾಂತಿಯೇ ವ್ಯಕ್ತಿ ಪಡೆಯಬಹುದಾದ ಅಂತಿಮಗತಿ, ಅದೇ ಜೀವನ್ಮುಕ್ತಿ ಅಂತ ಸಾರೋದ್ರ ಮೂಲಕ ನಮ್ಮ ಬದುಕಿನ ಗೆಲುವು ವೈಯಕ್ತಿಕ ಸತ್ಯವೂ ಹೌದು, ಸಾರ್ವತ್ರಿಕ ಸತ್ಯವೂ ಹೌದು ಎಂದು ಹೇಳೋದು ಅತ್ಯಂತ ಗಮನಾರ್ಹ.
1: ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ. ಪ್ರಸ್ತುತಿ ಪದ್ಮಿನಿ ಹೆಗಡೆ ಕೆಎಲ್. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 9:10:20. ಇದೀಗ ಕಾಮನ ಬಿಲ್ಲು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆಯನ್ನ ಕೇಳುವಿರಿ. ಆರಂಭದಲ್ಲಿ ಕೇಳೋಣ ಭಾವಗೀತೆಯನ್ನ. ಎಂವಿ ಸೀತಾರಾಮಯ್ಯ ಅವರ ರಚನೆ, ಧ್ವನಿಯಾಗಿದ್ದಾರೆ ಅಮೂಲ್ಯ ಶಾಸ್ತ್ರಿ ಕೆಎಸ್.

ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ. ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ. ಕಾರ್ಯಕ್ರಮದಲ್ಲಿ ಈಗ ಕನ್ನಡ ಚಿತ್ರಗೀತೆ ಚಿತ್ರ ಪರಮಾತ್ಮ ಹಾಡಿದ್ದಾರೆ ವಾಣಿ ಹರಿಕೃಷ್ಣ.

ಜೀವನ ಬಿಲ್ಲು ಕಾರ್ಯಕ್ರಮದ ಕೊನೆಯಲ್ಲಿ ಹಿಂದಿ ಚಿತ್ರಗೀತೆ. ಚಿತ್ರ ಹಲೋ ಬ್ರದರ್. ಸುಧಾಕರ್ ಶರ್ಮಾ ಅವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ಕುಮಾರ್ ಸಾನು ಹಾಗೂ ಆಲ್ಕಾ ಯಾಜ್ಞಿಕ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಈಗ ಸ್ಟುಡಿಯೋ ಸಮಯ 9:30:20. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಳಗರೆ ಕಾರ್ಯಕ್ರಮದಲ್ಲಿ ಎಂದಿನಂತೆ ಇಂದು ಕೂಡ ಈ ದಿನ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇರುವಂತಹ ನಿಮ್ಮ ಸಂದೇಶಗಳನ್ನು ಕೂಡ ತಗೊಳ್ತಾ ಹೋಗ್ತೇನೆ ಸ್ನೇಹಿತರೆ. ಆರಂಭದಲ್ಲಿ ಕೇಳೋಣ ಅಂಗಾರಕ ಚಿತ್ರದ ಹಾಡನ್ನ. ಶ್ಯಾಮ್ ಶಿವಮೊಗ್ಗ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ದೀಪಕ್.

ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಪ್ರಸಾರ ಮಾಡೋದಕ್ಕೂ ಮುನ್ನ ನಮ್ಮ ಕೇಳುಗರು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ತಮ್ಮ ಅನಿಸಿಕೆ ಅಭಿಪ್ರಾಯವಿರುವಂತಹ ಸಂದೇಶಗಳನ್ನು ನಮಗೆ ತಲುಪಿಸಿದ್ದಾರೆ. ಬನ್ನಿ, ಯಾರೆಲ್ಲ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಅಂತ ತಿಳಿತಾ ಹೋಗೋಣ. ಓಕೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ನಮಸ್ಕಾರ. ಬೆಳಗಿನ ಭಕ್ತಿ ಹಾಡುಗಳು, ಪ್ರಶ್ನೆಯ ಮಾಹಿತಿ ಜೊತೆಗೆ 8:30 ಸೊಗಸಾದ ಹಾಡುಗಳ ಜೊತೆ ದಿನ ವಿಶೇಷ ಮಾಹಿತಿ ಉಪಯುಕ್ತವಾಗಿತ್ತು, ಧನ್ಯವಾದ ನಿಮಗೆ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ ಕಳಿಸಿದ್ದಾರೆ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ. ಓಕೆ ಪ್ರೇಮ ಅವರೇ, ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಇನ್ನು ಬೆಳಗಿನ ನಮನಗಳು ಹಾಗೂ 8:30 ಪ್ರಸಾರವಾದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂದವು, ನಿಮಗೆ ತುಂಬ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ.

ಎಲ್ಲರಿಗೂ ಕೂಡ ನಮಸ್ತೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಸೊಗಸಾಗಿದೆ, ಜೊತೆಗೆ ಗೀತೆಗಳು ಕೂಡ ಅದ್ಭುತವಾಗಿದೆ, ಧನ್ಯವಾದ ಅಂತ ಹೇಳಿದ್ದಾರೆ. ಓಕೆ, ಹೀಗೆ ನಿರಂತರವಾಗಿ ಕೇಳ್ತಾ ಇದೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಸಂದೇಶ ತಲುಪಿದೆ. ಬೆಳಗಿನ ನಮಸ್ಕಾರಗಳು ಮೇಡಮ್ ಅಂತ ಹೇಳ್ತಾ ಇರೋದು ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಓಂಕಾರದ ಬಗೆಗಿನ ಮಾಹಿತಿ ಇಷ್ಟ ಆಯಿತು, ಹಾಗೆ ಭಕ್ತಿಗೀತೆಗಳು ಚೆನ್ನಾಗಿದ್ವು. ಒಡಿಶಾ ರಾಜ್ಯದಲ್ಲಿ ಜಾರಿಯಾದ ಉಚಿತ ಶಿಕ್ಷಣದ ವ್ಯವಸ್ಥೆ ದೇಶದ ಎಲ್ಲ ಕಡೆ ಜಾರಿಗೆ ಬಂದರೆ ಚೆನ್ನಾಗಿರುತ್ತೆ. 8:30 ಈ ದಿನದ ವಿಶೇಷ ತಿಳಿಸಿದ್ದಕ್ಕೆ ಮತ್ತು ಉತ್ತಮ ಚಿತ್ರಗೀತೆಗಳ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗೆ ಎಂದಿನಂತೆ ಇವತ್ತು ಕೂಡ ಒಂದು ಗಾದೆಯನ್ನು ಕಳಿಸಿದ್ದಾರೆ. ಗಾದೆ ಹೀಗಿದೆ, ಸಂತೆಯಲ್ಲಿ ಮಂತ್ರ ಹೇಳಿದರಂತೆ ಎಂಬ ಗಾದೆ. ಓಕೆ, ಸಂತೆಯ ಜಂಜಾಟದಲ್ಲಿ ನಿಂತು ಮಂತ್ರವನ್ನು ಪಠಿಸಿದರೆ ಪ್ರಯೋಜನ ಏನು ಎಂಬ ಅರ್ಥ ಇರುವಂಥದ್ದು. ಹಾಗೆ ಒಂದು ಕನ್ನಡ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ದರಾ ಬೇಂದ್ರೆ ವಿರಚಿತ ಒಂದು ಕಾವ್ಯ ಹೀಗಿದೆ. ನಾನೀನ ನುಡಿ ನುಂಗಿ ತಾನೀನ ತಾನೇ ತಾ ತಾನಾಗಿ ತನನ ನಾ ಬಂದ ಹಂಗ ಎಂಬಂತಹ ಒಂದು ವಿಚಾರ. ಓಕೆ, ತುಂಬ ಚೆನ್ನಾಗಿರುವಂಥದ್ದು. ಶುಭ ದಿನ ಎಲ್ಲರಿಗೂ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ನಿಮಗೂ ಕೂಡ ಶುಭ ದಿನ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ತಗೊಳ್ತಾ ಹೋಗ್ತೇನೆ. ಈಗ ಕೇಳೋಣ ಕ್ರೇಜಿ ಲೋಕ ಚಿತ್ರದ ಹಾಡು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಐಶ್ವರ್ಯ ಮಜುಂದಾರ್, ಸಾಹಿತ್ಯ ಕವಿರಾಜ್ ಅವರದು.

ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಓದುವುದಕ್ಕೂ ಮುನ್ನ ನಿಮಗೆ ಒಂದು ಮಾಹಿತಿ. ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿನ ವಿಷಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಓಕೆ ಸ್ನೇಹಿತರೆ, ಕೇಳಿ ಇನ್ನು ಮುಂದೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮವನ್ನ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶ ಕಳಿಸಿರೋರು ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ. ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿ ಪರಿವಾರದವರಿಗೆ ಬೆಳಗಿನ ಶುಭೋದಯಗಳು ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಇನ್ನು ಮುಂದಿನ ಸಂದೇಶ, ವಿಶ್ವ ಪೌರ ಕಾರ್ಮಿಕರ ದಿನದಂದು ನಮಿಸೋಣ ಅಂತೇಳಿ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಕವನದ ಮೂಲಕ ಇರುವಂತಹ ಸಂದೇಶ ಇದು. ಏನಿದೆ ಕವನದಲ್ಲಿ? ಹಗಲಿರುಳೆನ್ನದೆ ಅವಿರತವಾಗಿ ಶ್ರಮಿಕರಾಗಿ ದುಡಿಯುವ ಕಷ್ಟ ಸಹಿಷ್ಣುತೆಯ ಜೀವಿಗಳು, ಆರೋಗ್ಯವ ಗೌರವ ಪ್ರತಿಷ್ಠೆಗಳ ಬದಿಗೊತ್ತಿ ನಿತ್ಯ ಸೇವೆಗೈಯುವ ಕರುಣಾಮೂರ್ತಿಗಳು, ಬಿಸಿಲು ಮಳೆ ಚಳಿಗಳ ಲಕ್ಕಿಸದೆ ನಗರ ಸ್ವಚ್ಛತೆಗಾಗಿ ದುಡಿಯುವ ಶ್ರಮಿಕರು, ಸಾಂಕ್ರಾಮಿಕ ರೋಗಗಳಿಂದ ಜನತೆಯ ರಕ್ಷಣೆ ಮಾಡಿ ಪೊರೆವ ಧೀರ ಶೂರರು, ಚಂದದ ಪರಿಸರದ ಚೊಕ್ಕಟ ಕಾರ್ಯನಿರ್ವಹಿಸುವ ಸಾಕಾರ ಮೂರ್ತಿಗಳಿಗೆ ನಮನ. ನಮ್ಮ ಆರೋಗ್ಯ, ನಮ್ಮ ಪರಿಸರ ಅಮೂಲ್ಯ ಫಲಕಾಂಕ್ಷಿಗಳು, ದೇವರ ವರದಾನ. ಕರ್ತವ್ಯವೇ ದೇವರೆಂದು ನಂಬಿ ನಮ್ಮ ಕಾಯಕವನ್ನು ನಾವೇ ನಿರ್ವಹಿಸೋಣ. ಸಮಾಜದ ಸರ್ವಸಮ್ಮತ ಆಕಾಂಕ್ಷಿಗಳನ್ನು ಆಧರಿಸಿ ಪುರಸ್ಕರಿಸೋಣ ಎಂಬಂತಹ ಒಂದು ಕಳಕಳಿ ಹಾಗೆ ಗೌರವ ತುಂಬಿರುವಂತಹ ಒಂದು ಸಂದೇಶವನ್ನು ನಮಗೆ ಕಳಿಸಿರೋದು ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಓಕೆ, ನಿಮ್ಮ ಈ ಸಂದೇಶ ಕವನದ ಮೂಲಕ ವಿಶ್ವ ಪೌರ ಕಾರ್ಮಿಕರಿಗೆ ನಮನವನ್ನು ಸಲ್ಲಿಸಿದ ನಿಮ್ಮ ರೀತಿಗೆ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇನ್ನು ಸಾಕಷ್ಟು ಸಂದೇಶಗಳು ಕೂಡ ನಮ್ಮನ್ನು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಕೂಡ ನೋಡೋಣ. ಮುಂದಿನ ಸಂದೇಶ ನಮಗೆ ತಲುಪಿದೆ. ಓಕೆ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ ಸಂದೇಶ ಕಳಿಸಿರುವಂಥದ್ದು. ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಬಿಸಿ ಬಿಸಿ ಕಾಫಿ ಆಯ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಪ್ರತಿ ಬಾರಿ ಕೂಡ ನಮ್ಮ ಕುಶಲೋಪಾರಿ ವಿಚಾರಿಸಿ ಹಾಗೆ ತಿಂಡಿ ಕಾಫಿಯನ್ನು ಕೂಡ ಕೇಳ್ತೀರಾ, ಆದರೆ ಕಳಿಸೋದಿಲ್ಲ. ಪರವಾಗಿಲ್ಲ ಶಾರದಾ ರಾಮೇಶ್ವರ್ ಅವರೇ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಅವರೇ, ನಿಮ್ಮ ಈ ಒಂದು ಕಾಳಜಿಗಾಗಿ ಧನ್ಯವಾದ. ಇನ್ನು ಇವರ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ, ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಪೌರ ಕಾರ್ಮಿಕರ ಮಾಹಿತಿ ತುಂಬ ಚೆನ್ನಾಗಿತ್ತು. ಹೌದು ಮೇಡಮ್, ನಾವು ಪೌರ ಕಾರ್ಮಿಕರನ್ನು ಕಸಕ್ಕಿಂತ ಕಡೆಯಾಗಿ ಕಾಣಬಾರದು, ಖಂಡಿತ ಕಾಣಬಾರ್ದು. ಅವರದು ಒಂದು ಜೀವನ ಇರುತ್ತೆ, ಸಂಸಾರ ಇರುತ್ತೆ, ಅವರಿಗೂ ಗೌರವ ಇರುತ್ತೆ. ನಾವು ಮುಟ್ಟಲು ಅಸಹ್ಯ ಪಡುವಂಥ ಕಸವನ್ನೆಲ್ಲ ಅವರು ಯಾವ ಅಸಹ್ಯ ಪಡದೆ ಕಾರ್ಯನಿರ್ವಹಿಸ್ತಾರೆ. ಅವರನ್ನು ನಾವು ಹೇಗೆಂದರ ಹಾಗೆ ಕರೆಯಬಾರದು, ಹಾಗೆ ಅವರು ಕೂಡ ನಮ್ಮ ಹಾಗೆ ಮನುಷ್ಯರು ಅಂತ ಕೂಡ ಒಂದಷ್ಟು ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಖಂಡಿತ ಸತ್ಯವಾದಂತಹ ಮಾತುಗಳು. ಇನ್ನು ಮೃತ್ಯುಂಜಯ ಚಿತ್ರದ ಮುತ್ತು ಮುತ್ತು ಮಾತು ಮುತ್ತು ಹಾಡು ಇಷ್ಟ ಆಯಿತು, ಜೊತೆಗೆ ನಿಮ್ಮ ಸುಮಧುರ ನಿರೂಪಣೆ ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿತು, ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯಾಗಿ ಕೇಳೋಣ, ತಾಯಿಗೆ ತಕ್ಕ ಮಗ ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಜೋಡಾ ಸ್ಯಾಂಡಿ ಅವರ ಸಂಗೀತವಿದೆ. ಹಾಡಿದ್ದಾರೆ ಸಂಚಿತ್ ಹೆಗಡೆ ಹಾಗೂ ಸಂಗೀತ ರವೀಂದ್ರನಾಥ್.

ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ಜಿಎಸ್ ಚಂದನ, ತರಳಬಾಳು ನಗರ ಚಿತ್ರದುರ್ಗದಿಂದ. ಓಕೆ, ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ನಿಮಗೂ ಕೂಡ. ನಮನ ಕಾರ್ಯಕ್ರಮದಲ್ಲಿ ಓಂಕಾರ ಮಂತ್ರದ ಉಚ್ಚಾರಣೆಯ ಉಪಯೋಗ, ಚಿಂತನಾ ಕಾರ್ಯಕ್ರಮದಲ್ಲಿ ಜೀವನೋತ್ಸಾಹದ ಬಗ್ಗೆ ಮಾಹಿತಿ, ರೈತರಿಗೆ ಸಲಹೆ, ಹಾಗೆ ಕುವೆಂಪು ಅವರ ಆನಂದಮಯ ಭಾವಗೀತೆ, ಅಮೃತ ಬಳ್ಳಿಯ ಬಗ್ಗೆ ಉಪಯೋಗ ಹಾಗೆ ಅದರ ಮಹತ್ವ, ನಾನು ಕೂಡ ಅಮೃತ ಬಳ್ಳಿಯನ್ನ ಬೆಳೆಸಿದ್ದೇನೆ ಅಂತ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಚಿತ್ರಗೀತೆಗಳು, ಕಾಮನಬಿಲ್ಲು ಕಾರ್ಯಕ್ರಮ, ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಇನ್ನು ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ, ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ನಮನ ಕಾರ್ಯಕ್ರಮದಲ್ಲಿ ಓಂಕಾರ ಪಠಣದ ಮಹತ್ವ ಕುರಿತಾದ ಮಾಹಿತಿ ಅರ್ಥಪೂರ್ಣವಾಗಿತ್ತು. ಬದುಕಿನಲ್ಲಿ ಏನೇ ಕಷ್ಟ ಬಂದರೂ ಜೀವನೋತ್ಸಾಹ ಕಳೆದುಕೊಳ್ಳಬಾರದು. ಇತ್ತೀಚಿನ ದಿನಗಳಲ್ಲಿ ಜೀವನೋತ್ಸಾಹ ಕಡಿಮೆಯಾಗಿ ಆತ್ಮಹತ್ಯೆ ಪ್ರಕರಣ ಹೆಚ್ಚುತ್ತಿವೆ ಎಂಬುದರ ಬಗ್ಗೆ ಚಿಂತನದಲ್ಲಿ ಮಾಹಿತಿ ಉತ್ತಮವಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಆರೋಗ್ಯ ಬಿಂದುವಿನಲ್ಲಿ ಯೋಗದ ಮಹತ್ವ ಹಾಗೂ ಬರಗಾಲದ ವಿರುದ್ಧ ಹೋರಾಡುವ ವಿಶ್ವ ದಿನದ ಮಾಹಿತಿ ಸುಂದರವಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ಚಲನಚಿತ್ರ ಗೀತೆ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಅರ್ಥಪೂರ್ಣವಾದ ನಲ್ನುಡಿ, ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಮೇಡಮ್ ಅಂತೇಳಿ ಹೇಳ್ತಾ ಇದ್ದಾರೆ ಮೀರಾ ನಾಡಿ ಉಪನ್ಯಾಸಕ್ಕೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಶುಭೋದಯ ಕಾವ್ಯ ಮೇಡಮ್ ಅಂತ ಹೇಳಿದ್ದಾರೆ. ಓಕೆ, ಶುಭೋದಯ ನಿಮಗೂ ಕೂಡ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ

ಓಂಕಾರ ಮಂತ್ರದ ಉಚ್ಚಾರಣೆಯ ಮೂಲ ಮಹತ್ವ ಪಠಣೆಯಿಂದ ಆಗುವ ಉಪಯೋಗಗಳ ಕುರಿತು ನೀಡಿದ ವಿವರಗಳು ಮಾಹಿತಿ ಹಿನ್ನೆಲೆ ತುಂಬಾ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೆ ಭಕ್ತಿಗೀತೆಗಳು ಕೂಡ ಅಂತ ಹೇಳಿದ್ದಾರೆ. ಇನ್ನು 7:50 ಚಿತ್ರಗೀತೆ, 8:30 ಚಿತ್ರಗೀತೆ, 9:10 ಕಾಮನಬಿಲ್ಲು ಕಾರ್ಯಕ್ರಮ, ಇದು ಕೂಡ ಚೆನ್ನಾಗಿ ಮಧುರವಾಗಿ ಮೂಡಿ ಬಂದವು, ಅದಕ್ಕಾಗಿ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ವಲವಿ ವಿಸ್ಮಯ ಚಿತ್ರದ ಹಾಡನ್ನು.

ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಯಾರು ಮತ್ತೆ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಮಸ್ತೆ. ಇವತ್ತಿನ ಬೆಳಕಿನ ಜಾವ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ನಮನಾದಲ್ಲಿ ಮನುಷ್ಯನ ಮನಸ್ಸಿನ ಮಿಡಿತ ಓಂಕಾರ ಬಗ್ಗೆ ತಿಳಿಸುತ್ತಾ ಚಿಂತನದಲ್ಲಿ ಮಾನವನ ವಿಮೋಚನದ ಬಗ್ಗೆ ಮಾಹಿತಿ ತಿಳಿದ್ವಿ. ಇನ್ನು ರೈತರ ಸಲಹೆ, ಆರೋಗ್ಯ ಬಿಂದು, ಈ ಎಲ್ಲ ಮಾಹಿತಿಯನ್ನು ಕೂಡ ತಿಳಿದುಕೊಂಡ್ವಿ. ತಂತ್ರಜ್ಞಾನ ತರಂಗ ಕಾರ್ಯಕ್ರಮದಲ್ಲೂ ಕೂಡ ಉತ್ತಮ ಮಾಹಿತಿ ಇತ್ತು ಅಂತ ಹೇಳಿದ್ದಾರೆ. ಹಾಗೆ ಚಿತ್ರಗೀತೆಗಳ ಮೂಲಕ ವಿಶ್ವ ಬರ ವಿರೋಧಿ ದಿನದ ಅಂಗವಾಗಿ ಮಾಹಿತಿ ತಿಳಿದು ಸುಮಧುರ ಚಿತ್ರಗೀತೆಗಳನ್ನು ಕೇಳ್ತಾ ನಲ್ನುಡಿಯಲ್ಲಿ ಓಕೆ ಸೋಲು ಗೆಲುವಿನ ಹೆಮ್ಮೆಯ ವಿಷಯಗಳನ್ನು ಕೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾಮನಬಿಲ್ಲಿನಲ್ಲಿ ಹಾಡುಗಳನ್ನು ಕೂಡ ಕೇಳಿಸ್ಕೊಂಡ್ವಿ. ಸುಗಮವಾಗಿ ನಡೆಸಿಕೊಟ್ಟಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮಗೂ ಕೂಡ. ಮುಂದಿನ ಸಂದೇಶ ಮಾಣಿಕ್ಯ ಪ್ರತೀಶ ರಂಗನಾಥ್ ಬುರ್ಜನ್ರೊಪ್ಪ ಇಲ್ಲಿಂದ ಸಂದೇಶ ಕಳಿಸಿರುವಂಥದ್ದು. ಅಚ್ಚುಮೆಚ್ಚಿನ ನಿರೂಪಕರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ

0: ಮಾನದವರಿಗೂ ಕೂಡ ಬಹಳ ಉಪಯುಕ್ತವಾಗಿತ್ತು, ಧನ್ಯವಾದಗಳು, ಶುಭ ದಿನ ಅಂತ ಹೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಎಲ್ಲ ಕಾರ್ಯಕ್ರಮ ತುಂಬ ಸೊಗಸಾಗಿದೆ ಮೇಡಮ್, ನಮಸ್ಕಾರ ಅಂತ ಹೇಳಿದ್ದಾರೆ ಬಾಲರಾಜ್, ನವ್ಯ, ದರ್ಶಿಣಿ, ಮೋಹಿತ್, ಪಾಲಮ್ಮ ಬೆಳವಿನ ಮರದ ಹಟ್ಟಿಯಿಂದ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಕಲ್ಲೇಶ್ವರಪ್ಪ, ಮಾಜಿ ಸೈನಿಕರು, ಮುಸ್ಟೂರು ಜಗಳೂರು ತಾಲೂಕಿನಿಂದ ಸಂದೇಶ ಕಳಿಸಿರುವಂಥದ್ದು. ಶುಭೋದಯಗಳು ಮೇಡಮ್ ಅಂತ ಹೇಳಿದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಉಚಿತ ಶಿಕ್ಷಣ ನಮ್ಮ ರಾಜ್ಯದಲ್ಲೂ ಮಾಡಿದರೂ ಒಳ್ಳೆಯದು, ನಿಜವಾಗ್ಲೂ ಇಂತಹ ಸುಧಾರಣೆಯಿಂದ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತೆ ಎಂಬಂತಹ ಒಂದು ವಿಷಯವನ್ನು ಹಂಚಿಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ದೇಶಾದ್ಯಂತ ಈ ಒಂದು ವ್ಯವಸ್ಥೆ ಜಾರಿಗೆ ಬರಲಿ ಅಂತ ನಾವು ಕೂಡ ಆಶಿಸೋಣ. ಇನ್ನು ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನ ಶುಭೋದಯ, ದುರ್ಗೋದಯ ಆಕಾಶವಾಣಿ ಮುಂಜಾನೆಯ ಭಕ್ತಿ ಸಿಂಚನ ದೇವಾಲಯದ ಮಾಹಿತಿ. ಓಕೆ ಗುರುಮೂರ್ತಿಯವರೇ, ಇವತ್ತು ದೇವಾಲಯದ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ಓಂಕಾರ ಕುರಿತ ಮಾಹಿತಿಯನ್ನು ತಿಳಿಸಿದ್ದೇನೆ. ಓಕೆ, ಇನ್ನು ಸುಮಧುರ ಹಾಡುಗಳು, ಹಲೋ ಡಾಕ್ಟರ್ ಹೀಗೆ ಕೇಳ್ತಾ ನಮ್ಮ ಕಿವಿಗೆ ಇಂಪು, ಎಲ್ಲ ಆಕಾಶವಾಣಿ ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಓಕೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಓಕೆ, ಧನ್ಯವಾದ ನಿಮ್ಮ ಈ ಸಂದೇಶಕ್ಕೆ. ಇನ್ನು ಚಿಗಟೇರಿ ಆದಿಶೆಟ್ರು, ಬಸವರಾಜ್, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಹಾಗೆ ಕವಾಡಿಗರ ಹಟ್ಟಿಯಿಂದ ಮುತ್ತುರಾಜ್, ಅನಿತಾ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ನಿಮ್ಮ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮಗೆ. ಇನ್ನು ಶುಭೋದಯ ಆಕಾಶವಾಣಿಗೆ ಹಾಗೂ ನಿರೂಪಕರಿಗೆ ಅಂತ ಹೇಳ್ತಾ ಇರೋದು. ಹಾಗೆ ಕಾರ್ಯಕ್ರಮ ಭಾವಗೀತೆ, ಭಕ್ತಿಗೀತೆ ಎಲ್ಲದೂ ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು. ಇನ್ನು ಕೊನೆಯ ಸಂದೇಶ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಮಾಹಿತಿ ಹಾಗೆ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ. ಓಕೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ, ಈಗ ಸಮಯ 10:40. ಇದೀಗ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಕಾವ್ಯ, ಹಾಗೆ
1: ನಾನು ಸೀಮಾ ಎಂ.
0: ಓಕೆ ಸೀಮಾ ಅವರೇ, ಇವತ್ತಿನ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿನ ವಿಷಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ ಎಂಬುದಾಗಿದೆ.
1: ಹೌದು.
0: ಓಕೆ, ಈ ವಿಷಯದ ಬಗ್ಗೆ ನಮ್ಮ ಕೇಳುಗರು ಕೂಡ ಕರೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಓಕೆ, ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆಗಳನ್ನೊಮ್ಮೆ ತಿಳಿಸೋಣ. 9448640273. ಹಾಗೆ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ ಇದರ ಕುರಿತಾಗಿ ನೀವು ಕೂಡ ಮಾತನಾಡಬಹುದು. ಓಕೆ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಮಕ್ಕಳ ಮಾನಸಿಕ ಹಾಗೆ ದೈಹಿಕ ಆರೋಗ್ಯವನ್ನು ಸುಧಾರಣೆ ಮಾಡುವುದಕ್ಕೆ ಯೋಗ ಶಿಕ್ಷಣ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ, ಈ ವಿಷಯದ ಬಗ್ಗೆನೇ ಇಂದಿನ ಕಾರ್ಯಕ್ರಮದಲ್ಲಿ ಮಾತುಕತೆ ಇರುವಂತದ್ದು.
1: ಖಂಡಿತವಾಗ್ಲು.
0: ಓಕೆ, ಇನ್ನೇನು ಯೋಗ ದಿನಾಚರಣೆ ಕೂಡ ಹತ್ತಿರ ಇದೆ ಅಲ್ವಾ,
1: ಅದಕ್ಕಾಗಿ ಇವತ್ತಿನ ವಿಷಯ ತುಂಬಾ ಸೂಕ್ತವಾಗಿದೆ ಅಂತಾನೆ ಹೇಳ್ಬೋದು.
0: ಖಂಡಿತ ಸೀಮಾ ಅವರೇ, ಯೋಗ ದಿನದ ಮಾತ್ರ ನಾವು ಯೋಗವನ್ನ ಮಾಡದೆ ವರ್ಷ ಪೂರ್ತಿ ಯೋಗವನ್ನ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ.
1: ಖಂಡಿತ, ಅಂದ್ರೆ ಮಕ್ಕಳಿಗೆ ಈಗ ಚಿಕ್ಕ ಚಿಕ್ಕ ವಯಸ್ಸಿಂದಲೇ ನಾವು ಯೋಗವನ್ನು ಹೇಳ್ಕೊಡೋದ್ರಿಂದ ಈ ಒಂದು ಫಾಸ್ಟ್ ವರ್ಡ್ ಏನು ಬೆಳೀತಾ ಇರೋ ಆಧುನಿಕ ಜಗತ್ತಲ್ಲಿ ಒತ್ತಡ ಇರ್ಬೋದು, ಹಾಗೆ ಮಾನಸಿಕವಾಗಿ ತೊಂದರೆ ಅನುಭವಿಸೋದು, ಇದೆಲ್ಲದಕ್ಕೂ ಕೂಡ ಯೋಗದಿಂದ ಒಂದು ಒಳ್ಳೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು.
0: ಖಂಡಿತ ಖಂಡಿತ ಸಿಂಹ ಅವರೇ, ಈಗಿನ ಆಧುನಿಕ ಜೀವನ ಶೈಲಿ ಹೇಗಿದೆ ಅಂತಂದ್ರೆ ಎಷ್ಟು ಫಾಸ್ಟ್ ಆಗಿರುತ್ತೋ ಅಷ್ಟೇ

0: ಫಾಸ್ಟ್ ಆಗಿ ಪ್ರೆಷರ್ ಅನ್ನೋದು ಕೂಡ ಬರುತ್ತೆ.
1: ಈಗಿನ ಎಲ್ಲದರಲ್ಲೂ ನಾವು ಚಿಕ್ಕ ಮಕ್ಕಳಲ್ಲಿ ಕೇಳ್ತೀವಿ ನಾವು,
0: ಹೌದು
1: ನನಗೆ ತುಂಬಾ ಟೆನ್ಷನ್ ಆಗ್ತಿದೆ.
0: ಖಂಡಿತ
1: ಈ ಮಾತುಗಳನ್ನ ಕೇಳಿದ್ರೆ ಭಯ ಅನ್ಸುತ್ತೆ, ಈ ವಯಸ್ಸಿಗೆ ಏನು ಒತ್ತಡ ಏನ್ ಟೆನ್ಷನ್ ಅಂತ ಅನ್ಸುತ್ತೆ.
0: ಅಂದ್ರೆ ಅದು ದೊಡ್ಡವರು ಹೇಳಿರುವಂತಹ ಮಾತನ್ನ ಕೇಳಿಸ್ಕೊಂಡು ಆ ಮಕ್ಕಳು ಹೇಳ್ತಾರೋ ಅಥವಾ ನಿಜವಾಗ್ಲೂ ಕೂಡ ಆ ಮಗುವಿಗೆ ಒತ್ತಡ ಆಗ್ತಾ ಇದೆಯೋ ಅನ್ನುವಂತಹ ಗೊಂದಲ
1: ಉಂಟಾಗುತ್ತೆ
0: ಅಲ್ವಾ. ಈಗಿನ ಶಿಕ್ಷಣ ಕೂಡ ಬಹಳಷ್ಟು ಉತ್ತಮವಾಗಿದೆ, ಜೊತೆಗೆ ಒಂದಷ್ಟು ಹೊರೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಹೊರೆ ಹೆಚ್ಚಾದಾಗ ಒಂದು ರೀತಿ ಒತ್ತಡ ಉಂಟಾಗುತ್ತೆ. ಈ ಒತ್ತಡವನ್ನ ನಿಭಾಯಿಸೋದಕ್ಕೆ ಮಕ್ಕಳು ಒದ್ದಾಡ್ತಾರೆ.
1: ಹೌದು,
0: ಹಾಗಾಗಿ ಅಂತ ಸಂದರ್ಭವನ್ನ ನಿಭಾಯಿಸೋದಕ್ಕಂತಾನೆ ಈ ಯೋಗ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಹೌದು, ಕೆಲವೊಂದು ಶಾಲೆಗಳಲ್ಲೂ ಕೂಡ ಈಗ ಯೋಗ ತರಬೇತಿಗಳನ್ನ ನಡೆಸ್ತಾರೆ.
0: ಕೆಲವೊಂದು ಶಾಲೆ ಅನ್ನೋದಕ್ಕಿಂತ ಪ್ರತಿ ಶಾಲೆಯಲ್ಲೂ ಕೂಡ ದೈಹಿಕ ಶಿಕ್ಷಕರು ಅಂತ ಇರ್ತಾರೆ ಅಲ್ವಾ. ಅವರು ಏನು ಈ ಕ್ರೀಡೆ ಎಲ್ಲದರಲ್ಲಿ ಮಕ್ಕಳನ್ನ ತೊಡಗಿಸೋದ್ರ ಜೊತೆಗೆ ಅವರಿಗೆ ಈ ಯೋಗ ಶಿಕ್ಷಣವನ್ನ ಕೂಡ ಒಂದು ಭಾಗವಾಗಿ ಕಲಿಸಬೇಕು.
1: ಖಂಡಿತ, ನೀವು ಹೇಳ್ದಂಗೆ ಯೋಗ ಶಿಕ್ಷಣದ ಜೊತೆಗೆ ಈಗೆಲ್ಲ ನಾವು ಕೇಳ್ತಾ ಇದ್ದೀವಿ, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಹಾಗೆ ಕರಾಟೆ ಕ್ಲಾಸ್ ಇರ್ಬೋದು, ಅದೇ ರೀತಿ ಯೋಗ ತರಬೇತಿ. ಇದರಲ್ಲಿ ಯಾವುದಕ್ಕಾದ್ರೂ ಮಕ್ಕಳು ತಮ್ಮನ್ನ ತೊಡಗಿಸ್ಕೋಬಹುದು. ಯಾವುದು ಒಂದನ್ನ ಕೂಡ ಅವರು ಸೇರ್ಕೊಂಡು ಕ್ಲಾಸಿಗೆ ಅಟೆಂಡ್ ಮಾಡೋದ್ರಿಂದ ಅವ್ರ ಒತ್ತಡ ಕಮ್ಮಿ ಆಗುವಂಥದ್ದು, ಅವ್ರ ಮನಸ್ಸಿಗೆ ಒಂದು ರೀತಿ ಸಂತೋಷ ಆಗುತ್ತೆ ಅಂತಾನೆ ಹೇಳ್ಬೋದು.
0: ಹೌದು, ಸಾಕಷ್ಟು ಬಾರಿ ನಾವು ಮಕ್ಕಳನ್ನ ಇಂಥ ವಿಷಯಗಳಿಗೇನೆ ಓಕೆ ಮಾತು ಮುಂದುವರಿಸೋಣ. ಒಂದು ಕರೆ ಇದೆ,
1: ಮಾತಾಡೋಣ.
0: ಹಲೋ ನಮಸ್ತೆ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್. ಅರೆ
0: ನಮಸ್ತೆ, ನಿಮ್ ಹೆಸರು?
2: ವೇದಮೂರ್ತಿ ಮಧ್ಯದ ಅಂತ ಇಟ್ಟಿಗೆ ತನ ಬಸಪ್ಪಲ್ಲಿ ಹುಟ್ಟಿದ್ದಾರೆ.
0: ವೇದಮೂರ್ತಿ ಅವರೇ, ಕಾರ್ಯಕ್ರಮದ ಮೊದಲ ಕರೆ
2: ಸಿಕ್ಕಿದೆ. ಒಳ್ಳೆ ಇದು ಪ್ರೋಗ್ರಾಮು, ಯಾಕೆಂದ್ರೆ ಭಾರತ ಈ ಪ್ರಥಮ ಬಾರಿಗೆ ಜೂನ್ 4 ಅಹಮದಾಬಾದ್ನಲ್ಲಿ ಭಾರತ ಯೋಗ ಆಯೋಜನೆ ಮಾಡಿತ್ತು. ಅದು ಎಲ್ಲ ಗೊತ್ತಿರೋದು ಅಂತ ಅನ್ಸುತ್ತೆ. ಅಲ್ಲಿ ಇಲ್ಲಿ ನಮ್ಮ ಭಾರತದ ಒಟ್ಟು 102 ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಮೇಡಮ್, ಭಾರಿ ಖುಷಿ ಆಗುತ್ತೆ.
0: ಹೌದು, ಖಂಡಿತವಾಗ್ಲು ಯೋಗದ ಮೂಲ ಇರೋದೇ ನಮ್ಮ ಭಾರತದ ಭೇರಿನಲ್ಲಿ ಅಲ್ವಾ?
2: ಹೌದು ಮೇಡಮ್.
0: ಓಕೆ,
2: ಅದರಲ್ಲೂ ಬೆಂಗಳೂರು ಒಂದು ಹುಡುಗಿ ರಿಷಾ ಶೆಟ್ಟಿ ಅನ್ನೋದು ಚಿನ್ನ ಡಬಲ್ ತೆಗೆದುಕೊಂಡಿದ್ದೆ.
0: ಓಕೆ, ತುಂಬಾ ಸಂತೋಷ, ಹೆಮ್ಮೆ ಪಡುವ ವಿಷಯ.
2: ಬೆನ್ನನ್ನ ಬೆಂಡಿಂಗ್ ಮಾಡಿ ಬ್ಯಾಕ್ ಬೆಂಡಿಂಗ್ ಅಂತ ಅದು ಯೋಗಾಸನ ಮಾಡೋ ಮೂಲಕ ಅದು ಹೆಸರುವಾಸಿ ಆಯ್ತು ಮೇಡಮ್. ಅದೇ ಹಂಗಾಗಿ ಯಾ ಹುಡುಗಿಗೆ ಮತ್ತೆ ಭಾರತದ ಇಷ್ಟು ಜನ ಪದಕ ಇದ್ದೀರಲ್ಲ ಚಿನ್ನದ ಪದಕ ನೋಡೋದನ್ನ, ಅದಕ್ಕೆ ಅವರೆಲ್ಲರಿಗೂ ನಿಮ್ಮ ಇದರ ವಾಣಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಅದೇ ಇವತ್ತು ಪ್ರೋಗ್ರಾಮು ಚೆನ್ನಾಗಿದೆ, ತಮಗೆ ಅಭಿನಂದನೆಗಳು.
0: ಓಕೆ ಓಕೆ, ವೇದಮೂರ್ತಿ ಅವರೇ, ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ಈ ಯೋಗ ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿ.
2: ಹೌದು ಮೇಡಮ್, ಅದೇ ಇದು ಮನಸ್ಸನ್ನ ಕೇಂದ್ರೀಕರಿಸಿಕೊಳ್ಳಿಕ್ಕೆ, ಮನಸ್ಸನ್ನ ಯಾವ ಕಡೆ ಅರಿಯಕ್ಕೆ ಬಿಡದಾಗೆ, ಅದರಲ್ಲೂ ಇತ್ತೀಚಿನ ಈ ಅಧ್ವಾನದ ಮೊಬೈಲ್ ಇದೆಯಲ್ಲ, ಮತ್ತು ಸದಾ ಕಾಲ ಅದ್ರ ಕಡೆ ಗಮನ ಇರುತ್ತೆ, ಅದನ್ನ ಸ್ವಲ್ಪ ಟರ್ನ್ ಮಾಡ್ಲಿಕ್ಕೆ ಇದೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ಮೂಲ ಬೆನ್ನುಗಳೇ ಮನೆಯಲ್ಲಿ ಇರ್ತಕ್ಕಂತ ಪೇರೆಂಟ್ಸ್ ಗಳು, ಮಕ್ಕಳನ್ನು ಒಂದು ರೂಮಿಗೆ ಕಳಿಸಿ ನೀವು ಓದ್ಕೇಳಿ ಓದ್ಕೇಳಿ ಅಂತ ಇವರು ಮೊಬೈಲ್ ನೋಡ್ಕೊಂತ ಕೂತಿರ್ತಾರೆ. ಆಮೇಲೆ ಇವತ್ತು ಟೀಚಿಂಗು ಎಲ್ಲಾ ಮೊಬೈಲ್ ಏನಾದ್ರೆ ಇದ್ರೆ ಮೊಬೈಲ್ ನೋಡ್ಕೇಳಿ, ಅದೊಂದು ಎಲ್ಲದ್ದು ಆಗಿ ಮಕ್ಕಳಿಗೆ ಒಂದ್ ಸ್ವಲ್ಪ ಟರ್ನ್ ಮಾಡಕ್ಕೆ ಇದೊಂದು ಯೋಗಾಸನ ಒಳ್ಳೆ ಪರಿವರ್ತನೆ ಆಗಿ ಒಳ್ಳೆ ಇದು ದಾರಿ ಅಂತ ಅನ್ಸುತ್ತೆ ಮೇಡಮ್.
0: ಅದಕ್ಕೆ ಶಿಕ್ಷಣದಲ್ಲಿ ಯೋಗದ ಮಹತ್ವ ಬಹಳ ಇದೆ, ಅದನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಅಂತ ಹೇಳ್ತೀರಾ ಶಿಕ್ಷಣದ ಜೊತೆ ಜೊತೆಗೆ?
2: ಹೌದು ಮೇಡಮ್.
0: ಓಕೆ ವೇದಮೂರ್ತಿ ಅವರೇ, ಧನ್ಯವಾದ ನಿಮ್ಮ ಕರೆಗೆ.
2: ಧನ್ಯವಾದ.
0: ಓಕೆ, ಖಂಡಿತ ಅಲ್ವಾ ಸುಮಾರೆ. ಸಾಮಾನ್ಯವಾಗಿ ಈಗ ಮೊಬೈಲ್ ನೋಡುವಂತದ್ದು ಗೀಳಾಗಿದೆ, ಪ್ರತಿಯೊಬ್ಬರಿಗೂ ಕೂಡ, ಯಾರು ಹೊರತಾಗಿಲ್ಲ.
1: ಹೌದು, ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕನು.
0: ಹೌದು, ಹೆಚ್ಚಿನ ಪಕ್ಷ ಇನ್ನೂ ಮೊಬೈಲ್ ನ ನಾವು ದೂಷಿಸ್ತೀವಿ ಅಂತ ಹೋಗೋದಾದ್ರೆ ಕರೋನಾ ಕಾಲ ಅಂತೇಳಿ ಸೇರಿಸ್ಬಿಡ್ತೀವಿ.
1: ಹೌದು, ಆ ಕಾಲದಲ್ಲೇ ಹೆಚ್ಚಾಗಿ ಮಕ್ಕಳು
0: ಅಂತ ಹೇಳುವಂತದ್ದು. ಆದ್ರೆ ಕರೋನಾ ಮುಗ್ದೋಗಿದೆ, ಆ ಹಂತವನ್ನ ದಾಟಿದೀವಿ, ಆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಎಂದಿನಂತೆ ಪಾಠ ಪ್ರವಚನ ನಡೀತಾ ಇದೆ. ಈಗ ಅದರಿಂದ ಹೊರತಾಗಿರುವಂತಹ ಪ್ರಪಂಚವನ್ನು ಕೂಡ ನಾವು ಸ್ವೀಕರಿಸಬೇಕಾಗಿದೆ. ಹಾಗಾಗಿ ಮಕ್ಕಳು ಹೆಚ್ಚಿನ ಸಮಯವನ್ನ ಮೊಬೈಲ್ನ ನೋಡೋದ್ರಕ್ಕಿಂತ ಬೇರೆ ಆಟ ಪಾಠಗಳಲ್ಲಿ ತೊಡಗಿಸಿಕೊಳ್ಳೋದು, ಈ ಯೋಗವನ್ನ ಕಲಿಯುವಂತಹದ್ದನ್ನ ಮಾಡೋದು ಉತ್ತಮವಾಗಿರುತ್ತೆ.
1: ಹೌದು, ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ, ಹಾಗೆ ಒಂದು ಸ್ಮರಣಾ ಶಕ್ತಿ ಕೂಡ ಹೆಚ್ಚಾಗುತ್ತೆ, ಇನ್ನು ಆತ್ಮವಿಶ್ವಾಸ ಅನ್ನೋದು ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅದು ವೃದ್ಧಿಯಾಗುತ್ತೆ.

0: ಅಂತಾನೆ ಹೇಳ್ಬೋದು.
1: ಖಂಡಿತವಾಗ್ಲೂ ವೇದಮೂರ್ತಿ ಅವ್ರು ಹೇಳ್ದಾಗೇನೆ ಪೋಷಕರೇ ಮಕ್ಕಳಿಗೆ ಬೆಂಬಲಿಸಬೇಕು.
0: ಹೌದು,
1: ಅವರೇ ಮೊದಲು ಮೊಬೈಲ್ ಹಿಡಿದು ಕೂತ್ರೆ ಮಕ್ಕಳು ಹೇಗೆ ಮಾತು ಕೇಳ್ತಾರೆ?
0: ಹೌದು ಖಂಡಿತ. ಅಂದ್ರೆ ಯೋಗ ಮಾಡೋದ್ರಿಂದ ಕಾವ್ಯ ಶಿಸ್ತು ಅನ್ನೋದು ಜೀವನದಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತೆ ಮಕ್ಕಳಿಗೆ. ಚಿಕ್ಕ ವಯಸ್ಸಿಂದಲೇ ಕಲಿಯೋದ್ರಿಂದ, ಈಗ ಯಾವ ಟೈಮಿಗೆ ಹೇಳೋದ್ರಿಂದನು, ಮುಂಜಾನೆ ಹೇಳೋದ್ರಿಂದ ಹಿಡಿದು ಟೈಮ್ ಒಂದು ಮೇಂಟೈನ್ ಮಾಡೋದು,
1: ಅದನ್ನ
0: ಶಿಸ್ತು ಪಾಲನೆ ಏನಿದೆ ಯೋಗ ಅಭ್ಯಾಸ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು.
1: ಹಲೋ ನಮಸ್ತೆ. ನಮಸ್ತೆ.
2: ಹಲೋ
1: ನಮಸ್ತೆ.
2: ನಮಸ್ತೆ. ಕಾವ್ಯ ಮೇಡಮ್ ಮತ್ತೆ ನಮ್ಮ ಸೀಮಾ ಮೇಡಮ್, ನನ್ನ ಕಡೆಯಿಂದ ನಮಸ್ಕಾರಗಳು.
1: ಓಕೆ, ನಿಮ್ ಹೆಸರು ಹೇಳಿ.
0: ತಮಗೂ ಕೂಡ ನಮಸ್ಕಾರ.
2: ನಮ್ಮ ಹೆಸರು ಶಾಂತಿವರಪ್ಪ ಅಂತೇಳಿ. ನಿನ್ನೆ ಕೂಡ ನಾನು ಕಾಲ್ ಮಾಡಿದ್ದೆ, ಕೂಡ ಕಾಲ್ ಮಾಡ್ತಿದ್ದೀನಿ.
1: ಸಂತೋಷ.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶಾಂತವೀರಪ್ಪ ಅವರು?
2: ವಿವೇಕಗಿರಿ ಗ್ರಾಮದಿಂದ ಕಾಲ್ ಮಾಡಿ, ಚಿತ್ರದುರ್ಗ ಅಲ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ. ನಮ್ಮೂರು ಹಿರೇಕಬ್ಬಿಗೆರೆ. ಇವತ್ತು ಕಾರ್ಯಕ್ರಮ ಬಾರಿ ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ರಿ. 24 hours FM ಕೆಲಸ ಮಾಡ್ತೀನಿ ನಾನು. ನಮಗೆ ಕಣ್ ಕಾಣಲ್ಲ, ಆದ್ರೆ ಬೆಂಗಳೂರಲ್ಲಿ ಇರ್ತೇನೆ. ಇವತ್ತು ಕಾರ್ಯಕ್ರಮ ಯೋಗ ಇದ್ರದ್ದು ಕಾರ್ಯಕ್ರಮ ಇಟ್ಕೊಂಡಿರಲ್ಲ, ಅದಕ್ಕೆ ಕಾಲ್ ಮಾಡಿದೆ.
1: ಓಕೆ, ಅಂದ್ರೆ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣ ಎಷ್ಟು ಪಾತ್ರ ವಹಿಸುತ್ತೆ, ಮಹತ್ವ ಏನಿದೆ ಅನ್ನುವಂಥದ್ದು?
2: ಇದರಲ್ಲಿ ಮಕ್ಕಳಿಗೆ ಈಗ ನಾವ್ ಎಷ್ಟು ಎಲ್ಲಾದ್ರೂ ಯೋಗ ಒಂದು ಅದನ್ನ ಒಂದು ಶಿಕ್ಷಣ, ಈಗ ಟ್ಯೂಷನ್ ಮಾಡ್ತೀವಿ ಶಾಲೆಗೆ ಎಷ್ಟು ಒಳ್ಳೆ ಎಜುಕೇಶನ್ ಎಲ್ಲ ಮಕ್ಕಳು ಚೆನ್ನಾಗಿ ಓದಿಸ್ತೀವಿ ಅಂತಲ್ಲ, ಇದನ್ನ ಆ ತರ ಅವ್ರಿಗೆ ಯೋಗ ಕಲ್ಸೋದನ್ನು ಯೋಗ ಚೆನ್ನಾಗಿ ಕಲ್ಸ್ಬೇಕು. ನಮ್ಮ ಕೈ ಕಾಲಿಗೆ ನಮ್ಮ ದೇಹದಾಗಿರ್ತಕ್ಕಂಥ ಅಂಗಾಂಗಗಳಿಗೆ ಒಳ್ಳೆ ರಿಲ್ಯಾಕ್ಸ್ ಸಿಕ್ಕಂಗಾಗುತ್ತೆ,
1: ದೇಹ ಚಟುವಟಿಕೆ ಇರುವಂತದ್ದು
2: ಆರೋಗ್ಯ ಚೆನ್ನಾಗಿರುತ್ತೆ. ಯಾವ ಯೋಗ ಬರಲ್ಲ, ಯೋಗ ಮಾಡ್ತಿದ್ರೆ ಬಿಪಿ ಶುಗರು ಯಾವ ಕಡಿಮೆ ಆಗ್ತವೆ, ಈ ತರ ವ್ಯಾಯಾಮ ಮಾಡೋದ್ರಿಂದ ಬಾರಿ ಒಳ್ಳೇದು. ನಾನು ಕೂಡ ರೂಮಲ್ಲಿ ಇದ್ದು ಬೆಸಿಗೆ ಉಳಿಯೋದು, ಆಮೇಲೆ ಸೂರ್ಯ ನಮಸ್ಕಾರ ಮಾಡೋದು ಮಾಡ್ತಾನೆ ಇರ್ತೀನಿ.
1: ಹೌದು, ಸಾಮಾನ್ಯವಾಗಿ ಹೇಳ್ತಾರೆ ಯಾವುದೇ ಆಸನಗಳನ್ನ ಮಾಡದೇ ಇದ್ರೂ ಕೂಡ ಸೂರ್ಯ ನಮಸ್ಕಾರ ಒಂದನ್ನ ನಿಯಮಿತವಾಗಿ ಮಾಡ್ತಾ ಬಂದ್ರೆ ಬಹಳಷ್ಟು ಆರೋಗ್ಯದ ಲಾಭಗಳನ್ನ ಪಡಿಬಹುದು ಅಂತೇಳಿ.
2: ಬಾರಿ ಒಳ್ಳೇದು, ಇವತ್ತು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಸಣ್ಣ ಮಕ್ಕಳಿಗೆ ಇದನ್ನ ಈಗಲಿಂದಲೇ ಮಕ್ಕಳು ಟ್ಯೂಷನ್ ಜೊತೆಗೆ ಬೆಳಗಿಂದ 5 ಗಂಟೆಗೆ ಎಬ್ಬಿಸ್ಬಿಟ್ಟು ಇದನ್ನ ಯೋಗಾಸ ಮಾಡಿಸೋದು ಬಹಳ ಬಹಳ ಒಳ್ಳೇದು.
1: ಓಕೆ, ಖಂಡಿತವಾಗ್ಲೂ ಬೆಳಿಗ್ಗೆ ಮಕ್ಕಳಿಗೆ ಬೇಗ ಏಳುವ ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳ್ತಿದ್ದೀರಾ?
2: ಹೌದು, 5 ಗಂಟೆಗೆ ಎಬ್ಬಿಸ್ಬಿಟ್ಟು ಮುಖ ಬ್ರಷ್ ಗೀಸ್ ಮಾಡಿಸ್ಬಿಟ್ಟು ಮೊದಲನೇ ಕಾಫಿ ಟೀ ಏನು ಕೊಡಬಾರ್ದು, ಫಸ್ಟ್ ಯೋಗಾಸನ ಮಾಡಿಸ್ಬೇಕು, ಒಂದ್ ಲೋಟ ನೀರು ಕುಡಿಸ್ಬಿಟ್ಟು ಯೋಗಾಸನ ಮಾಡಿಸೋದು ಬಾರಿ ಒಳ್ಳೇದು.
1: ಓಕೆ, ಅಭ್ಯಾಸ ಆಗ್ಬೇಕು ಇದು ಅಂತ ಹೇಳುವಂತದ್ದು.
2: ಇದಾಗ್ಬೇಕು, ಪ್ರತಿಯೊಂದು ಶಾಲೆಗಳಲ್ಲಿ ಇದು ಪ್ರಚಾರ ಆಗ್ಬೇಕು.
1: ಖಂಡಿತ. ಓಕೆ,
2: ಇವತ್ತು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ, ಬಹಳ ಖುಷಿ ಆಯ್ತು. ಇವತ್ತು ಅವ್ನ ತಂದೆ ತಾಯಿಗಳನ್ನ ಎಬ್ಬರಿಸ್ಬೇಕು, ಸೋಮನೆ ತನ ಬರಬಾರ್ದು ಮಕ್ಕಳಿಗೆ.
1: ಓಕೆ, 8 ಗಂಟೆವರೆಗೂ ಮಲಗೋ ಬದ್ಲು 5 ಗಂಟೆಗೆ ಏಳಿಸ್ಬೇಕು ಅಂತೀರಾ?
0: ಯೋಗ
2: ಮಾಡಿಸ್ಬೇಕು, ಅರ್ಧ ಗಂಟೆ ಯೋಗಾಸನ ಮಾಡಕ್ ಬಿಟ್ಬಿಡಕ್ಕೆ ಅವ್ರಿಗೆ, ಒಂದ್ ಗಂಟೆನ.
1: ಓಕೆ, ಖಂಡಿತ.
2: 50 ನಮ್ ಕೈಲಿ ಎಷ್ಟು ಬೆಸಿಗೆ ಹೊಡಿಯಕ್ಕಾಗುತ್ತಾ, ಒಂದ್ 50-20 ಬೆಸಿಗೆ ಹೊಡಿಯೋದು.
1: ಹೌದು,
2: ಆಮೇಲೆ ಚಪ್ಪಲಿ ಬೇಕಾದ ಚಂದ್ರ ಈಗ ಕೈ ಉರಿ ಚಂದ್ರ ಎದ್ದು ಸೂರ್ಯ ನಮಸ್ಕಾರ ಮಾಡೋದು, ಈ ತರ ಮಾಡಿಸ್ಬೇಕು.
1: ಖಂಡಿತವಾಗ್ಲೂ. ಓಕೆ,
2: ಬಾರಿ ಒಳ್ಳೇದು, ಬಿಪಿ ಶುಗರ್ ಆರೋಗ್ಯ ಚೆನ್ನಾಗಿರುತ್ತೆ, ಯಾವ ರೋಗನು ಬರಲ್ಲ.
1: ಓಕೆ, ಖಂಡಿತ, ಒಳ್ಳೆ ಮಾಹಿತಿ ಕೊಟ್ರಿ, ಧನ್ಯವಾದ ನಿಮ್ಗೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್
1: ಯು. ಓಕೆ, ಸ್ವಾಮಿ ವಿವೇಕಾನಂದರು ಹಾಗಾಗಿನೇ ಒಂದ್ ಮಾತನ್ನ ಹೇಳ್ತಾರೆ, ಸದೃಢ ದೇಹದಲ್ಲಿ ಸದೃಢವಾದಂತಹ ಮನಸ್ಸಿರುತ್ತೆ ಅಂತೇಳಿ. ಹಾಗಾಗಿ ಅಂತಹ ಸದೃಢವಾದ ದೇಹ ಮನಸ್ಸನ್ನ ಹೊಂದ್ಬೇಕಂದ್ರೆ ಯೋಗವನ್ನ ಮಾಡ್ಬೇಕಾಗುತ್ತೆ.
0: ಖಂಡಿತ,
1: ಇವ್ರು ಹೇಳೋ ಹಾಗೇನೆ ಬೆಳಿಗ್ಗೆ ಮುಂಚೆ ಎದ್ದು ಯೋಗವನ್ನ ಮಾಡಿದ್ರೆ ಬಹಳ ಲಾಭವನ್ನ ಪಡಿಬಹುದು.
0: ಹೌದು, ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಈಗ ನಾವೆಷ್ಟು ಕೆಲವೊಂದು ಕಡೆ ನಾವು ಮಾಧ್ಯಮದಿರ್ಬೋದು ನೋಡ್ತಾ ಇರ್ತೀವಿ, ಎಷ್ಟೊಂದು ಹಾಸ್ಪಿಟಲ್ ಅಲ್ಲಿ ನಾವು ತೋರಿಸಿದ್ರು ಆಸ್ಪತ್ರೆಗಳಿಗೂ ಕಾಯಿಲೆ ಗುಣಮುಖ ಆಗಿರೋದಿದ್ದಿಲ್ಲ. ಅದೇ ಯೋಗ ತರಬೇತಿ ಕೇಂದ್ರಗಳಲ್ಲಿ ಅವರು ಟ್ರೈನರ್ ಇಂದ ತಗೊಂಡು ಯೋಗ ಮಾಡೋದ್ರಿಂದ ಎಷ್ಟೊಂದು ಕಾಯಿಲೆಗಳು ಕೂಡ ಗುಣಮುಖ ಆಗಿದೆ.
1: ಹೌದು, ಹಾಗೆ ಸೀಮಾ ಅವರೇ, ಈಗಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಏನೋ ವಾತಾವರಣ ಬದಲಾಗ್ತಾ ಇದ್ದ ಹಾಗೇನೆ ಉಸಿರಾಟದ ತೊಂದರೆಯಿಂದ ಎದುರಿಸ್ತಾರೆ ನೋಡುವಂತದ್ದು. ಇಂತ ಒಂದು ಉಸಿರಾಟದ ತೊಂದರೆಗೆ ಪ್ರತಿನಿತ್ಯ

0: ಯೋಗವನ್ನ ಮಾಡೋದ್ರಿಂದ ಅಥವಾ ಬೆಳಿಗ್ಗೆ ಬೇಗ ಎದ್ದು ಒಂದಷ್ಟು ನಿತ್ಯ ವಾಕಿಂಗ್ ಮಾಡುವಂತದ್ದು ಇವನ್ನೆಲ್ಲ ಮಾಡಿ ಪ್ರಕೃತಿಯೊಂದಿಗೆ ನಾವು ಬೆರೆಯೋದೇ ಆದ್ರೆ ಈ ಸಮಸ್ಯೆ ಅನ್ನೋದು ಖಂಡಿತ ಅದು ಬರೋದಿಲ್ಲ ನಮ್ಗೆ. ಅದನ್ನ ಈಗಿನ ಮಕ್ಕಳು ಪಾಲಿಸ್ಬೇಕು. ಸಾಮಾನ್ಯವಾಗಿ ಈಗಿನ ಮಕ್ಕಳೆಲ್ಲ ಹೇಗೆ ಅಂದ್ರೆ 8:30 ಶಾಲೆಗೆ ಹೋಗ್ಬೇಕು ಅಂದ್ರೆ 8 ಗಂಟೆಗೆ ಎದ್ದಿರ್ತಾರೆ.
1: ಹೌದು, ಆ ರೀತಿ ಎದ್ದು ಶಾಲೆಗೆ ಹೋಗೋದ್ರಿಂದ ಅವರಲ್ಲಿ ಒಂದು ಉಲ್ಲಾಸನ ಇರೋದಿಲ್ಲ, ಶಾಲೆಯಲ್ಲಿ ಒಂದು ಆಸಕ್ತಿ ಇರೋದಿಲ್ಲ.
0: ಯಾಕೆ ಅಂದ್ರೆ ಇನ್ನು ನಿದ್ರಾದೇವಿ ಅವರಲ್ಲೇ ಆವರಿಸಿಕೊಂಡಿರ್ತಾಳೆ.
1: ಹೌದೌದು, ಮುಂಜಾನೆ ಬೇಗ ಹೇಳೋದ್ರಿಂದ ಇಡೀ ದಿನ ನಾವು ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗ್ಲೂ
0: ಖಂಡಿತವಾಗ್ಲು. ಹಾಗಾಗಿ ಪೋಷಕರು ಕೂಡ ಈಗಿನ ಜೀವನದಲ್ಲಿ ಒಂದಷ್ಟು ಒತ್ತಡದಲ್ಲಿ ಇರ್ತಾರೆ, ಕೆಲಸಕ್ಕೆ ಹೋಗ್ಬೇಕು, ಹಾಗೆ ಮತ್ತೇನೇನೋ ಕೆಲಸಗಳನ್ನ ನಿಭಾಯಿಸ್ಬೇಕು ಅನ್ನೋ ಒತ್ತಡದಲ್ಲಿ ಮಕ್ಕಳು ಮಲಗಿತರ ಮಲಗಿರ್ಲಿ ಬಿಡು, ತಲೆನೋವು
1: ಕೆಲಸ ಮಾಡ್ಕೊಳ್ಳೋಣ.
0: ಹೌದು, ಆಮೇಲೆ ಅವ್ರನ್ನ ಎದ್ದಳಿಸಿ ತಯಾರಿ ಮಾಡಿ ಕಳಿಸೋಣ ಅನ್ನೋ ಮನೋಭಾವ ಇರುತ್ತೆ. ಆದ್ರೆ ಖಂಡಿತವಾಗ್ಲೂ ಪ್ರತಿನಿತ್ಯ 5 ಗಂಟೆಗೆ ಎದ್ದು ಮಕ್ಕಳನ್ನ ಎದ್ದೇಳಿಸಿ ಅವರು ಕೂಡ ಯೋಗವನ್ನ ಮಾಡೋದ್ರ ಜೊತೆಗೆ ಮಕ್ಕಳನ್ನು ಕೂಡ ಸೇರಿಸ್ಕೊಂಡ್ರೆ ಇಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ದಿನದ ಕೆಲಸಗಳು ಕೂಡ ಸರಾಗವಾಗಿ
1: ಬೇಗನೆ ಆಗುತ್ತೆ. ಇನ್ನು
0: ಖಂಡಿತ ಒಂದು ಕರೆ ಇದೆ,
1: ಮಾತಾಡೋಣ.
0: ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ.
1: ನಮಸ್ತೆ
2: ವೀರೇಶ್ ಅಂತ.
0: ಓಕೆ ವೀರೇಶ್ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಯೋಗದ ಬಗ್ಗೆ ಹೇಳ್ತಾ ಇದ್ದೀರಾ. ಮಕ್ಕಳು ಮಕ್ಕಳಿಗೆ ಬೇಕಾದಂತ ಇವತ್ತು ಇವತ್ತಿನ ದಿನ ಇದು. ಯಾಕಂದ್ರೆ ನಾವು ಮನೆ ಒಳಗೆ ನಾವು ಒಂದು ಏನನ್ನ ಮನೆ ಕಟ್ಟಬೇಕು ಅಂತಂದ್ರೆ ಕಬ್ಬಿಣ ಪಿಲ್ಲರ್ ಹಾಕಿ ಬೇಸ್ಮೆಂಟ್ ಚೆನ್ನಾಗಿ ಬಂದೋಬಸ್ತ್ ಮಾಡ್ಬೇಕಪ್ಪ, ಮುಂದೆ ಬಿಲ್ಡಿಂಗ್ ಏನು ತೊಂದರೆ ಆಗ್ಬಾರ್ದು ಅನ್ನೋದನ್ನ ನಾವು ಎಲ್ಲರಿಗೂ ಹೇಳಂತ ಮಾತು, ಇದು ಎಲ್ಲರಿಗೂ ಹತ್ರ ಕೇಳಂತ ಮಾತು. ಹಂಗೆ ಮಕ್ಕಳನ್ನು ಕೂಡ ನಾವ್ ಅದನ್ನೇ ಮಾಡಬೇಕು. ಮಕ್ಕಳಿಗೆ ಮೊದಲು ಮಾಡ್ಬೇಕಾದ್ದೇ ಬೇಸ್ಮೆಂಟ್.
0: ಹೌದು,
2: ಇವತ್ತು ಪರಿಸರದಲ್ಲಿ ನಾವು ಮಕ್ಕಳನ್ನ ಬೆಳೆಸಿಲ್ಲ, ರೂಮ್ ನಲ್ಲಿ ಹಾಕಿ ಬೆಳೆಸ್ತಾ ಇದೀವಿ. ಅವ್ರ ಅವ್ರ ಅವ್ರ ಸ್ಕೋರ್ನ ಗಳಿಸ್ತಾ ಇದೀವಿ, ಅವ್ರನ್ನ ವೀಕ್ ಮಾಡ್ತಾ ಇದೀವಿ. ಯೋಗದ ದಿನ ಯೋಗದಲ್ಲಿ ಅವರಿಗೆ ಸಿಗಂತ ಲಾಭಗಳು ಏನಂದ್ರೆ ಮೇಡಮ್ ಅವ್ರೆ, ಮನಸ್ಸು ಉಲ್ಲಾಸ ಇರುತ್ತೆ ಯಾವಾಗ್ಲೂ.
0: ಹೌದು,
2: ಯಾರೇ ಮಾತು ಕೇಳಿದ್ರು ಯಾರೇ ಒಂದ್ ಏನೇ ಮಾತಾಡಿದ್ರು ಕೂಡ ಎಚ್ಚರಿಕೆಯಿಂದ ಕೇಳುವಂತ ಮನಸ್ಸುಗಳಿರ್ತವೆ. ಈ ಮೊಬೈಲ್ ಹಿಡ್ಕೊಂಡಾರಾಗ್ಲಿ, ರೂಮ್ ನಲ್ಲಿ ಕುತ್ಕೊಂಡಿರಾರಾಗ್ಲಿ, ಯಾರಾದ್ರೂ ಏನನ್ನ ಒಂದ್ ಮಾತು ಕೇಳಿದೆ ಅಂತಂದ್ರೆ ಅವ್ರಿಗೆ ಎಚ್ಚರಿಕೆ ಇರಲ್ಲ, ಏನ್ ಹೇಳಿದ್ರಿ ಅಂತ ರಿಪ್ಲೈ ಮಾಡ್ತಾರ ಅವರು.
0: ಅಂದ್ರೆ ಮನಸ್ಸು ಜಾಗೃತವಾಗಿರುತ್ತೆ,
2: ಏಕಾಗ್ರತೆ ಇರಲ್ಲ.
0: ಓಕೆ,
2: ಮತ್ತೆ ಇವತ್ತಿನ ದಿನದಲ್ಲಿ ಸ್ಕೂಲ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ಅವ್ರಿಗೆ ಓದೋದ್ರ ಬಗ್ಗೆ ಹೆಚ್ಚಿನ ಒತ್ತಡ ಐತೆ ದಿನ ಮನಸ್ಸು. ಇವಾಗ ಮುಂಚೆ ಆರೋಗ್ಯದಲ್ಲಿ ಊಟ ಉಪಚಾರದಲ್ಲಿ ಮನೆ ಒಳಗೆ ಒಳ್ಳೊಳ್ಳೆ ಊಟ ಮನೆ ಒಳಗಡೆ ಸಿಗೋದು, ಇವಾಗೆಲ್ಲ ಹೊರಗಡೆ ಹುಡುಕ್ತಿದ್ರಿಂದ ಇವಾಗ ಮೇಲಾಗಿ ಪರಿಸರದ್ದು ಸ್ವಲ್ಪ ಕಮ್ಮಿ. ಅಂದ್ರೆ ಹೊರಗಡೆ ಗಾಳಿ ಬೆಳಕು ಆಟ ಆಡೋದು ಹುಡುಗರ ಜೊತೆಗೆ ಅದೆಲ್ಲ ಸಿಗೋದು ಕಮ್ಮಿ. ಹಂಗಾಗಿ ಯೋಗ ಬಹಳ ಪ್ರಾಮುಖ್ಯತೆ ಕೊಡುತ್ತೆ ಮಕ್ಕಳಿಗೆ. ಯಾರೇ ಏನ್ ಕೊಡ್ತಾರ, ಇವತ್ತಿನ ಕೊಟ್ಟಿದ್ದ ಮಕ್ಕಳಿಗೆ ಯಾರೇ ಆಗಿರ್ಲಿ ಮುಂದಕ್ಕೆ ಅವ್ರನ್ನ ತಂದೆ ತಾಯಿಗಳನ್ನ ಯೋಗಕ್ಷೇಮದಿಂದ ನೋಡ್ಕೊಂತಾರೆ, ಅವ್ರೂನು ಗಟ್ಟಿಯಾಗಿರ್ತಾರೆ. ಯಾರು ಮಕ್ಕಳು ಇವತ್ ಮಕ್ಳು ಬೇಕಾಗಿದ್ದಾರೆ, ತಂದೆ ತಾಯಿಗಳು ಗಟ್ಟಿಯಾಗಿದ್ದಾರೆ. ಅದಕ್ಕಾಗಿ ಯೋಗ ಬೇಕೇ ಬೇಕು. ಅದನ್ನ ನೀವು ಇದನ್ನ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ರೆ ನಮಗೆ ಬಹಳ ಸಂತೋಷ ಆಯ್ತು.
0: ಖಂಡಿತ ಖಂಡಿತ, ಯೋಗ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸಿದ್ರಿ, ಧನ್ಯವಾದ ನಿಮ್ಗೆ. ಖಂಡಿತವಾಗ್ಲು ಅಲ್ವಾ ಸೀಮಾ?
1: ಹೌದು,
0: ನಾವು ಮಕ್ಕಳನ್ನ ಒಂದಷ್ಟು ಸದೃಢರಾಗಿ ಬೆಳೆಸಬೇಕು ಅನ್ನೋದಾದ್ರೆ ಈ ಯೋಗದ ಅಂತಹ ಚಟುವಟಿಕೆಗಳು ಬಹಳ ಮುಖ್ಯ.
1: ಹೌದು,
0: ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನ ಉತ್ತಮವಾಗಿ ಮಾಡ್ಬೇಕು, ಹಾಗೆ ಸಮಾಜದಲ್ಲಿ ಉತ್ತಮವಾದಂತಹ ಒಂದು ನಡವಳಿಕೆ ಸಂಬಂಧವನ್ನ ರೂಪಿಸಿಕೊಳ್ಬೇಕು ಅಂದ್ರೆ ಈ ರೀತಿಯಾಗಿರುವಂತಹ ಯೋಗ ಶಿಕ್ಷಣ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ.
1: ಹೌದು, ಈಗಿನ ತಂದೆ ತಾಯಿಗಳದ್ದು ಒಂದು ಕಂಪ್ಲೇಂಟ್ ಏನ್ ಗೊತ್ತಾ ಕಾವ್ಯ, ನನ್ ಮಕ್ಕಳು ಹೈಪರ್ ಆಕ್ಟಿವ್ ಇದ್ದಾರೆ, ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಈ ಒಂದು ಕಂಪ್ಲೇಂಟ್ ನಾವು ಸರ್ವೆ ಸಾಮಾನ್ಯವಾಗಿ ಕಾಣ್ತಾ ಇದೀವಿ. ಹಾಗಾಗಿ ಅವರಿಗೆ ಇನ್ನು ತರಲೆ ಮಾಡ್ತಾರೆ, ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ ಅನ್ನೋದ್ರು ಅವರಿಗೆ ಶಿಕ್ಷೆ ನೀಡುವಂತದಿರ್ಬೋದು, ಅಥವಾ ಈ ರೀತಿ ಬೇರೆ ಬೇರೆ ಒಂದು ತಂದೆ ತಾಯಿಗಳು ಮಾಡೋ ಬದಲು ಅವರಿಗೆ ಈ ಯೋಗ ಶಿಕ್ಷಣವನ್ನ ನೀಡೋದ್ರಿಂದ ಅವರು ಕೂಡ ಒಂದ್ ರೀತಿ ಶಿಸ್ತನ್ನ ರೂಢಿಸ್ಕೊಳ್ತಾರೆ ಅಂತಾನೆ ಹೇಳ್ಬೋದು.
0: ಖಂಡಿತ,
1: ಸಹನೆ ಅನ್ನೋದು ಅವ್ರಿಗೆ ಬರುತ್ತೆ.
0: ಹೈಪರ್ ಆಕ್ಟಿವ್ ಅಂತ ಹೇಳಿದ್ರಿ, ಈ ಹೈಪರ್ ಆಕ್ಟಿವಿಟಿ ಜೊತೆಗೆ ಮಕ್ಕಳಿಗೆ ನೀವು ಹೇಳ್ದಾಗೆ ಸಹನೆ ಇಲ್ಲ.
1: ಹೌದು,
0: ಅಂದ್ರೆ ಯಾವ್ದನ್ನಾದ್ರೂ ಕೂಡ ಕಲಿಯೋದಕ್ಕೆ ಹೆಚ್ಚಿನ ಸಮಯ ಏಕಾಗ್ರತೆಯನ್ನ ಮಾಡುವುದಿಲ್ಲ.
1: ಹೌದು,
0: ತಕ್ಷಣ ಅವರ ಮನಸ್ಸು ಬದಲಾಗುತ್ತೆ. ಹಾಗಾಗಿ ಈ ಯೋಗವನ್ನ ಕ್ರಮವಾಗಿ ಮಾಡ್ತಾ ಬಂದ್ರೆ ಆ ಒಂದು ಏಕ

0: ಏಕಾಗ್ರತೆ ಖಂಡಿತ.
1: ಓಕೆ ಸೀಮಾ ಅವರೇ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ, ಹಾಗೆ ನಮ್ಮ ಕೇಳುಗರ ಅಭಿಪ್ರಾಯಗಳನ್ನ ಕೂಡ ತಿಳಿತಾ ಹೋಗೋಣ. ಒಂದು ಗೀತೆಯನ್ನ ಕೂಡ ಕೇಳಿ ಬರೋಣ.
0: ಓಕೆ.

0: ಓಕೆ ಸೀಮಾ, ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಯನ್ನ ಕೇಳ್ತಾ ಇದ್ವಿ. ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಖಂಡಿತವಾಗ್ಲು ಈ ಗೀತೆಯಲ್ಲಿರುವಂತಹ ಸಾಲುಗಳು ಅವೆಲ್ಲವೂ ಕೂಡ ಅರ್ಥಪೂರ್ಣವಾಗಿರುವಂತದ್ದು. ಹಾಗೆ ಪ್ರತಿನಿತ್ಯ ಮುಂಜಾನೆ ಎದ್ದಾಗ ಇಂತಹ ಹಾಡುಗಳನ್ನ ಯೋಗ ಮಾಡುವಂತಹ ಸಂದರ್ಭದಲ್ಲಿ ಕೇಳುವುದು ಅಥವಾ ವಾಕಿಂಗ್ ಮಾಡ್ತಾ ಆಲಿಸುವಂತದ್ದು, ಇದೆಲ್ಲ ಮಾಡಿದಾಗ ನಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕವಾದ ಪರಿಣಾಮ ಬೀರುತ್ತೆ. ಅದರಲ್ಲೂ ಮಕ್ಕಳಿಗೂ ಕೂಡ ಉತ್ತಮವಾಗಿ ಪರಿಣಾಮ ಬೀರುವಂತದ್ದು. ಓಕೆ, ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
1: ಹಲೋ
0: ನಮಸ್ತೆ, ನಿಮ್ಮ ಹೆಸರು?
1: ನಮಸ್ತೆ, ನಿರೂಪಕರಿದ್ದರಿಗೂ ನಮಸ್ಕಾರ. ನಾನು ಸೋಮನಾಥ್ ಮಾತಾಡ್ತಾ ಇದ್ದೀನಿ.
0: ಓಕೆ,
1: ಅದರಲ್ಲಿ ಬೆಂಗಳೂರು ತಾಲೂಕಿಂದ.
0: ಓಕೆ ಸೋಮನಾಥ್ ಅವರೇ,
1: ಯೋಗ ದಿನಾಚರಣೆ ಸಮೀಪಿಸ್ತಾ ಇದೆ.
0: ಖಂಡಿತ.
1: ಹೌದು, ಯೋಗ ಒಂದು ಈ ಅದರಲ್ಲಿ ನೀವು ಇವತ್ತು ಮಕ್ಕಳಲ್ಲಿ ಯೋಗ ಅಂತ ಒಂದು ವಿಷಯ ತಗೊಂಡಿದ್ದೀರಿ.
0: ಹೌದು,
1: ಅದು ಬೇಕು. ಆಕ್ಚುಲಿ ನಾವು ಆಮೇಲೆ ಮುಂದೆ ವಯಸ್ಸಾದ್ಮೇಲೆ ಮಾಡಣ ಅಂತ ಹೇಳಿ ಬಿಡ್ತಾ ಹೋಗೋದಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ
0: ಖಂಡಿತ
1: ಚಿಕ್ಕಂದಿನಿಂದಲೇ ನಾವು ಏನಾದ್ರೂ ಒಂದು ರೂಢಿಸ್ಕೊಂಡ್ರೆ ಅದು ರೂಢಿಯಾಗುತ್ತೆ.
0: ಹೌದು,
1: ಹಾಗಾಗಿ ನಾವು ಮಕ್ಕಳಿದ್ದಾಗಲೇನೆ ಅವರಿಗೆ ನಾವು ಅದರ ಒಂದು ರುಚಿಯನ್ನ ನಾವು ತೋರಿಸ್ಬೇಕು.
0: ಹೌದು,
1: ಆದ್ರೆ ಸಮಾಜ ಅದರ ರುಚಿ ತೋರಿಸ್ತಾ ಇಲ್ಲ. ಅದನ್ನ ಬಿಟ್ಟು ಬೇರೆ ಎಲ್ಲದರ ರುಚಿಯನ್ನು ತೋರಿಸ್ಲಿಕ್ಕೆ ಹಾನಿಯಾಗಿದ್ದಾರೆ. ಹಾಗಾಗಿ ಆ ಒಂದು ಯೋಗ ಮಕ್ಕಳಲ್ಲೇ ರೂಢಿಸೋದ್ರಿಂದ ಅವರಿಗೆ ವಿದ್ಯಾಭ್ಯಾಸ ಸುಲಭವಾಗುತ್ತೆ. ಅದರಿಂದ ಮಾನಸಿಕ ಒತ್ತಡ ಅವ್ರಿಗೆ ಇರೋದಿಲ್ಲ. ಅದರಿಂದ ಆರೋಗ್ಯ ಸುಧಾರಿಸುತ್ತೆ. ದೈಹಿಕವಾಗಿನೂ ಅವರು ಸದೃಢರಾಗಿರ್ತಾರೆ. ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋ ಅಂದು ಯುವ ಶಕ್ತಿಯಾಗಿ ಬೆಳೀತಾರೆ ಅವರು.
0: ಖಂಡಿತ,
1: ಮಕ್ಕಳಿಂದನೇ ಅವ್ರ ಯೋಗವನ್ನ ಕಲಿತಾ ಹೋದಾಗಿಲ್ಲ. ಅದರಿಂದ ಈಗ ಸ್ವಲ್ಪ ನಗರ ಪ್ರದೇಶದಲ್ಲಿ ಇದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಕ್ಕಿದೆ. ಆದ್ರೆ ಇನ್ನ ಗ್ರಾಮೀಣ ಭಾಗಕ್ಕೆ ಯೋಗದ ಮಾಹಿತಿ ಕೊರತೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಶಾಲೆಗಳಿಗೆ ಏನ್ ಮಾಡ್ಬೇಕು ಅಂತ ಒಂದು ಕ್ರಮ ತಗೋಬೇಕು ಅನ್ನೋದು ನನ್ನ ಕೋರಿಕೆ.
0: ಖಂಡಿತವಾಗ್ಲು, ಅದಕ್ಕೆ ಶಾಲಾ ಹಂತದಲ್ಲಿನೇ ಮಕ್ಕಳಿಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸುವಂತದ್ದು, ಇನ್ನು ಮನೆಯಲ್ಲೂ ಕೂಡ ಪೋಷಕರು ಕ್ರಮವಾಗಿ ಆಚರಣೆ ಮಾಡ್ಕೊಳ್ತಾ ಬಂದ್ರೆ ಖಂಡಿತ ಮಕ್ಕಳು ಅದನ್ನ ಕೂಡ ಪಾಲಿಸ್ತಾರೆ. ಮುಂದಿನ ಪೀಳಿಗೆಗೆ ಅದೊಂದು ಕೊಡುಗೆ ಆಗುತ್ತೆ.
1: ಖಂಡಿತ ಮೇಡಮ್, ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲೇ ನೀವೇ ಒಬ್ಬಳಿಗೆ ನಮನದಲ್ಲಿ ಓಂಕಾರದ ಬಗ್ಗೆ ನೀವು ಹೇಳಿದ್ರಲ್ಲ, ಆ ಓಂಕಾರ ಕೂಡ ಯೋಗದ ಒಂದು ಭಾಗವಾಗಿರುತ್ತೆ.
0: ಹೌದು, ಖಂಡಿತ. ಹಾಗಾಗಿನೇ ಕಾರ್ಯಕ್ರಮದಲ್ಲಿ ಆ ಗೀತೆನ ಕೂಡ ಪ್ರಸಾರ ಮಾಡಿರುವಂತದ್ದು.
1: ಹಾಗಾಗಿ ಯೋಗದಿಂದ ತುಂಬಾ ಒಂದು ಲಾಭ ಪಡಿಬಹುದು ಮಕ್ಕಳು. ಅದರಲ್ಲೂ ಇವತ್ತಿನ ಒಂದು ಒತ್ತಡದ ಒಂದು ವಿದ್ಯಾಭ್ಯಾಸ ಇದೆ ಮಕ್ಕಳಲ್ಲಿ, ಒತ್ತಡ ಜಾಸ್ತಿ ಇದೆ. ಯಾಕಂದ್ರೆ ಸಿಲೆಬಸ್ ಅಂತ ಏನ್ ಹೇಳ್ತೀವಿ ನಾವು, ಅದು ತುಂಬಾ ಜಾಸ್ತಿ ಇದೆ, ಸಿಲೆಬಸ್ ಜಾಸ್ತಿ ಇದೆ. ಹಾಗಾಗಿ ಯೋಗ ಪ್ರಾಣಾಯಾಮ ಇದೆಲ್ಲ ಕಲ್ತ್ರೆ ಮುಂದೆ ಒಂದು ಒಳ್ಳೆ ಪ್ರಜೆ ಆಗ್ತಾನೆ ಅನ್ನೋದು ನನ್ನ
0: ಅನಿಸಿಕೆ. ಉತ್ತಮ ಅನಿಸಿಕೆ ಸೋಮನಾಥ್ ಅವರೇ, ಧನ್ಯವಾದ.
1: ಧನ್ಯವಾದ.
0: ಓಕೆ ಓಕೆ, ಮುಂದಿನ ಕರೆ ಇದೆ. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಸೋಮನಾಥ್ ಅವ್ರು ಹೇಳ್ತಾ ಹಾಗೇನೆ ಈಗಿನ ಮಕ್ಕಳಿಗೆ ಸಿಲೆಬಸ್ ನ ಹೊರೆ ಹೆಚ್ಚಾಗಿದೆ ಅಂತ ಹೇಳುವಂತದ್ದು ಅದು ಒಂದು. ಹಾಗೇನೆ ಈಗಿನ ಮಕ್ಕಳಿಗೆ ಸ್ಮರಣಾಶಕ್ತಿಯ ಕೊರತೆ ಕೂಡ ಇರುವಂತದ್ದು
2: ಇದೆ, ಅದು
0: ಗಮನಿಸೋದಿಲ್ಲ. ಮನೆಯಲ್ಲಿ ಯಾರಾದ್ರೂ ಕರೆದ್ರೆ ಅದ್ ಕೇಳಿದ್ರೆ ಅದಕ್ಕೆ ಉತ್ತರನೇ ಕೊಡಲ್ಲ. ಅವರು ಅವರದೇ ಪ್ರಪಂಚದಲ್ಲಿ ಇರ್ತಾರೆ. ಅಂದ್ರೆ ಪ್ರಸ್ತುತ ವಾತಾವರಣಕ್ಕೆ ಸಂಬಂಧಿಸಿದಂತೆ ಅವ್ರು ಇರೋದಿಲ್ಲ. ಹಾಗಾಗಿ ಈ ಯೋಗದಂತಹ ಒಂದು ಆಚರಣೆಯನ್ನ ನಾವು ನಿತ್ಯ ಮಾಡ್ತಾ ಬಂದ್ರೆ ಮಕ್ಕಳು ಆ ಎಲ್ಲ ವಿಷಯಗಳನ್ನ ಗ್ರಹಿಸ್ತಾರೆ.
2: ಹೌದು,
0: ಚಟುವಟಿಕೆಯಿಂದ ಇರೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಓಕೆ, ಒಂದು ಕರೆ.
2: ಹಲೋ ನಮಸ್ತೆ.
0: ಹಲೋ ನಮಸ್ತೆ.
2: ನಮಸ್ತೆ.
0: ಹಲೋ. ಓಕೆ, ಕರೆ ಕನೆಕ್ಟ್ ಆಗಿದೆ ಆದ್ರೆ ಮಾತಾಡ್ತಾ
2: ಇಲ್ಲ.
0: ಓಕೆ, ಸೀಮಾ ಅವರೇ ಮಾತಾಡ್ತಾ ಇದ್ವಿ. ಜೂನ್ 21 ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು, ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇರುವಂತದ್ದು. 2015 ಆರಂಭ ಆಗಿರುವಂತದ್ದು. 11-12 ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನ ಮಾಡ್ತಾ ಇದೀವಿ. ಸಾಕಷ್ಟು ಈ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಗುರುತಿಸಿಕೊಂಡಿದೆ ಈ ಯೋಗ ದಿನದ ಆಚರಣೆಯಲ್ಲಿ. ಹಾಗೆ ಈ ಒಂದು ಪ್ರಶ್ನೆ ಮೂಡುತ್ತೆ,

0: ಅಲ್ಲಿ ಎಷ್ಟೊಂದು ದಿನಗಳಿದೆ, ಆದ್ರೆ ಜೂನ್ 21 ಯಾಕೆ ಮಾಡ್ತಾರೆ ಅಲ್ವಾ, ಅದಕ್ಕೂ ಕೂಡ ಉತ್ತರ ಇದೆ. ಏನು ಅಂತಂದ್ರೆ, ಇದು ವರ್ಷದ ಅತಿ ದೀರ್ಘವಾದಂತಹ ದಿನ. ಅಂದ್ರೆ ಹಗಲು ಹೆಚ್ಚಾಗಿರುತ್ತೆ, ಹಾಗೆ ಚಿಕ್ಕದಾದಂತಹ ರಾತ್ರಿಯನ್ನ ಹೊಂದಿರುತ್ತೆ. ಅಂದ್ರೆ ಇಲ್ಲಿ ಮನುಷ್ಯ ಸಾಧ್ಯ ಆದಷ್ಟು ಲವಲವಿಕೆಯಿಂದ ಚಟುವಟಿಕೆಯಿಂದ ಹೆಚ್ಚಿನದಾಗಿ ಇರಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ರಾತ್ರಿ ವೇಳೆಯಲ್ಲಿ ವಿರಾಮ ವಿಶ್ರಾಂತಿಯನ್ನ ತೆಗೆದುಕೊಳ್ತೀವಿ, ನಿದ್ರೆಯನ್ನ ಮಾಡ್ತೀವಿ, ಹಗಲಿನಲ್ಲಿ ಕೆಲಸ ಕಾರ್ಯಗಳು ಚಟುವಟಿಕೆಯಿಂದ ಇರುವಂತದ್ದು. ಹಾಗಾಗಿನೇ ಈ ಯೋಗ ದಿನವನ್ನ ಜೂನ್ 21 ಆಯ್ಕೆ ಮಾಡಿರುವಂತದ್ದು. ಈ ಯೋಗದ ಮೂಲಕ ನಾವು ಮತ್ತಷ್ಟು ಚಟುವಟಿಕೆಯಿಂದ ಇರಬೇಕು ಅನ್ನುವಂತಹ ಒಂದು ಉದ್ದೇಶ ಇರುವಂತದ್ದು. ಹಾಗಾಗಿನೇ ಇದೊಂದು ಖಗೋಳ ವಿಜ್ಞಾನದ ಪ್ರಕಾರನೇ ಇರುವಂತದ್ದು. ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ದೀರ್ಘವಾದ ಹಗಲು ಮತ್ತು ಅತಿ ಚಿಕ್ಕದಾದ ರಾತ್ರಿಯನ್ನ ಹೊಂದಿರೋ ದಿನ ಆಗಿದೆ. ಹಾಗಾಗಿನೇ ಇದನ್ನ ನಾವು ಆಯ್ಕೆ ಮಾಡಿಕೊಂಡು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಓಕೆ, ಹಾಗೆ ಈ ಯೋಗ ಮಕ್ಕಳಲ್ಲಿ ಎಷ್ಟು ಅವರ ಒಂದು ಬೆಳವಣಿಗೆಗೆ ಪೂರಕ ಮಹತ್ವವನ್ನ ಪಡೆದಿದೆ ಅಂತೇಳಿ ನಾವು ಮಾತಾಡ್ತಾ ಇದ್ವಿ. ಈಗಾಗ್ಲೇ ನಮ್ಮ ಕೇಳುಗರೆಲ್ಲ ಹೇಳಿದ್ರು, ಏನು
1: ಒತ್ತಡ ಇರ್ಬೋದು,
0: ಹೌದು,
1: ಹಾಗೆ ಶಿಸ್ತು ಪಾಲನೆ ಇರ್ಬೋದು, ಈ ಎಲ್ಲದಕ್ಕೂ ಯೋಗ ಅನ್ನೋದು ಮುಖ್ಯ ಅಂತ. ಇನ್ನೊಂದು ಮುಖ್ಯವಾದ ಅಂಶ ಹೇಳೋದೇನಂದ್ರೆ ಸದ್ಗುಣಗಳು, ಒಳ್ಳೆ ಗುಣಗಳು ಏನಿದೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದಾನೆ ಬೆಳೆಸ್ಬೇಕಾಗತ್ತೆ. ನಾವು ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದ್ದು
0: ಮರವಾಗಿ ಬಗ್ಗಿದೆ
1: ಅಂತ. ಹಾಗಾಗಿ ಚಿಕ್ಕ ವಯಸ್ಸಿಂದಲೇ ರೂಢಿಸೋದ್ರಿಂದ ಯೋಗ ಅನ್ನೋದು ಕೂಡ ಅದ್ರಲ್ಲಿ ಒಂದು ಮುಖ್ಯ ಭಾಗ.
0: ಖಂಡಿತ, ಸದ್ಗುಣ ಅಂತ ಹೇಳಿದ್ರಿ, ಮೌಲ್ಯಗಳು ಜೀವನದಲ್ಲಿ ನೈತಿಕ ಮೌಲ್ಯ ಹಾಗೆ ಶಿಸ್ತು ಬಹಳ ಮುಖ್ಯ ಆಗುತ್ತೆ. ಅದನ್ನ ರೂಢಿಸೋದಕ್ಕೆ ಈ ಯೋಗ ಅನ್ನೋದು ಬಹಳ ಸಹಕಾರಿ.
1: ಹೌದು,
0: ಏನು ನಾವು ಯೋಗವನ್ನ ಮಾಡ್ಬೇಕಾದ್ರೆ ಒಂದಷ್ಟು ನಿಯಮಗಳನ್ನ ಪಾಲಿಸ್ತೀವಿ.
1: ಹೌದು,
0: ಉಸಿರಾಟವನ್ನ ಗಮನಿಸ್ತೇವೆ, ಅದ್ರ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸುವಂತದ್ದು. ಹಾಗೆ ಆಸನಗಳನ್ನ ಹಾಕ್ತೇವೆ,
1: ವಿವಿಧ ಆಸನಗಳನ್ನ ಮಾಡ್ತೀವಿ,
0: ಅದು ನಮ್ಮ ದೇಹವನ್ನ ವಿವಿಧ ಭಂಗಿಗಳಲ್ಲಿ ಭಾಗಿಸುತ್ತೆ.
1: ಹೌದು,
0: ಅದೆಲ್ಲದನ್ನ ಕೂಡ ಗಮನಿಸಿದಾಗ ನಮ್ಮ ದೇಹ ಮನಸ್ಸು ಎರಡನ್ನೂ ಕೂಡ ಒಂದಷ್ಟು ಸದೃಢವಾಗಿ ರೂಪಿಸೋದಕ್ಕೆ ಯೋಗ ಸಹಕಾರಿಯಾಗಿರುತ್ತೆ.
1: ಜೊತೆಗೆ ಏಕಾಗ್ರತೆ ಅನ್ನೋದು.
0: ಹೌದು,
1: ಈಗ ನೀವು ಕಾವ್ಯ ನೀವು ಹೇಳ್ದಂಗೆ ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಅನ್ನೋದು ತುಂಬಾನೇ ಇದೆ. ಒಂದು ಕಡೆ ಶಾಲೆಯಲ್ಲಿ ಅವ್ರು ಕೂತಿದ್ದಾರೆ ಅಂದ್ರೆ ಅವ್ರ ಮನಸ್ಸು ಅಲ್ಲಿರೋದಿಲ್ಲ, ಆಗ್ಲೇ ಇನ್ನೊಂದು ಕಡೆ ಹೋಗಿರುತ್ತೆ. ಹಾಗಾಗಿ ಯೋಗ ಮಾಡೋದ್ರಿಂದ ಏಕಾಗ್ರತೆ ಅನ್ನೋದು ತುಂಬಾನೇ ವೃದ್ಧಿ ಆಗುತ್ತೆ. ಈಗ ನಾವು ಧ್ಯಾನ ಮಾಡ್ತೀವಿ ಯೋಗದಲ್ಲಿ, ಧ್ಯಾನಕ್ಕೆ ಕೂತಿರ್ತೀವಿ, ಆಗ ನಾವು ಎಷ್ಟು ನಿಮಿಷ ಧ್ಯಾನಕ್ಕೆ ಕೂರ್ತೀವಿ, ಹಾಗೆ ಆ ಧ್ಯಾನದಲ್ಲಿ ಕೂರುವಂತ ಸಮಯದಲ್ಲಿ ನಮ್ಮ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತ ಆಗುತ್ತೆ.
0: ಸಾಮಾನ್ಯವಾಗಿ ನೀವು ಹೇಳ್ತಾ ಹಾಗೇನೆ, ಧ್ಯಾನ ಮಾಡ್ಬೇಕಾದ್ರೆ ಆರಂಭದ ದಿನಗಳಲ್ಲಿ ಒಂದಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಅಂದ್ರೆ ನಮ್ಮ ಮನಸ್ಸು ಒಂದೆಡೆ ಬಂದು ಕೂರೋದಿಲ್ಲ. ಅದಕ್ಕಾಗಿ ಯೋಗ ಪಟುಗಳು ಏನ್ ಹೇಳ್ತಾರೆ ಅಂದ್ರೆ, ಮೊದಲ ಒಂದೆರಡು ವಾರಗಳು ನಿಮ್ಮ ಮನಸ್ಥಿತಿ ಹಾಗೇನೆ ಇರುತ್ತೆ, ನಿಮ್ಗೆ ಕಷ್ಟ ಅನ್ನಿಸ್ಬಹುದು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದು, ಆದ್ರೆ ನಿತ್ಯ ನಾವು ಅದೇ ಸಮಯಕ್ಕೆ ಅಷ್ಟೇ ಸಮಯ ನಾವು ಧ್ಯಾನವನ್ನ ಮಾಡಿದ್ದೆ ಆದ್ರೆ ಖಂಡಿತ ನಮ್ಮ ಮನಸ್ಸು ಏಕಾಗ್ರತೆಗೊಳ್ಳುತ್ತೆ. ನಾವು ಇಲ್ಲ ಸಲ್ಲದ ಆಲೋಚನೆಗಳು ಬರ್ತಾ ಇರುತ್ತೆ, ನಮಗೆ ಗೊತ್ತೇ ಇರೋದಿಲ್ಲ, ಕಣ್ಣು ಮುಚ್ಚಿರ್ತೀವಿ ಆದ್ರೂ ಕೂಡ ನಮ್ಮ ಕಿವಿ ತೆರೆದಿರುತ್ತೆ, ಕಣ್ಣು ಕೂಡ ತೆರೆದಿರೋ ಭಾವನೆಯಲ್ಲೇ ಸುತ್ತಮುತ್ತ ಗಮನಿಸ್ತಾ ಇರ್ತೀವಿ, ವಿಚಾರಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಇದೆಲ್ಲದೂ ಕೂಡ ಆರಂಭದಲ್ಲಿ ಅನ್ನಿಸ್ತಾ ಇರುತ್ತೆ, ಆದ್ರೆ ನಿತ್ಯ ನಾವು ಇದನ್ನ ಅಭ್ಯಾಸ ಮಾಡಿದಾಗ ಈ ಧ್ಯಾನದ ಮೂಲಕ ನಿಜಕ್ಕೂ ಕೂಡ ಉತ್ತಮ ಏಕಾಗ್ರತೆಯನ್ನ ಸಾಧಿಸಬಹುದು.
1: ನೀವು ಮುಂಜಾನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ, ಓಂಕಾರದ ಮಾಹಿತಿ ಹೇಳಿದ್ರಿ ಅಲ್ವಾ, ನಾವೀಗ ಧ್ಯಾನ ಮಾಡ್ತಾ ಇದ್ದಾಗ ಓಂಕಾರವನ್ನ ಜಪಿಸೋದ್ರಿಂದ ಎಷ್ಟು ಆರೋಗ್ಯ ದೃಷ್ಟಿಯಿಂದನೂ ಕೂಡ,
0: ಅಂದ್ರೆ ಈ ಮಂತ್ರದ ಉಚ್ಚಾರಣೆ ಮಾಡೋ ಉದ್ದೇಶನೇ ಮನಸ್ಸನ್ನ ಏಕಾಗ್ರತೆಗೊಳಿಸ್ಬೇಕು ಅಂತೇಳಿ. ನಾವು ಈ ಮಂತ್ರವನ್ನ ಪಠಿಸ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಮನಸ್ಸು ಆ ಕಡೆಗೆನೆ ವಾಲ್ತಾ ಹೋಗುತ್ತೆ, ಅನ್ಯ ವಿಚಾರಗಳು ನಮ್ಮ ಮನಸ್ಸಿಗೆ ಬರುವುದಿಲ್ಲ. ಹಾಗಾಗಿ ಈ ಮಂತ್ರದ ಉಚ್ಚಾರಣೆಯ ಮೂಲಕ ಕೂಡ ನಾವು ಏಕಾಗ್ರತೆಯನ್ನ ಸಾಧಿಸಬಹುದು. ಓಕೆ,
1: ಕರೆ ಇದೆಯಾ?
0: ಕರೆ ಇಲ್ಲ, ಬಂದಿಲ್ಲ, ಬರಬಹುದು. ಓಕೆ, ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಸಂಖ್ಯೆಗಳನ್ನ ತಿಳಿಸೋಣ. 9848640273, ಹಾಗೆ ಮತ್ತೊಂದು ಸಂಖ್ಯೆ 9141970272, ಈ ಸಂಖ್ಯೆಗೆ ಕರೆ ಮಾಡಬಹುದು. ಹಲೋ, ನಮಸ್ತೆ. ಓಕೆ, ಪ್ರತಿಭಾ ರಾಘವೇಂದ್ರ ಅವರೇ. ಓಕೆ, ಮಾತಾಡಿ.
2: ನಾವು ಗಾದಿಂದ ಶುರು ಮಾಡೋಣ ಅನ್ಕೊಂಡ್ ಮೇಡಮ್, ನೀವೇ ಗಾದಿ ಹೇಳಿಬಿಟ್ರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ ಅಂತ ಹೇಳೋಣ.
0: ಸಾಮಾನ್ಯವಾಗಿ

0: ನೀವು ಪದದ ಅಕ್ಷರಗಳಿಂದ ಮಾತಾಡ್ತಾ ಇರ್ತಿರಲ್ವಾ, ಆ ರೀತಿ ಏನು ಇಲ್ವಾ ಇವತ್ತು?
1: ಇವತ್ತು ಮೇಡಮ್ ಯೋಗದಿಂದ ಸುಯೋಗ ಅಂತ ಹೇಳಿ ಎರಡೇ ಅಕ್ಷರ ಬರೆದಿದ್ದೆ.
0: ಬಹಳ ಸರಳವಾಗಿ ಮಾಡ್ಬಿಟ್ಟಿದ್ದೀರಾ ಇವತ್ತು.
1: ಜೀವನ ಕೂಡ ಸುಯೋಗವಾಗಿರುತ್ತೆ ಮೇಡಮ್. ನಾವು ದಿನಚರಿಯನ್ನು ಆರಂಭಿಸುವಾಗ ಯೋಗವನ್ನು ಮಾಡಿದಾಗ ನಮ್ಮ ಜೀವನ ದಿನದ 24 ಗಂಟೆಗಳು ಕೂಡ ಆರಾಮದಾಯಕವಾಗಿರುತ್ತೆ ನಮ್ಮ ಮನಸ್ಸಿಗೆ. ದಿನಚರಿಯಲ್ಲಿ ಯೋಗವಿದ್ದರೆ ದುರಾಲೋಚನೆ ದುಶ್ಚಟಗಳಿಗೆ ಬಲಿಯಾಗೋದಿಲ್ಲ ಮನಸ್ಸು.
0: ಖಂಡಿತ
1: ಅದೊಂದು ದುರಾಲೋಚನೆ. ಬೇರೆ ರೀತಿಯ ಕೆಟ್ಟದಾಗಿ ಯೋಚನೆ ಮಾಡುದು, ಕೆಟ್ಟದಾಗಿ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ವಹಿಸೋದು ಅಥವಾ ಕೆಟ್ಟ ಏನು ನಡತೆಗಳನ್ನ ಮೈಗೂಡಿಸ್ಕೊಳ್ಳೋದ್ರ ಬಗ್ಗೆ ಇದು ದೂರ ಹೋಗುತ್ತೆ. ನಾವು ದಿನಚರಿಯಲ್ಲಿ ಇದ್ದಾಗ ಯೋಗ ಒಂದಿದ್ರೆ ದಿನಚರಿಯಲ್ಲಿ ನೀವೇನು ಸುಸ್ತಾಗಿ ಎದ್ದಳ್ಳಂದಾಗ ಇದೇ ರೀತಿಯಾದ ಒಂದು ಚಟುವಟಿಕೆಗಳು ದಾಸರಾಗಲಿಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ. ಬರೀ ಮಕ್ಕಳಲ್ಲಿ ಅಂತ ಅಲ್ಲ, ನಾವು ಬೆಳೆದಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕಾಣಬಹುದು ಅಥವಾ ಯುವಕರಲ್ಲಿ ಕೂಡ ಕಾಣಬಹುದು. ಅವ್ರಿಗೆ ಬೇಕಿದ್ದ ಮಲಗೋದು ರಾತ್ರಿ 11-12 ಗಂಟೆ ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಮಲಗಬೇಕು. ಬೆಳಿಗ್ಗೆ ಅವ್ರು 9-10 ಗಂಟೆಗೆ ಇದ್ದಾಗ ದಿನಚರಿಯಲ್ಲಿ ಶಿಸ್ತು ಹೇಗೆ ಬರುತ್ತೆ? ಆ ದಿನಚರಿಯಲ್ಲಿ ಶಿಸ್ತು ಇಲ್ಲ ಅಂದಾಗ ಮತ್ತೆ ಅದೇ ರೀತಿಯಾಗಿ ಅವರ ಜೀವನ ಕ್ರಮ ಕೂಡ ಅದೇ ರೀತಿಯಾಗಿ ಮುಂದುವರಿಯುವಂತ ಅಭಿಲಾಷೆ.
0: ಖಂಡಿತವಾಗ್ಲೂ ಖಂಡಿತ. ನಾವೆಷ್ಟು ಶಿಸ್ತು ಪಾಲನೆ ಮಾಡ್ತೀವೋ ಜೀವನದಲ್ಲಿ ಅಷ್ಟು ನಾವು ಒಳ್ಳೆಯ ವಿಧಾನಗಳನ್ನ ಅಥವಾ ಮಾರ್ಗಗಳನ್ನ ಪಡಿಬಹುದು ಅಂತ ಹೇಳಿದ್ರಿ ನೀವು. ಓಕೆ ಪ್ರತಿಭಾ ರಾಘವೇಂದ್ರ.
1: ಮಿತಾಹಾರ, ಮಿತವಾದ ಆಹಾರವನ್ನು ಸೇರಿಸೋದ್ರಿಂದ, ಯೋಗವನ್ನ ಮಾಡೋದ್ರಿಂದ ದೀರ್ಘಾವಧಿಯ ಜೀವನ ನಡೆಸಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಹಲವಾರು ಕಡೆ ಗಮನಿಸಿದ್ವಿ. ಮಾಧ್ಯಮಗಳನ್ನು ನೋಡಿದ್ವಿ, ಇತ್ತೀಚಿನ ಸಾಮಾಜಿಕ ಜಾಲತಾಣಗಳು ಕೂಡ ನೋಡಿದೀವಿ. ಅದನ್ನ ನಾವು ಮೈಗೊಳಿಸ್ಕೊಂಡ್ರೆ ನಮಗೂ ಒಂದು ದೀರ್ಘವಾದ ಆಯುಷ್ಯ ಬರಬಹುದು ಅಂತ ನಂಬಿಕೆ ಇಟ್ಕೊಂಡು ನಾವು ಜೀವನ ಆರಂಭಿಸಿದ್ರೆ ನಮ್ಮ ಜೀವನಕ್ಕೂ ಕೂಡ ಒಂದು ಸುಂದರವಾದ ಒಂದು ಇಂಪಾರ್ಟೆಂಟ್ ಆಗುತ್ತೆ.
0: ಖಂಡಿತ ಖಂಡಿತ, ಒಳ್ಳೆ ಮಾತು ರಾಘವೇಂದ್ರ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಶುಭ ದಿನ. ನಮಸ್ತೆ. ಕರೆ ಕಟ್ ಆಗಿದೆ.
2: ಕಾವ್ಯ, ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಉತ್ತಮವಾದ ನಿದ್ರೆ, ಇದು ತುಂಬಾನೇ ಮುಖ್ಯ. ಈಗಿನ ನಾವು ಮಕ್ಕಳಲ್ಲಿ ಕಾಣ್ತೀವಲ್ವಾ ನಿದ್ರೆ ಕೊರತೆನ, ರಾತ್ರಿ ಬೇಗ ಮಲಗೋದಿಲ್ಲ ಅವರು, ಹಾಗೆ ಬೇಗ ಹೇಳೋದಿಲ್ಲ ಕೂಡ. ಹಾಗಾಗಿ ಅವರಿಗೆ ಈ ಒಂದು ಯೋಗವನ್ನ ಬೆಳಗ್ಗೆ ನೀನು ಯೋಗ ಕ್ಲಾಸಿಗೆ ಹೋಗ್ಬೇಕು ಅಥವಾ ಮನೆಯಲ್ಲೇ ಆಗ್ಲಿ ನೀನು ಯೋಗ ಮಾಡ್ಬೇಕು ಅನ್ನೋದನ್ನ ಅವರಿಗೆ ನಾವು ಎಚ್ಚರಿಸೋದ್ರಿಂದ, ಅದನ್ನ ರೂಢಿಸ್ಕೊಳ್ಳೋದ್ರಿಂದ ಅವರಿಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ, ಹಾಗೆ ಜೀರ್ಣ ಶಕ್ತಿ ಮೇಲೆ ಕೂಡ ಒಳ್ಳೆ ಪ್ರಭಾವ ಬೀರುತ್ತೆ ಅಂತಾನೆ ಹೇಳ್ಬೋದು.
0: ಸಾಮಾನ್ಯವಾಗಿ ಈಗ ನಿದ್ರೆ ಮಾಡುವಂತಹ ಸಮಯ ವ್ಯತ್ಯಾಸ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ನಾವು ಮೊಬೈಲ್ ಸ್ಕ್ರೀನಿಂಗ್ ಟೈಮ್ ಅನ್ನ ಹೆಚ್ಚಿಗೆ ಮಾಡ್ಕೊಂಡಿರುವಂತದ್ದು. ನೋಡ್ತೀವಿ ಸಾಮಾನ್ಯವಾಗಿ ರೀಲ್ಸ್ ಅಥವಾ ಇನ್ನೇನೋ ಒಂದು ನೋಡ್ಬೇಕಾದ್ರೆ ಅದ್ರ ಡ್ಯೂರೇಷನ್ ತುಂಬಾ ಕಡಿಮೆ ಇರುತ್ತೆ, ಆದ್ರೆ ನಾವು ಅದಕ್ಕಾಗಿ ಸ್ಪೆಂಡ್ ಮಾಡುವಂತಹ ಟೈಮ್ ಇರುತ್ತಲ್ವಾ, ಆ ಡ್ಯೂರೇಷನ್ ಜಾಸ್ತಿ ಆಗಿರುತ್ತೆ.
2: ಒಂದನ್ನ ನೋಡ್ತಾ ಹೋದಂಗೆ ಇನ್ನ 10 ನೋಡ್ಬೇಕು ಮನಸ್ಸು ಬರುತ್ತೆ.
0: ಖಂಡಿತ. ಹಾಗಾಗಿ ಏನ್ ಹೇಳ್ತಾರೆ ತಜ್ಞರು ಅಂತಂದ್ರೆ, ರಾತ್ರಿ ಮಲಗೋ ವೇಳೆ ಏನಿರುತ್ತೆ ಅಲ್ವಾ, ಅದಕ್ಕೂ ಮುಂಚಿತವಾಗಿ 1 ತಾಸಿನ ಮುಂಚಿತವಾಗಿ ಈ ಮೊಬೈಲ್ ಬಳಕೆಯನ್ನ ಬಿಡಬೇಕು, ಸ್ಕ್ರೀನ್ ನ ನೋಡಬಾರ್ದು. ಇದರಿಂದ ನಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ, ಹಾಗೇನೆ ನಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ ಸೀಮಾ, ನಮ್ಮ ಚರ್ಮದ ಕಾಂತಿ ಕೂಡ ಕುಂದೋದಿಲ್ವಂತೆ. ನಾವ್ ಅಂದ್ಕೊಳ್ತೀವಿ ಮೊಬೈಲ್ ನೋಡಿದ್ರೆ ಚರ್ಮಕ್ಕೆ ಏನಾಗುತ್ತೆ ಅಂತೇಳಿ, ಆದ್ರೆ ಮೊಬೈಲ್ ನಲ್ಲಿ ಬರುವಂತಹ ಒಂದು ಕಿರಣಗಳಿರುತ್ತೆ ಅಲ್ವಾ, ಅದು ನಮ್ಮ ಚರ್ಮದ ಕೋಶಗಳ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಇದೆಲ್ಲ ಪರಿಣಾಮ ಉಂಟಾಗುತ್ತೆ. ನಾವು ಹಾಗಾಗಿ ಮೊಬೈಲ್ ಅನ್ನ ಒಂದಷ್ಟು ಅವಾಯ್ಡ್ ಮಾಡಿ ಬೇಗ ನಿದ್ರೆಗೆ ಜಾರಿದ್ದೆ ಆದ್ರೆ ಖಂಡಿತ ಬೆಳಗಿನ ಜಾವ 5 ಗಂಟೆಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಎದ್ದ ನಂತರದಲ್ಲಿ ಸಹಜವಾಗಿನೇ ನಮ್ಮ ಮನಸ್ಸು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತೆ. ಯೋಗವನ್ನ ಮಾಡಬೇಕು ಅನ್ನೋ ಮನಸ್ಥಿತಿ ನಮಗೆ ಬಂದ್ರೆ ಅದನ್ನ ಪ್ರತಿನಿತ್ಯ ಆಚರಿಸ್ತಾ ಹೋಗ್ತೀವಿ.
2: ಹೌದು ಖಂಡಿತ,
0: ಅದು ಮುಖ್ಯ ಆಗುತ್ತೆ.
2: ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ನಮಸ್ತೆ. ಇನ್ನು ನಾವು ಜೀರ್ಣಕ್ರಿಯೆ ಅಂತ ಮಾತಾಡಿದ್ವಿ ಕಾವ್ಯ. ಖಂಡಿತವಾಗ್ಲು ಈಗಿನ ಮಕ್ಕಳಿಗೆ ಏನ್ ಕೊಟ್ರು ಬೇಡ, ಏನ್ ತಿನ್ನೋದು ಕೊಟ್ರು ಬೇಡ. ನನಗಿದ ಕರೆ ಬರ್ತಾ ಇದೆ, ಮಾತಾಡೋಣವಾ?
0: ಖಂಡಿತ.
2: ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
2: ನಮಸ್ತೆ, ತಮ್ಮ ಹೆಸರು?
3: ರಾಜೇಶ್ವರಿ ಅಂತ ಹೇಳಿ ಕೇಳ್ಬಿಟ್ಟ ಇದ್ದ.
2: ಓಕೆ ರಾಜೇಶ್ವರಿ ಅವರು, ವಿಷಯ ಗೊತ್ತಾಗಿದೆ ಅನ್ಕೊಂತೀನಿ, ಮಾತಾಡ್ತೀರಾ?
3: ಓಕೆ ಮೇಡಮ್. ಯೋಗ ಅನ್ನೋದು ಮಕ್ಕಳಿಗೆ ಎಷ್ಟು ಮಹತ್ವ ಇದೆ ಅಂತೇಳಿ.
2: ಹೌದು,
3: ಯೋಗ ಅನ್ನೋದು ಮೇಡಮ್, ಅದು ಒಂದು ಯೋಗ ಇದ್ರೆ ಮಾತ್ರ ಯೋಗ ಬರುತ್ತೆ, ಯೋಗಕ್ಕೆ ಹೋಗ್ಬೇಕು ಅಂತ ನನ್ನ ಅನುಭವ. ಯೋಗ ಇರ್ಬೇಕು. ಯೋ ಅಂದ್ರೆ ಯೋಗ್ಯವಾದದ್ದನ್ನ, ಗ ಅಂದ್ರೆ ಗಮನದಲ್ಲಿಟ್ಟುಕೊಂಡು ಮಾಡುವುದೇ ಒಂದು ಯೋಗ. ಅದು ಒಂದು ಯೋಗ ಅನ್ನೋದು ಮತ್ತೆ ಆತ್ಮ ಪರಮಾತ್ಮಗಳ ಸಮ್ಮಿಲನ ಅಂತ ಹೇಳ್ತೀವಿ, ಮತ್ತೆ

0: ಮನಸ್ಸು ದೇಹನ ಒಂದುಗೂಡಿಸೋದು ಅಂತ ಒಂದು ಅರ್ಥಗಳು ಬರ್ತಾ ಹೋಗುತ್ತೆ ಮೇಡಮ್. ತುಂಬಾ ವ್ಯಾಖ್ಯಾನಗಳಿದಾವೆ ಯೋಗದಲ್ಲಿ. ಅದರಲ್ಲಿ ಇವಾಗ ದೊಡ್ಡವರಿಗೆ ಯೋಗ ಬೇಕು ಅನ್ನೋದಕ್ಕಿಂತ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ ಇವತ್ತಿನ ಕಾಲದಲ್ಲಿ.
1: ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂತಾರಲ್ವಾ,
0: ಹೌದು, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂದಂಗೆ ಈಗ ಯೋಗವನ್ನ ನಾವು ಮಕ್ಕಳಿನ ಇದ್ದಾಗಿಂದನೇ ಚಿಕ್ಕೊಂದಿನಿಂದನೇ ಕಲಿಸ್ತಾ ಹೋದ್ರೆ ಅದು ತಾನು ಪರಿಪೂರ್ಣವಾಗಿ ಒಂದು ಆರೋಗ್ಯವಂತವಾದ ಪ್ರಜೆ ಉತ್ಪತ್ತಿ ಆಗ್ತಾನೆ.
1: ಹೌದು,
0: ಇವತ್ತಿನ ಕಾಲದಲ್ಲಿ ನಾವು ಎಷ್ಟು ಮಾರ್ಕ್ಸ್ ತೆಗಿತೀವಿ ಅಷ್ಟು ಎಷ್ಟು ಜ್ಞಾನ ಬೆಳೆಸ್ಕೊಂತೀವಿ ಅನ್ನೋದಕ್ಕಿಂತ ಮೊದಲಾಗಿ ನಾವು ಆರೋಗ್ಯವನ್ನ ಇಟ್ಕೋಬೇಕು. ಆರೋಗ್ಯ ಅವನು ಒಂದು ಸಂಪಾದನೆ ಮಾಡ್ದ ಅಂದ್ರೆ ಅವನು ಕೋಟಿ ಗಂಟೆ ಸಂಪಾದನೆ ಮಾಡ್ದಾನೆ ಮೇಡಮ್.
2: ಖಂಡಿತವಾದ್ಮೌದು.
0: ಹಂಗಾಗಿ ನಾವು ಮಕ್ಳಿಗೆ ಏನ್ ಮಾಡ್ಬೇಕು ಅಂದ್ರೆ ಈಗ ಒಂದ್ 5 ವರ್ಷದ ತನಕನು ಅವರು ಚೆನ್ನಾಗಿ ನಿದ್ದೆನೆ ಮಾಡ್ತಾರೆ ಮೇಡಮ್. ಸುಮಾರು ನಿದ್ದೆ ಜಾಸ್ತಿನೇ ಬೇಕು ಮಕ್ಳಿಗೆ, ಬೆಳೆಯ ಮಕ್ಳಿಗೆ ನಿದ್ದೆ ಜಾಸ್ತಿ ಬೇಕು.
1: ಹೌದು.
0: ಅದಾದ ನಂತರ ನಾವು ಮೊದಲು ಅವ್ರಿಗೆ ಬೆಳಿಗ್ಗೆ ಹೇಳುವುದನ್ನ ಕಲಿಸ್ಬೇಕು ಮೇಡಮ್. ಬೆಳಗಿನ ಜಾವ ಒತ್ತು ಬೇಗನೆ ಅರ್ಲಿ ಮಾರ್ನಿಂಗ್ ಎದ್ದೇಳೋದನ್ನ ಮೊದ್ಲು ಕಲಿಸ್ಬೇಕು ಅವ್ರಿಗೆ.
1: ಹೌದು.
0: ಕಲಿಸಿದಾದ ನಂತರ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಆ ಬಾಡಿ ಏನಾಗಿರುತ್ತೆ ಮೇಡಮ್, ಹೆಂಗ್ ಬೇಕೋ ಅವ್ನ್ ಬೆಂಡಿಂಗ್ ಆಗುತ್ತೆ ಯೋಗ.
1: ಹೌದು.
0: ಚಿಕ್ಕ ಮಕ್ಕಳಲ್ಲಿ ಹೇಗ್ ಬೇಕೋ ನಾವು ಟ್ವಿಸ್ಟ್ ಮಾಡಿದ್ರೆ ಹಂಗೆ, ಯಾಕಂದ್ರೆ ಹೆಳೆ ಇದು ಇರುತ್ತಲ್ಲ ಬೆಂಡಿಂಗ್ ಆಗುತ್ತೆ. ಆ ಬೆಂಡಿಂಗ್ ಇನ್ ಜೊತೆಗೆ ಅವ್ರಿಗೆ ಮೊದಲು ಕಾನ್ಸಂಟ್ರೇಷನ್ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ 5-10 ವರ್ಷ ಆಗಿಮೇಲೆ ಅವ್ರಿಗೆ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ ಮಕ್ಕಳಿಗೆ, ಚಂಚಲ ಬುದ್ಧಿ ಜಾಸ್ತಿ ಇರುತ್ತೆ. ಹಾಂಗಾಗಿ ಆ ಯೋಗ ಅನ್ನೋದು ತುಂಬಾ ಮಹತ್ವವಾಗಿದೆ. ಆಮೇಲೆ ಯೋಗದಲ್ಲಿ ಬೇಕಾದಷ್ಟು ವಿವಿಧ ಪ್ರಕಾರಗಳಿದೆ ಮೇಡಮ್. ಮಕ್ಕಳಿಗೆ ಅಂತ ಸೂಪರ್ ಬ್ರೈನ್ ಯೋಗ ಅಂತ ಒಂದು ಗಣಪತಿ ನಮಸ್ಕಾರ ಇದೆ. ಅದು ಮಕ್ಕಳಿಗೆ ಇವಾಗ ನಾವು ಬೇರೆ ಏನೋ ದೊಡ್ಡ ದೊಡ್ಡದಾಗಿ ಮಾಡಿಸೋದ್ ಬೇಡ ಅವ್ರಿಗೆ, ಆ ಸೂಪರ್ ಯೋಗ ಸೂಪರ್ ಬ್ರೈನ್ ಯೋಗ ಮಾಡ್ತಿದ್ರು ಸಾಕು. ಆಮೇಲೆ ವೃಕ್ಷಾಸನ ಅಂತ ಇದೆ ಮೇಡಮ್, ಅದು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬಗ್ಗೆ ನಿತ್ಕೋಬೇಕು, ಅವ್ರು ಒಂದು ಜಾಗದಲ್ಲಿ ಸ್ಥಿರವಾಗಿ ನಿತ್ಕೊಳ್ಳೋದನ್ನ ಕಲಿಬೇಕು, ಕೂತ್ಕೊಳ್ಳೋದನ್ನ ಕಲಿಬೇಕು. ಅವ್ರಿಗೆ ನಾವು ಏನ್ ಅವ್ರಿಗೇನು ಕಾಂಪಿಟೇಷನ್ ಕಳಿಸೋ ಅವಶ್ಯಕತೆ ಇಲ್ಲ. ಅವನ ಆರೋಗ್ಯವನ್ನ ಅವನ ಈ ಉಸಿರಾಟವನ್ನ ತನ್ನ ಹಿಡಿತದಲ್ಲಿ ಇಡ್ಕೊಳ್ಳೋಂತ ಕೆಪಾಸಿಟಿ ಬರ್ಬೇಕು ಅವ್ಗೆ. ನಾವು ಮೊದಲಿಂದ ಚಿಕ್ಕೊಂದಿನಲ್ಲೇ ಅದನ್ನ ಕಲಿಸ್ತಾ ಹೋದ್ರೆ ಅವನು ಉತ್ತಮವಾದ ಆರೋಗ್ಯವಂತ ಮಗು ಆಗಿ ಬೆಳೀತಾರೆ.
1: ಓಕೆ, ನೀವು ಸೂಪರ್ ಬ್ರೈನ್ ಯೋಗ ಅಂತ ಹೇಳಿದ್ರೆ ಅದು ಹೇಗೆ ರಾಜೇಶ್ವರಿ ಅವರೇ?
0: ಅದು ಮೇಡಮ್ ಇದು ಗಣಪತಿ ನಮಸ್ಕಾರ ಅಂತ. ನಾವು ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡೋರು ಅಂದ್ರೆ, ನಾವ್ ಏನಾದ್ರು ತಪ್ಪು ಮಾಡಿದಾಗ ಕೈನ ಎರಡು ಕೈಯಿಂದನ ನಮ್ಗೆ ಕಿವಿಗಳನ್ನ ಇಟ್ಕೊಂಡು ಉಪ್ಪೈ ಸುಡ್ಸೋರು.
1: ಹೌದು, ಬಸ್ಕಿ ಹೊಡ್ಸೋದು.
0: ಉಪ್ಪೈಸ್ ಅಂತ ಹೇಳ್ತಿದ್ರು ಅವಾಗೆಲ್ಲ ನಮ್ಗೆ 100, 50, 25 ಹಿಂಗ್ ಕೊಡ್ತಾರೆ. ಏನು ಬೇಡ ಮೇಡಮ್, 14 ವರ್ಷದ ಒಳಗಡೆ ಇರೋ ಮಕ್ಕಳು 14 ಮಾಡಿದ್ರೆ ಸಾಕು.
1: ದಿನನಿತ್ಯ
0: ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಏನು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಆಮೇಲೆ ಅವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಉಗುರು ಬೆಚ್ಚಗಿನ ನೀರನ್ನ ಕುಡಿಸೋದನ್ನ ಅಭ್ಯಾಸ ಮಾಡಿಸ್ಬೇಕು ನಾವು. ಅದು ಆದ ನಂತರ ಅವ್ರಿಗೆ ಶುಚಿ ಎಲ್ಲ ಆಗಾದ್ಮೇಲೆ ದೇವರ ಮುಂದೆ ನಿತ್ಕೊಂಡು ಮಾಡಿದ್ರೆ ಸಾಕು ಮೇಡಮ್. ಅವನು 14 ವರ್ಷದ ಒಳಗಡೆ ಇರೋ ಮಕ್ಕಳು 14 ಮಾಡಿದ್ರೆ ಸಾಕು, ಅದ್ರ ಮೇಲ್ಪಟ್ಟಿ ಇರೋದು 21 ಮಾಡ್ತೀವಿ.
1: ಖಂಡಿತ, ಬಹಳ ಉತ್ತಮವಾಗಿದೆ. ಗಣಪತಿ ನಮಸ್ಕಾರ
0: ಡೈಲಿ ಮಾಡ್ಬೇಕು ಅದನ್ನ. ಅದು ಎರಡು ಕಿವಿನ ಆಲೆಗಳು ಅಂತೀವಲ್ಲ ಮೇಡಮ್, ಆ ಕಿವಿಗಳನ್ನ ಪ್ರೆಸ್ ಮಾಡ್ಬೇಕು ನಮ್ಮ ಎರಡು ಹೆಬ್ಬೆರಳು ತೋರ್ಬೆರಳಿಂದ. ನಾಲಿಗೆಯನ್ನ ಕೇಚರಿ ಮುದ್ರೆ ಅಂತ ಹೇಳ್ತೀವಿ. ಕೇಚರಿ ಮುದ್ರೆ ಅಂದ್ರೆ ನಾಲ್ಗೆನ ಮೇಲ್ಕೆ ಹಂಗಳಕ್ಕೆ ಹಾಕ್ಬಿಟ್ಟು ಕ್ಲೋಸ್
1: ಮಾಡ್ಕೊಳ್ತೀವಿ.
0: ಒತ್ತಿ ಇಟ್ಕೊ, ಕ್ಲೋಸ್ ಮಾಡ್ಕೊಂಡು ಮೂಗಿಲಿಂದನೇ ಉಸಿರಾಟ, ಕೂರ್ಬೇಕಾದ್ರೆ ಉಸಿರು ತೆಗೆದುಕೊಳ್ತೀವಿ, ಮೇಲೆ ಎದ್ದೇಳ್ಬೇಕಾದ್ರೆ ಉಸಿರನ್ನ ಬಿಡ್ತಾ ಹೋಗ್ತೀವಿ. ಇದು ಸ್ಟ್ರೈಟ್ ಆಗಿ ಕುತ್ಕೊಂಡು ಸ್ಟ್ರೈಟ್ ಆಗಿ ಎದ್ದೇಳೋದನ್ನ ಒಂದು 14 ಮಾಡಿದ್ರೆ ಸಾಕು. ಫಸ್ಟ್ ಸ್ಟಾರ್ಟಿಂಗ್ ನಗೆಲ್ಲ 7, 9, 11, 14 ನಿಲ್ಸಿದ್ರೆ ಸಾಕು. 14 ಮೇಲ್ಪಟ್ಟು ಮಕ್ಕಳಿಗೆಲ್ಲ 21 ನಮಸ್ಕಾರಗಳು ಮಾಡಿದ್ರೆ ಸಾಕು.
1: ಖಂಡಿತ ರಾಜೇಶ್ವರಿ ಅವರೇ, ಬಹಳ ಉಪಯುಕ್ತವಾಗಿರುವಂತಹ ಉತ್ತಮ ಮಾಹಿತಿ ಕೊಟ್ಟಿದ್ದೀರಾ. ಖಂಡಿತ ಯಾರೆಲ್ಲ ಪೋಷಕರು ಕಾರ್ಯಕ್ರಮ ಕೇಳ್ತಾ ಇರ್ತಾರೆ ಅಲ್ವಾ, ಅವರ ಮಕ್ಕಳಿಗೆ ಈ ಒಂದು ಗಣಪತಿ ನಮಸ್ಕಾರವನ್ನ ಮಾಡಿಸೋದು ಬಹಳ ಉತ್ತಮವಾಗಿರುತ್ತೆ.
0: ಹೌದು ಮೇಡಮ್, ಹೌದು. ಆಮೇಲೆ ಅವ್ರಿಗೆ ಹಾರ ಪದ್ಧತಿ ಒಂದು ಹೇಳ್ಕೊಡ್ಬೇಕು ಮೇಡಮ್ ಮಕ್ಕಳಿಗೆ ಫಸ್ಟ್. ಆಹಾರ ಪದ್ಧತಿ ಜಂಕ್ ಫುಡ್ ಗಳನ್ನ ಬಿಟ್ಟು ಮನೆಯಲ್ಲೇನೆ ಯಾವ ರೀತಿ ನಾವು ಊಟ ಮಾಡ್ಬೇಕು, ಆಮೇಲೆ ಎಷ್ಟನ್ನ ಊಟ ಮಾಡ್ಬೇಕು, ಋತು ಬುಕ್ ಇದ್ರ ಬುಕ್ ಅಂತ ಇದೆ ಅಂದ್ರೆ ನಾವು ಋತುಗಾನುಸಾರವಾಗಿ ನಮ್ಮಲ್ಲಿ ಏನೇನು ಸಿಗುತ್ತವೋ ಅಂತ ಆಹಾರಗಳನ್ನೇ ಸೇವನೆ ಮಾಡೋದನ್ನ ಕಲಿಸ್ಬೇಕು ನಾವು ಮಕ್ಕಳಿಗೆ. ಎಲ್ಲೋ ಯಾವ್ದೋ ಡ್ರ್ಯಾಗನ್ ಫ್ರೂಟ್ ಸಿಗುತ್ತೆ, ಆ ಫ್ರೂಟ್ ಸಿಗುತ್ತೆ ಅನ್ನೋ ಬದಲು ನಮ್ಮ ಸುತ್ತಮುತ್ತಲು ಏನ್ ಬೆಳೀತಾರಲ್ಲ ಅಂತ ಹಣ್ಣುಗಳನ್ನ ತಿನ್ಸೋದನ್ನ ನಾವು ಮೊದಲು ಹೇಳ್ಕೊಡ್ಬೇಕು ಮೇಡಮ್ ಫಸ್ಟ್ ಮಕ್ಕಳಿಗೆ.
1: ಹೌದು,
2: ಒಳ್ಳೆ
0: ಚೀಬೇಕಾಯಿ ಸಿಗುತ್ತೆ, ಅವೆಲ್ಲ ತಿನ್ನಲ್ಲ ಮಕ್ಕಳು. ಸ್ಟ್ಯಾಂಡರ್ಡ್ ಆಗಿರೋದು ಕವರಿಂಗ್ ಮಾಡಿರೋ ಅಂತದೇ ಕಿವಿ ಎಣ್ಣೆ ಬೇಕಾಗುತ್ತೆ ಮಕ್ಕಳಿಗೆ.
1: ಖಂಡಿತ, ಹೌದು.
0: ಹಂಗಾಗಿ ಬೇಡ, ನಮ್ದ್ರಲ್ಲಿ ಎಂತಿಂತ ಔಷಧಿಯುಕ್ತ ಇವಿದೆ ಮೇಡಮ್, ಸಸ್ಯಗಳಿದಾವೆ ನಮ್ದ್ರಲ್ಲಿ ಸುತ್ತಮುತ್ತಕ್ಕೆ, ನಾವು ದಿನ ನೋಡ್ತೀವಿ ಅವನ್ನ.
1: ಖಂಡಿತ.

0: ಮಾಡಲ್ಲ. ನಾವು ಫಸ್ಟ್ ಯೂಸ್ ಮಾಡಿದ್ರೆ ನಮ್ಮ ಮಕ್ಕಳು ಯೂಸ್ ಮಾಡ್ತಾರೆ ನಾಳೆ. ಪ್ರತಿ ಸಲ ನೋಡ್ರಿ, ಕೆಮ್ಮು ನೆಗಡಿ ಆದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀವಿ ಸೀದಾ ಹಾಸ್ಪಿಟಲ್ಗೆ. ಬೇಡ, ತುಳಸಿ ಇದೆ,
1: ದೊಡ್ಡಪತ್ರೆ
0: ಎಲೆ ಇದೆ.
1: ಹೌದು, ಸಾಕಷ್ಟು ಮನೆ ಮದ್ದುಗಳಿರುತ್ತೆ. ನಾವು ಒಂದಷ್ಟು ಪೋಷಕರಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕಾಗುತ್ತೆ.
0: ಹೌದೌದೌದು, ಅಡಿಗೆ ಮನೆಯಲ್ಲೇ ಅಡಿಗೆ ಮನೆಯಲ್ಲೇ ಆಸ್ಪತ್ರೆ ಇದೆ ಮೇಡಮ್.
1: ಹೌದು ಹೌದು, ಮನೆ ಮದ್ದು ಅಂತ
0: ನಾವು ಏನಂದ್ರೆ ನಮಗ್ ತೊಂದರೆ ಆಗ್ಬಾರ್ದು ಅಂತೇಳಿ ಕರ್ಕೊಂಡೋಗಿ ಒಂದ್ ಎರಡ್ ಟ್ಯಾಬ್ಲೆಟ್ ಹಾಕೊಂಡು ಸಿರಪ್ ತಂದ್ಬಿಟ್ರೆ ಮುಗಿದು.
1: ನಮಗೆ ತೊಂದರೆ ಆಗ್ಬಾರ್ದು ಅನ್ನೋದ್ರ ಜೊತೆಗೆ ಒಂದಷ್ಟು ಭಯ, ಏನಾಗ್ಬಿಡುತ್ತೋ ಅನ್ನೋ ಆತಂಕ.
0: ಇಲ್ಲ, ಅದು ಇನ್ನೊಂದ್ ಏನ್ ಗೊತ್ತಾ, ನಾವು ಮಕ್ಕಳನ್ನ ಹೇಗ್ ಬೆಳೆಸ್ತೀವಿ ಆ ರೀತಿ ಬೆಳ್ಕೊಂತ ಹೋಗುತ್ತದೆ.
1: ಹೌದು,
0: ನಾವು ಮೊದಲು ಹೇಗ ಅದನ್ನ ಅದು ಫುಡ್ ಅದು ಓವರ್ ಆದಾಗ ಹೋಗ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಆದ್ರೆ ಪ್ರಥಮ ಚಿಕಿತ್ಸೆ ಅನ್ನೋದನ್ನ ಮನೆಯಲ್ಲಿ ನಾವು ಮನೆ ಮದ್ದನ್ನ ಸ್ವಲ್ಪ ಆದಷ್ಟು ಮಾಡ್ಕೊಳ್ಳೋದು ಉತ್ತಮ. ಅದಾದ್ಮೇಲೆ ಮತ್ತೆ ನೋಡೋಣ, ಬೇರೆ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಹೋಗ್ಲೇಬೇಕಾಗುತ್ತೆ.
1: ಖಂಡಿತ, ಸಣ್ಣ ಪುಟ್ಟದಕ್ಕೆಲ್ಲ ಹೆಚ್ಚಿನದಾಗಿ ಪ್ಯಾನಿಕ್ ಆಗೋದು,
0: ಜ್ವರಕ್ಕೆ, ಆಮೇಲೆ ನೋಡ್ರಿ ಎಷ್ಟೊಂದ್ ಮುದ್ರೆಗಳಿದಾವೆ ಮೇಡಮ್. ಅದಕ್ಕೋಸ್ಕರನೇ ಕೆಲವೊಂದೊಂದು ಕಾಯಿಲೆಗಳಿಗೆ ಮುದ್ರೆಗಳಿದಾವೆ. ಅದನ್ನೆಲ್ಲ ಹೇಳ್ಕೊಟ್ರು, ಸಣ್ಣ ಸಣ್ಣದಾಗಿ ಹೇಳ್ಕೊಟ್ರು ಸಾಕು ಮಗುಗೆ.
1: ಓಕೆ ಖಂಡಿತ, ಒಳ್ಳೆ ಮಾಹಿತಿ ಹಂಚ್ಕೊಂಡ್ರಿ. ಬಹುಶಃ ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಎಲ್ಲದನ್ನ ಕೂಡ ನೀವು ತಿಳಿಸ್ತಾ ಇರ್ತೀರಾ ಅಂತ ಅಂದ್ಕೊಳ್ತೇವೆ. ಧನ್ಯವಾದ.
0: ನಾನು ಇದನ್ನ ಹೇಳ್ಕೊಡ್ತಾ ಇದೀನಿ, ಯೋಗ ನಡೆಸ್ತಾ ಇದೀನಿ.
1: ಓಕೆ, ಮುಂದುವರಿಸಿ ಹಾಗಾದ್ರೆ ಒಳ್ಳೇದಾಗ್ಲಿ. ರಾಜೇಶ್ವರಿ ಅವರೇ ಧನ್ಯವಾದ,
2: ಧನ್ಯವಾದ ಕರೆ ಮಾಡಿದಕ್ಕೆ.
1: ಬಹಳಷ್ಟು ಉಪಯುಕ್ತವಾದಂತಹ ಮಾತುಗಳನ್ನ ಹೇಳಿದ್ರು. ಖಂಡಿತ ಪೋಷಕರು ಇದನ್ನೆಲ್ಲ ಕೂಡ ಪಾಲಿಸಬೇಕು. ಅದರಲ್ಲೂ ಕೂಡ ಅವ್ರು ಹೇಳಿರೋ ಗಣಪತಿ ನಮಸ್ಕಾರ ಬಹಳ ಮಾಡಲೇಬೇಕು, ತುಂಬಾ ಚೆನ್ನಾಗಿದೆ.
2: ಶಾಲೆಗಳಲ್ಲಿ ಶಿಕ್ಷಕರು ನೀಡ್ತಾ ಇರೋ ಶಿಕ್ಷೆ ಅದೇ ಆಗಿದೆ.
1: ಹೌದು,
2: ಹೋಮ್ ಅಂದ್ರೆ ಮನೆ ಕೆಲಸ, ಹೋಮ್ ವರ್ಕ್ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಎದುರುಗಡೆ ಬೋರ್ಡ್ ಹತ್ರ ಕರ್ಕೊಂಡ್ಬಂದು ನಿಲ್ಸಿ, ನೀನು ಊಟ ಬಸ್ಕಿ ತೆಗಿಬೇಕು, ಇಷ್ಟು ತೆಗೆದ್ರೆ ನಿನಗೆ ಇವಾಗ ನಾನು ಶಿಕ್ಷೆ ನಿನಗೆ ಇದು ಅಂತ ಹೇಳ್ತಿದ್ರು.
1: ಅಂದ್ರೆ ಆಗಿನ ಶಿಕ್ಷಣ ಶಿಕ್ಷೆಯ ಮೂಲಕ ಇತ್ತು, ಈಗ ಶಿಕ್ಷೆನೇ
2: ಇಲ್ಲ.
1: ಹಾಗಾಗಿ ಶಿಕ್ಷಣವು ಕೂಡ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರುವಂತದ್ದೇನೋ. ಓಕೆ, ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳೋಣ, ಬಳಿಕ ಮಾತುಕತೆ ಮುಂದುವರಿಸೋಣ.

0: ಓಕೆ ಸೀಮಾ ಅವರೇ, ಕಾರ್ಯಕ್ರಮದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಯೋಗ ಶಿಕ್ಷಣದ ಮಹತ್ವ
1: ಅದರ ಬಗ್ಗೆ
0: ಮಾತಾಡ್ತಾ ಇದ್ವಿ. ನಮ್ಮ ಕೇಳುಗರು ಕೂಡ ಕರೆ ಮಾಡೋದ್ರ ಮೂಲಕ ಉತ್ತಮ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ಓಕೆ, ಹಾಗೆ ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಈಗಷ್ಟೇ ಕರೆ ಮಾಡಿದ್ರು, ಕರೆಯಲ್ಲಿ ಕೇಳಿದ್ವಿ ಸಾಮಾನ್ಯವಾಗಿ ಅವರು ಒಂದು ಪದದ ಅಕ್ಷರಗಳಿಗೆ ವಿವರಣೆ ಕೊಡ್ತಾ ಇರ್ತಾರೆ, ಆ ರೀತಿ ಇಲ್ವಾ ಅಂತ ಕೇಳಿದ್ದಕ್ಕೆ ಬಹುಶಃ ಮತ್ತೆ ಅವರು ಅದನ್ನ ಮಾಡಿ ಕಳಿಸಿದ್ದಾರೆ ಸಂದೇಶದ ಮೂಲಕ. ಯೋಗಾಸನ ಪದಕ್ಕೆ ವಿವರಣೆ ಅಂತ ಹೇಳ್ತಾ ಇದ್ದಾರೆ. ಯೋ ಅಂದ್ರೆ ಯೋಚಿಸಬೇಡಿ ಯೋಗ ಮಾಡಲು, ಗಾನ ಕೇಳುತ್ತಾ ಯೋಗ ಮಾಡಬಹುದು ಅಂದ್ರೆ ಹಾಡು ಕೇಳ್ತಾ ಯೋಗವನ್ನ ಮಾಡೋದು ಒಳ್ಳೇದು ಅಂತೇಳಿ. ಇನ್ನು ಸರಳ ವಿಧಾನವಿದು, ಹೆಚ್ಚಿನ ಬಂಡವಾಳವಿಲ್ಲ ಇಲ್ಲಿ. ನಾವು ಯಾವುದೇ ರೀತಿ ಬಂಡವಾಳವನ್ನ ಹಾಕದಲ್ಲೇನೆ ಉತ್ತಮ ಆರೋಗ್ಯ ಪಡೆಯೋದಕ್ಕೆ ಇದೊಂದು ಒಳ್ಳೆ ಮಾರ್ಗ. ಹಾಗೆ ನಮ್ಮ ಜೀವನ ನೆಮ್ಮದಿಯಾಗಿರಲು ಸಹಕಾರಿ ಇದು. ಈ ರೀತಿಯಾಗಿ ಯೋಗಾಸನದ ಒಂದು ವಿವರಣೆಯನ್ನ ಕಳಿಸಿದ್ದಾರೆ. ಖಂಡಿತ ಯಾರೆಲ್ಲ ಯೋಗವನ್ನ ಮಾಡ್ತಾರೋ ಅವರು ಸುದೀರ್ಘವಾದ ಜೀವನವನ್ನ ಹೊಂದಿರ್ತಾರೆ, ಉತ್ತಮ ಆರೋಗ್ಯವನ್ನ ಕೂಡ ಹೊಂದಿರುವಂತದ್ದು. ಸಾಮಾನ್ಯವಾಗಿ ಅವರ ಸಂದೇಶಕ್ಕೆ ಧನ್ಯವಾದ ಹೇಳೋಣ. ಓಕೆ, ಇನ್ನು ಸಾಮಾನ್ಯವಾಗಿ ನಾವು ಯಾರನ್ನ ದೀರ್ಘಾಯುಷಿಗಳನ್ನ ನಾವು ನೋಡೋದಾದ್ರೆ ಅವರೆಲ್ಲರೂ ಕೂಡ ಒಂದು ಶಿಸ್ತುಬದ್ಧ ಜೀವನವನ್ನ ಅಳವಡಿಸಿಕೊಂಡಿರ್ತಾರೆ. ಅದಿಲ್ದಲೇ ಇದ್ರೆ ಸಾಧ್ಯನೇ ಇಲ್ಲ. ನಾವು ಹೇಗ್ ಬೇಕೋ ಹಾಗೆ ಬದುಕ್ತಿವಿ ಅಂತಂದ್ರೆ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ನೂರಾರಿರುತ್ತೆ. ಆದ್ರೆ ಕ್ರಮಬದ್ಧ ಜೀವನ ಇರುತ್ತೆ ಅಲ್ವಾ, ಅದು ನಮ್ಮನ್ನ ಆರೋಗ್ಯವಂತರಾಗಿ ಇನ್ನು ದೀರ್ಘ ಆಯುಷ್ಯವನ್ನ ಹೊಂದೋದಕ್ಕೂ ಕೂಡ ಸಹಕಾರಿಯಾಗುತ್ತೆ ಅಲ್ವಾ.
1: ಇನ್ನೊಂದು ಮುಖ್ಯ ವಿಷಯ ಹೇಳೋದಾದ್ರೆ ಕಾವ್ಯ, ಕೋಪ. ಈಗಿನ ಮಕ್ಕಳಲ್ಲಿ ಕೋಪ ಎಷ್ಟಿರುತ್ತೆ ಅಂದ್ರೆ, ನಾ ಏನ್ ಬೇಕು ಅಂತಿರೋ ಅದು ಬೇಕು ಮಕ್ಕಳಿಗೆ.
0: ಹಠಮಾರಿತನ
1: ಕೋಪ ಇರ್ಬೋದು, ಇದನ್ನೆಲ್ಲದನ್ನು ಒಂದು ನಾವು ಕಮ್ಮಿ ಮಾಡ್ಬೇಕು ಅಂದ್ರೆ, ನನ್ ಮಗುಗೆ ತುಂಬಾ ಕೆಲವ್ರಿಗೆ ಹೇಳ್ಕೊಳ್ಳೋದೇ ಇರುತ್ತೆ, ನನ್ ಮಗ ತುಂಬಾ ಕೋಪ ಮಾಡ್ಕೊಂತಾನೆ, ನನ್ ಮಗಳು ತುಂಬಾ ಕೋಪ ಮಾಡ್ಕೊಂತಾಳೆ ಅಂತ ಯೋಗದ ಮೊರೆ ಹೋಗ್ಬೋದಲ್ವಾ.
0: ಖಂಡಿತ, ಸೈಕಾಲಜಿಲಿ ಒಂದ್ ಮಾತು ಹೇಳ್ತಾರೆ, ಯಾವ್ದಾದ್ರು ಸನ್ನಿವೇಶಕ್ಕೆ ನಾವು ತಕ್ಷಣ ನಾವು ಸ್ಪಂದಿಸ್ತೀವಿ ಅಂತಂದ್ರೆ, ಅಂದ್ರೆ ತುಂಬಾ ಸಿಟ್ಟಾಗುವಂತದ್ದು ಅಥವಾ ಏನೋ ಒಂದ್ ರೀತಿ ಆತಂಕ ಅಥವಾ ಉದ್ವೇಗವನ್ನ ವ್ಯಕ್ತಪಡಿಸ್ತೀವಿ ಅಂದ್ರೆ, ಅಲ್ಲಿ ಅವರ ಒಂದು ಮನಸ್ಥಿತಿ ಪಕ್ವವಾಗಿಲ್ಲ ಅಂತಾನೆ ಹೇಳ್ತಾರೆ. ಎಂತ ಜಟಿಲವಾದಂತಹ ಪರಿಸ್ಥಿತಿ ಇದ್ರೂ ಕೂಡ ಯಾರು ಅದನ್ನ ಸಮಾಧಾನವಾಗಿ ನಿಭಾಯಿಸ್ತಾರೋ ಅವರು ಮಾನಸಿಕವಾಗಿ ಸದೃಢರಾಗಿರ್ತಾರೆ ಅನ್ನುವಂಥದ್ದು.
1: ಸಕಾರಾತ್ಮಕ ಚಿಂತನೆಗಳು ಕೂಡ
0: ಹೆಚ್ಚಾಗಿರುತ್ತೆ. ಅಂದ್ರೆ ಯಾರೇ ನಮ್ಮನ್ನ ಏನೇ ನಿಂದನೆ ಮಾಡಿದ್ರು ಅಥವಾ ಏನೇ ಮಾಡಿದ್ರು ಅದಕ್ಕೆ ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ 99% ಅಂತಾನು ಹೇಳ್ಬಹುದೇನೋ, ಎಲ್ಲರೂ ಏನ್ ಮಾಡ್ತೀವಿ, ಬೇಗ ಕೋಪದ ಕೈಗೆ ಬುದ್ಧಿಯನ್ನ ಕೊಡ್ತೀವಿ.
1: ಹೌದು
0: ಅಲ್ವಾ. ಅದರ ಬದಲಿಗೆ ನಾವು ತಾಳ್ಮೆಯಿಂದ ವರ್ತಿಸ್ತೀವಿ ಅನ್ನೋದೇ ಆದ್ರೆ, ನಮ್ಮಲ್ಲಿ ತಾಳ್ಮೆ ಇದೆ ಅಂದ್ರೆ ಅಲ್ಲಿ ನಮ್ಮ ಮನಸ್ಸು ಸದೃಢವಾಗಿದೆ ಅಂತೇಳಿ.
1: ಹೌದು, ಅವಸರ ಕಾವ್ಯ, ಅರ್ಜೆಂಟ್ ಏನಿದ್ರು

0: ಅರ್ಜೆಂಟ್ ಆಗಿ ಆಗ್ಬಿಡ್ಬೇಕು, ಬೇಗ ಬೇಗ ಆಗ್ಬಿಡ್ಬೇಕು ಅಂದ್ರೆ ಸಮಾಧಾನ ಅನ್ನೋದೇ ಇರೋದಿಲ್ಲ ಈಗಿನ ಮಕ್ಕಳಲ್ಲಿ ನೋಡಿದಾಗ. ಯೋಗವನ್ನ ಮಾಡೋದ್ರಿಂದ ಒಂದ್ ರೀತಿ ಶಾಂತಿ ಲಭಿಸುತ್ತೆ ಅವರಿಗೆ, ತಾಳ್ಮೆ ಇರುತ್ತೆ. ಯಾವುದೇ ಒಂದು ವಿಷಯ ಇರ್ಬೋದು, ಶಾಲೆಯಲ್ಲೂ ಇರ್ಬೋದು ಅಥವಾ ಏನಾದ್ರೂ ಹೊರಗಡೆ ಏನೇ ಆದ್ರೂ ಒಂದು ಕೂಲಂಕುಷವಾಗಿ ನಿಧಾನವಾಗಿ ಯೋಚನೆ ಮಾಡುವಂತ ಒಂದು ಬುದ್ಧಿಮಟ್ಟ ಬೆಳೆಯುತ್ತೆ.
1: ಯಾರು ಯೋಗಾಭ್ಯಾಸವನ್ನ ಮಾಡ್ತಾ ಇರ್ತಾರೋ ಅವರು ಒತ್ತಡದಿಂದ ವಿಮುಕ್ತರಾಗಿರ್ತಾರೆ, ಹಾಗೆ ಸದಾ ಹಸನ್ಮುಖಿಗಳಾಗಿರ್ತಾರೆ. ಸಹಜವಾಗಿನೇ ಮನಸ್ಸಿನಲ್ಲಿ ಒತ್ತಡ ಇಲ್ಲ, ಮನಸ್ಸು ನಿರಾಳವಾಗಿದೆ ಅಂದ್ರೆ ನಮ್ಮ ಮುಖದಲ್ಲಿ ನಗು, ಸಂತೋಷ ಅನ್ನೋದು ಸಹಜವಾಗಿನೇ ಇರುತ್ತೆ.
0: ಒಟ್ಟಾರೆಯಾಗಿ ನಾವು ಇದನ್ನ ನಮ್ಮ ಭಾವನೆಗಳ ಮೇಲೆ ಹಿಡಿತ ಅಂತಾನೆ ಹೇಳ್ಬೋದು.
1: ಹೌದು,
0: ಎಲ್ಲಾ ಯೋಗ ಮಾಡೋದ್ರಿಂದ ಇದೆಲ್ಲದ್ರದ್ದು ನೋಡೋದ್ರಿಂದ ನಮ್ಮ ಭಾವನೆಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬಹುದು.
1: ಖಂಡಿತ, ಹಾಗೇನೆ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ.
0: ಹೌದು,
1: ನಾವು ಯಾವಾಗ ನಮ್ಮ ದಿನಚರಿಯನ್ನ ಶಿಸ್ತು ಪಾಲನೆಯ ಮೂಲಕ ಮಾಡ್ತಾ ಹೋದಾಗ ಅದು ಹಂತ ಹಂತವಾಗಿ ನಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುತ್ತೆ. ಕಾರಣ ಈಗಾಗ್ಲೇ ನಾವು ಎಷ್ಟೆಲ್ಲ ವಿಷಯಗಳನ್ನ ಮಾತಾಡಿದೀವಿ, ಏಕಾಗ್ರತೆ ವೃದ್ಧಿಸುವಂತದ್ದು, ಸ್ಮರಣಾ ಶಕ್ತಿ ವೃದ್ಧಿಸುತ್ತೆ, ಒತ್ತಡ ನಿವಾರಣೆ ಆಗುತ್ತೆ, ಆರೋಗ್ಯವನ್ನ ಗಳಿಸಬಹುದು. ಇದೆಲ್ಲದೂ ಕೂಡ ಚೆನ್ನಾಗಿ ಆಗ್ತಾ ಇದ್ದಾಗ ನಮ್ಗೆ ಸಹಜವಾಗಿನೇ ನಮ್ಮಲ್ಲಿನ ಆತ್ಮವಿಶ್ವಾಸ ಅನ್ನೋದು ವೃದ್ಧಿಯಾಗುತ್ತೆ.
0: ಈಗಿನ ದಿನಮಾನಕ್ಕಂತೂ ಆತ್ಮವಿಶ್ವಾಸ ತುಂಬಾನೇ
1: ಮುಖ್ಯ ಆಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ವಿಷಯವನ್ನ ಕೊಟ್ಟಾಗ ಅಥವಾ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಬೇಕು ಅಂದಾಗ ಸಾಮಾನ್ಯವಾಗಿ ಹಿಂದೇಟಾಗ್ತಿವಿ.
0: ಹೌದು,
1: ಇದು ನನ್ನಿಂದ ಆಗುತ್ತೋ ಆಗಲ್ವೋ ಎಂಬ ಅಳುಕು ಉಂಟಾಗುತ್ತೆ. ಆದ್ರೆ ಈ ಯೋಗವನ್ನ ಮಾಡ್ತಾ ಹೋದ್ರೆ, ಅಭ್ಯಾಸವನ್ನ ರೂಢಿಸ್ಕೊಂಡ್ರೆ ನೋಡೋಣ, ಪ್ರಯತ್ನಿಸೋಣ ಅನ್ನುವಂತಹ ಮನಸ್ಥಿತಿ ಬರುತ್ತೆ. ಈ ಮನಸ್ಥಿತಿ ಮಕ್ಕಳಿಗೆ ಬಹಳ ಮುಖ್ಯ ಆಗುತ್ತೆ. ಈಗ ಈಗಿನ ಮಕ್ಕಳು ಹೇಗೆ ಅಂದ್ರೆ ಅವ್ರಿಗೆ ಬೇರೆ ಕೆಲಸಗಳು ಬೇಡ, ಅವರ ವಿದ್ಯಾಭ್ಯಾಸದ ಒಂದು ಭಾಗವಾಗಿರುವಂತಹ ಮನೆ ಕೆಲಸ ಅಂದ್ರೆ ಹೋಮ್ ವರ್ಕ್ ನ ಕೊಟ್ರೇನೆ ಸಾಕು, ಅದಾಗಲ್ಲ ಅಂತ
0: ಅಲ್ವಾ,
1: ಬರೆಯೋದಕ್ಕಾಗಲ್ಲ ಅಂತಾರೆ. ಅಥವಾ ವಿಷಯವನ್ನ ತಿಳಿದಿರೋದನ್ನ ನಿನಗೆ ಏನ್ ಅರ್ಥ ಆಗಿದೆ ಅದನ್ನಾದ್ರೂ ಹೇಳಪ್ಪ ಅಂದ್ರು ಕೂಡ ಆ ಮಗು ಸಿದ್ಧ ಇರಲ್ಲ, ಇಲ್ಲ ನನ್ಗಾಗಲ್ಲ ಅನ್ನುವಂತಹ ಮನಸ್ಥಿತಿಯನ್ನ ತೋರಿಸ್ತಾರೆ. ಹಾಗಾಗಿ ಈ ಯೋಗವನ್ನ ಮಕ್ಕಳಿಗೆ ನಾವು ಪ್ರತಿನಿತ್ಯ ಹೇಳಿ ಮಾಡಿಸ್ತಾ ಇದ್ರೆ, ಪಾಲಿಸ್ತಾ ಇದ್ರೆ ಆ ಮಕ್ಕಳಿಗೆ ಇವೆಲ್ಲದೂ ಕೂಡ ಒಂದಷ್ಟು ಸರಳವಾಗ್ತಾ ಹೋಗುತ್ತೆ ಅಲ್ವಾ. ಪ್ರತಿನಿತ್ಯ ಬೇಗ ಹೇಳುತ್ತಾ ಹೋದಾಗೇನೆ ಮಗುಗೆ ಅದು ಅಭ್ಯಾಸ ಆಗುತ್ತೆ,
0: ಅಭ್ಯಾಸ ಆಗ್ಬಿಡುತ್ತೆ.
1: ಆ ಸಂದರ್ಭದಲ್ಲಿ ಮಗು ಆಟೋಮೆಟಿಕ್ ಆಗಿ ಮೊಬೈಲ್ ನೋಡುವಂತದನ್ನ ಕಡಿಮೆ ಮಾಡುತ್ತೆ, ಟಿವಿ ನೋಡುವಂತದನ್ನ ಕಡಿಮೆ ಮಾಡುತ್ತೆ, ಹೆಚ್ಚಿನದಾಗಿ ಆಟದಲ್ಲಿ ಭಾಗವಹಿಸುತ್ತೆ. ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಮಗು ಗಮನವನ್ನ ಕೇಂದ್ರೀಕರಿಸುವುದಕ್ಕೆ ಸಹಕಾರಿಯಾಗುತ್ತೆ. ಒಟ್ಟಾರೆ ಈ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆ, ಅದಕ್ಕೆ ನಾವು ಕಾರ್ಯಕ್ರಮದ ಶೀರ್ಷಿಕೆಯಲ್ಲಿ ಅದನ್ನೇ ಸೇರಿಸಿರೋದು. ಸರ್ವತೋಮುಖವಾಗಿ ಎಲ್ಲಾ ರೀತಿ ಬೆಳವಣಿಗೆ ಹೊಂದೋಗೋದಕ್ಕೆ ಈ ಯೋಗ ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ.
0: ಹೌದು, ಯೋಗ ದಿನದ ಮಾತ್ರ ನಾವು ಯೋಗ ಮಾಡೋದಲ್ಲ, ನಮ್ಮ ಒಂದು ಜೀವನದ ಭಾಗವಾಗಿ ನಾವು ಯೋಗವನ್ನ ಅಳವಡಿಸ್ಕೊಬೇಕು.
1: ಅದಕ್ಕೆ ರಾಜೇಶ್ವರಿ ಅವರು ಹೇಳಿದ್ರು, ಯೋಗ ಇರೋರು ಯೋಗ ಮಾಡ್ತಾರೆ.
0: ಎಷ್ಟು ಒಳ್ಳೆ ಮಾತದು,
1: ವಿಚಾರ ಮಾಡ್ಬೇಕಾಗಿರುವಂತಹ ಮಾತು ಅದು. ಹೌದು, ನಮ್ಗೆ ಯೋಗ ಬರ್ಬೇಕು ಅಂದ್ರೂ ಕೂಡ ನಾವು ಯೋಗ ಮಾಡ್ಬೇಕಾಗುತ್ತೆ ಅಲ್ವಾ. ನಾವು ಮಾತನ್ನ ಹೇಗಾದ್ರೂ ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನಿಸಬಹುದು. ಒಳ್ಳೆ ಯೋಗ ಬರಬೇಕು ಅಂದ್ರೆ ಒಳ್ಳೆ ದಿನಚರಿಯನ್ನ ಅನುಸರಿಸಬೇಕು, ಒಳ್ಳೆಯಾದಂತಹ ಮಾರ್ಗಗಳನ್ನ ಪಾಲಿಸಬೇಕು. ಆ ಎಲ್ಲದಕ್ಕೆ ದಾರಿದೀಪವಾಗಿ ಈ ಯೋಗ ಅನ್ನೋದು ಸಹಕಾರಿಯಾಗಿರುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ ಆಗುತ್ತೆ. ಒಟ್ಟಾರೆ ಕೊನೆಯದಾಗಿ ಹೇಳೋದಾದ್ರೆ, ಈ ಯೋಗವನ್ನ ಆಚರಣೆ ಮಾಡೋದ್ರಿಂದ ನಮ್ಮ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ.
0: ಹೌದು, ಖಂಡಿತ.
1: ಅಂದ್ರೆ ನಮ್ಮಲ್ಲಿ ಸಕಾರಾತ್ಮಕವಾಗಿರುವಂತಹ ಮನಸ್ಥಿತಿ ಜಾಗೃತಗೊಳ್ಳುತ್ತೆ.
0: ಅದ್ರ ಜೊತೆಗೆ ಸಮಾಜಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗ್ತಾನೆ ಒಂದು ಮಗು.
1: ಹೌದು,
0: ಅಂದ್ರೆ ಒಳ್ಳೆ ಸದ್ಗುಣಗಳನ್ನ ಬೆಳೆಸ್ಕೊಂಡು, ಸಂಸ್ಕಾರಗಳನ್ನ ಬೆಳೆಸ್ಕೊಂಡು, ಒಂದು ಎಲ್ಲಾದ್ರಲ್ಲೂ ಒಂದು ಉತ್ತಮ ಸಾಧನೆ ಮಾಡೋದಕ್ಕೆ ಆ ಮಗುಗೆ ಸಾಧ್ಯ ಆಗುತ್ತೆ.
1: ಹೌದು, ಈ ಇಂದಿನ ದಿನದಲ್ಲಿ ಆಗ್ತಾ ಇರುವಂತಹ ಅನಾಹುತಗಳು, ಅಪಘಾತಗಳು
0: ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಹೌದು,
1: ಈ ಎಲ್ಲದನ್ನ ನಿವಾರಣೆ ಮಾಡಬೇಕು ಅಂದ್ರೆ ಮಗುವಿನ ಮನಸ್ಸು ಆರೋಗ್ಯಕರವಾಗಿರ್ಬೇಕು.
0: ಖಂಡಿತವಾಗ್ಲು,
1: ಕಣ್ಣಿಗೆ ಕಾಣುವಂತಹ ದೇಹದ ಆರೋಗ್ಯ ಸ್ಥಿತಿ ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣದ ಮಾನಸಿಕ ಸ್ಥಿತಿ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮಗುವಿನಲ್ಲಿ ಈ ದೈಹಿಕ ಮಾನಸಿಕ ಬೆಳವಣಿಗೆಗೆ ಈ ಯೋಗ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಇನ್ನೇನು ಯೋಗ ದಿನಾಚರಣೆ ಹತ್ತಿರದಲ್ಲಿದೆ, ನಮ್ಮೆಲ್ಲ ಕೇಳುಗರಿಗೂ ಕೂಡ ಮಕ್ಕಳಿಗೂ ಕೂಡ ಈ ಯೋಗ ದಿನದ ಶುಭಾಶಯಗಳನ್ನ ಹೇಳೋಣ ಸೀಮಾ.
0: ಖಂಡಿತ,
1: ಇನ್ನು ಪ್ರತಿದಿನ ಮಕ್ಕಳು ಕೂಡ ಯೋಗವನ್ನ ಮಾಡೋದನ್ನ ರೂಢಿಸ್ಕೊಳ್ಳಿ, ಜೊತೆಗೆ ನಾನು ಮತ್ತೆ ನೀವು ಪ್ರತಿಯೊಬ್ಬರು ಕೂಡ ಯೋಗವನ್ನ ಆಚರಣೆ ಮಾಡೋಣ.
0: ಖಂಡಿತ, ಅಂದ್ರೆ ಯೋಗ ಅಭ್ಯಾಸ ಮಾಡಿ ಯಶಸ್ಸಿನತ್ತ ಹೆಜ್ಜೆ ಇಡಿ ಅಂತ ನಮ್ಮ ಮಕ್ಕಳಿಗೊಂದು ಕಿವಿ ಮಾತನ್ನ ಕೂಡ ಹೇಳೋಣ.
1: ಖಂಡಿತ, ಈ ಕಿವಿ ಮಾತಿನೊಂದಿಗೆ ಇಂದಿನ ಹಲೋ ಆಕಾಶವಾಣಿ ಜ್ಞಾನವಾಹಿನಿ

0: ಫೋನಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ನಮಸ್ತೆ. ಇದುವರೆಗೂ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬಂದಿತು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯೋಗ ಶಿಕ್ಷಣದ ಮಹತ್ವ ಇಂದಿನ ಕಾರ್ಯಕ್ರಮದ ವಿಷಯವಾಗಿತ್ತು. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಭಾಗವಹಿಸಿದವರು ನಾನು ಡಿ ಕಾವ್ಯ,
1: ನಾನು ಸೀಮಾ.

ಈಗ 11:02 ಮುಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ ಕೋರ್ತಾ ಇರೋದು ನಾನು ಸೀಮಾ ಎಂ. ಇದೀಗ ಕೇಳಿ ಜನಪದ ಗೀತೆಗಳ ಕಾರ್ಯಕ್ರಮ.

ಕೇಳುಗರೇ ಗಮನಿಸಿ, ದಿನಾಂಕ 18/6/2026 ಗುರುವಾರ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮಹಿಳೆಯರನ್ನು ಕಾಡುವ ಪಿಸಿಒಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ. ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ್ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿ ಬಾಯಿ ಎಸ್. ಅವರು ಭಾಗವಹಿಸಿ ಪಿಸಿಒಡಿ ಸಮಸ್ಯೆಯ ಲಕ್ಷಣಗಳು, ಕಾರಣಗಳು, ಚಿಕಿತ್ಸೆ, ಜೀವನ ಶೈಲಿ ಬದಲಾವಣೆಗಳು ಹಾಗೂ ತಡೆಗಟ್ಟುವ ಕ್ರಮಗಳ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ವಾಟ್ಸಪ್ ಮೂಲಕ ಕೂಡ ತಾವು ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕಾಗಿ ಬಳಸಬಹುದಾದ ಮೊಬೈಲ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ್ ಆಸ್ಪತ್ರೆ ಚಿತ್ರದುರ್ಗ. ತಪ್ಪದೇ ಕೇಳಿ, ನಾಳೆ ಬೆಳಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಮುಂದಿನ ಜನಪದ ಗೀತೆಯನ್ನ ಕೇಳೋಣ.

ಕೇಳುಕರೆ ಗಮನಿಸಿ, ದಿನಾಂಕ 26/2026 ಶನಿವಾರ ಬೆಳಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಅಂತಾರಾಷ್ಟೀಯ ಯೋಗ ತಜ್ಞರು, ಅಂಗಮರ್ದನ, ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ನಿಮ್ಮ ಚಿತ್ರದುರ್ಗ ಆಕಾಶವಾಣಿ 102.6 ಮೆಗಾಹರ್ಟ್ಸ್ಗಳಲ್ಲಿ. ಕೇಳುಗರು ವಾಟ್ಸಪ್ ಸಂದೇಶದ ಮೂಲಕ ತಮ್ಮ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ಮೊಬೈಲ್ ಸಂಖ್ಯೆ ಹೀಗಿದೆ: 944-86

4023. ತಪ್ಪದೇ ಕೇಳಿ, ಇದೇ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಮುಂದಿನ ಜನಪದ ಗೀತೆಯನ್ನ ಕೇಳೋಣ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು ಇದೀಗ ಕಾಣೆಯಾದವರ ಕುರಿತು ಪ್ರಕಟಣೆ. ತಿಮ್ಮಪ್ಪ ಎಂಬ ಹೊಸದುರ್ಗದ ತಾಂಡ ಗ್ರಾಮದಿಂದ ತಿಮ್ಮಪ್ಪ ಎಂಬುವ ವ್ಯಕ್ತಿ ಸುಮಾರು 45 ವರ್ಷ, ಎತ್ತರ ಸುಮಾರು 5 ಅಡಿ, ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು ಇವರಿಗೆ ಹುಟ್ಟಿನಿಂದಲೇ ಮಾತು ಬರ್ತಾ ಇರಲಿಲ್ಲ, ಕಿವಿ ಕೂಡ ಕೇಳ್ತಾ ಇರಲಿಲ್ಲ. ಇವರ ಚಹರೆ ಹೀಗಿದೆ: ಕೋಲು ಮುಖ, ಎಣ್ಣೆ ಕೆಂಪು ಮೈಬಣ್ಣ. ಹಾಗೆ ಇವರು ಮನೆಯಿಂದ ಹೋಗುವಾಗ ಧರಿಸಿರುವ ಉಡುಪು ಬಿಳಿ ಬಣ್ಣದ, ನೀಲಿ ಬಣ್ಣದ ಚುಕ್ಕೆಗಳಿರುವ ತುಂಬು ತೋಳಿನ ನೀಲಿ ಶರ್ಟ್, ಹಾಗೆ ನೀಲಿ ಕಲರ್ ಪಂಚೆಯನ್ನು ಧರಿಸಿರ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಬಹುದೆಂದು ಕೋರಲಾಗಿದೆ. ಕರಿಯಪ್ಪ ಎಂಬ 65 ವರ್ಷದ ವ್ಯಕ್ತಿ ಹೊಸದುರ್ಗ ತಾಲೂಕು ರಾಮಜ್ಜನಹಳ್ಳಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತಾಡ್ತಾರೆ. ಇವರ ಚಹರೆ ಹೀಗಿದೆ: ಕೋಲು ಮುಖ, ಎಣ್ಣೆ ಕೆಂಪು ಮೈಬಣ್ಣ. ಇವರು ಮನೆಯಿಂದ ಹೊರಡುವಾಗ ಧರಿಸಿರುವ ಬಟ್ಟೆಗಳು ಹೀಗಿದೆ: ಕೆಂಪು ಬಣ್ಣದ ಪಂಚೆ, ನೀಲಿ ಟವಲ್, ಹಾಗೆ ಕೆಂಪು ಬಿಳಿ ಅಂಗಿ ಮಿಶ್ರಿತವಾಗಿರುವಂತಹ ಅಂಗಿಯನ್ನು ಧರಿಸಿರ್ತಾರೆ. ಇವರು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಸಿದ್ದಮ್ಮ ಎಂಬ 30 ವರ್ಷದ ಮಹಿಳೆ ಕೂಡ್ಲಗಿ ತಾಲೂಕು ಸಿದ್ದಾಪುರ ಗೊಲ್ಲರಹಟ್ಟಿಯಿಂದ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ. ಸುಮಾರು 5.4 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ ಹಾಗೆ ಕೋಲು ಮುಖವನ್ನು ಹೊಂದಿದ್ದಾರೆ. ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಇವರು ಮನೆಯಿಂದ ಹೊರಡುವಾಗ ಹಸಿರು ಬಣ್ಣದ ಸೀರೆ ಮತ್ತು ಕುಪ್ಪಸವನ್ನು ತೊಟ್ಟಿರ್ತಾರೆ. ಈ ಚಹರೆಯುಳ್ಳ ಮಹಿಳೆಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಸುಜಾತ ಎನ್ನುವ 60 ವರ್ಷದ ಮಹಿಳೆ ದಿನಾಂಕ 16/5/2026 ದಾವಣಗೆರೆ ನಗರದ ಶ್ರೀರಾಮ ಬಡಾವಣೆಯಿಂದ ಕಾಣೆಯಾಗಿದ್ದು, ಇವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನ ಮಾತನಾಡ್ತಾರೆ. ಇವರ ಚಹರೆ ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ಎಣ್ಣೆ ಕೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟನ್ನ ಹೊಂದಿರ್ತಾರೆ. ಈ ಮಹಿಳೆಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಕೇಳುಕರೆ ಗಮನಿಸಿ, ದಿನಾಂಕ 26/2026 ಶನಿವಾರ ಬೆಳಿಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಅಂತಾರಾಷ್ಟೀಯ ಯೋಗ ತಜ್ಞರು, ಅಂಗಮರ್ದನ ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರುಜಿಯವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ಆಕಾಶವಾಣಿ 102.6 MHz ಚಿತ್ರದುರ್ಗ ಕೇಂದ್ರ. ಕೇಳುಗರು ವಾಟ್ಸ್ಆಪ್ ಮೂಲಕ ತಮ್ಮ ಸಂದೇಶವನ್ನು ಕಳಿಸಬಹುದು. ಅದಕ್ಕಾಗಿ ಬಳಸಬಹುದಾದ ಮೊಬೈಲ್ ಸಂಖ್ಯೆ 944-8640-2743.

ಈಗ ಸ್ಟುಡಿಯೋ ಸಮಯ ಆಗಿದೆ 11:30:32. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೇಳಿ ಮಾಹಿತಿ ಕಣಜ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಪ್ರಸಿದ್ಧ ಸ್ಥಳಗಳು ಒಂದು ದೇಶದ ಅಥವಾ ರಾಜ್ಯದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನ ಪ್ರತಿಬಿಂಬಿಸುತ್ತವೆ. ಇಂತಹ ಸ್ಥಳಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬಾನೇ ಪ್ರಸಿದ್ಧವಾದ ಸ್ಥಳಗಳಿವೆ. ಇವು ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರನ್ನ ಕೂಡ ಆಕರ್ಷಣೆಯನ್ನ ಮಾಡ್ತವೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಒಂದು ಪ್ರವಾಸಿ ಸ್ಥಳದ ಬಗ್ಗೆ ತಮಗೆ ಕಿರು ಮಾಹಿತಿಯನ್ನ ತಿಳಿಸ್ತೇನೆ. ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳೋಣ. ಕೇಳಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನ ಕೆ ಕಲ್ಯಾಣವರ ಸಾಹಿತ್ಯ ಮತ್ತು ಸಂಗೀತ ಇರೋ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಓಕೆ ಕೇಳುಗರೆ, ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಮಂದಾರಗಿರಿ ಬೆಟ್ಟ ಈ ಸ್ಥಳದ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಈ ಮಂದಾರಗಿರಿ ಬೆಟ್ಟವನ್ನ ಸ್ಥಳೀಯವಾಗಿ ಬಸದಿ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಇದೊಂದು ಸುಂದರವಾದ ಜೈನ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿದೆ. ಇದು ಬೆಂಗಳೂರಿನಿಂದ ಸುಮಾರು 60-70 ಕಿಲೋಮೀಟರ್ ದೂರದಲ್ಲಿದ್ದು ಪ್ರಕೃತಿ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವಕ್ಕಾಗಿ ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಮಾಹಿತಿಯನ್ನು ಮುಂದುವರಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗಂಗಾ ಕಾವೇರಿ ಚಿತ್ರದ ಗೀತೆಯನ್ನ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮಂದಾರಗಿರಿ ಬೆಟ್ಟದಲ್ಲಿ 12ನೇ ಶತಮಾನಕ್ಕೆ ಸೇರಿದ ಪ್ರಾಚೀನ ಜೈನ ದೇವಾಲಯಗಳಿವೆ. ಇಲ್ಲಿ ಚಂದ್ರಪ್ರಭ, ಪಾರ್ಶ್ವನಾಥ ಹಾಗೂ ಸುಪಾರ್ಶ್ವನಾಥ ತೀರ್ಥಂಕರಿಗೆ ಸಮರ್ಪಿತವಾದ ದೇವಾಲಯಗಳಿವೆ. ಈ ಸ್ಥಳವು ಜೈನರ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. ಈ ಮಂದಾರಗಿರಿ ಬೆಟ್ಟವನ್ನು ಹತ್ತಲು ಸುಮಾರು 435 ಕಲ್ಲಿನ ಮೆಟ್ಟಲುಗಳಿವೆ. ಇಲ್ಲಿ ಮುಂಜಾನೆಯ ಸೂರ್ಯೋದಯ ಮತ್ತು ಸಂಜೆಯ ಸೂರ್ಯಾಸ್ತದ ವೀಕ್ಷಣೆಗೆ ತುಂಬಾನೇ ಪ್ರಸಿದ್ಧವಾಗಿದೆ. ಈ ಮಂದಾರಗಿರಿ ಬೆಟ್ಟ ಮತ್ತು ದೇವಸ್ಥಾನವು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ತೆರೆದಿರುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ ಹಿಮಪಾತ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕೆಳಕರೆ ಮಂದಾರ ಗಿರಿ ಬೆಟ್ಟದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಈ ಬೆಟ್ಟದ ಪ್ರಮುಖ ಆಕರ್ಷಣೆಗಳನ್ನ ನೋಡೋದಾದ್ರೆ ಗುರು ಮಂದಿರ, ಇದನ್ನ ಪಿಂಚಿ ದೇವಸ್ಥಾನ ಅಂತ ಕರೀತಾರೆ. ಬೆಟ್ಟದ ಬುಡದಲ್ಲಿರುವ ಈ ದೇವಸ್ಥಾನವು ನವಿಲುಗರಿಯ ಆಕಾರದಲ್ಲಿದೆ. ಇದನ್ನ ಪಿಕಾಕ್ ಟೆಂಪಲ್ ಅಂತಾನೆ ಕೂಡ ಕರೀತಾರೆ. ಜೈನ ಇತಿಹಾಸದಲ್ಲೇ ಈ ರೀತಿಯ ವಿಶಿಷ್ಟ ವಿನ್ಯಾಸದ ಮೊದಲ ಮಂದಿರ ಇದಾಗಿದೆ. ಹಾಗೆ ವಿಶ್ವ ದಾಖಲೆಗೂ ಕೂಡ ಪಾತ್ರವಾಗಿದೆ. ಇದು ಜೈನ ಸಂತ ಶ್ರೀ ಶಾಂತಿಸಾಗರ ಮುನಿ ಮಹಾರಾಜರಿಗೆ ಸಮರ್ಪಿತವಾಗಿದೆ. ಎರಡನೆಯದಾಗಿ ಚಂದ್ರನಾಥ ಸ್ವಾಮಿ ವಿಗ್ರಹ. ಇದು ಪ್ರವೇಶ ದ್ವಾರದ ಬಳಿ ಎತ್ತರದ ವೇದಿಕೆಯ ಮೇಲೆ ನಿಂತಿರುವ ಎಂಟನೇ ಜೈನ ತೀರ್ಥಂಕರಾದ ಭಗವಾನ್ ಚಂದ್ರಪ್ರಭು ಅಂದರೆ ಚಂದ್ರನಾಥ ಅವರ 21 ಅಡಿ ಎತ್ತರದ ಭವ್ಯವಾದ ಏಕಶಿಲಾ ಪ್ರತಿಮೆ ಇದಾಗಿದೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಆಕಸ್ಮಿಕ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರೋ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್.

ಬಸದಿಗಳಿವೆ. ಬೆಟ್ಟದ ಹಿಂಭಾಗದಲ್ಲಿ ಸುಂದರವಾದ ಮತ್ತು ಪ್ರಶಾಂತವಾದ ಸರೋವರವಿದ್ದು ಬೆಟ್ಟದ ಮೇಲಿಂದ ಇದರ ನೋಟ ಅದ್ಭುತವಾಗಿ ಕಾಣುತ್ತೆ. ಇದನ್ನು ಮೈದಲ ಕೆರೆ ಅಂತಲೇ ಕರೀತಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಂದಾರಗಿರಿ ಬೆಟ್ಟವು ಧಾರ್ಮಿಕ, ಐತಿಹಾಸಿಕ ಮತ್ತು ನೈಸರ್ಗಿಕ ಸೌಂದರ್ಯದ ಸಂಗಮವಾಗಿದೆ. ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ಈ ಸ್ಥಳವು ಶಾಂತಿ, ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿಯ ಸೊಬಗನ್ನ ಅನುಭವಿಸಲು ಅತ್ಯುತ್ತಮ ಸ್ಥಳವಾಗಿದೆ. ಇದಾಗಿತ್ತು ಕೇಳುಗರೆ ತುಮಕೂರು ಜಿಲ್ಲೆಯಲ್ಲಿರುವ ಮಂದಾರಗಿರಿ ಬೆಟ್ಟದ ಕುರಿತಾದ ಕಿರು ಮಾಹಿತಿ. ಇನ್ನು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಸಂದೇಶಗಳಿದೆ ನಮ್ಮ ಕೇಳುಗರದ್ದು. ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ನಮಸ್ತೆ, ಜಾನಪದ ಹಾಡುಗಳು ಹಾಗೆ ಒಳ್ಳೆಯ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಮಾಹಿತಿ ಕಣಜ ಕಾರ್ಯಕ್ರಮದ ಸ್ಥಳ ಪರಿಚಯದಲ್ಲಿ ಒಕೆ ಜೈನ ಧರ್ಮದ ಆಚರಣೆಗೆ ಪ್ರಸಿದ್ಧವಾಗಿರುವ ಮಂದಾರಗಿರಿ ಬೆಟ್ಟ ಹಾಗೆ ಪ್ರೇಕ್ಷಣೀಯ ಸ್ಥಳಗಳು ಇದನ್ನೆಲ್ಲ ಹೊಸ ಸ್ಥಳಗಳನ್ನು ಗುರುತಿಸಿ ಆಕಾಶವಾಣಿಯ ಕೇಳುಗರಿಗೆ ತಿಳಿಸುತ್ತಾ ಸಾಹಿತ್ಯ ಮತ್ತು ಸಂಗೀತ ಇರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರೋ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಓಕೆ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಜಾನಪದ ಗೀತೆ ಹಾಗೆ ಮಾಹಿತಿ ಕಣಜ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರೂಪಿಸಿ ಕೊಡ್ತಾ ಇರೋ ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಂದಾರಗಿರಿ ಬೆಟ್ಟದ ಕುರಿತು ನೀಡ್ತಾ ಇರೋವಂಥ ಮಾಹಿತಿ ಜ್ಞಾನವರ್ಧಕವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಐತಿಹಾಸಿಕ ಹಾಗೆ ಧಾರ್ಮಿಕ ಮಹತ್ವವುಳ್ಳ ಸ್ಥಳದ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರಕಿದ್ದು ಶ್ರೋತೃಗಳಿಗೆ ವಿಶೇಷ ಅನುಭವ ನೀಡಿತು. ಇಂತಹ ಉತ್ತಮ ಜ್ಞಾನವರ್ಧಕ ಮನರಂಜಾತ್ಮಕ ಕಾರ್ಯಕ್ರಮಗಳನ್ನು ನೀಡ್ತಾ ಇರೋ ನಿರೂಪಕರಿಗೆ ಹಾಗೆ FM ಚಿತ್ರದುರ್ಗದ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಮೇಡಮ್. ಇಂದಿನ ಮಾಹಿತಿ ಕಣಜ ಹಾಗೂ ಓಕೆ ಹಿರಿಯ ಗಾಯಕಿ BK ಸುಮಿತ್ರ ಓಕೆ ಜನಪದ ಹಾಡುಗಳು ಸೂಪರ್ ಹಾಗೆ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ ಉತ್ತಮವಾದ ಹಾಡುಗಳು ಪ್ರಸಾರ ಮಾಡಿದ ನಿಮಗೆ ತುಂಬು ಹೃದಯದ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ. ಇನ್ನು ಓಕೆ ಮುಂದಿನ ಸಂದೇಶ ನೋಡೋದಾದರೆ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು 11 ಗಂಟೆಯಲ್ಲಿ ಪ್ರಸಾರವಾದ ಜನಪದ ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು, ಕೇಳಿ ಖುಷಿಯಾಯಿತು ಮೇಡಮ್. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿರುವ ಮಂದಾರಗಿರಿ ಬೆಟ್ಟದ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಮಾಹಿತಿ ಜೊತೆಗೆ ಚಿತ್ರಗೀತೆಗಳು ಕೇಳಿ ಆನಂದ ಆಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಾನಲ್ಲಿ ಮಧುಚಂದ್ರಕೆ ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ.

0: 7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಏರಿದೆ. ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟ್ರದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾಕ್ಟರ್ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಅಂತ ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೀಜನಲ್ ಆಫೀಸರ್ಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟೆ ಮತ್ತೆ ಯಾದಗಿರಿ ತಾಲೂಕವರು, ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು ಮತ್ತೆ ಎಂಪ್ಲಾಯರ್, ಎಂಪ್ಲಾಯೀಸ್ ಇಂದ ಸೆನ್ಸ್ ಬೆನಿಫಿಷಿಯರಿ ಯಾರಿದ್ದಾರೆ ಪಿಎಂಇಬಿಆರ್ ಅಲ್ಲಿ ಅವರೆಲ್ಲ ಬರ್ತಾರೆ. ಅದರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ ಎರಡಿದೆ. ಪಾರ್ಟ್ ಎ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ಗೆ ಬೆನಿಫಿಟ್ ಇದೆ. ಈಗ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ರೆ ಅವರಿಗೆ 1 ಟೈಮ್ ಬೆನಿಫಿಟ್, 15,000 ವರೆಗೂ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 ಮಂತ್ಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 ಮಂತ್ಸ್.
0: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 1 ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12ರಿಂದ 18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನ ಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5ರು, ಬಿಜೆಪಿ 2ರು ಮತ್ತು ಜೆಡಿಎಸ್ 1ರನ್ನು ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆಎಸ್ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: Juanita Bijara. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ.
1: ಕಳ್ಳ ಸಾಗಾಣಿಕೆ ಎಂದ ತಕ್ಷಣ ನಮಗೆ ನೆನಪಾಗುವುದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವ ಕಾಡಿನ ಮರಮಟ್ಟುಗಳು ಅಥವಾ ದನಗಳ ಕಳ್ಳ ಸಾಗಾಣಿಕೆ ಇತ್ಯಾದಿ. ಇದೇ ಸಾಲಿಗೆ ಸೇರಿದ ಇನ್ನೊಂದು ವಿಚಾರವೇ ಮಾನವ ಕಳ್ಳ ಸಾಗಾಣಿಕೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್. ನಾವು ಪತ್ರಿಕೆಗಳಲ್ಲಿ ಓದ್ತೇವೆ ಅಥವಾ ದೂರದರ್ಶನದಲ್ಲಿ ನಾವು ನೋಡ್ತೇವೆ ಕಾಣೆಯಾದವರ ನಾಪತ್ತೆಯಾದವರ ಮಾಹಿತಿ. ಪೇಟೆಗೆ ಹೋದ ಮಹಿಳೆ ನಾಪತ್ತೆ, ಕಾಲೇಜಿಗೆ ಹೋದಂತ ಯುವತಿ ಕಣ್ಮರೆ, ಆಟ ಆಡ್ತಾ ಇದ್ದಂತ ಮಗು ಅದೃಶ್ಯ ಆಗಿದೆ, ಅಂತೆಯೇ ಕೆಲಸಕ್ಕೆ ಹೋದಂತಹ ವೃದ್ಧ ನಾಪತ್ತೆ ಇತ್ಯಾದಿ. ಈಗ ನಮ್ಮ ಮುಂದೆ ನಿಲ್ಲುವಂತಹ ಪ್ರಶ್ನೆ, ಮನುಷ್ಯರನ್ನು ಕಳ್ಳ ಸಾಗಾಣಿಕೆ ಮಾಡ್ತಾರೆಯೇ ಅಂತ. ಹೌದು, ಇದು ಅತ್ಯಂತ ಗಂಭೀರವಾದಂತ ಒಂದು ವಿಷಯ. ಯಾವುದೋ ಊರಿನಲ್ಲಿ ಏನೋ ಆಯ್ತು, ನಾಪತ್ತೆಯಾದ್ರು ಕಾಣೆಯಾದ್ರು ನಮಗೇನು ಅದರಿಂದ ಅಂತ ಅಂದ್ಕೊಂಡು ನಾವು ನಿರ್ಲಕ್ಷ್ಯವನ್ನು ತೋರುವಂತದ್ದಲ್ಲ. ಬದಲಾಗಿ ಈ ವಿಷಯದ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕಾಗಿದೆ. ಮಾನವರನ್ನು ಕದ್ದು ಮಾರಾಟ ಮಾಡ್ತಾರೆ, ಅಂದರೆ ಒಂದು ಊರಿನಲ್ಲಿ ಇರುವವರನ್ನ ಅಪಹರಿಸಿ ಇನ್ನೊಂದೂರಿಗೆ ಅಥವಾ ಬಹುದೂರದ ಊರಿಗೆ ತಲುಪಿಸುವಂತಹ ಒಂದು ಅತ್ಯಂತ ಸಮಾಜ ವಿದ್ರೋಹಿ ಘಟನೆ ನಮ್ಮಲ್ಲಿ ನಡೀತಾ ಇದೆ. ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು, ಹಾಗೂ ಇಂದು ಇದೊಂದು ದೊಡ್ಡ ದಂಧೆಯಾಗಿ ಬೆಳೆದು ಬಿಟ್ಟಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಈ ಕಳ್ಳ ಸಾಗಾಣಿಕೆಗೆ ಬಲಿಪಶುಗಳಾಗ್ತಾರೆ. ಸಾಮಾನ್ಯವಾಗಿ ಮಧ್ಯಮ ಮತ್ತು ಕೆಳವರ್ಗದ ಬಡ ಜನರು ಇದಕ್ಕೆ ಸುಲಭವಾಗಿ ಬಲಿಯಾಗುತ್ತಾರೆ. ಯಾರ ಅರಿವಿಗೂ ಬಾರದಂತೆ ತೆರೆಯ ಮರೆಯಲ್ಲಿ ಕತ್ತಲೆಯಲ್ಲಿ ನಡೆಯುವ ಈ ದಂಧೆ ನಮ್ಮ ಸಮಾಜಕ್ಕೊಂದು ಅಭಿಶಾಪವಾಗಿ, ಮೋಸದ ಮಾಯಾಜಾಲವಾಗಿ ವ್ಯಾಪಿಸಿದೆ. ದಂಧೆಕೋರರು ವ್ಯವಸ್ಥಿತವಾಗಿ ಅವ್ಯಾಹತವಾಗಿ ಈ ದುಷ್ಕೃತ್ಯವನ್ನು ನಡೆಸುತ್ತಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ನಾವಿದನ್ನು ಮಕ್ಕಳ ಕಳ್ಳ ಸಾಗಾಣಿಕೆ, ಹೆಣ್ಮಕ್ಕಳ ಕಳ್ಳ ಸಾಗಾಣಿಕೆ, ಯುವಕ ಮತ್ತು ವೃದ್ಧರ ಕಳ್ಳ ಸಾಗಾಣಿಕೆ ಎಂಬ ಮೂರು ವಿಧಗಳನ್ನಾಗಿ ಮಾಡಿಕೊಳ್ಳೋಣ. ಮೊದಲಾಗಿ ಮಕ್ಕಳ ಕಳ್ಳ ಸಾಗಾಣಿಕೆ. ಅದಾಗುತ್ತಾನೇ ಹುಟ್ಟಿದಂತಹ ಮಗು ತೊಟ್ಟಿಲಿನಿಂದ ಕಾಣೆ, ಅಮ್ಮನ ಮಡಿಲಿನಿದ್ದ ಮಗು ನಾಪತ್ತೆ, ಶಾಲೆಗೆ ಹೋಗುವ ಪುಟ್ಟ ಮಕ್ಕಳು ಅದೃಶ್ಯ, ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದೆ, ಹೀಗೆ ಹಲವಾರು ಸುದ್ದಿಗಳನ್ನ ನಾವು ಕೇಳ್ತಾ ಇರ್ತೇವೆ. ಮಕ್ಕಳಿಗೆ ಚಾಕಲೇಟು ಅಥವಾ ತಿಂಡಿಯ ಆಸೆಯನ್ನ ತೋರಿಸಿ ಈ ದಂಧೆಕೋರರು ಅವರನ್ನ ಕೈವಶ ಮಾಡಿಕೊಳ್ತಾರೆ. ಶಾಲೆಗೆ ಅಥವಾ ದಾರಿಯಲ್ಲಿ ಬಂದು ಅಪ್ಪ ಅಥವಾ ಅಮ್ಮ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿ ಅಪಹರಿಸುವವರು ಇದ್ದಾರೆ ಇತ್ಯಾದಿಗಳೆಲ್ಲವೂ ನಿರಂತರವಾಗಿ ನಡೆಯುತ್ತಿರುವಂತಹ ಈ ಹೊತ್ತಲ್ಲಿ ಯಾವ ಉದ್ದೇಶಕ್ಕಾಗಿ ಮಕ್ಕಳನ್ನು ಅಪಹರಿಸುತ್ತಾರೆ ಎಂದು ಒಂದಷ್ಟು ವಿಚಾರವನ್ನ ವಿಮರ್ಶೆ ಮಾಡೋಣ. ಮೊದಲಾಗಿ ಮಕ್ಕಳಿಲ್ಲದವರಿಗೆ ದತ್ತು ಕೊಡುವುದಕ್ಕಾಗಿ, ಭಿಕ್ಷಾಟನೆಗೆ ತೊಡಗಿಸುವುದಕ್ಕಾಗಿ, ಕೂಲಿ ಕೆಲಸ ಮಾಡಲು ಹಾಗೂ ಚಿಂದಿ ವಸ್ತುಗಳನ್ನ ಆಯುವುದಕ್ಕಾಗಿ, ಅಂಗಾಂಗ ದಾನಕ್ಕಾಗಿ, ಕದ್ದ ಮಕ್ಕಳನ್ನು ಮಕ್ಕಳಿಲ್ಲದವರಿಗೆ ಮಾರಾಟ ಮಾಡಿ ಈ ದಂಧೆಕೋರರು ಸಾವಿರಾರು ರೂಪಾಯಿ ಗಳಿಸುತ್ತಾರೆ. ದೊಡ್ಡ ನಗರಗಳಲ್ಲಿ ಸಾಲಾಗಿ ನಿಂತ ವಾಹನಗಳ ಮಧ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೈಯಲ್ಲಿ ಬಲೂನು, ಪೆನ್ಸಿಲು, ಬೊಂಬಾಯಿ ಮಿಠಾಯಿ ಇತ್ಯಾದಿಗಳನ್ನು ಮಾರಾಟ ಮಾಡುವುದನ್ನು ನಾವು ನೋಡುತ್ತೇವೆ.

ಕೆಟ್ಟ ಹಸಿವು ಎಂದು ಹೊಟ್ಟೆಯನ್ನು ಉಜ್ಜುತ್ತಾ ಭಿಕ್ಷೆ ಬೇಡುತ್ತಾರೆ. ಈ ಎಲ್ಲ ಮಕ್ಕಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಯೊಬ್ಬ ದೂರದಲ್ಲಿ ಮರೆಯಲ್ಲಿ ನಿಂತಿರುತ್ತಾನೆ. ಚಿಂದಿ ಬಟ್ಟೆ ಧರಿಸಿದ ಎಣ್ಣೆ ಕಾಣದ ಕೂದಲಿನ ಈ ಪುಟ್ಟ ಪುಟ್ಟ ಮಕ್ಕಳನ್ನ ಎಲ್ಲಿಂದಲೋ ಕದ್ದು ತಂದು ಭಿಕ್ಷಾಟನೆಗೆ ಹಚ್ಚಿ ಅವರಿಂದ ದುಡ್ಡು ಕಳಿಸುವ ಈ ದುಷ್ಟರು ನಿಜವಾಗ್ಲೂ ಸಮಾಜ ದ್ರೋಹಿಗಳು. ಅಂತೆಯೇ ಈ ಅನಾಥ ಮಕ್ಕಳ ಅಂಗಗಳನ್ನ ಛೇದನ ಮಾಡಿ ಅಂಗ ಊನ ಮಾಡಿ ಭಿಕ್ಷಾಟನೆಗೆ ಹಚ್ಚುವಂತ ಕ್ರೂರಿಗಳು ಇದ್ದಾರೆ. ಅವರಿಗೆ ದಿನಕ್ಕೆ ಇಷ್ಟು ದುಡ್ಡನ್ನ ಭಿಕ್ಷಾಟನೆ ಮಾಡಿ ತಂದು ಕೊಡಬೇಕೆಂದು ತಾಕೀತು ಮಾಡುತ್ತಾರೆ. ತರದಿದ್ದಲ್ಲಿ ಅವರಿಗೆ ಅಂದು ಊಟ ನೀಡದೆ ತಿಂಡಿ ನೀರನ್ನ ನೀಡದೆ ಸತಾಯಿಸುತ್ತಾರೆ. ಮೈತುಂಬ ಹೊಡೆದು ಬಡೆದು ಸತಾಯಿಸುತ್ತಾರೆ. ಇನ್ನು ಕೆಲವರು ಕದ್ದು ತಂದ ಮಕ್ಕಳನ್ನ ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ, ಹೋಟೆಲ್ಗಳಲ್ಲಿ, ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಕೆಲಸಕ್ಕೆ ಹಚ್ಚುತ್ತಾರೆ. ಈ ಪುಟ್ಟ ಮಕ್ಕಳ ಅಂಗಾಂಗಗಳನ್ನ ದಾನ ಮಾಡ್ತಾರೆ. ಕಣ್ಣು, ಕಿಡ್ನಿ, ಲಿವರ್, ಮೂಳೆ ಇತ್ಯಾದಿ ಅಂಗಗಳನ್ನ ಮಾರಾಟ ಮಾಡಿ ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತಾರೆ. ನಾವಿಲ್ಲಿ ಗಮನಿಸಬೇಕಾದಂಥ ಅಂಶವೆಂದರೆ ಇಂದು ಮಾನವನ ಚರ್ಮ ಕೂಡ ಅತ್ಯಂತ ಬೇಡಿಕೆಯ ವಸ್ತುವಾಗಿದೆ. ಇಂದು ಹೆಚ್ಚಾಗಿ ನಡೀತಾ ಇರುವಂತಹ ಆಕ್ಸಿಡೆಂಟ್ಗಳು ಅಥವಾ ಬೆಂಕಿಯ ಅವಘಡಗಳ ಸಂದರ್ಭದಲ್ಲಿ ಗಾಯಾಳುವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವುದಕ್ಕಾಗಿ ಕೂಡ ಮನುಷ್ಯನ ಚರ್ಮವನ್ನ ಬಳಸಲಾಗುತ್ತದೆ. ಇನ್ನು ಮುಂದೆ ಹೆಣ್ಣುಮಕ್ಕಳು ಅಥವಾ ಮಹಿಳೆಯರ ಅಪಹರಣ ಮತ್ತು ಅವರನ್ನ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನುವ ಬಗ್ಗೆ ಚಿಂತನೆಯನ್ನ ಮಾಡೋಣ. ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ ಕೆಲಸ ಮಾಡುವುದಕ್ಕಾಗಿ, ಮನೆ ಕೆಲಸ ಮತ್ತು ಕೂಲಿ ಕೆಲಸ ಮಾಡುವುದಕ್ಕಾಗಿ, ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ವೇಶ್ಯಾವಾಟಿಕೆಗಾಗಿ ದೇಹವನ್ನ ಮಾರಿ ದುಡ್ಡು ಗಿಟ್ಟಿಸುವುದಕ್ಕಾಗಿ, ಮೊದಲಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ, ಅಂದರೆ ಇಂದು ತಂದೆ ಮತ್ತು ತಾಯಿ ಇಬ್ಬರು ದುಡಿಯುವ ಕುಟುಂಬ, ಹಾಗಾಗಿ ಅವರ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಮನೆಯಲ್ಲಿ ಜನ ಬೇಕಾಗ್ತಾರೆ. ಅದಕ್ಕಾಗಿ ಆಯಾಗಳನ್ನು ನೇಮಿಸುವುದಕ್ಕಾಗಿ ಕೆಲವು ಹೆಂಗಸರನ್ನ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕಾಗ್ತದೆ. ಇನ್ನು ಯಾರದೋ ಮನೆಯ ಮನೆ ಕೆಲಸಗಳು ಕೂಲಿ ಕೆಲಸಕ್ಕೆ ಹಚ್ಚುವುದಕ್ಕಾಗಿ ರಸ್ತೆ ಕಾಂಕ್ರೀಟ್ ಕಟ್ಟಡಗಳನ್ನ ನಿರ್ಮಿಸುವಲ್ಲಿ ಮಹಿಳೆಯರನ್ನ ಬಳಸಿಕೊಳ್ತಾರೆ. ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ಅಂದ್ರೆ ಇಂದು ಮಗ ಮತ್ತು ಸೊಸೆ ಅಥವಾ ಮಗಳು ಅಳಿಯ ಇಬ್ರು ದುಡಿಯುವಂತಹ ಈ ಕುಟುಂಬದಲ್ಲಿ, ಈ ವ್ಯವಸ್ಥೆಯಲ್ಲಿ ವಯಸ್ಸಾದಂತಹ ವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ ಅವರಿಗೆ ವ್ಯವಧಾನವೂ ಇರುವುದಿಲ್ಲ, ಸಮಯವೂ ಇರುವುದಿಲ್ಲ. ಅದಕ್ಕಾಗಿ ಅವರು ಹೋಮ್ ನರ್ಸ್ ಅಥವಾ ಮನೆಯಲ್ಲೇ ಇದ್ದು ಅವರನ್ನ ನೋಡಿಕೊಳ್ಳುವಂತಹ ಮಹಿಳೆಯರನ್ನ ನೇಮಿಸಿಕೊಳ್ತಾರೆ. ಈ ದಂಧೆಕೋರರು ಅಂತಹ ಅವಕಾಶಗಳನ್ನ ಬಳಸಿಕೊಂಡು ಯಾವುದೋ ಊರಿನ ಮಹಿಳೆಯನ್ನ ಎಲ್ಲೋ ತಂದು ನೇಮಿಸ್ತಾರೆ. ಕೆಲವೊಮ್ಮೆ ಆ ಮಹಿಳೆಗೆ ತಾನು ಎಲ್ಲಿದ್ದೇನೆ, ಯಾವ ಊರಲ್ಲಿದ್ದೇನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವುದಿಲ್ಲ. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷ ಅಥವಾ ಉದ್ಯೋಗದ ಆಸೆಯೊಡ್ಡಿ ಅವರನ್ನು ಕೂಡ ಈ ದಂಧೆಕೋರರು ಪಟಾಯಿಸುತ್ತಾರೆ. ಇನ್ನು ಇಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯವೂ ಇದೆ. ಇದು ಭಯಂಕರ ಭಸ್ಮಾಸುರನಿದ್ದಂತೆ. ಕೆಲವೊಮ್ಮೆ ಹೆಣ್ಣು ಮಕ್ಕಳು ತಾವು ಹೋಗುವಂತ ದಾರಿಯಲ್ಲಿ ಬಹಳ ದೂರದವರೆಗೆ ಕಿವಿಗೆ ಮೊಬೈಲ್ ಹಚ್ಚಿಕೊಂಡು ಮಾತನಾಡಿಕೊಂಡು ಹೋಗುವುದನ್ನ ನಾವು ನೋಡುತ್ತೇವೆ. ಆ ಹೊತ್ತಲ್ಲಿ ಅವರಿಗೆ ಮೈ ಮೇಲೆ ಅರಿವೇ ಇರುವುದಿಲ್ಲ. ಇದೇ ಸಂದರ್ಭವನ್ನು ಬಳಸಿಕೊಂಡು ದುಷ್ಟರು ಅವರನ್ನು ಅಪಹರಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಮನೆಯಲ್ಲಿ ಬಡತನ, ಬವಣೆ, ಸಂಘರ್ಷಗಳಿದ್ದಲ್ಲಿ ಹೆಣ್ಣು ಮಕ್ಕಳು ಹೊರಗಿನವರನ್ನು ಹೆಚ್ಚು ಅವಲಂಬಿತರಾಗಿ ತನ್ನೆಲ್ಲ ನೋವನ್ನು ಅವರಿಗೆ ಹೇಳಿಬಿಡುತ್ತಾರೆ. ಆಗ ಅತ್ಯಂತ ಆಪ್ತ ಹಿತೈಷಿಯ ಹಾಗೆ ನಟನೆ ಮಾಡುವ ಅವರು ಇವರನ್ನು ಪಟಾಯಿಸಿ ಬಹು ದೂರದ ಊರಿಗೆ ತಲುಪಿಸುತ್ತಾರೆ. ಕೆಲವರು ವಿದೇಶಗಳಲ್ಲಿ ಉದ್ಯೋಗದ ಆಸೆಯನ್ನ ತೋರಿಸಿ ಅಲ್ಲಿಗೆ ಕಳುಹಿಸಿ ಅವರ ಬದುಕನ್ನು ನರಕ ಸದೃಶ ಮಾಡಿಬಿಡುತ್ತಾರೆ. ಇನ್ನು ಪ್ರೇಮಪಾಶಕ್ಕೆ ಸಿಲುಕಿ ಮನೆ ಬಿಟ್ಟು ಬಂದಂತಹ ಪ್ರೇಯಸಿಯನ್ನ ಕೆಲವರು ಮುಂಬಯಿಯ ಕೆಂಪು ದೀಪದ ಪ್ರದೇಶಕ್ಕೆ ಅಥವಾ ವೇಶ್ಯಾವಾಟಿಕೆಗೆ ತಳ್ಳುತ್ತಾರೆ. ಒಮ್ಮೆ ಈ ನರಕಕ್ಕೆ ಇಳಿದಂತಹ ಯುವತಿ ಮಾನಕ್ಕೆ ಅಂಜಿ ಮರ್ಯಾದೆಗೆ ಹೆದರಿ ಮತ್ತೆ ಅವಳು ಊರಿಗೆ ಬರುವುದಿಲ್ಲ. ಕೊನೆಯದಾಗಿ ಆಕೆ ಆತ್ಮಹತ್ಯೆಯ ದಾರಿಯನ್ನ ವಿವಶಳಾಗಿ ನೋಡಿಕೊಳ್ಳುವಂತಹ ಪ್ರಸಂಗ ಕೂಡ ಬರ್ತದೆ. ಇನ್ನು ಹಲವರು ಒಪ್ಪಂದದ ಮೇರೆಗೆ ಕೂಲಿ ಕೆಲಸ ಅಥವಾ ಮನೆ ಕೆಲಸ ಮಾಡಿಸುತ್ತಾರೆ. ಚಿಲ್ಲರೆ ಕಾಸನ್ನು ಅವರ ದುಡಿಮೆಗೆ ನೀಡಿ ಅಮಾಯಕ ಹೆಣ್ಮಕ್ಕಳಿಗೆ ಅದನ್ನ ನೀಡುತ್ತಾ ತಾವು ಸುಖವಾಗಿ ಸಂತೋಷವಾಗಿರುವಂತಹ

ದುಷ್ಟರನ್ನು ಕೂಡ ನಾವು ಸಮಾಜದಲ್ಲಿ ಕಾಣುತ್ತೇವೆ. ಇನ್ನು ಅಂಗಾಂಗ ದಾನಕ್ಕಾಗಿ ಕಣ್ಣು, ಚರ್ಮ, ಕಿಡ್ನಿ, ಲಿವರ್ ಇತ್ಯಾದಿಗಳನ್ನು ಮಾರಾಟ ಮಾಡಿ ದುಡ್ಡು ಪಡೆಯುವುದಕ್ಕಾಗಿ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವವರು, ಕದ್ದುಕೊಂಡು ಹೋಗುವವರು ಇದ್ದಾರೆ. ಇನ್ನು ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿಕೊಂಡು ಹೋಗುವಂತಹ ಇನ್ನೂ ಒಂದು ಕಾರಣ ಏನಂತಂದ್ರೆ ಅವರ ಕೂದಲಿಗಾಗಿ. ಅವರ ಕೂದಲನ್ನು ಚೌರಿ ಅಥವಾ ಕೃತಕ ಕೂದಲನ್ನ ಮಾಡುವುದಕ್ಕಾಗಿ ಹಾಗೂ ಕ್ಯಾನ್ಸರ್ ಪೀಡಿತರಾದಂತಹ ರೋಗಿಗಳಿಗೆ ವಿಗ್ ಮಾಡುವುದಕ್ಕಾಗಿ ಬಳಸುತ್ತಾರಂತೆ. ಈ ರೀತಿಯಲ್ಲಿ ದಂಧೆಕೋರರು ಯಾರನ್ನೋ ಎಲ್ಲಿಗೋ ತಗೊಂಡು ಹೋಗಿ ಮಾರಾಟ ಮಾಡಿ ಅಪಾರ ದುಡ್ಡನ್ನು ಗಳಿಸುತ್ತಾರೆ. ಇದು ಅನ್ಯಾಯದ, ಸಮಾಜ ದ್ರೋಹದ ಇನ್ನೊಂದು ಕರಾಳ ಮುಖ. ಇನ್ನು ಯುವಕರು ಮತ್ತು ವೃದ್ಧರನ್ನು ಕಳ್ಳ ಸಾಗಾಣಿಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೂಲಿ ಕೆಲಸ ಹಾಗೂ ಮನೆ ಕೆಲಸಕ್ಕಾಗಿ. ಇನ್ನು ಅಂಗಾಂಗ ದಾನಕ್ಕಾಗಿ. ಈ ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ದೇಶಾದ್ಯಂತ ಹರಡಿರುವಂತಹ ಒಂದು ದೊಡ್ಡ ಮಾಯಾಜಾಲ, ಷಡ್ಯಂತ್ರದ ಮಾಯಾಜಾಲ. ಈ ದಂಧೆಕೋರರು ಎಷ್ಟು ಚಾಣಾಕ್ಷರಿರುತ್ತಾರೆ ಎಂದರೆ ಕದ್ದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಬಹುದೂರದವರೆಗೆ ತಲುಪಿಸುವಂತಹ ಅವರದ್ದೇ ಆದಂತಹ ತಂಡ ಇರುತ್ತದೆ, ಕಾರ್ಯತಂತ್ರವಿರುತ್ತದೆ. ಈ ರೀತಿ ಮನುಷ್ಯರನ್ನ ಕದ್ದು ಸಾಗಾಣಿಕೆ ಮಾಡುವಂತಹವರು ತುಂಬಾ ದಿನಗಳಿಂದ ಅವರು ಅದನ್ನ ಗಮನಿಸ್ತಾ ಇರ್ತಾರೆ. ಗಿಡಗ ಒಂದು ಹಾರಿ ಬಂದು ಒಂದು ಕೋಳಿ ಮರಿಯನ್ನು ಗಬಕ್ಕಂತೆ ಎತ್ತಿಕೊಂಡು ಹೋಗುವ ಹಾಗೆ ಈ ದಂಧೆಕೋರರು ವ್ಯಕ್ತಿಗಳನ್ನ ಪಟಾಯಿಸುವುದಿಲ್ಲ. ಬದಲಾಗಿ ಹಲವಾರು ದಿನಗಳಿಂದ ವ್ಯಕ್ತಿಗಳ ಚಲನವಲನ ಸೂಕ್ಷ್ಮವಾಗಿ ಗಮನಿಸುವಂಥದ್ದು, ಅವರ ಸುತ್ತಮುತ್ತ ಯಾರಿರುತ್ತಾರೆ, ಹೇಗಿರುತ್ತಾರೆ ಇತ್ಯಾದಿ ಎಲ್ಲ ವಿಷಯಗಳನ್ನ, ಆ ಪ್ರದೇಶದ ವಿಚಾರಗಳನ್ನ ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾರೆ. ಇದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 30,000ಕ್ಕಿಂತಲೂ ಅಧಿಕ ಜನರು ಈ ರೀತಿ ಕಣ್ಮರೆಯಾಗುತ್ತಾರೆ. ಇನ್ನು ಮಾನವ ಅಪಹರಣಕ್ಕೆ ಬಹಳ ಒತ್ತನ್ನು ಕೊಡುವಂತಹ ಅಥವಾ ಈ ದಂಧೆ ಅತ್ಯಧಿಕವಾಗಿ ನಡೆಯುವಂತಹ ಪ್ರದೇಶ ಅಥವಾ ರಾಜ್ಯವೆಂದರೆ ಅಸ್ಸಾಂ ಹಾಗೂ ಇಲ್ಲಿಯ ರಾಜಧಾನಿ ಗೌಹಟಿ ದೊಡ್ಡ ಹೆಬ್ಬಾಗಿಲಿದ್ದಂತೆ ಎಲ್ಲಿಂದಲೋ ಕದ್ದು ತಂದಂತಹ ಜನರನ್ನ ವಿಮಾನದ ಮೂಲಕ ತಮಗೆ ಬೇಕಾದ ಊರಿಗೆ ಕಳುಹಿಸಿ ಈ ದಂಧೆಕೋರರು ಹಣವನ್ನು ಪಡೆಯುತ್ತಾರೆ. ಊರಿಗೆ ಬಂದವರು ನೀರಿಗೆ ಬಾರರೆ ಎನ್ನುವಂತಹ ಮತ್ತೊಂದು ನಮ್ಮಲ್ಲಿದೆ. ಖಂಡಿತವಾಗ್ಲೂ ಪಕ್ಕದ ಮನೆಗೆ ಬಂದಂತವರು ನಮ್ಮ ಮನೆಯ ಬಾಗಿಲನ್ನು ತಟ್ಟಬಹುದು. ಇದು ನಮಗೊಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯ ಸಂದೇಶವಾಗಿದೆ. ಹಾಗಾಗಿ ನಾವು ಯಾರೋ ಎಲ್ಲೋ ಕಾಣೆಯಾದರೂ ಅಥವಾ ಅದೃಶ್ಯರಾದರೂ ಕಣ್ಮರೆಯಾದರೂ ಅನ್ನುವಾಗ ಸುಮ್ಮನೆ ಕೂತುಕೊಳ್ಳುವಂಥದ್ದಲ್ಲ. ಬದಲಾಗಿ ಈ ಎಲ್ಲ ವಿಚಾರಗಳು ಯಾಕೆ ನಡೀತವೆ, ಹೇಗೆ ನಡೀತವೆ, ಇದರ ಉದ್ದೇಶಗಳೇನು, ಪರಿಣಾಮಗಳೇನು, ಇಂತಹ ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ತಡೆಯನ್ನು ಉಂಟು ಮಾಡುವಂತಹ ಬಾಧಕವಾದಂಥ ವಿಚಾರವನ್ನು ಹೇಗೆ ತಡೆಯಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಹಾಗಾಗಿ ನಾವು ಈ ದೃಷ್ಟಿಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನ ಚಿಂತಿಸೋಣ. ಮೊದಲಾಗಿ ನಾವು ಪ್ರಜ್ಞಾವಂತ ನಾಗರಿಕರಾಗಬೇಕು, ಸಮಾಜದ ಆಗುಹೋಗುಗಳನ್ನ ತಿಳಿದುಕೊಳ್ಳಬೇಕು. ಈಗ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನಮ್ಮ ಅಂಗೈಯೊಳಗಿರುವಂತಹ ಮೊಬೈಲಲ್ಲೇ ಸಿಗುತ್ತದೆ, ಅಥವಾ ಪತ್ರಿಕೆಗಳ ಮೂಲಕ ಇರಬಹುದು, ನಮ್ಮ ಮೀಡಿಯಾ ವಾಹಿನಿಗಳ ಮೂಲಕ ಇರಬಹುದು, ದೂರದರ್ಶನ ಇತ್ಯಾದಿಗಳ ಮೂಲಕ ಇರಬಹುದು. ಇಲ್ಲಿ ಸಿಗುವಂತಹ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು, ಪಡ್ಕೊಳ್ಬೇಕು ಹಾಗೂ ನಮ್ಮ ಜೀವನದ ವಿಕಾಸಕ್ಕೆ ಅದನ್ನು ಬಳಸ್ಕೊಳ್ಬೇಕು. ಬಗಲ್ ಮೇ ದುಶ್ಮನ್ ಹೇ ಅಂದ್ರೆ ನಮ್ಮ ಪಕ್ಕದಲ್ಲೇ ನಮ್ಮ ಶತ್ರು ಇದ್ದಾನೆ, ನಮ್ಮ ಚಲನವಲನಗಳನ್ನು ಬೇರೆಯವರಿಗೆ ತಿಳಿಸುವವರು ಇರಬಹುದು ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಿ ಬರಬೇಕು ಹಾಗೂ ನಾವು ಜಾಗರೂಕರಾಗಬೇಕು. ಪುಟ್ಟ ಮಕ್ಕಳನ್ನು ಅಪರಿಚಿತರ ಬಳಿಯಲ್ಲಿ ಬಿಡಬಾರದು. ಅಪರಿಚಿತರು ಕೊಡುವಂತಹ ಚಾಕಲೇಟು ಅಥವಾ ಇನ್ಯಾವುದೋ ದುಡ್ಡಿಗೆ ಅಥವಾ ತಿಂಡಿಗೆ ಆಸೆ ಪಡದಂತೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ಅಪರಿಚಿತರು ಬಂದು ನಿಮ್ಮಪ್ಪ ಕರೆತರಲು ಹೇಳಿದ್ದಾರೆ ಎಂದಾಗ ನನ್ನ ಅಪ್ಪನ ಹೆಸರೇನು ಅಥವಾ ತನ್ನ ಮನೆಯ ಮಾಹಿತಿಯನ್ನ ಮಕ್ಕಳು ಅವರಲ್ಲಿ ಕೇಳುವಂತಹ ಒಂದು ಮಾಹಿತಿಯನ್ನ, ಮಾರ್ಗದರ್ಶನವನ್ನ ಮಕ್ಕಳಿಗೆ ತಿಳಿಸಿಕೊಡಬೇಕು. ಅಥವಾ ಮಕ್ಕಳಿಗೆ ಒಂದು ಕೋಡೆಡ್ ನಂಬರ್ ಅನ್ನ ತಿಳಿಸಿ ಬಂದಂತಹ ಅಪರಿಚಿತನಲ್ಲಿ ಆ ನಂಬರ್ ಏನು ಹೇಳವು ಅಂತ ಹೇಳಿಕೊಂಡು ಕೇಳಿದಾಗ ಖಂಡಿತವಾಗ್ಲೂ ಬಂದಂತಹ ಕಳ್ಳ ಅಥವಾ ದಂಧೆಕೋರರು ಯಾರಿದ್ದಾರೆ ಅವರು ಕಸಿವಿಸಿಯಾಗಿ ಕಾಲು ಕೀಳುತ್ತಾರೆ. ಇನ್ನು ಅಪರಿಚಿತರು ಬಂದು ನಿಮ್ಮ ಮನೆಯಲ್ಲಿ ಅಪ್ಪ ಇದ್ದಾರಾ, ಅಮ್ಮ ಇದ್ದಾರಾ ಎಂದು ಕೇಳಿದಾಗ

ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಅಪ್ಪ ಇಲ್ಲ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಈ ರೀತಿ ಹೇಳ್ತಾರೆ. ಆಗ ಅಪರಿಚಿತರಿಗೆ ಬಹಳ ಸುಲಭದಲ್ಲಿ ಈ ಮಕ್ಕಳನ್ನ ಅಥವಾ ಮನೆಯಲ್ಲಿರೋರನ್ನ ದೋಚುವುದು ಪಟಾಯಿಸುವಂತಹ ಕಾರ್ಯವನ್ನ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಯಾರು ಬಂದು ಕೇಳಿದರೂ ಕೂಡ ಅಪ್ಪ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಮನೆಯೊಳಗಿದ್ದಾರೆ ಅನ್ನುವಂತಹ ಮಾತನ್ನ ಅವರಿಗೆ ಹೇಳಬೇಕೆಂದು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು. ಇನ್ನು ಕೆಲವು ಹೆಣ್ಣು ಮಕ್ಕಳು, ನಾನು ಈಗಾಗಲೇ ಹೇಳಿದ ಹಾಗೆ ದಾರಿಯಲ್ಲಿ ಹೋಗುವಾಗ ಉದ್ದಕ್ಕೆ ಗಂಟೆಗಟ್ಟಲೆ ಮೈ ಮೇಲೆ ಪರಿವೇ ಇಲ್ಲದಂತೆ ಮೊಬೈಲಲ್ಲಿ ಮಾತನಾಡಿಕೊಂಡು ಹೋಗುವುದನ್ನು ನಿಲ್ಲಿಸಬೇಕು. ಆ ರೀತಿ ನಾವು ಮಾಡಬಾರದು, ಯಾಕಂತಂದ್ರೆ ಇದರಿಂದ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಕಂಡ ಕಂಡವರಿಗೆಲ್ಲ ಮೊಬೈಲ್ ನಂಬರನ್ನ ನೀಡಬಾರದು. ಅಪರಿಚಿತರನ್ನು ನಂಬಬಾರದು. ಅವರ ಮಾತಿಗೆ ಮರುಳಾಗಬಾರದು. ಆಮಿಷಕ್ಕೆ ಬಲಿಯಾಗಬಾರದು. ಒಂದೇ ಕಡೆಯಲ್ಲಿ ಒಬ್ಬನೇ ವ್ಯಕ್ತಿಯ ಬಳಿಯಲ್ಲಿ ಮೊಬೈಲ್ ಚಾರ್ಜಿಂಗ್ ಅಥವಾ ಅದನ್ನು ಕರೆನ್ಸಿ ಹಾಕಿಸುವಂತ ಕೆಲಸವನ್ನ ಮಾಡಬಾರದು. ಯಾಕಂತಂದ್ರೆ ನಿಧಾನವಾಗಿ ಅವನು ನಮ್ಮೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇನ್ನು ತಂದೆ ತಾಯಿಗಳ ಜವಾಬ್ದಾರಿ, ತುಂಬಾ ಹೆಚ್ಚಿನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇದೆ. ನಾವು ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಬೇಕು ಹಾಗೂ ಅವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕು. ಅವರ ಹಿತೈಷಿಗಳಾಗಿ ಅವರಿಗೆ ಮಾರ್ಗದರ್ಶಕರಾಗಿ ನಾವು ದಾರಿ ತೋರಬೇಕು. ಇಲ್ಲವಾದಲ್ಲಿ ಮಕ್ಕಳು ಹೆತ್ತವರನ್ನು ತೊರೆದು ಅಪರಿಚಿತರೊಂದಿಗೆ ಹೊರಟು ಹೋಗುತ್ತಾರೆ. ಇನ್ನು ಹೆಣ್ಣು ಮಕ್ಕಳು ಯೋಗವನ್ನು ಕಲಿತು ಶಾರೀರಿಕವಾಗಿ ಗಟ್ಟಿಯಾಗಬೇಕು. ಎಲ್ಲಿ ನಾವು ಶಾರೀರಿಕವಾಗಿ ಗಟ್ಟಿಯಾಗಿರ್ತೇವೋ ಅಲ್ಲಿ ನಾವು ಮಾನಸಿಕವಾಗಿಯೂ ಗಟ್ಟಿಯಾಗ್ತೇವೆ. ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ಮಾನಸಿಕ ಶಾರೀರಿಕ ಎರಡೂ ವಿಚಾರಗಳ ಆರೋಗ್ಯ ವರ್ಧಕ ವಿಚಾರವಾಗಿದೆ. ಹಾಗಾಗಿ ಅದನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ನಾವು ಶಾರೀರಿಕವಾಗಿ ಸ್ವಸ್ಥರಾಗಿ ಸದೃಢರಾಗ್ತೇವೆ. ಇನ್ನು ಕರಾಟೆಯನ್ನು ಕಲಿತು ಶಾರೀರಿಕವಾಗಿ ಹಾಗೂ ಮಾನಸಿಕ ಶಕ್ತಿಯನ್ನು ಪಡೆದು ನಾವು ಅದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಂದು ನಮ್ಮ ಸರ್ಕಾರ ಶಾಲೆಗಳಲ್ಲಿ ಹೆಣ್ಮಕ್ಕಳಿಗೆ ಕರಾಟೆಯ ಶಿಕ್ಷಣವನ್ನು ಕಡ್ಡಾಯ ಮಾಡಿದೆ. ಎಲ್ಲ ವಿದ್ಯಾರ್ಥಿನಿಯರು ಇದನ್ನು ಕಲಿಯಬೇಕು ಹಾಗೂ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು. ತನ್ಮೂಲಕ ಆತ್ಮವಿಶ್ವಾಸವನ್ನು ಗಳಿಸಬೇಕು. ಎಲ್ಲಿ ಆತ್ಮವಿಶ್ವಾಸ ಇರುತ್ತದೋ ಅಲ್ಲಿ ಖಂಡಿತವಾಗಲೂ ಮಹಿಳೆ ತನ್ನ ಶಕ್ತಿಯನ್ನು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಬಹುದು. ಹೆಡೆ ಎತ್ತಿದ ನಾಗಿಣಿಯಂತೆ ಸೆಟೆದು ನಿಂತ ಹೆಣ್ಮಗಳನ್ನು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇನ್ನು ನಮ್ಮ ಸರ್ಕಾರವೂ ಕೂಡ ಹಲವಾರು ವಿಷಯದಲ್ಲಿ ಜನೋಪಯೋಗಿ ಕಾರ್ಯಗಳನ್ನು ಅಳವಡಿಸಿಕೊಂಡಿದೆ. ಎಷ್ಟೋ ಜನರಿಗೆ ಇದರ ಮಾಹಿತಿಯೇ ಇರುವುದಿಲ್ಲ. ನಮ್ಮ ಸರ್ಕಾರದ ಮಹಿಳಾ ಕಲ್ಯಾಣ ಮಂತ್ರಾಲಯದಲ್ಲಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯು ಈ ನಿಟ್ಟಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಚೈಲ್ಡ್ ಲೈನ್ ಅನ್ನುವಂತಹ ಒಂದು ಹೆಲ್ಪ್ ಲೈನ್ ಅನ್ನ ಇದರ ಮೂಲಕ ಕಾರ್ಯಾಚರಿಸ್ತಾ ಇದೆ. 1098 ಇದು ಈ ಚೈಲ್ಡ್ ಹೆಲ್ಪ್ ಲೈನ್ ನ ಸಂಪರ್ಕ ಸಂಖ್ಯೆ. ಇದು ಟೋಲ್ ಫ್ರೀ ಆಗಿರುವಂತಹ ಒಂದು ನಂಬರ್ ಆಗಿದೆ. ಇದಕ್ಕೆ ನಾವು ಯಾವಾಗ ಬೇಕಾದರೂ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು. ಇದು ವರ್ಷ ಇಡೀ 24 ಗಂಟೆನೂ ಕಾರ್ಯಾಚರಿಸ್ತಾ ಇರುವಂತಹ ಒಂದು ಅಭಿವೃದ್ಧಿ ಸಮಿತಿ, ಜನೋಪಯೋಗಿ ಒಂದು ಇಲಾಖೆ. ಹಾಗಾಗಿ ಈ ನಂಬರಿಗೆ ನಾವು ಸಂಪರ್ಕವನ್ನ ಮಾಡಿದ್ರೆ ಅವರು ಖಂಡಿತವಾಗ್ಲೂ ತಕ್ಷಣ ಅದಕ್ಕೆ ತಮ್ಮ ಸ್ಪಂದನೆಯನ್ನ ಪ್ರತಿಸ್ಪಂದನೆಯನ್ನ ತೋರಿಸ್ತಾರೆ. ನಾವೇ ಸಂಕಷ್ಟಕ್ಕೊಳಗಾದಾಗ ಅಥವಾ ಸಂಕಷ್ಟಕ್ಕೆ ಒಳಗಾದಂತಹ ಸಂತ್ರಸ್ತ ಮಗುವನ್ನ ಕಂಡಾಗ ನಾವು ಈ ನಂಬರಿಗೆ 1098 ಚೈಲ್ಡ್ ಲೈನ್ ನಂಬರ್ ಅನ್ನ ಉಪಯೋಗಿಸಬಹುದು. ಇನ್ನು ಮಹಿಳೆಯರು ಸಂಕಷ್ಟಕ್ಕೆ ಒಳಗಾದಂತಹ ಮಹಿಳೆಯರನ್ನ ಕಂಡಾಗ ಅವರಿಗೂ ಕೂಡ ಹೆಲ್ಪ್ ಲೈನ್ ಇದೆ. ಇದರ ಸಂಖ್ಯೆ 1091. ಈ ಸಂಪರ್ಕ ಸಂಖ್ಯೆಯನ್ನು ಬಳಸಿಕೊಂಡು ನಾವು ನಮಗಾದಂತಹ ಕಷ್ಟ ನಷ್ಟ ಅಥವಾ ಸಂತ್ರಸ್ತ ಮಹಿಳೆಯನ್ನ ಬೇರೆಲ್ಲೋ ಕಂಡಾಗ ಅವರ ಪರವಾಗಿ ಕೂಡ ನಾವು ಈ ಸಂಖ್ಯೆಗೆ ಕರೆ ಮಾಡಿ ಅವರ ಸಹಾಯವನ್ನ ಪಡ್ಕೊಳ್ಬಹುದು. ಈ ಚೈಲ್ಡ್ ಲೈನ್ ಅಥವಾ ಈ ಹೆಲ್ಪ್ ಲೈನ್ ಅವರು ಏನ್ ಮಾಡ್ತಾರಂತಂದ್ರೆ ಸಂತ್ರಸ್ತರಿಗೆ ಆ ಸಮಯದಲ್ಲಿ ಅಗತ್ಯವಾಗಿ ಬೇಕಾದಂತಹ ವೈದ್ಯಕೀಯ ಸಹಾಯ ಹಾಗೂ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೊಡಬೇಕಾದಂತಹ ಸಪೋರ್ಟ್, ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೂಡ ಅವರು ನೀಡುತ್ತಾರೆ.

0: ಎಲ್ಲವನ್ನ ನಾವು ಅರಿತುಕೊಳ್ಬೇಕು ಹಾಗೂ ಬಳಸಿಕೊಳ್ಬೇಕು. ಇನ್ನು ಜನರನ್ನು ಕಾಪಾಡುವುದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ, ಮಹಿಳಾ ಪೊಲೀಸ್ ಠಾಣೆಗಳು ಇರ್ತವೆ. ಆದರೆ ಇದರ ಬಳಕೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಗುವುದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಇದರ ಜೊತೆಯಲ್ಲಿ ಒಂದು ಗ್ರಾಮದ, ಒಂದು ಪ್ರದೇಶದ, ಒಂದು ದೇಶದ ಜನರಿಗೂ ಕೂಡ ಜವಾಬ್ದಾರಿ ಇದೆ. ಊರಿಗೆ ಬಂದಂತಹ, ಅಲ್ಲಿಲ್ಲಿ ಓಡಾಡುವಂತಹ ಅಪರಿಚಿತರನ್ನ ಎಲ್ಲಾದರೂ ಕಂಡಲ್ಲಿ ಅವರ ಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ಜನರೇ ಎಚ್ಚೆತ್ತುಕೊಂಡು ಅವರಿಗೆ ಒಂದು ಪಾಠವನ್ನ ಕಲಿಸುವಂತಹ ಅಥವಾ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ನಾವು ಮಾಡಬಹುದು. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸವನ್ನ ಮಾಡಿದ್ರೆ ಇಂತಹ ಸಮಸ್ಯೆಗಳನ್ನ ಬಹಳ ಸುಲಭದಲ್ಲಿ ಪರಿಹರಿಸಿಕೊಳ್ಳಬಹುದು. ಹಾಗೇನೆ ಇಂತಹ ಸಮಾಜ ದ್ರೋಹಿ ಕೆಲಸ ಮಾಡುವಂತಹವರಿಗೆ ಕಠಿಣ ಶಿಕ್ಷೆಯನ್ನು ನೀಡುವಂತಹ ಕಾನೂನುಗಳು ನಮ್ಮಲ್ಲಿ ಜಾರಿ ಆಗಬೇಕು. ಒಮ್ಮೆ ತಪ್ಪು ಮಾಡಿದಂಥವರು ಪುನಃ ಆ ತಪ್ಪನ್ನು ಮಾಡದಂತೆ ಅಥವಾ ಬೇರೆಯವರಿಗೆ ಅದೊಂದು ಪಾಠವನ್ನು ಕಲಿಸುವ ರೀತಿಯಲ್ಲಿ ಕಠಿಣವಾದಂತಹ ಶಿಕ್ಷೆಯನ್ನು ನೀಡುವಂತಹ ವ್ಯವಸ್ಥೆಯು ಜಾರಿಗೆ ಬರಬೇಕು. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರೂ ಇರುತ್ತಾರೆ ಎನ್ನುವ ಮಾತೊಂದಿದೆ. ಹಾಗೆಯೇ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಅಂದರೆ ಕಾಯಿಲೆ ಬರೋದಕ್ಕೆ ಮುಂಚೆನೆ ಮುಂಜಾಗ್ರತೆ ವಹಿಸುವುದು ಕ್ಷೇಮ ಎನ್ನುವಂತೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ಈ ಸಾಮಾಜಿಕ ಪಿಡುಗಿನ ಬಗ್ಗೆ ಅರಿತುಕೊಂಡು ನಾವು ತಿಳಿದುಕೊಳ್ಳೋಣ, ಇತರರಿಗೆ ತಿಳಿಸೋಣ. ಆ ಮೂಲಕ ಸ್ವಸ್ಥ ಸದೃಢ ಸಮಾಜದ ನಿರ್ಮಾಣಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ.
1: ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಇವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಬಿಕೆ ಸುಮಿತ್ರಾ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆ.

ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 12:31:42. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
3: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
0: ಕೇಳುಗರೇ ಗಮನಿಸಿ, ದಿನಾಂಕ 18/6/2026 ಗುರುವಾರ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ. ಕೇಳುಗರ ಪ್ರಶ್ನೆಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಎಂಜಿ ಬಸವನಗೌಡ ಅವರು. ನೀವು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 2956 49, ಎಸ್ಟಿಡಿ ಕ್ರಮಾಂಕ 08194. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕೇಳುವಿರಿ. ಬಳಿಕ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ. ಅಷ್ಟೇ ವೇಗವಾಗಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮನ್ನು ಅಧಿಕ ಒತ್ತಡದೆಡೆಗೆ ಕೊಂಡೊಯ್ತಾ ಇವೆ. ಡಯಾಬಿಟಿಸ್ ಮತ್ತು ಬೊಜ್ಜು ಈಗೆಲ್ಲ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖನೇ ಅಂತ ಹೇಳಬಹುದು. ಮನುಷ್ಯ ಕುಳಿತಲ್ಲಿಯೇ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದಾನೆ. ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ ಪಿಸಿಒಡಿ, ಪಿಸಿಒಎಸ್, ಪಿಎಂಒಎಸ್ ನಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಬಾರಿ ಅನೇಕ

0: ಸಮಸ್ಯೆಗಳ ಆಗರ ಈ ಪಿಎಂಒಎಸ್. ಋತುಚಕ್ರದಿಂದ ಆರಂಭವಾಗುವ ಈ ಸಮಸ್ಯೆಗೆ ತುರ್ತು ಪರಿಹಾರ ಈಗ ಬಹಳ ಅಗತ್ಯ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟಿಕೆ ಅವರು ಸ್ತ್ರೀಯರು ಎದುರಿಸುತ್ತಿರುವ ಈ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಸಮಸ್ಯೆ ಕುರಿತಾಗಿ ಮಾಹಿತಿ ನೀಡುತ್ತಾರೆ. ನಂತರ ಡಾಕ್ಟರ್ ಗಾನವಿ ವೈಪಿ ಅವರು ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ವಿಷಯವಾಗಿಯೂ ಕೂಡ ಮಾಹಿತಿ ಒದಗಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಈ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ಇವುಗಳ ನಡುವಣ ವ್ಯತ್ಯಾಸ ಏನು ಅಂತ ಅರಿಯೋಣ. ಬನ್ನಿ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗಿನ ಸಂದರ್ಶನದಲ್ಲಿ.
1: ಸರ್ ನಮಸ್ಕಾರ.
2: ನಮಸ್ಕಾರ.
1: ಅಂದರೆ ರೆಗ್ಯುಲರ್ ಆಗಿ ಅವರಿಗೆ ಪೀರಿಯಡ್ಸ್ ಆಗ್ತಿರಂಗಿಲ್ಲ, ಋತುಚಕ್ರದಲ್ಲಿ ಬದಲಾವಣೆ ಆಗ್ತದೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾವು ವ್ಯಾಖ್ಯಾನಿಸ್ತೀರಿ. ಏನು ಸರ್ ಈ ಸಮಸ್ಯೆಗೆ ಮುಖ್ಯ ಕಾರಣ?
2: ಈ ಸಮಸ್ಯೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಇವಾಗ ಇರುವಂತ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ, ಇವುಗಳು ಸುಮಾರು ಪೀಡಿಕೆಗಳಿಂದನೇ ಮಾರ್ಪಡೆ ಆಗಿ ಅದು ಇವಾಗ ಇಂಟರ್ ಜನರೇಷನ್ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಗೆ ಇನ್ನೂ ಬೇಗ ಬೇಗ ತೊಂದರೆಗಳು ಬರೋ ಪರಿಸ್ಥಿತಿನಲ್ಲಿ ಇವಾಗ ಬಂದ್ಬಿಟ್ಟಿದೆ. ಸೊ ಇದು ಸುಮಾರು ಆಲ್ಮೋಸ್ಟ್ ಹೇಳಬೇಕಂದ್ರೆ 30-40% ಮಕ್ಕಳಲ್ಲೇನೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಹೆಣ್ಮಕ್ಳು, ಅವರಿಗೆ ಮೆನ್ಸಸ್ ಸ್ಟಾರ್ಟ್ ಆಗಿ 1 ವರ್ಷ ಆಗ್ಬಿಟ್ಟಿರುತ್ತೆ, ಕೆಲವು ತಿಂಗಳು ಸರಿಯಾಗಿ ಬಂದಿರುತ್ತೆ, ಮತ್ತೆ ಸರಿಯಾಗಿ ಬರದೆ ಲೇಟ್ ಲೇಟ್ ಆಗಿ ಬರುವಂತದ್ದು, ಬಂದ್ರೆ ಜಾಸ್ತಿ ಪೀರಿಯಡ್ ಕಂಟಿನ್ಯೂಸ್ ಆಗಿ ಹೋಗುವಂತದ್ದು ರಕ್ತ, ಆ ತರ ಪ್ರಾಬ್ಲಮ್ಗಳು ಬಂದು ಅದ್ರ ಜೊತೆಗೆ ಅವರಿಗೆ ಅವ್ರ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಕೊರತೆ ಇಂದ ಸೈಕಲಾಜಿಕಲಿ ಸ್ವಲ್ಪ ಲೋ ಆಗಿ ಫೀಲ್ ಆಗಿ ಅದು ಅದೇ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗಳು, ಪರೀಕ್ಷೆಗಳು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ ತರ ಯಂಗ್ ಟೈಮಲ್ಲಿ ಇರ್ತಾರೆ ಅವರು, ಆವಾಗ ಅದು ಅವರಿಗೆ ಅಡಿಷನಲ್ ಆಗಿ ಅವರಿಗೆ ನಾನ್ ಕಾಂಪಿಟೇಟಿವ್ ಆಗಿ ಮಾಡಿಬಿಡುತ್ತೆ ಅವ್ರನ್ನ. ಸೊ ಇಂಥ ಸೀರಿಯಸ್ ಪ್ರಾಬ್ಲಮ್ ಇದು ಪಿಸಿಒಎಸ್ ಅಂತ, ಇವಾಗ ಅದನ್ನ ಪಿಎಂಒಎಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಪಿಸಿಒಡಿ ಅಂತ ಇದ್ರು, ಒಂದೇ ರೋಗ ಅನ್ಕೊಂಡಿದ್ರು ಮುಂಚೆ, ಇವಾಗ ಅದನ್ನ ಪಿಸಿಒಎಸ್ ಅಂತ ಮಾಡಿ ಆಮೇಲೆ ಇವಾಗ ಪಿಎಂಒಎಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಪಿಸಿಒಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ, ಡಿಸೀಸ್ ನ ತೆಗೆದು ಸಿಂಡ್ರೋಮ್ ಅಂತ ಹೇಳಿದೇನಕ್ಕೆ ಅಂತಂದ್ರೆ ಅದು ಒಂದು ರೋಗ ಅಲ್ಲ, ಸುಮಾರು ರೋಗಗಳ ಸಮೂಹ ಅಂತ. ನೆಕ್ಸ್ಟ್ ಇವಾಗ ಬಂದು ಅದನ್ನ ಪಿಎಂಒಎಸ್ ಅಂತ ಮಾಡಿದ್ದಾರೆ, ಯಾಕಂದ್ರೆ ಅದು ಪಾಲಿಸಿಸ್ಟಿಕ್ ಅನ್ನೋ ಅಂತ ಸಿಸ್ಟ್ ಅಂತ ಅಂಶ ಯಾವುದು ಇಲ್ಲ ಆಕ್ಚುಲಿ ಅದರಲ್ಲಿ. ಇವಾಗ ಗೊತ್ತಾಗಿರೋದೇನಂತಂದ್ರೆ ಅದು ಪಾಲಿಎಂಡೋಕ್ರೈನ್, ಪಿ ಅಂದ್ರೆ ಪಾಲಿಎಂಡೋಕ್ರೈನ್, ಎಂ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಓವರಿ ನೋಡೋದಕ್ಕೆ ನಾರ್ಮಲ್ ಓವರಿ ತರ ಕಾಣಿಸೋದಿಲ್ಲ, ಅದರಲ್ಲಿ ಮೋರ್ ದೆನ್ 10-12 ಫಾಲಿಕಲ್ಸ್ ಒಂದೊಂದ್ ಕಡೆನು ಇದ್ದಾಗ ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತೀವಿ. ಅಂದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಅದರದ್ದು ವಾಲ್ಯೂಮ್ ಅಂದ್ರೆ ಗಾತ್ರ ಜಾಸ್ತಿ ಇರೋದು, ಇಲ್ಲ ಅದರಲ್ಲಿ ಮೊಟ್ಟೆಗಳು ಜಾಸ್ತಿ ಇರುವಂತದ್ದು. ಆ ಮೊಟ್ಟೆಗಳನ್ನ ಮುಂಚೆ ಸಿಸ್ಟ್ ಅಂತ ಕರಿತಾ ಇದ್ರು, ಅದು ಸಿಸ್ಟ್ ಅಲ್ಲ, ಅದು ಮೊಟ್ಟೆ ಅದು. ಸೊ ಅದಕ್ಕೆ ಇವಾಗ ಸಿಸ್ಟ್ ನ ತೆಗೆದು ಬಿಟ್ರು ಅದರಲ್ಲಿ. ಇವಾಗ ಪಾಲಿ ಎಂಡೋಕ್ರೈನ್, ಎಂಡೋಕ್ರೈನ್ ಅಂದ್ರೆ ಇವಾಗ ಏನ್ ಗೊತ್ತಾಗಿದೆ ಅಂತಂದ್ರೆ ಅದರಲ್ಲಿ ಬರೀ ಅಂಡಾಶಯದ ಪ್ರಾಬ್ಲಮ್ ಅಲ್ಲ, ಅದು ಇಡೀ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಹಾರ್ಮೋನ್ಸ್, ಇನ್ಸುಲಿನ್ ಆಗ್ಲಿ ಮತ್ತೆ LH FSH ಆಗ್ಲಿ, ಇವೆಲ್ಲಾನೂ ಅಬ್ನಾರ್ಮಲ್ ಆಗಿರುತ್ತೆ ಇವಾಗ ಪಿಎಂಒಎಸ್
1: ಅಲ್ಲಿ. ಸರ್ ಇದು ಬಹಳಷ್ಟು ಒಂಥರ ಗೊಂದಲದ ವಿಚಾರ ಆದಂಗೆ ಆಯ್ತು, ಮತ್ತೆ ಅತಿ ದೊಡ್ಡ ಸಮಸ್ಯೆ ಇದು ಅಂತ ಅನ್ಸುತ್ತೆ. ಈಗ ತಾವು ಹೇಳ್ತಾ ಇದ್ರಬೇಕಾದ್ರೆ ಇದ್ರ ಬಗ್ಗೆ ನಿರ್ಧಾರಗಳನ್ನ ತಡವಾಗಿ ಬೇರೆ ಬೇರೆ ರೀತಿನಲ್ಲಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ವೈದ್ಯಕೀಯ ಜಗತ್ತು, ಅಂದ್ರೆ ಇನ್ನು ಏನ್ ಮಾರ್ಪಾಟ ಆಗತ್ತೋ ಗೊತ್ತಿಲ್ಲ, ಆ ರೀತಿ ಅನಿಸ್ತಾ ಇದೆ ಇದು ಅಲ್ವಾ? ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಬರುತ್ತೆ?
2: ಈ ಕಾರಣ ಮೇನ್ಲಿ ಜೀವನ ಶೈಲಿನಲ್ಲಿ ಮಾರ್ಪಡೆ ಆಗಿರೋದ್ರಿಂದ. ಮನುಷ್ಯರು ಸುಮಾರು 1,000 ವರ್ಷದಿಂದ ಏನು ಆಹಾರ ತಗೊಂತಾ ಇದ್ರು, ಯಾವ ಥರ ಜೀವನ ಶೈಲಿ ಇತ್ತು ಅವ್ರದ್ದು, ಅದು ಸಡನ್ ಆಗಿ ಇವಾಗ ಮಾರ್ಪಡೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇರಲಿ, ಅದರಿಂದ ಉತ್ಪತ್ತಿ ಆಗಿರುವಂಥ ಆಹಾರ ಸೇವನೆ ನಾವು ಮಾಡೋದಿರಲಿ, ಅದರಲ್ಲಿ ನಾವು ನಮ್ಮ ದೇಹನ ಯೂಸ್ ಮಾಡೋ, ಬಳಕೆ ಮಾಡೋ ಪ್ರಕ್ರಿಯೆ ಇರಲಿ, ಅದೆಲ್ಲ ಮಾರ್ಪಡೆ ಆಗಿಬಿಟ್ಟಿದೆ. ಕಷ್ಟಪಟ್ಟು ನಾವು ಕೆಲಸ ಮಾಡೋದು ನಿಂತೋಯ್ತೀವಿ. ಮತ್ತೆ ಆಹಾರ ಸೇವನೆ ಮಾಡಬೇಕಾದ್ರೂ ನಮಗೆ ಪ್ರೊಸೆಸ್ಡ್ ಫುಡ್ ಅಂದರೆ ಅದೇ ಆಹಾರ ನಮ್ಮ ಪ್ಲೇಟಲ್ಲಿ ಬಂದಾಗ ಅದು ಪ್ರಾಸೆಸ್ಡ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಶುಗರ್ ಅಂಶ ಜಾಸ್ತಿ ಇರುವಂತ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದು ತಿಂದಿದ ತಕ್ಷಣ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ.
1: ಅಂದ್ರೆ ಆಹಾರದ ಶೈಲಿ, ಅದೇ ರೀತಿ ಜೀವನ ಶೈಲಿ, ಮತ್ತೆ ಕಾಲಕಾಲಕ್ಕೆ ಪಾಲಿಸದೇ ಇರುವಂತಹ ಆರೋಗ್ಯದ ನಿಯಮಗಳು, ಇವೆಲ್ಲವೂ ಕಾರಣ ಆಗ್ತಾ ಇದಾವೆ. ಮತ್ತೆ ಆತಂಕಗಳು ತಾವು ಹೇಳ್ತಾ ಇದ್ರಲ್ಲ, ಹೆಣ್ಮಕ್ಳಲ್ಲಿ ಪರೀಕ್ಷೆ ಇತ್ಯಾದಿ ಬಂದಾಗ ಅದು ಆ ಸಮಸ್ಯೆ, ತಮಗಿರುವಂತಹ ಅನಾರೋಗ್ಯದ ಸಮಸ್ಯೆ ಅದು ಇನ್ನೊಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ, ಅತಿ ದೊಡ್ಡ ಸಮಸ್ಯೆ ಅದೇ ಅಂತ ಅನ್ಸ್ಬಿಡತ್ತವಾಗ. ಈಗ ಪಿಎಂಒಎಸ್ ಈ ಸಮಸ್ಯೆಗೆ ಚಿಕಿತ್ಸೆ ಕೊಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂತ ಅನ್ನೋದು ಗೊತ್ತಾಗ್ಬೇಕು ನಮ್ಗೆ.
2: ಏನಾಗುತ್ತೆ ಅಂತಂದ್ರೆ, ಇದರಲ್ಲಿ ಮೇನ್ ಸಮಸ್ಯೆ ಏನು ಅಂತಂದ್ರೆ,

0: ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸುಮಾರು ಜನ ಇದನ್ನ ಏನು ಉಷ್ಣ ಇರ್ಬೋದು, ಅದರಿಂದ ಮೆನ್ಸ ಸರಿಯಾಗಿ ಬರ್ತಾ ಇಲ್ಲ ಅಂತ, ಇಲ್ಲ ಅಂದ್ರೆ ಅದು ನಮ್ಮ ತಾಯಿಗೂ ಇತ್ತು, ಇನ್ನೊಬ್ರಿಗೂ ಇತ್ತು, ಯಾರಿಗೂ ಎಲ್ಲರಿಗೂ ಇದೆ, ಅದರಿಂದ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡೋ ಅಂತದ್ದು ಪರಿಸ್ಥಿತಿ, ಮತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ಪರಿಸ್ಥಿತಿ. ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ಮಿನಿಮಮ್ ಲೆವೆಲ್ ಎಜುಕೇಶನ್ ಅಥವಾ ತಮ್ಮದೇ ಆದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾಲೆಜ್ ಬೇಕಾಗ್ಬರುತ್ತೆ, ಅದು ಸುಮಾರು ಜನದಲ್ಲಿ ಇರೋದಿಲ್ಲ. ಆದ್ರಿಂದ ಅವರಿಗೆ ಏನೋ ಒಂದು ಸುಮಾರು ತುಂಬಾ ದೊಡ್ಡ ತೊಂದರೆ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಕೊಂಡ್ಬಿಡುದು, ಇಲ್ಲ ಅದನ್ನ ಉದಾಸೀನ ಮಾಡ್ಬಿಟ್ಟು ಅದಕ್ಕೆ ಏನು ಮಾಡದೆ ಇರುವಂತದ್ದು. ಈ ಎರಡೂ ಪರಿಸ್ಥಿತಿಗಳು ಸುಮಾರು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೈದ್ಯರ ಹತ್ರ ಹೋಗಿ ಅದನ್ನ ತಪಾಸಣೆ ಮಾಡಿಸಿ ಅದು ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿದು, ಮತ್ತೆ ಅದಕ್ಕೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್, ಬರೀ ಜೀವನ ಶೈಲಿನ ಮಾರ್ಪಡೆ ಹೆಂಗ್ ಮಾಡ್ಬೇಕು, ಯಾವ್ದ್ರಿಂದ ಇದು ತೊಂದರೆ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ಪಾಲಿಸಿದ್ರೆ ಅಷ್ಟರಲ್ಲೇ ಎಷ್ಟೊಂದಲ್ಲ ಆಲ್ಮೋಸ್ಟ್ ನಿಮ್ಗೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗ
1: ಸಾಲ್ವ್ ಆಗತ್ತಲ್ಲ ಸರ್. ಈಗ ಮುಖ್ಯವಾಗಿ ಆತಂಕಗಳು ಏನಂತಂದ್ರೆ, ಮದುವೆ ಆದ ನಂತರ ಮುಂದೆ ನಮಗೆ ಏನೋ ಸಮಸ್ಯೆ ಆಗಬಾರದು, ಇದು ಈ ಸಮಸ್ಯೆ ಬಹುಶಃ ಅಲ್ಲಿ ಸರಿ ಆಗತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ.
0: ಹೌದು, ಅದು ತಪ್ಪಾದ ಭಾವನೆ. ಆಕ್ಚುಲಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೇಹದಲ್ಲಿ ಪಾಲಿ ಎಂಡೋಕ್ರೈನ್ ಅಂದ್ರೆ ಸುಮಾರು ಬೇರೆ ಬೇರೆ ಹಾರ್ಮೋನ್ಸ್ ಯಾಕೆ ಅಬ್ನಾರ್ಮಲ್ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಹಾರದಲ್ಲಿ ಏನ್ ತಪ್ಪಾಗಿ ತಿಂತಾ ಇದ್ದನ್ನ ನಾವು ಇವಾಗ ಏನ್ ಸರಿ ಮಾಡ್ಕೋಬೇಕು, ಅದನ್ನ ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅರ್ಥ ಮಾಡಿಕೊಂಡು ಮೋಟಿವೇಟ್ ಆಗಿದ್ದು ಅದನ್ನ ಪಾಲಿಸ್ಬೇಕು. ಅದನ್ನ ಒಂಥರ ಭಾರ ಅಂತ ತಮ್ಮ ಮೇಲೆ ಒಂದೇನೋ ಹೇರ್ತಾ ಇದಾರೆ ಭಾರ, ಅದನ್ನ ಒತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಅದನ್ನ ಮಾಡಕ್ ಹೋದ್ರೆ ಅದೊಂಥರ ಕೆಲವು ದಿನ ಆದ್ಮೇಲೆ ಅದನ್ನ ಪಾಲಿಸದೇ ಇರೋ ಅಂತ ಪರಿಸ್ಥಿತಿ ಬರುತ್ತೆ. ಅದು ಆಮೇಲೆ ಹೋಗಿ ಸುತ್ತಿ ಬಳಸಿ ಬಂದು ಅದೇ ಮುಂಚೆ ಇದ್ದಿದ್ದ ಆಹಾರ ಪದ್ಧತಿ ಇಲ್ಲ ಜೀವನ ಶೈಲಿ ಪ್ರಕ್ರಿಯೆಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ತಮ್ಮ ದೇಹದ ಬಗ್ಗೆ ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದು ಸುಮಾರು ವರ್ಷಗಳಿಂದ ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಸಮಾಜದಲ್ಲೇ ಯಾರು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಇಷ್ಟು ಎಕ್ಸಸೈಸ್ ಮಿನಿಮಮ್ ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿನಲ್ಲಿ 1.5 kilometers ಓಡಿದ್ರೇನು ಒಳ್ಳೇದು ಅಂತ ಇವಾಗ ಎವಿಡೆನ್ಸ್ ಬಂದಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಹಳ್ಳಿನಲ್ಲಿರೋರು ಇದನ್ನ ಸೊ ಆ ಪ್ರಾಬ್ಲಮ್ ಇರೋದ್ರಿಂದ
1: ತಿಳುವಳಿಕೆಯಲ್ಲಿ ಅನೇಕ ಸಮಸ್ಯೆಗಳು ಇವೆ. ಅಥವಾ ತಪ್ಪು ತಪ್ಪಾಗಿ ತಿಳುವಳಿಕೆ ತಾವು ಹೇಳದಂಗೆ ಏನೇನೋ ಆಗತ್ತೆ. ಇವಾಗ ಮೊಬೈಲ್ ಒಂದು ಇರೋದ್ರಿಂದ ಅಲ್ಲಿ ಸರ್ಚ್ ಮಾಡಿ ಮಾಡಿ ಮಾಡಿ ಏನೇನೋ ಅನ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ. ಸರ್, ಇದಕ್ಕೆ ಈಗ ಇಂಥದ್ದೇ ಒಂದು ಸಮಸ್ಯೆ ಇದೆ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತೀರಿ, ತುಂಬಾ ಸುಲಭವಾದಂತಹ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿ ಈ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ಹೇಳ್ತೀರಾ ತಾವು?
0: ಸಿಂಪಲ್ ಆಗಿ ನೀವು ಯಾರಾದ್ರೂ OBG ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವರು ತಪಾಸಣೆ ಮಾಡಿನೇ ಎಷ್ಟೊಂದ್ಸಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಈ ಏನು ಕ್ಲಿನಿಕಲ್ ಕ್ರೈಟೀರಿಯಾ ಏನಿದೆ ಫುಲ್ಫಿಲ್ ಮಾಡಿದ್ರೆ ಅವರು ಅಂದ್ರೆ ಅವ್ರ ಸ್ಕಿನ್ ಅಲ್ಲಿರೋಂಥ ಪ್ರಾಬ್ಲಮ್ಮು, ಫೇಸ್ ಅಲ್ಲಿರೋ ಪಿಂಪಲ್ಸು, ಇಲ್ಲ ಫೇಶಿಯಲ್ ಹೇರು, ಇಲ್ಲ ಮೇಲ್ ಪಾಟರ್ನ್ ಬಾಲ್ಡ್ನೆಸ್ಸು, ಇಲ್ಲ ದೇಹದ ಗಾತ್ರ ಅಂದ್ರೆ BMI ಜಾಸ್ತಿ ಇರೋದು, ಅಲ್ಲ BP ಜಾಸ್ತಿ ಇರೋದು, ಇಲ್ಲ ಶುಗರೇ ಇರೋದು, ಇವೆಲ್ಲಾನು ಇದ್ರಲ್ಲಿ ಸೇರಿರೋದು. ಯಾಕಂದ್ರೆ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಸೊ ಎಷ್ಟೊಂದೆಲ್ಲ ಸೇರಿರ್ಬೋದು. ಸೊ ಕೆಲವು ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ಅವ್ರಿಗೆ ನಾವು ಇದಿದೆ ಅಂತ ಖಚಿತವಾಗಿ ಹೇಳಿ ಆಮೇಲೆ ಅದಕ್ಕೆ ಬೇಕಾಗಿರೋ ಅಂತ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಬ್ಲಡ್ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನ ಅದಿದೆ ಅಂತ, ಮತ್ತೆ ಅವರಿಗೆ ಡಯಟ್ ಎಕ್ಸಸೈಸ್ ಎಲ್ಲ ಹೇಳಿ ಅವರಿಗೆ ನಾವು ಸುಮಾರು ದೇಹದಲ್ಲಿ ಏನೇನು ಡ್ಯಾಮೇಜ್ ಇವಾಗ ಮದುವೆ ಆಗ್ಲಿ ಆಗದೆ ಇರಲಿ ಮಗು ಆಗೋಕೆ ಇಷ್ಟ ಇರಲಿ ಇಲ್ಲದೆ ಇರಲಿ ಅಟ್ಲೀಸ್ಟ್ ಅವ್ರ ದೇಹದಲ್ಲಿ ಆಗ್ತಾ ಇರೋಂತ ಡ್ಯಾಮೇಜ್ನ ನಿಲ್ಸೋದಕ್ಕಾದ್ರೂ ಅವರು ಈ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ.
1: ಸರ್, ಈಗೇನೋ ಒಂದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, PCOS PMOS ಸಮಸ್ಯೆ ಏನೋ ಇದೆ ಅಂತ ಗೊತ್ತಾಗ್ತದೆ, ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಮದುವೆ ಆಗುತ್ತೆ, ಮುಂದೆ ಹೆಂಗೆ ಸರ್ ಮಕ್ಕಳು ಆಗೋದು ಆ ವಿಚಾರಗಳು ಏನ್ ಸಮಸ್ಯೆ ಇರುತ್ತಾ?
0: ಆಲ್ರೆಡಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಂಡ್ರಾಗ್ಲೇ 50% ಸಾಲ್ವ್ ಆದಂಗೆ ಪ್ರಾಬ್ಲಮ್ ಏನಿ ಅಂತ ಗೊತ್ತಾದ್ಮೇಲೆ 50% ಪ್ರಾಬ್ಲಮ್ ಹೋದಂಗೆ. ಇನ್ 50% ಅಲ್ಲಿ ಇನ್ 25% ನಿಮ್ ಮೋಟಿವೇಶನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಡಯಟ್ ಎಕ್ಸಸೈಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ. ಅದು ಆ ಡಯಟ್ ಎಕ್ಸಸೈಸ್ ಅಲ್ಲೇ ದಟ್ ಇಸ್ ನೋನ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದೀಸ್.
1: ಆಯ್ತು, ಡಯಟ್ ಆಯ್ತು, ಎಲ್ಲ ಆಯ್ತು, ಆ ಹಂತದಲ್ಲಿ ಮದುವೆ ಒಂದು ಬರ್ತದೆ, PCOS ಸಮಸ್ಯೆ ಇರುತ್ತೆ, ಮದುವೆ ಆಗ್ತಾರೆ, ಅವಾಗ ಅವರಿಗೆ ಒಂದು ಆತಂಕ, ನಮಗೆ ನಮ್ಮ ವೈವಾಹಿಕ ಜೀವನವನ್ನು ಚೆನ್ನಾಗಿರಬೇಕು ಮತ್ತೆ ಮಕ್ಕಳಾಗಬೇಕು ಅಂತ, ಯಾಕಂದ್ರೆ ಈ ಋತುಚಕ್ರದ ಇದಕ್ಕೂ ಮಕ್ಕಳಾಗೋಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆಯಲ್ಲ.
0: ಅದರಲ್ಲಿ ಅವರಿಗೆ ತಪಾಸಣೆ ಮಾಡಿ ಅಕಸ್ಮಾತ್ ಆಗಿ ಮಕ್ಕಳು ಆಗದೆ ಇರೋದಕ್ಕೆ ಬೇರೆ ಕಾರಣಗಳು ಏನಾದರೂ ಅದ್ರ ಜೊತೆ ಸೇರ್ಕೊಂಡಿದ್ರೆ ಆವಾಗ ಅದಕ್ಕೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದರೂ
1: ಅದಕ್ಕೆ ಮತ್ತೆ ಬಂಜೆತ್ತಿನ ಸಮಸ್ಯೆ ಇತ್ಯಾದಿ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ PCOS ಸಮಸ್ಯೆಯಿಂದ ಮಕ್ಕಳಾಗಲ್ವಾ?
0: ಇಲ್ಲ ಇಲ್ಲ, ಹಂಗಂತ ಏನಿಲ್ಲ. PCOS ಇರೋರಿಗೆ ಮಕ್ಕಳಾಗೋದಕ್ಕೆ

0: ತೊಂದರೆ ಆಗುತ್ತೆ ಹೊರತು ಮಕ್ಕಳೇ ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ.
1: ಅಂದ್ರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರೆ ಜೀವನ ಶೈಲಿನಲ್ಲಿ ಖಡಾಖಂಡಿತವಾಗಿ ಬದಲಾವಣೆ ಆಗಬೇಕಾಗತ್ತೆ. ಯಾಕಂದ್ರೆ ಬರೀ ಗುಳಿಗೆ ನುಂಗಿದ್ರೆ ನಾನು ಆರಾಮಾಗ್ಬಿಡ್ತೀನಿ ಅಂತ ಅನ್ನೋಂಗಿಲ್ಲ. ಜೀವನ ಶೈಲಿನಲ್ಲಿ ಮತ್ತೆ ಇನ್ನಿತರ ಕೆಲವು ಸಲಹೆಗಳನ್ನು ತಾವು ಕೊಡ್ತೀರಿ. ಅದರ ಪ್ರಕಾರ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಒಳ್ಳೆ ಬಾಳನ್ನ ನಡೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ ಸರ್. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ನಮಸ್ಕಾರ.
1: ಇದುವರೆಗೆ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತಾರೆ ಡಾಕ್ಟರ್ ಗಾನವಿ ವೈ ಪಿ ಅವರು. ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ ವೈ ಪಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಈಗ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ.
2: ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಇದು ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚುತ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತುಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ. ನಮಗೆಲ್ಲ ಸಿಗ್ತಾ ಇರೋಂತ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟ್ ಅಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವರ್ವೇಟ್ ಮತ್ತೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ ಗಳು ಆ ತರ ಸ್ಟೇಟಿಗೆ ಅಡಾಪ್ಟ್ ಆಗಿತ್ತು, ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲಾ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ.
1: ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂತದ್ದು, ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂತೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕುತ್ಕೊಳ್ಳೋ ತರ ನಡೀತಾ ಇದೆ. ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂತ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ, ಹಣ ಓಡಾಡ್ತಾ ಇದೆ, ಎಲ್ಲಾ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದ್ರಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗತ್ತೋ?
2: ಏನಂತ ಅಂದ್ರೆ ಇದು ನಾವೇನ್ ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದ್ರೆ ಎರಡು ಕಾರಣಗಳಿದೆ, ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ.
1: ಅದು ಮಕ್ಕಳಿಗೆ ಏನಾದ್ರೂ ಬೇರೆ ಸಮಸ್ಯೆ ಬರುತ್ತಂತೀರಾ ಈಗ ಬೊಜ್ಜಿನಿಂದ? ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ ಏನಾದ್ರೂ ಸಮಸ್ಯೆ?
2: ಡೆಫಿನೆಟ್ಲಿ ಡೆಫಿನೆಟ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು, ಇನ್ನೊಂದು ಡಿಸ್ಲಿಪಿಡೆಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕು ಕೂಡ ಈವನ್ 20-30 years ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲಿ ಅವರಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ 20-30 years ಅವರಲ್ಲೂ ಕೂಡ ಇದೆಲ್ಲ ಕಂಡು ಬರ್ತಾ ಇದೆ. ಫ್ಯಾಟಿ ಲಿವರು ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಬಂದಿದೆ.
1: ಜೀನ್ಸ್ ಕೂಡ ತುಂಬಾ ಪ್ರಭಾವಿ ಇರುತ್ತೆ ಇದರಲ್ಲಿ,
2: ತುಂಬಾ ಇಂಪಾರ್ಟೆಂಟ್.
1: ಆತರ ಈಗ ಉದಾಹರಣೆ ಜೀನ್ಸ್ ಇಂದನೇ ಅವಾಗ ತಾತ ಮುತ್ತಾತ ಇದ್ದಂತಹ ಸಮಸ್ಯೆ ಇವ್ರಿಗೆ ಬಂದಿರಬಹುದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತಿರಲ್ಲ. ಈ ಡಯಾಬಿಟಿಸ್ ಆಗಿರ್ಬೋದು ಇತ್ಯಾದಿ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರ ಏನಾರಿತ್ತ ಅಂತ ತಾವು ಕೇಳ್ತೀರಿ. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರು ಬಂದ್ರಂದ್ರೆ ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ?
2: ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡಾಪ್ಟೆಡ್ ಟು ಸ್ಟೋರ್ ವಾಟ್ ಎವರ್ ಏನೇನ್ ನಮ್ಮ ಫುಡ್ ಸಿಗುತ್ತೋ, ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದ್ನ ನಾವೆಲ್ಲ ಅದನ್ನ ಎಕ್ಟೋಪಿಕ್ ಫ್ಯಾಟ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಲೊಕೇಶನ್ ಇಲ್ದೆ ಬೇರೆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ಲೈಕ್ ಲಿವರ್ ಅಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋ ಜಾಗದಲ್ಲಿ ಅಲ್ಲೆಲ್ಲ, ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ ಶುರುವಾಗುತ್ತೆ. ಸೊ ಈ ಎಕ್ಟೋಪಿಕ್ ಫ್ಯಾಟ್ ನ ನಾವು ಇನ್ಫ್ಲಮೇಷನ್ ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ ಬಟ್ ಆಕ್ಟ್ ಮಾಡಕ್ ಆಗಲ್ಲ, ಅದರಿಂದ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ,
1: ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ ಅಂತ ಹೇಳೋದು. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ, ಅದನ್ನ ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲಿಗೆ ತಂದು ಚಿಕಿತ್ಸೆ ಕೊಟ್ಟು ಅದನ್ನು ಕಡಿಮೆ

0: ಹೇಳ್ಬೋದು.
1: ಡೆಫಿನೆಟ್ಲಿ ಅಂದ್ರೆ ಕಂಪ್ಲೀಟ್ಲಿ ದಾಟ್ಬೋದು ಅಂತ ನಾವ್ ಹೇಳಕ್ಕಾಗಲ್ಲ, ಬಟ್ ಆ ಡಯಟ್ ಕರೆಕ್ಟ್ ಆಗಿರ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಎಷ್ಟೋ ಮಟ್ಟಿಗೆ ತಡಿಬಹುದು.
0: ಈಗ ಎಲ್ರು ಹೇಳೋದು ಏನಂದ್ರೆ ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಗಳನ್ನೆಲ್ಲ, ಬೇಕರಿ ಫುಡ್ ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನ ಹೊರತಾಗಿ ಈ ಅಡೋಲೆಸೆನ್ಸ್, ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಯುವಕರು ಆಗ್ಲಿ, ಅದೇ ಹರಿಯದ ಎಲ್ಲ ಯುವಕರಿಗೆ ಇದು ಒಂದು ತಿನ್ನೋ ಚಪಲ ಜಾಸ್ತಿ.
1: ಹೌದು,
0: ಅವರು ಹಿಂಗ್ ತಿಂತಾನೆ ಜಾಸ್ತಿ ಈ ತರ ಆರೋಗ್ಯಕ್ಕೆ ಒಗ್ಗಿಬಿಟ್ಟು ಒಬೆಸಿಟಿ ಅಂತ 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು, ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ ಹೇಗೆ ಅಂತ.
1: ಅದೇ ಏನಂತ ಅಂದ್ರೆ ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿರ್ತಾರೆ, ಅಂದ್ರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ ನಮ್ಮಲ್ಲಿ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ, ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ತರ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ತಿಂದಾಗ ಲೈಟ್ ಅಪ್ ಆಗುತ್ತೆ. ಇದೇ ಲೈಕ್ ಮಾರ್ಫಿನ್ನೋ ಅಥವಾ ಕೊಕೇನ್ ಆತರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ತರ ಈ ಏರಿಯಾಸ್ ಕೂಡ ಹೈಪೋಥಾಲಮಸ್ ಕೂಡ ಲೈಟ್ ಅಪ್ ಆಗುತ್ತೆ. ಸೊ ಹೀಗಾಗಿ ಜಂಕ್ ಫುಡ್ ಅಡಿಕ್ಷನ್ ಅಥವಾ ಆಹಾರ ವ್ಯಸನದ ಚಕ್ರ ಅಂತ ನಾವು ಹೇಳ್ಬೋದು. ಸೊ ಇದು ಕೂಡ ಉಂಟಾಗುತ್ತೆ.
0: ಮೆದುಳು ನಮಗೆ ಪ್ರಚೋದನೆ ಮಾಡುತ್ತೆ, ಸತತವಾಗಿ ತಿನ್ಬೇಕು, ಆ ಕಡೆ ಹೋಗ್ಬೇಕು, ಅದೇ ಬಹಳ ಬೆಸ್ಟ್ ಫುಡ್ ನನಗೆ ಅಂತ. ಅದನ್ನ ತಿಂದ್ಬಿಟ್ಟು ಸಂಜೆ ಹೊತ್ತು ನೋಡ್ತೀವಿ ನಾವು ಬಂಡಿಗಳ ಮುಂದೆ ಆರಾಮಾಗಿ ನಿಂತ್ಕೊಂಡು ತಿಂತಾ ಇರ್ತಾರೆ. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಹೋಟ್ಲಿಗೆ ಹೋದಾಗ ಕೂತ್ಕೊಂಡು ತಿನ್ಬೇಕು ಅಂತ ಮಾತಾಡ್ತೀವಿ ನಾವು, ಆದ್ರೆ ಇದು ನಿಂತ್ಕೊಂಡು ತಿನ್ನೋದು, ಅದರಿಂದನೂ ಸ್ವಲ್ಪ ಇನ್ನೇನಾರ ಇನ್ನೊಂದು ಸಮಸ್ಯೆ ಆಗತ್ತೇನೋ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು ಏನೇ ತಿಂದ್ರು ಕೂಡ ಅಂತ ಹೇಳ್ತೀನಿ.
1: ಏನೇ ತಿಂದ್ರು ಕೂಡ ನಿಧಾನವಾಗಿ ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದನು ಕೂಡ ಇದು ಈ ಪ್ರಮಾಣ ಹೆಚ್ಚು.
0: ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ ಈ ಬೊಜ್ಜು ಅಥವಾ ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ತಿಂದು ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಏನಾರ ಬರ್ತಾ?
1: ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ತರ ತೊಂದರೆ ಬಂದಿದೆ ಅಂತ ತುಂಬಾ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನಾವು ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ.
0: ಯಾವ ರೀತಿ ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗುತ್ತೆ?
1: ಆಹಾರದ ಪದ್ಧತಿಯಲ್ಲಿ ಬದಲಾವಣೆ, ಪ್ಲಸ್ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ ಗಳು ಕೂಡ ಇದಕ್ಕೆ ಬಂದಿದೆ. ಇದಕ್ಕೆ ನಾವು GLP-1 ಅನಲಾಗ್ಸ್ ಅಂತ ನಾವು ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ, ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ರಿಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ, ಪ್ಲಸ್ ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ತೀವಲ್ಲ ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿಗ್ ಅಲ್ದೇನೆ ಡಯಾಬಿಟೀಸ್ಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೋಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ, ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡೂ ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ.
0: ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೆ ಕಾಣಿಸಿರಬಹುದು, ಅದನ್ನ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಒಂಥರ ಅವನು ದೈಹಿಕವಾಗಿ ಅಟ್ ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡಬಹುದಾ?
1: ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೆಯ್ಟ್ ಕಮ್ಮಿ ಆಗೋದ್ರಿಂದ ನಮ್ದು ಲೈಕ್ ಡೆಫಿನೆಟ್ಲಿ ಕಾಸ್ಮೆಟಿಕಲಿ ಆಲ್ಸೋ ಪೀಪಲ್ ವಿಲ್ ಫೀಲ್ ಬೆಟರ್. ಬಟ್ ಅದಲ್ದೇನೆ ಈ ಮೆಡಿಸಿನ್ಸ್ ಅಲ್ಲಿ ಬೇರೆ ಬೆನಿಫಿಟ್ಸು ಇದೆ. ಲೈಕ್ ವೆಯ್ಟ್ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ಫ್ಯಾಟ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಮತ್ತೆ ಪ್ಯಾನ್ಕ್ರಿಯಸ್ ಅಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ.
0: ಈಗ ಈ ಜಿಮ್ ಗಳಿಗೆ ಹೋಗ್ತಾರೆ ಸಾಕಷ್ಟು, ಸ್ವಲ್ಪ ಜಾಸ್ತಿ ಬೆವರು ಹರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆನೆ ಮಾತಾಡ್ತೀವಿ ನಾವು, ಇದು ಹೇಗೆ ಒಬೆಸಿಟಿಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ?
1: ಸೊ ಏನಂತ ಅಂದ್ರೆ ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಆಗ್ತೀವಿ ಅಟ್ ಲೀಸ್ಟ್ ಪರ್ ಡೇ 45-60 minutes ಮಾಡಿದ್ರೆ ಒಳ್ಳೇದು. ಏರೋಬಿಕ್ ಎಕ್ಸಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ದು ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ಮ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್.
0: ಎರಡು ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ ನೋಡ್ಲಿಕ್ಕೆ ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದನೇ ದೂರ ಇರಬಹುದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರಬಹುದು ಅಂತ ಹೇಳಿ ಜನನು ಕೂಡ.
1: ಫಸ್ಟ್ ಆಫ್ ಆಲ್ ಒಬೆಸಿಟಿ ಇದ್ದಾಗ ನಾವ್ ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವ್ ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ

0: ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಬಿಪಿ ಇದೆಯಾ ಇಲ್ವಾ, ಇವೆಲ್ಲ ನಾವು ನೋಡೋದು ತುಂಬಾ ಮುಖ್ಯ.
1: ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ?
0: ಹಾ, ಒಬೆಸಿಟಿಯಿಂದನೇ ಡಯಾಬಿಟಿಸ್
1: ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿಗೆ ಏನಾರ ಮತ್ತೆ ತೊಂದರೆ ಕೊಡುತ್ತಾ, ಹಂಗ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ?
0: ಲೈಕ್ ಒಬೆಸಿಟಿಯಿಂದ ಡಯಾಬಿಟಿಸ್
1: ಆಗ್ಬಹುದು, ಆದ್ರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ.
0: ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೇಟ್ ಲಾಸ್ ಆಗುತ್ತೆ, ಡಯಾಬಿಟಿಸ್ ಇಂದ ಒಬೆಸಿಟಿ ಬರಲ್ಲ.
1: ಎಕ್ಸರ್ಸೈಸ್ ಮಾಡಬೇಕು, ತುಂಬಾ ವ್ಯಾಯಾಮ ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ತೊಡಗಿರಬೇಕು, ಕೂತ್ ಕಡೆ ಕೂತಿರಬಾರದು ಇತ್ಯಾದಿಗಳೆಲ್ಲ ಇವೆ. ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೆ ನಮ್ಗೆ ಸಾಕು, ಇದ್ರೊಳಗನೆ ಮಾಡಕ್ ಸಾಧ್ಯ, ನಮಗೆ ಎಕ್ಸರ್ಸೈಸ್ ಸಪರೇಟ್ ಆಗಿ ಸಮಯ ನಿಗದಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ.
0: ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲದೆ ಇಲ್ಲ ಅಂದಾಗ ಸ್ವಲ್ಪ, ಇವಾಗ ಲೈಕ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದ್ 2-3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು, ಆಮೇಲೆ ಆಫೀಸ್ ಟೈಮ್ ಅಲ್ಲೇ ಲಂಚ್ ಬ್ರೇಕ್ ಅಲ್ಲಿ ಬೇಗ ಊಟ ಮಾಡ್ಬಿಟ್ಟು ಇನ್ನೊಂದೇನ್ ಟೈಮ್ ಇರುತ್ತೋ ಆಫೀಸ್ ಅವರ್ಸ್ ಅಲ್ಲೇ ವಾಕ್ ಮಾಡೋದು, ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ ಲೀಸ್ಟ್ 1/2 hour ಒಂದ್ಸತಿ ಎದ್ ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನೂ ಕೂಡ ಹೆಲ್ಪ್ ಆಗುತ್ತೆ.
1: ಈ ಸೋಷಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾನೇ ಕೊಡುಗೆ ಕೊಟ್ಟಿದೆ. ಇದರಿಂದ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಅದೇ ಜಮಾನ ಇವಾಗ ಸಾಮಾಜಿಕ ಮಾಧ್ಯಮಗಳ ಭರಾಟಿನಲ್ಲಿ ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ ಗಳನ್ನ ತಗೊಳಕ್ ಸಾಧ್ಯ?
0: ಫಸ್ಟ್ ಆಫ್ ಆಲ್ ಯಾರು ಕೊಡ್ತಾ ಇದಾರೆ ಆ ಹಿಂಟ್ಸ್ ನ ನೋಡೋದು ಅದು ತುಂಬಾ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದಾರೋ ಅವ್ರ ಹತ್ರ ಈ ತರ ಸಲಹೆ ತಗೊಳ್ಳೋದು ಇನ್ನ ಮುಖ್ಯ. ಎಕ್ಸರ್ಸೈಸ್ ನ ಕಂಟಿನ್ಯೂಸ್ ನಮ್ ಡೈಲಿ ಆಕ್ಟಿವಿಟೀಸ್ ಹೇಗೆ ನಾವು ಬ್ರಷ್ ಮಾಡ್ತೀವೋ ಹೇಗೆ ಸ್ನಾನ ಮಾಡ್ತೀವೋ ಅದೇ ತರ ಅಳವಡಿಸ್ಕೊಂಡ್ರೆ ಒಳ್ಳೇದು.
1: ಒಟ್ಟಾರೆ ಒಂದು ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡದೇನೆ ಒಬೆಸಿಟಿ ಆಗ್ಲಿ ಅಥವಾ ಡಯಾಬಿಟಿಸ್ ಆಗ್ಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆ ಜೊತೆಗೆ ಎಕ್ಸರ್ಸೈಸ್ ಗಳು ಮಾಡ್ತಾ ಇರಬೇಕು, ಡಾಕ್ಟರ್ಸ್ ಏನ್ ಕೊಟ್ಟಿರ್ತಾರೆ ಅದು ಎರಡೂ ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದು ಒಂದು ದೊಡ್ಡ ರೋಗ ಅಂತ ಹೇಳಿ ಆ ಭಾವನೆ ಇಟ್ಕೋಬಾರ್ದು, ಯಾಕಂದ್ರೆ ಈ ಡಯಾಬಿಟಿಸ್ ಆಗ್ಲಿ ಒಬೆಸಿಟಿ ಆಗ್ಲಿ ಬೊಜ್ಜುತನ ಆಗ್ಲಿ ಇವು ಯಾವ ರೋಗಗಳಲ್ಲ,
0: ರೋಗಗಳು ಅಂತ ಹೇಳಕ್ಕಾಗಲ್ಲ.
1: ನೀವೇ ಹೇಳ್ತೀರಿ ಡಾಕ್ಟರ್ಸ್ ಗಳೆಲ್ಲ ತುಂಬಾ ಒಂದು ಆತ್ಮಸ್ಥೈರ್ಯ ತುಂಬ್ತಿರು, ನೀವು ಬಂದಾಗ ಹಾಗೇನು ಸಮಸ್ಯೆ ಅಲ್ಲ ಇದು, ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು. ಈ ದೇಶದಲ್ಲಿ ತಾವು ತುಂಬಾ ಅನೇಕ ಸಲಹೆಗಳನ್ನು ನೀಡಿದಿರಿ. ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು.
2: ಸಾಧನೆ ಎಂಬ ವಿಷಯಕ್ಕೆ ಬಂದ್ರೆ ಅಲ್ಲಿ ಅಸಾಧ್ಯ ಎಂಬ ಪದ ಇರಬಾರದು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಎದುರಾಗುವ ಕೆಲವು ಅನಾರೋಗ್ಯದ ಸ್ಥಿತಿಗತಿಗಳನ್ನು ಕೂಡ ಸೂಕ್ತ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳಬಹುದು ಎಂದುಕೊಂಡು ನಾವು ಮುನ್ನುಗ್ಗಬೇಕು. ಇದಕ್ಕೆ ಮೊದಲ ಮಾರ್ಗವೆಂದ್ರೆ ಆಲಸ್ಯದ ಬದುಕಿನಿಂದ ಹೊರಬರುವುದು. ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಚಟುವಟಿಕೆ ಜೀವನವನ್ನು ಮುನ್ನಡೆಸಲೇಬೇಕು. ತನ್ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ದಿನಂಪ್ರತಿ ಇದೇ ಸಮಯಕ್ಕೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

0: ಆಕಾಶವಾಣಿ. ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿ ಶ್ರೀ ಶರತ್ಚಂದ್ರ ರಾನಡೆ ಅವರು.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ನಾವು

ಪಿಎಂಇಜಿಪಿ ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂದ್ರೇನು ಮತ್ತು ಅದರ ಮುಖ್ಯಾಂಶಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇಶದಲ್ಲಿ ನಿರುದ್ಯೋಗಗಳ ಪ್ರಮಾಣ 6.6% ಇದ್ದು

ಅರ್ಹ ಫಲಾನುಭವಿಗಳು, ಸಾಂಪ್ರದಾಯಿಕ ಕುಶಲಕರ್ಮಿಗಳು, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಸೂಕ್ಷ್ಮ ಉದ್ಯಮ ಸ್ಥಾಪಕರಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರವೇ ಕೇಂದ್ರ ಸರ್ಕಾರ ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯನ್ನು ಜಾರಿಗೆರಿದೆ. ಈ ಯೋಜನೆ PMEGP ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ಭಾರತ ಸರ್ಕಾರದ MSME ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದಿಂದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು August 2008 ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವನ್ನು KVIC ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, KVIBS ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು, DIC ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ತೆಂಗು ಮಂಡಳಿ ಮತ್ತು ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗ್ತಾ ಇದೆ. ದೇಶಾದ್ಯಂತ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸಲು 2021-22 ರಿಂದ 2025-26 ಐದು ವರ್ಷಗಳ ಅವಧಿಗೆ ಜಾರಿಗೊಳಿಸಲಾಗಿದ್ದಂತಹ ಈ ಯೋಜನೆಯನ್ನು 2026-27 ಅವಧಿಗೆ ಈಗ ವಿಸ್ತರಿಸಲಾಗಿದೆ. ಈ ಯೋಜನೆಯ ಒಟ್ಟು ವೆಚ್ಚ 13,554.42 ಕೋಟಿ ರೂಪಾಯಿಗಳಾಗಿದೆ. ಯೋಜನೆಯ ಉದ್ದೇಶ ಏನು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಹೊಸ ಸ್ವಉದ್ಯೋಗ ಉದ್ಯಮಗಳ ಯೋಜನೆಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶವನ್ನು ಹೆಚ್ಚಿಸತಕ್ಕಂಥದ್ದು ಮತ್ತು ಸೃಷ್ಟಿ ಮಾಡತಕ್ಕಂಥದ್ದು. ಎರಡನೇದಾಗಿ ವ್ಯಾಪಕವಾಗಿ ಹರಡಿರತಕ್ಕಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸ್ಥಳದಲ್ಲಿ ಸ್ವ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸತಕ್ಕಂಥದ್ದು. ಮೂರನೇದಾಗಿ ಗ್ರಾಮೀಣ ಯುವಕರು ನಗರ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ತಡೆಯಲು ದೇಶದ ಸಾಂಪ್ರದಾಯಿಕ ಮತ್ತು ಭವಿಷ್ಯದ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿ ಯುವಕರ ದೊಡ್ಡ ಭಾಗಕ್ಕೆ ನಿರಂತರ ಹಾಗೂ ಸುಸ್ಥಿರ ಉದ್ಯೋಗವನ್ನು ಒದಗಿಸತಕ್ಕಂಥದ್ದು. ನಾಲ್ಕನೇದಾಗಿ ಕುಶಲಕರ್ಮಿಗಳ ವೇತನಗಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂಥದ್ದು. ಐದನೇದಾಗಿ ಗ್ರಾಮೀಣ ಮತ್ತು ನಗರ ಉದ್ಯೋಗದ ಬೆಳವಣಿಗೆಯ ದರದಲ್ಲಿ ಹೆಚ್ಚಳ ಆಗಲಿಕ್ಕೆ ಕೊಡುಗೆಯನ್ನು ನೀಡತಕ್ಕಂಥದ್ದು. ಆರನೇದಾಗಿ ಗ್ರಾಮೀಣ ಹಾಗೂ ನಗರ ಯುವ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯನ್ನು ನೀಡತಕ್ಕಂಥದ್ದು. ಇನ್ನು ಏಳನೇದಾಗಿ ದೇಶದಲ್ಲಿ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಯನ್ನು ಬೆಂಬಲಿಸತಕ್ಕಂಥದ್ದು. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಯೋಜನೆಯಡಿ ಯೋಜನೆ ಮತ್ತು ಫಲಾನುಭವಿಯ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35% ಸಹಾಯಧನವನ್ನು ಒದಗಿಸಲಾಗ್ತದೆ. ಈ ಸಹಾಯಧನವನ್ನು ಮಾರ್ಜಿನ್ ಮನಿ ಅಂತೇಳಿ ಕರೀತೇವೆ. ಇದು ಫಲಾನುಭವಿಗಳಿಗೆ ನೀಡಲಾಗ್ತಕ್ಕಂತಹ ಸಾಲದ ಮೊತ್ತದ ಭಾಗವಾಗಿದ್ದು ಇದನ್ನು ಸರ್ಕಾರವು ನೇರವಾಗಿ ಬ್ಯಾಂಕಿಗೆ ಪಾವತಿ ಮಾಡುತ್ತದೆ. ಇನ್ನು ಎರಡನೇದಾಗಿ ವಿಶೇಷ ವರ್ಗಗಳಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ, ಪಂಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಮುಂತಾದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಅಂತಕ್ಕಂಥದ್ದು ಈ ಯೋಜನೆ ಅಡಿ ದೊರಕುತ್ತೆ. ಈ ವರ್ಗ ಗ್ರಾಮೀಣ ಫಲಾನುಭವಿಗಳಿಗೆ 35% ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ 25% ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಮೂರನೇದಾಗಿ ಉತ್ಪಾದನಾ ವಲಯವು 50 ಲಕ್ಷ ರೂಪಾಯಿ ಮತ್ತು ಸೇವಾ ವಲಯವು 20 ಲಕ್ಷ ರೂಪಾಯಿಗಳವರೆಗೆ ಈ ಯೋಜನೆಯಡಿ ಸಾಲವನ್ನು ಪಡೆಯುವಂತಹ ಅರ್ಹತೆಯನ್ನು ಹೊಂದಿವೆ. ಇನ್ನು ನಾಲ್ಕನೆಯದಾಗಿ ಈ ಯೋಜನೆಯಡಿ 10 ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಮೇಲಾಧಾರ ಅಂತಕ್ಕಂಥದ್ದು ಅಗತ್ಯವಿರುವುದಿಲ್ಲ, ಅಂದರೆ ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕಾಗಿಲ್ಲ. ಇನ್ನು ಐದನೇದಾಗಿ ಈ ಯೋಜನೆಯಡಿ ಅರ್ಹ ಅರ್ಜಿದಾರರು ತಮ್ಮ ವರ್ಗ ಮತ್ತು ಸ್ಥಳವನ್ನು ಆಧರಿಸಿ 15%-35% ಸಹಾಯಧನದೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ಇನ್ನು ಆರನೇದಾಗಿ ಇನ್ನೆಯಡಿ ದುರ್ಬಲ ವರ್ಗದವರಿಗೆ ಯೋಜನಾ ವೆಚ್ಚದ 95% ಮತ್ತು ಸಾಮಾನ್ಯ ವರ್ಗದವರಿಗೆ 90% ಸಾಲ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಇನ್ನು ಏಳನೇದಾಗಿ ಫಲಾನುಭವಿ 5%-10% ಸ್ವಂತ ಕೊಡುಗೆಯನ್ನು ನೀಡಬೇಕಾಗ್ತದೆ. ಇನ್ನು ಈ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಡಿ ಹೇಗೆ ವರ್ಗೀಕರಿಸಿದ್ದಾರೆ ಅಂತ ನಾವು ನೋಡೋಣ. ಈ ಯೋಜನೆಯಡಿ ಫಲಾನುಭವಿಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ನಗರ ಪ್ರದೇಶದ ಸಾಮಾನ್ಯ ವರ್ಗದವರು ತಮ್ಮ ಸ್ವಂತ ಪಾಲು 10% ನೀಡಬೇಕು. ಸರ್ಕಾರ 15% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು 90% ಸಾಲವನ್ನು ನೀಡುತ್ತವೆ. ಇನ್ನು ಎರಡನೇ ವರ್ಗದ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದವರು 10% ತಮ್ಮ ಸ್ವಂತ ಕೊಡುಗೆಯನ್ನು ನೀಡಬೇಕು. ಸರ್ಕಾರ ಅಂತಕ್ಕಂಥದ್ದು 25% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು

0: 90% ಸಾಲವನ್ನ ನೀಡುತ್ತವೆ. ಇನ್ನು ಗ್ರಾಮೀಣ ಪ್ರದೇಶದ ವಿಶೇಷ ವರ್ಗದ 5% ಮತ್ತು ಸ್ವಂತ ಪಾಲನ್ನ ಆ ಒಂದು ಪ್ರಮಾಣದಲ್ಲಿ ನೀಡಿದರೆ ಸಾಕು, ಸರ್ಕಾರವು 35% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು 95% ಸಾಲವನ್ನ ಒದಗಿಸುತ್ತೆ. ಇನ್ನು ಈ PMEGP ಅಂತಕ್ಕಂತ ಒಂದು ಕಾರ್ಯಕ್ರಮ ಯಾವ ಯಾವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನ ನೋಡೋಣ. ಈ PMEGP 4 ವರ್ಗದ ಉದ್ಯಮಗಳನ್ನ ಬೆಂಬಲಿಸುತ್ತೆ. ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಉದ್ಯಮಗಳು, ಎರಡನೇದು ಸೇವಾ ವಲಯದ ಉದ್ಯಮಗಳು, ಮೂರನೇದಾಗಿ ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ಉದ್ಯಮಗಳು, ನಾಲ್ಕನೇದಾಗಿ ಇತರ ಉದ್ಯಮಗಳು. ಈ PMEGP ಯೋಜನೆಯಡಿ ಸಹಾಯಧನಕ್ಕೆ ಅರ್ಹವಾಗಿರ್ತಕ್ಕಂತಹ ಆಹಾರ ಮತ್ತು ಕೃಷಿ ಉದ್ಯಮಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಎರಡನೇದಾಗಿ ಜಾಮ್ ಜೆಲ್ಲಿ ತಯಾರಿಕೆ, ಮೂರನೇದಾಗಿ ಉಪ್ಪಿನಕಾಯಿ ತಯಾರಿಕೆ, 4 ಮಸಾಲಾ ತಯಾರಿಕಾ ಘಟಕಗಳು. ಇನ್ನು ಎರಡನೇದಾಗಿ ಸೇವಾ ವಲಯ ಉದ್ಯಮಗಳು ಯಾವ್ಯಾವು ಮತ್ತು ಯಾವುದಕ್ಕೆ ಈ ಬೆಂಬಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇನ್ನು ಈ ಒಂದು ಉದ್ದಿಮೆ ಬೆಂಬಲಿಸತಕ್ಕಂತಹ ರಾಸಾಯನಿಕ ಮತ್ತು ಪಾಲಿಮಾರ್ ಆಧಾರಿತ ಉದ್ಯಮಗಳು ಯಾವ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ರಬ್ಬರ್ ಫೋಲ್ಡಿಂಗ್, 2 ಅಂಟಿಕೊಳ್ಳುವ ಟೇಪ್ಗಳು, ಮೂರನೇದಾಗಿ ಸಿಮೆಂಟ್ ಮತ್ತು ಡ್ರೈ ಆಶ್ ಇಟ್ಟಿಗೆಗಳು. ಇತರ ಉದ್ಯಮಗಳಿಗೂ ಕೂಡ ಈ ಯೋಜನೆ ಬೆಂಬಲ ನೀಡುತ್ತದೆ. ಅವುಗಳಲ್ಲಿ ಮೊದಲನೇದಾಗಿ ನಮಗೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಯ ಘಟಕಗಳು, ಎರಡನೇದಾಗಿ ಶೀತಲ ಗೃಹಗಳ ನಿರ್ಮಾಣ. ಇದಕ್ಕೆ ನಾವು ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ 18 ವರ್ಷಕ್ಕೆ ಮೇಲ್ಪಟ್ಟ ಭಾರತೀಯ ನಾಗರಿಕನಾಗಿರಬೇಕು. ಈ ಯೋಜನೆಯಡಿ ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಅರ್ಜಿದಾರರು kvicionline.gov.in PMEGP ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಲು ಅಥವಾ ಹಿಂಬಾಲಿಸಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ PMEGP ಐಡಿ ರಚನೆಯಾಗುತ್ತೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ, ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ, KVIC ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿದಾರರು ಇಚ್ಛಿಸಿದ ಬ್ಯಾಂಕಿಗೆ ರವಾನಿಸುತ್ತವೆ. ಸಾಲ ಅನುಮೋದನೆಯೊಡನೆ ಸಹಾಯಧನದ ಮೊತ್ತ 15%-30% ತಲುಪಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದನ್ನು ನೋಡಬಹುದು. ಆದ್ದರಿಂದ ಈ ಯೋಜನೆಯ ಒಂದು ಪ್ರಯೋಜನ ಪಡೆದುಕೊಳ್ಳಲಿಕ್ಕೆ ಯುವಕರು ಮುಂದೆ ಬಂದರೆ ಅವರಿಗೂ ಅನುಕೂಲ, ದೇಶಕ್ಕೂ ಅನುಕೂಲ ಅನ್ನುವ ಮಾತನ್ನು ಹೇಳುತ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಜಿ7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ

0: 78,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 154,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 15.6% ಬೆಳವಣಿಗೆ, ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ ಎರಡನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ ಎರಡನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12 ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟಗಳ ಹಂಚಿಕೆಯ ಬದ್ಧತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ

0: ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾಪೋಲ್ ಡಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಆಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30ಕ್ಕೆ ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕ್ಯಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ಧ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14ನೇ 15ನೇ ಹಾಗೂ 16ನೇ ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ಧ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ಧ 3-1 ಗೋಲುಗಳಿಂದ ಜಯ ಸಾಧಿಸಿತು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟಿನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ ಸರಿಯಾಗಿ 1:18 ಮೊದಲಿಗೆ ಒಂದು ಪ್ರಕಟಣೆ.
2: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
1: ಇದೀಗ ಕೇಳಿ ಉಲ್ಲಾಸ ಕಾರ್ಯಕ್ರಮ. ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ ಹೀಗಿದೆ. ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನು ಯಾವ ವರ್ಷದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಮರುನಾಮಕರಣ ಮಾಡಲಾಯಿತು? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ. ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನು ಯಾವ ವರ್ಷದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮರುನಾಮಕರಣ ಮಾಡಲಾಯಿತು? ತಮ್ಮ ಉತ್ತರಗಳ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ 2 ಹಾಡಿನ ಕಾಲಾವಕಾಶದ ಒಳಗೆ ತಿಳಿಸಬಹುದು. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಎನ್ಎಸ್ ಲಕ್ಷ್ಮಣ್

0: ಸರ್ ಹುಣ್ಣ
1: ಸೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
3: ಕೇಳುಕರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾವು ಪ್ರಸಾರ ಮಾಡಲಿರುವ ಗೀತೆಗಳ ವಿವರ ಹೀಗಿದೆ. ರಕ್ತ ಕಣ್ಣೀರು ಚಿತ್ರದಿಂದ ಮಹಾಕ್ಷತ್ರಿಯ ಚಿತ್ರದಿಂದ
4: ಆ ಶಿವನೇ ಚಾಟಿ ಕಣು
3: ಒಂದೇ ಬಳ್ಳಿಯ ಹೂವುಗಳು ಚಿತ್ರದಿಂದ

ಈ ಚಿತ್ರಗಳ ಈ ಗೀತೆಗಳು ಪ್ರಸಾರವಾಗ್ತಾ ಇತ್ತು. ಈ ಗೀತೆಗಳ ನಿಮ್ಮ ನೆಚ್ಚಿನ ಗೀತೆಗಳ ಕುರಿತಾದ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ಇನ್ನು ಮುಂದಿನ ಭಾವಗೀತೆಯನ್ನು ಕೇಳೋಣ.

ಓಕೆ ಕೇಳುಕರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ, ಅದೇನಂದ್ರೆ ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನ ಯಾವ ವರ್ಷದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮರುನಾಮಕರಣ ಮಾಡಲಾಯಿತು ಅಂತ. ಉತ್ತರ ಹೇಳ್ತೀನಿ, ಮೊದಲು ನಮ್ಮ ಯಾವೆಲ್ಲ ಕೇಳುಗರು ತಮ್ಮ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋಣ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡುವಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ, ಹಾಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ, ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ಹಂಪಸಾಗರದಿಂದ, ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮುಂದಿನ ಸಂದೇಶ ಯಾರ್ದು ಅಂತ ನೋಡೋದಾದ್ರೆ, ನಾಗವೇಣಿ ಸತೀಶ್ ರೋಹಿತ್ ಅವರು ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರಾಯಭಾಗ ತಾಲೂಕು ಮುಗಳಕೊಡದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಅವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ಕೆಬಿ ಪಾಲಯ್ಯ ಅವರು ಚಿರತಗುಂಡುವಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿ ಶೆಟ್ರು ಬಸವರಾಜ್ ಅವರು, ಇನ್ನು ಬೋಪಾ ವೆಂಕಟೇಶ್ ಅವರು ಬೋಧನಾ ಹೊಸಹಳ್ಳಿ ಇವರಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆಸಿಬಿ ಶಿವು ಅವರು, ಹಾಗೆ ಎನ್ಜಿ ಬಸವರಾಜ್ ಅವರು, ಅನ್ನಪೂರ್ಣ ಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗ, ಶಿವಣ್ಣ ಪಿ ಒಬವನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಚೆನ್ನಪ್ಪ ಅವರು, ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಂದ ಸಂದೇಶವನ್ನ ಕಳಿಸಿರುವಂಥದ್ದು. ಇನ್ನು ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಉಮಾ ಮಹೇಶ್ವರಿ ಸಿಎಲ್ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಎಂಕೆ ಕೃಷ್ಣ ಕಮಂಡಲ ಗೊಂದೆಯಿಂದ, ಹಾಗೆ ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಶಿಲ್ಪಾ ವಿದ್ಯಾನಗರದಿಂದ ಸಂದೇಶವನ್ನ ಕಳಿಸಿರುವಂಥದ್ದು. ಇನ್ನು ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇನ್ನೂ ಮುಂದಿನ ಸಂದೇಶ, ಓಕೆ, ಜಿ ಮಹಂತೇಶ್ ಶಂಕ್ರಮ ಸಿಎಂ ಲೇಔಟ್ ಹಿರಿಯೂರಿನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಒನಕೆ ಒಬವನ ತವರೂರು ಗುಡಿಕೋಟೆಯಿಂದ ಅಂಗಡಿ ತಿಪ್ಪೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನನ್ನ ಪ್ರಶ್ನೆಗೆ ಉತ್ತರ ಯಾರ್ದು ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಓಕೆ, ಯಾರಿದು, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಓ ರಾಜಪ್ಪ ನಿದ್ವಿತ್ ರಾಜ್ ಅವರು ಸಂದೇಶವನ್ನ ಕಳಿಸಿರುವಂಥದ್ದು, ಕುಶಾಂತ್ ರಾಜ್ ಅವರು ನಗರಂಗೆರೆ ಚಳ್ಳಕೆರೆಯಿಂದ, ಶಿಲ್ಪಾ ವಿದ್ಯಾನಗರ, ಹಾಗೆ ಗಿರೀಶ್ ಅವರು ಸಂದೇಶವನ್ನ ಕಳಿಸಿರುವಂಥ, ಓಕೆ,

0: ಮುಂದಿನ ಸಂದೇಶ ಎಂ ಬಸವರಾಜ್, ಸಾವಿತ್ರಮ್ಮ, ಯಶೋದಮ್ಮ, ತಿಪ್ಪಮ್ಮ, ಎಂಬಿ ಸಿದ್ದೇಶ್ ಅವರು ಕಾನ ಹೊಸಹಳ್ಳಿ ಗ್ರಾಮದಿಂದ, ಕುಡ್ಲಿಗಿ ತಾಲೂಕು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹಾಗಾದರೆ ಉತ್ತರ ಏನು ಅಂತ ಹೇಳ್ತೀನಿ. ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನು ಯಾವ ವರ್ಷದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮರುನಾಮಕರಣ ಮಾಡಲಾಯಿತು? ಉತ್ತರ 2015. ಹೌದು, ಈ ಉದ್ಯಾನವನವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯ ವಲಯದಲ್ಲಿದೆ. ಈ ಉದ್ಯಾನವನವನ್ನು 1987 ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಒಂದು ಭಾಗವಾಗಿ ಪ್ರತ್ಯೇಕಿಸಲಾಯಿತು. ಇದು ಸುಮಾರು 340 ಚದರ ಕಿಲೋಮೀಟರ್ನಷ್ಟು ದಟ್ಟವಾದ ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ. 2007 ಇದನ್ನು ಅಂಶಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಯಿತು. ನಂತರ 2015 ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮರುನಾಮಕರಣವನ್ನು ಮಾಡಲಾಯಿತು. ಈ ಉದ್ಯಾನವನದ ಪ್ರಮುಖ ಜೀವನಾಡಿಯಾಗಿದೆ ಕಾಳಿ ನದಿ. ಓಕೆ, ಉತ್ತರ ಗೊತ್ತಾಯ್ತಲ್ವಾ? ಉತ್ತರ ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.
1: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಔರ್ ದೊಪಹರ್ 12:30 ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕರುಣಾಳುವ ಬೆಳಕೆ
3: ಆಕಾಶವಾಣಿ. ಕರುಣಾಳುವ ಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಒಂದು ದೊಡ್ಡ ಶಿವ ದೇವಾಲಯ ಮಂಗಳಾರತಿ ಆಗ್ತಾ ಇದೆ. ಒಂದು ಬತ್ತಿ ಮಂಗಳಾರತಿಯಿಂದ 100 ಮಂಗಳಾರತಿ ತನಕ ಆಗ್ಬೇಕು, ಅರ್ಧ ಗಂಟೆ ಆಗ್ಬೇಕು ಮಂಗಳಾರತಿ. ಈ ವಿಶೇಷ ವಾತಾವರಣ ದೇವಸ್ಥಾನದಲ್ಲಿ ಅವಾಗ ಅಲ್ಲೊಬ್ಬ ಹುಡುಗ ಶಿವಣ್ಣ ಅಂತ ಅವನ ಹೆಸರು, ಶಿವ ದೇವಸ್ಥಾನದಲ್ಲಿ ಶಿವಣ್ಣ. ಅವನ ಕೆಲಸ ಏನು ಗೊತ್ತಾ? ಒಂದೇ ಕೆಲಸ ಅವನಿಗೆ, ಮಂಗಳಾರತಿ ಆಗೋ ತನಕನೂ ಗಂಟೆ ಬಾರಿಸ್ಬೇಕು, ಟಣ್ ಟಣ್ ಟಣ್ ಗಂಟೆ ಹೊಡಿಬೇಕು. ಅವಂದೇ ಕೆಲಸ, ಅವಗೊಂದು ಅದು ಅಭ್ಯಾಸ ಆಗೋಗಿತ್ತು ಹೆಂಗೆ ಬಾರಿಸ್ಬೇಕು ಅಂತ. ದೇವಸ್ಥಾನ ಕಸ ಗುಡಿಸೋದು, ನೆಲ ತೊಳೆಯೋದು, ಗಂಟೆ ಬಾರಿಸು, ಇದರಲ್ಲೇ ಅವನು ಸಮಯ ಕಳೆದು ಹೋಗ್ತಿತ್ತು. ಅವನೇನು ಹುಡುಗನಾಗಿದೆ ಅಂತ ಇಲ್ಲೇ ಇದ್ದಾನು, ಅವನು ಈ ದೇವಸ್ಥಾನದಲ್ಲಿ ಇದ್ದಾನೆ 8 ಈಗ ಒಂದು ಸುಮಾರು 30-35 ಅವನಿಗೆ. ದೇವಾಲಯ ಹೆಚ್ಚು ಪ್ರಖ್ಯಾತ ಆಗ್ತಾ ಇತ್ತು, ಕತೆ ಹಬ್ಬಿಡ್ತು, ಈ ದೇವಸ್ಥಾನ ಹರಕೆ ಹೊತ್ತರ ಆಗ್ಬಿಡುತ್ತೆ ಅಂತೇಳಿ ಜನ ಬರೋಕ್ಕೆ ಶುರು ಮಾಡಿದ್ರು. ದೇಶ ವಿದೇಶಗಳಿಂದ ಜನ ಬರೋಕ್ಕೆ ಶುರು ಮಾಡಿದ್ರು, ವಿದೇಶಿಯರು ಜಾಸ್ತಿ ಬರೋಕ್ಕೆ ಶುರು ಮಾಡಿಬಿಟ್ರು. ವಿದೇಶಿಯರು ಜಾಸ್ತಿ ಬಂದಾಗ ದೇವಸ್ಥಾನದಲ್ಲೂ ಕೆಲವು ಬದಲಾವಣೆ ಆಗೋಕ್ಕೆ ಶುರು ಆಯಿತು. ಈ ಪರದೇಶಿಯರಿಗೆ ಅರ್ಥ ಆಗುವಂಗೆ ಹೇಳ್ಬೇಕಲ್ಲ, ಯಾರೋ ದೇವಸ್ಥಾನದ ಅಧಿಕಾರಿಗಳೇನಿರ್ತಾರೆ ಆಡಳಿತ ವರ್ಗದವ್ರು ಹೇಳಿದ್ರಂತೆ, ಇಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಇಂಗ್ಲೀಷ್ ಬರಬೇಕು, ಇಂಗ್ಲೀಷ್ ಬರದೆ ಹೋದರೆ ಪರದೇಶಿ ಅರ್ಥ ಆಗೋಲ್ಲ, ತೆಗೆದಾಕ್ಬಿಡಿ ಅವ್ರನ್ನೆಲ್ಲ, ಇಂಗ್ಲೀಷ್ ಬರೋರು ಮಾತ್ರ ಇಟ್ಟುಕೊಳ್ಳಿ ಅಂದರು. ಯಾಕಂದ್ರೆ ಮಠಗಳಿಗೆ ಹೆಚ್ಚು ಆದಾಯ ಬರೋದು ಪರದೇಶಿಗಳು ಬಂದಾಗಲೇ. ಎಲ್ಲರೂ ಪಾಪ ಅರ್ಚಕರು ಕೂಡ ತೀರ್ಥ ಕೊಡೋರು ಎಸ್ ನೋ ಆಲ್ ರೈಟ್ ಪ್ಲೀಸ್ ವೇಟ್ ಅಂತೆಲ್ಲ ಕಲೆಕ್ಟ್ ಶುರು ಮಾಡಿದ್ರು ಅವರೆಲ್ಲ ಹೇಳೋಕೆ. ಶಿವಣ್ಣನ ಮಾತ್ರ ಇಂಗ್ಲೀಷಿಗೆ ನೊಗಕ್ಕೆ ಸಿಗಿಸೋಕೆ ಸಾಧ್ಯನೇ ಆಗಲಿಲ್ಲ, ಅವ್ನಿಗೆ ಬರೋಲ್ಲ ಪಾಪ. ಕೊನೆಗೆ ಧರ್ಮದರ್ಶಿಗಳು ಹೇಳಿದ್ರಂತೆ, ನೋಡಪ್ಪ ಒಂದು ತಿಂಗಳು ಸಮಯ ಕೊಡ್ತೀನಿ ನಿನಗೆ, ಅಷ್ಟೊಳಗೆ ಇಂಗ್ಲೀಷ್ ಕಲಿದೆ ಹೋದರೆ ನಿನಗೆ ಕೆಲಸ ಇಲ್ಲ. ಆತ ಕೇಳ್ಕೊಂಡ, ಸ್ವಾಮಿ ಗಂಟೆ ಹೊಡೆಯೋದಕ್ಕೆ ಯಾಕೆ ಇಂಗ್ಲೀಷ್ ಬೇಕು ಅಂತ. ಇಲ್ಲಪ್ಪ, ಬಂದು ನಿನಗೆ ಕೇಳ್ತಾರೆ ದೇವಸ್ಥಾನ ಬಗ್ಗೆ, ನಿನಗೆ ಇಂಗ್ಲೀಷೇ ಬರೋಲ್ಲ, ಆದ್ದರಿಂದ ಒಂದು ತಿಂಗಳು ತೆಗೆದಾಕ್ತೀವಿ ಕೆಲಸ ಅಂದರು. ಪಾಪ ಹೆಂಗೆ ಕಲ್ತಾನೆ ಪಾಪ, 35 ಕೆಲಸ ಹೋಯ್ತು. ಇದುವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣನ, ಗಾಬರಿ ಆಗಿಬಿಟ್ಟ. ಏನು ಮಾಡಲಿ, ಸಂಸಾರ ನಡೀದು ಹೇಗೆ? ಯಾವ್ಯಾವುದೋ ಕೆಲಸ ಮಾಡ್ದ, ಯಾರ್ಯಾರನೋ ಕೇಳ್ಕೊಂಡ, ಯಾವುದೂ ಪೂರೈಸಲಿಲ್ಲ ಅವನಿಗೆ. ಒಂದ್ಸಲ ಹಿಂಗೆ ತಿರುಗಾಡ್ತಾ ಅಡ್ಡಾಡ್ತಿದ್ದ ರಸ್ತೆಯಲ್ಲಿ ನೀರಡಿಕೆ ಆಗಿಬಿಡ್ತು. ಒಂದು ಸ್ವಲ್ಪ ಎಲ್ಲ ಚಹಾ ಕುಡಿಬೇಕು, ಸ್ವಲ್ಪ ಬಾಯಾರಿಕೆ ಕಮ್ಮಿ ಆಗ್ತದೆ ಅಂತ ಹೋಗ್ತಾನೆ. ಒಂದೂ ಚಹಾ ಅಂಗಡಿ ಇಲ್ಲ ಆ ರೋಡಲ್ಲಿ, ಒಂದೂ ಚಹಾ ಅಂಗಡಿ ಇಲ್ಲ. ಅವಾಗೊಂದು ತಲೆ ವಿಚಾರ ಹೊಳಿತು, ನನ್ನ ಹಾಗೆ ಬೇಕಾದಷ್ಟು ಜನ ಓಡಾಡಿರ್ಬೇಕಲ್ಲ ಇಲ್ಲಿ ಚಹಾ ಬೇಕು ಅಂಥೇಳಿ, ಒಂದು ಅಂಗಡಿ ತೆಗೆದುಬಿಡೋಣ ಅಂತ. ತಾನೇ ಏನು ಮಾಡಿದ, ಅವನ ಹೆಂಡತಿ ಇಬ್ಬರು ಕೂಡ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡ್ರು, ಹೆಂಡತಿ ಸಹಾಯ ಪಾತ್ರೆ ಎಲ್ಲ ತೊಳಿತಿದ್ಲು, ಇವನು ಚಹಾ ಮಾಡೋದು. ಏನು ಸಂಜೆವರೆಗೂ ಮಾಡೋರು, ಒಳ್ಳೆ ಚಹಾ ಮಾಡ್ತಿದ್ದ. ಅದ್ರ ಜೊತೆ ಹೆಂಡತಿ ರುಚಿ ರುಚಿ ತಿಂಡಿ ಮಾಡೋಕೆ ಶುರು ಮಾಡಿದ್ಲು, ಅದು ಪ್ರಸಿದ್ಧಿ ಅದ್ರದ್ದು ಶುರು ಆಯಿತು. ಜನ ಸರದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಆ ತಿಂಡಿ ತಿನ್ನೋಕೆ ಚೀ ಕುಡಿಯೋಕೆ ಬರ್ತಾ ಇದ್ರು. ಸ್ಲೋಲಿ ನಿಧಾನಕ್ಕೆ ಹೋಗಿ ಆ ಪೆಟ್ಟಿಗೆ ಅಂಗಡಿ ಹೋಗಿ ಅಲ್ಲಿ ಪಕ್ಕದ ಒಂದು ಬಿಲ್ಡಿಂಗ್ ತೊಗೊಂಡ, ಅದು ಹೋಟೆಲೇ ಆಯಿತು, ದುಡ್ಡು ಸಂಪಾದನೆ ಆಗೋಕೆ ಶುರು ಆಯಿತು. ಶಿವಣ್ಣನ ಬಿಡುವಿಲ್ಲದ ಕೆಲಸ, ಈಗ ಕೈಯಲ್ಲಿ 10 ಹುಡುಗರು ಕೆಲಸ ಮಾಡೋಕೆ ಶುರು ಮಾಡಿದರು.

0: ಒಂದು 4-5 ವರ್ಷದೊಳಗೆ 4 ಹೋಟೆಲ್ ಆಯ್ತು ಅಂತ. ಅವನ ಬೆಳವಣಿಗೆ ಕಂಡಂತ ಶ್ರೀಮಂತರು ಬರಂದ್ರು, ಇದು ಮಾಡೋ, ದೊಡ್ಡ ಹೋಟೆಲ್ ಮಾಡಪ್ಪ, ಇಂಟರ್ನ್ಯಾಷನಲ್ ಹೋಟೆಲ್ ಮಾಡೋ, ನಾನು ಇನ್ವೆಸ್ಟ್ ಮಾಡ್ತೀನಿ ನಿನ್ ಮೇಲೆ ಅಂದ್ರು. ಆಯ್ತು ಇನ್ವೆಸ್ಟ್ ಮಾಡಿ ಅಂದ. ಏನು ಅಂಗಡಿ ತೆಗ್ದ ಶುರು ಮಾಡಿದವನು, ಇವತ್ತೊಂದು ಇಂಟರ್ನ್ಯಾಷನಲ್ ಹೋಟೆಲ್ ಮಾಡಿದ್ದಾನೆ. ಏನು ಲಕ್ಷಾಂತರ ವ್ಯವಹಾರ, ದಿನ ಲಕ್ಷಾಂತರ ವ್ಯವಹಾರ, 100 ಜನ ಬರಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ ಕಡೆಗೆ, 100 crore ವ್ಯವಹಾರ ಆಗಿ ಶುರು ಆಯ್ತು. ಒಂದ್ಸಲ ಈ ಕಂಪನಿಯವ್ರು, ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಯವ್ರು ಬಂದರು ಶಿವಣ್ಣನ ಕಡೆ, ಕೆಲವು ದಾಖಲೆಗೆ ಸಹಿ ಹಾಕ್ಸ್ಕೋಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಲ್ಲ, ಸಹಿ ಮಾಡಿಸ್ಕೊಳಕ್ ಬಂದರು. ಶಿವಣ್ಣ ಪೆನ್ ತಂದಾಗ, ಪೆನ್ ಬೇಡ ನನಗೆ, ಇಂಕ್ ಪ್ಯಾಡ್ ತೊಗೊಂಬನ್ನಿ ಅಂದ. ಯಾಕೆ ಪ್ಯಾಡ್ ಹಾಕಿದ್ರು, ನಾನು ಸಹಿ ಮಾಡೋಕ್ಕೆ ಬರಲ್ಲ, ಹೆಬ್ಬೆಟ್ಟು ಓದ್ಬೇಕಲ್ವಾ ಅಂದ ಅವನು. ಅವನು ಕೇಳಿದ, ಚಾರ್ಟರ್ಡ್ ಅಕೌಂಟೆಂಟ್ ಸರ್, ಏನು ಸರ್ ನೀವು 100 crore ವ್ಯವಹಾರ ಮಾಡ್ತೀರಿ, ಸಹಿ ಮಾಡೋಕ್ಕೆ ಬರಲ್ವಾ ನಿಮಗೆ ಅಂತ. ಇಲ್ಲಪ್ಪ ಬರಲ್ಲ, ನನಗೆ ಶಾಲೆ ಕಲ್ತಿಲ್ಲ, ನಾನು ಇಂಗ್ಲೀಷೇ ಬರಲ್ಲ ನನಗೆ. ಆಗೊಬ್ಬನು ಕೇಳಿದ್ದಂತೆ, ಸ್ವಾಮಿ, ಓದು ಬರಹ ಬರದೇನೆ, ಇಂಗ್ಲೀಷ್ ಏನೂ ಬರದೇನೆ, ಇಷ್ಟು 100 crore ವ್ಯವಹಾರ ಮಾಡ್ತೀರಿ, ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡು ಇಂಗ್ಲೀಷ್ ಚೆನ್ನಾಗಿ ಕಲ್ತಿದ್ರಿ, ಏನು ಮಾಡ್ತಿದ್ರಿ ನೀವು ಅಂತ ಕೇಳಿದಂತೆ. ಆಗ ಶಿವಣ್ಣ ಹೇಳಿದಂತೆ, ಇಂಗ್ಲೀಷ್ ಕಲ್ತಿದ್ರೆ ದೇವಸ್ಥಾನದ ಗಂಟೆ ಪಡ್ಕೊಂಡೇ ಇರ್ತಿದ್ದೆ ನಾನು ಅಲ್ವಾ, ಅದೇ ಮಾಡ್ತಿದ್ದಿಲ್ವ ಅವನು. ನಮಗೆ ಒಂದು ಶಕ್ತಿ ಇಲ್ಲ ಅಂತ ದುಃಖ ಪಡೋದು ಬೇಡ. ನಿಮ್ಗೆ ಶಕ್ತಿ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಅದು ಬೇರೊಂದು ಸಾಧನೆಗೆ ಸಹಾಯಕ ಆಗಬಹುದು. ಒಂದು ಮಾತು ಸ್ನೇಹಿತರೆ, ನಾನು ಹೇಳ್ತೀನಿ, ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರಗೋದು ಹೆಚ್ಚು. ನಾವು ನನಗೆ ಇದು ಬರೋಲ್ಲ, ಅಯ್ಯೋ ಅದಿಲ್ಲ ನನ್ನ ಕಡೆಗೆ, ಇದಿಲ್ಲ ಅಂತ ಒದ್ದಾಡ್ತೀವಿ. ನಮ್ಮ ಕಡೆ ಏನಿಲ್ಲ ಅಂತ ಚಿಂತಿಸಿ ಕೊರಗೋದಕ್ಕಿಂತ ನಮ್ಮಲ್ಲಿ ಇರಬಹುದಾದಂಥ ಶಕ್ತಿ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡಿದಾಗ ಎಂತೆಂಥ ಸಾಧನೆ ಆಗ್ತದೆ ಗೊತ್ತಾ? ನನಗೆ 100 ಗೊತ್ತಿರ್ಲಿಕ್ಕಿಲ್ಲ, 2 ಗೊತ್ತಿದೆಯೋ? ನಾನು ಇದೇ ಮಾತು ಕೇಳೋದು, ಲತಾ ಮಂಗೇಶ್ಕರ್ಗೆ ಏನು ಬರುತ್ತೆ? ಹಾಡೋದು ಬರುತ್ತೆ. ಹಾಡೋದು ಬಿಟ್ರೆ ಇನ್ನೇನು ಬರುತ್ತೋ ಗೊತ್ತಿಲ್ಲ. ತೆಂಡೂಲ್ಕರ್ಗೆ ಕ್ರಿಕೆಟ್ ಬ್ಯಾಟಿಂಗ್ ಬಿಟ್ರೆ ಇನ್ನೇನು ಬರುತ್ತೋ ಗೊತ್ತಿಲ್ಲ ನನಗೆ ಅಲ್ವಾ. ಒಂದೇ ಸಾಕಲ್ವಾ ಸ್ವಾಮಿ? ಒಂದು ಕ್ರಿಕೆಟ್ ಆಟದಿಂದ ಜಗದ್ವಿಖ್ಯಾತನಾದಂಥ ತೆಂಡೂಲ್ಕರ್, ಒಂದು ಹಾಡಿನಿಂದ ಜಗದ್ವಿಖ್ಯಾತರಾದಂಥ ಲತಾ ಮಂಗೇಶ್ಕರ್ ಕಣ್ಣು ಮುಂದೆ ಮಾದರಿ ಇಲ್ವಾ ನಮಗೆ? ಒಂದು ಸಾಧನೆ ಮಾಡೋಕ್ಕೂ ಗುರಿ ಸಾಕು ನನಗೆ. ಯಾವುದಿಲ್ಲವೋ ಅದ್ರ ಬಗ್ಗೆ ಕೊರಗೋದು ಬೇಡ, ಯಾವುದಿದೆಯೋ ಅದ್ರ ಮೇಲೆ ದೊಡ್ಡದಾಗಿ ಮಾಡೋಣ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಕರೆ ಗಮನಿಸಿ, ಇಂದು ಸಂಜೆ 5 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾವು ಪ್ರಸಾರ ಮಾಡಲಿರುವ ಗೀತೆಗಳ ವಿವರ ಹೀಗಿದೆ. ರಕ್ತ ಕಣ್ಣೀರು ಚಿತ್ರದಿಂದ ಮಹಾಕ್ಷತ್ರಿಯ ಚಿತ್ರದಿಂದ ಒಂದೇ ಬಳ್ಳಿಯ ಹೂವುಗಳು ಚಿತ್ರದಿಂದ ಈ ಚಿತ್ರಗಳ ಈ ಗೀತೆಗಳು ಪ್ರಸಾರವಾಗ್ತಾ ಇದ್ದು, ತಮ್ಮ ನೆಚ್ಚಿನ ಗೀತೆಯ ಕುರಿತಾದ ನಿಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಮೊಬೈಲ್ ಸಂಖ್ಯೆ 9488640273 ಈ ಸಂಖ್ಯೆಗೆ ಸಂದೇಶವನ್ನ ಕಳಿಸಬಹುದು. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಆರೋಗ್ಯ ಬಿಂದು, ಯೋಗದ ಪರಿಚಯ. ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ HG ಮಂಜುನಾಥ್ ಕುಮಾರ್.
3: ಪ್ರಾಚೀನ ಭಾರತದ ಅನೇಕ ವಿದ್ಯೆಗಳಿಗೆ ಮಹತ್ವವಿದೆ. ಅವುಗಳಲ್ಲಿ ಯೋಗಕ್ಕೆ ವಿಶೇಷ ಸ್ಥಾನವಿದೆ. ಯೋಗದಲ್ಲಿ ಅಡಗಿರುವ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ವಿಷಯಗಳಿಂದಾಗಿ ವಿದೇಶಿಯರು ಸಹ ಇದರ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಅಧ್ಯಯನ ನಡೆಸಲು ಪ್ರಾರಂಭಿಸಿದ್ದಾರೆ. ಯೋಗ ಅನ್ನುವ ಪದ ಸಂಸ್ಕೃತ ಮೂಲಧಾತುವಾದ ಯುಜ್ ಅನ್ನುವ ಪದದಿಂದ ಬಂದಿದ್ದು, ಯುಜ್ ಎಂದರೆ ನೊಗಕ್ಕೆ ಕಟ್ಟು, ಬಂಧಿಸು, ಕೇಂದ್ರೀಕರಿಸು ಎಂದು ಅರ್ಥ ಎಂದು ಶಬ್ದಾರ್ಥ ಕೋಶವು ನಮಗೆ ತಿಳಿಸುತ್ತದೆ. ಅಂದರೆ ಯೋಗ ಎನ್ನುವ ಪದದ ಅರ್ಥ ಏಕಾಗ್ರತೆ ಎಂದಾಯಿತು. ಆತ್ಮನನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವುದೇ ಯೋಗ. ಯೋಗೋ ಚಿತ್ತವೃತ್ತಿ ನಿರೋಧ ಎಂದು ಹೇಳಲ್ಪಟ್ಟಿದೆ. ಅಂದರೆ ಮನುಷ್ಯನ ಮನಸ್ಸು ಚಂಚಲ ಪ್ರವೃತ್ತಿಯನ್ನು ಹೊಂದಿದೆ. ಇದರ ಚಂಚಲತೆಯನ್ನು ಹೋಗಲಾಡಿಸಿ ಮನಸ್ಸನ್ನು ನಿಯಂತ್ರಿಸಿ ಕೇಂದ್ರೀಕರಿಸುವುದೇ ಯೋಗ ಎನ್ನಲ್ಪಟ್ಟಿದೆ. 1 ಕಣ್ಣು ಮುಚ್ಚಿ ಕುಳಿತರೆ ಎಷ್ಟೊಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಓಡಾಡುತ್ತವೆ ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ಆ ಓಟಕ್ಕೆ ಕಡಿವಾಣ ಹಾಕಿ ನಿಯಂತ್ರಿಸುವುದೇ ಯೋಗ. ಭಗವದ್ಗೀತೆಯ 6 ಯೋಗಾಭ್ಯಾಸದಿಂದ ಮನಸ್ಸನ್ನು ಹೇಗೆ ನಿಯಂತ್ರಿಸಬಹುದೆಂದು ವಿವರವಾಗಿ ತಿಳಿಸಲ್ಪಟ್ಟಿದೆ. ಮೂಲತಃ ಯೋಗ ಇರುವುದು ಮೋಕ್ಷ ಸಾಧನೆಗಾಗಿ. ಅಂದರೆ ಆತ್ಮವು ಹುಟ್ಟು, ಸಾವು, ಮರುಹುಟ್ಟು ಎಂಬ ಜನ್ಮಾಂತರ ವರ್ತುಲದಿಂದ ಕಳಚಿಕೊಂಡು ಎಲ್ಲಾ ಬಂಧನಗಳಿಂದ ಮುಕ್ತಿ ಹೊಂದಿ ಮೋಕ್ಷವೆಂಬ ಸದ್ಗತಿಯನ್ನು ಕಾಣುವುದೇ ಆಗಿದೆ. ಯೋಗಾಭ್ಯಾಸ ಅಂದ ತಕ್ಷಣ

ಅನೇಕರು ಅನೇಕ ವಿಧದಲ್ಲಿ ಅಭ್ಯಾಸವನ್ನು ತಿಳಿಸುತ್ತಾರಾದರೂ ಸುಮಾರು 2000 ವರ್ಷಗಳ ಹಿಂದಿನ ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗವೇ ಇವುಗಳಲ್ಲಿ ಪ್ರಾಚೀನ ಹಾಗೂ ಪ್ರಮುಖವಾಗಿ ಕಾಣಿಸುತ್ತದೆ. ಈ ಅಷ್ಟಾಂಗ ಯೋಗದ ಬಗ್ಗೆ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆದರೆ ಉಳಿದ ರೀತಿಯ ಅಭ್ಯಾಸಗಳು ಈ ಅಷ್ಟಾಂಗ ಯೋಗದ ಕೆಲವು ಹಂತಗಳಿಂದ ಮುಂದಕ್ಕೆ ಮುಂದುವರಿಯುತ್ತಿರುವುದನ್ನು ಗಮನಿಸಿ ತಿಳಿದುಕೊಳ್ಳಬಹುದಾಗಿದೆ. ಪತಂಜಲಿಯು ಆತ್ಮ ಸಾಧನೆಗಾಗಿ ಅಷ್ಟ ಅಂದರೆ 8 ಅಂಗಗಳಿರುವ ಯೋಗವನ್ನು ಹೇಳಿದ್ದಾನೆ. ಅವು ಯಾವುವೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಯಮ ಮತ್ತು ನಿಯಮಗಳು ಸಾರ್ವತ್ರಿಕ ನಿಯಮಾವಳಿಗಳು. ಇವು ಯೋಗಿಯ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳೆಂಬ ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ಸಮಾಜದಲ್ಲಿನ ಇತರರೊಡನೆ ಸಮರಸವಾಗಿರುವಂತೆ ಮಾಡುತ್ತವೆ. ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 5 ಅಂಶಗಳಿದ್ದು, ಹಿಂಸೆ ಮಾಡದಿರುವುದು, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯವನ್ನು ಪಾಲಿಸುವುದು ಮತ್ತು ಅನಗತ್ಯ ವಸ್ತು ದ್ರವ್ಯಗಳನ್ನು ಸಂಗ್ರಹ ಮಾಡದಿರುವುದನ್ನು ಪಾಲಿಸುವುದೇ ಯಮ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಎಂಬ 5 ಅಂಶಗಳೇ ನಿಯಮ. ಅಂದರೆ ಅಂತರಂಗ ಹಾಗೂ ಬಹಿರಂಗ ಶುದ್ಧಿ, ಮನಸ್ಸನ್ನು ತೃಪ್ತಿ ಸಂತೋಷದಲ್ಲಿಡುವುದು, ತಪಸ್ಸನ್ನು ಆಚರಿಸುವುದು, ತನಗೆ ತಾನೇ ಅಧ್ಯಯನ ನಡೆಸುವುದು ಹಾಗೂ ಸಂಪೂರ್ಣ ಸಮರ್ಪಣಾ ಮನೋಭಾವ ಬೆಳೆಸಿಕೊಳ್ಳುವುದೇ ನಿಯಮ ಎಂದು ಪತಂಜಲಿ ತಿಳಿಸಿದ್ದಾನೆ. 3 ಅಂಗ ಆಸನ. ಇದು ನಮ್ಮ ಶರೀರದ ಅಂಗಗಳಿಗೆ ನಿಲುವು, ಆರೋಗ್ಯ ಹಾಗೂ ಲಘುತ್ವವನ್ನು ನೀಡುತ್ತದೆ. ಇದು ಕೇವಲ ಶರೀರಕ್ಕಷ್ಟೇ ಸೀಮಿತವಾಗಿರದೆ ಮನೋದೈಹಿಕ ವ್ಯಾಯಾಮವಾಗಿದೆ. ಯೋಗಾಸನಗಳ ಅಭ್ಯಾಸದಿಂದ ಮನಸ್ಸಿನ ಚಂಚಲತ್ವವನ್ನು ನಿವಾರಿಸಿ ಅದಕ್ಕೆ ದೃಢತ್ವವನ್ನು ಕೊಡುತ್ತದೆ. ದೇಹವೆಂಬುದು ಮೋಟಾರು ವಾಹನದಂತೆ, ಆತ್ಮವೆಂಬುದು ಅದರ ಚಾಲಕ, ಇಂಧನವು ಯೋಗ ಸಾಧನೆ, ಮಾರ್ಗವೆಂಬುದು ಗುರು ಎಂದು ಹೇಳಲಾಗಿದೆ. ಆದ್ದರಿಂದ ಮೋಟಾರು ವಾಹನವನ್ನು ಕಾಲಕಾಲಕ್ಕೆ ಶುಚಿ ಹಾಗೂ ದುರಸ್ತಿಗೊಳಿಸಿ ಸುಸ್ಥಿತಿಯಲ್ಲಿರಿಸಿಕೊಳ್ಳುವಂತೆ ಈ ದೇಹವನ್ನು ಸುಸ್ಥಿತಿಯಲ್ಲಿರಿಸಿ ಪರಮಾತ್ಮನೆಡೆಗೆ ಆತ್ಮದ ಪಯಣಕ್ಕೆ ಸಜ್ಜುಗೊಳಿಸಲು ಇರುವುದೇ ಈ ಆಸನ, ಪ್ರಾಣಾಯಾಮಗಳೆಂಬ ಸಾಧನೆ. ಇವುಗಳಿಂದ ಯೋಗಿಗೆ ದೇಹದ ಮೇಲೆ ಸಂಪೂರ್ಣ ಹತೋಟಿ ಬಂದು ದೇಹದ ಗುಲಾಮನಾಗುವುದನ್ನು ತಪ್ಪಿಸಬಹುದಾಗಿದೆ. ದೇಹವು ಮೋಕ್ಷ ಸಾಧನೆಗೆ ಅನುಕೂಲವಾದ ಸಾಧನವಾಗಿದೆ. ದೇಹ, ಆತ್ಮ, ಗುರು, ಯೋಗ ಸಾಧನೆ, ಇವುಗಳ ಲಭ್ಯತೆ ಹಾಗೂ ಸರಿಯಾದ ಹೊಂದಾಣಿಕೆಯಿಂದ ಮಾತ್ರ ಮೋಕ್ಷ ಸಾಧಿಸಬಹುದಾಗಿದೆ. ಆಸನಗಳ ಹೆಸರು ವಿಕಾಸ ತತ್ವವನ್ನು ಸೂಚಿಸುವ ಅರ್ಥಗಳನ್ನು ಹೊಂದಿದೆ. ಕೆಲವು ಆಸನಗಳು ಸಸ್ಯಗಳ ಹೆಸರಿನಿಂದ, ಕೆಲವು ಕ್ರಿಮಿಕೀಟಗಳ ಹೆಸರಿನಿಂದ, ಕೆಲವು ಜಲಚರಗಳ ಹೆಸರಿನಿಂದ, ಕೆಲವು ಪಕ್ಷಿಗಳ ಹೆಸರಿನಿಂದ, ಕೆಲವು ಪ್ರಾಣಿಗಳ ಹೆಸರಿನಿಂದ, ಕೆಲವು ಪೌರಾಣಿಕ ವ್ಯಕ್ತಿಗಳ ಹೆಸರಿಂದ, ಕೆಲವು ಋಷಿಗಳ ಹೆಸರಿನಿಂದಲೂ ಕರೆಯಲ್ಪಟ್ಟಿದೆ. ಎಲ್ಲವೂ ಸಮಾನ ಎಂಬ ತತ್ವ ಇಲ್ಲಿ ಬಿಂಬಿಸಲ್ಪಟ್ಟಿದೆ. 4 ಹಂತ ಪ್ರಾಣಾಯಾಮ. ಪ್ರಾಣಾಯಾಮವೆಂದರೆ ಸರಳವಾಗಿ ಉಸಿರಿನ ನಿಗ್ರಹಣೆ ಎನ್ನಬಹುದು. ಯೋಗಾಭ್ಯಾಸದ ಗುರಿ ಮನಸ್ಸನ್ನು ನಿಗ್ರಹಿಸುವುದು ಎಂದಾದ ಮೇಲೆ ಯೋಗಿ ಉಸಿರಾಟವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಾನೆ. ಇದು ಇಂದ್ರಿಯಗಳನ್ನು ನಿಗ್ರಹಗೊಳಿಸಲು ಸಹಾಯಕವಾಗಿದೆ. ಪ್ರಾಣಾಯಾಮದಿಂದ ಮನಸ್ಸಿನ ಚಂಚಲತೆ, ಭಾವೋದ್ರೇಕ ಶಮನವಾಗುತ್ತವೆ. ವ್ಯಕ್ತಿ ದೀರ್ಘಾಯುಷಿಯೂ ಆಗುತ್ತಾನೆ. ಯಾವನು ಉಸಿರಾಟವನ್ನು ದೀರ್ಘವಾಗಿ ಮಾಡುತ್ತಾನೋ ಅವನು ದೀರ್ಘಾಯುಷಿ ಎಂದು ಹೇಳಲ್ಪಟ್ಟಿದೆ. 5 ಹಂತ ಪ್ರತ್ಯಾಹಾರ, ಅಂದರೆ ಇಂದ್ರಿಯಗಳ ನಿಗ್ರಹಣೆ. ಉಸಿರನ್ನು ಸರಿಯಾಗಿ ನಿಗ್ರಹಿಸಿದರೆ ಇಂದ್ರಿಯಗಳು ಹೊರಗಿನ ವಿಷಯಗಳ ಕಡೆ ಹರಿಯದೆ ಅಂತರ್ಮುಖವಾಗುತ್ತವೆ. ಆಗ ಯೋಗಿಯು ಇಂದ್ರಿಯಗಳ ಹಿಡಿತದಿಂದ ತಪ್ಪಿಸಿಕೊಂಡು ಮುಂದಿನ ಸಾಧನೆಗೆ ಅಣಿಯಾಗುತ್ತಾನೆ. 6 ಹಂತ ಧಾರಣ. ಧಾರಣದಲ್ಲಿ ಯೋಗಿಯು ಒಂದೇ ವಸ್ತು ಅಥವಾ ವಿಷಯದ ಮೇಲೆ ಕೇಂದ್ರೀಕೃತ ಮನಸ್ಸುಳ್ಳವನಾಗುತ್ತಾನೆ ಮತ್ತು ಅದರಲ್ಲೇ ಲೀನವಾಗುತ್ತಾನೆ. ಈ ರೀತಿಯ ಪೂರ್ಣ ಸ್ಥಿರತೆಯನ್ನು ಪಡೆಯಲು ಮನಸ್ಸನ್ನು ಸ್ಥಿರಗೊಳಿಸಬೇಕು. 7 ಹಂತ ಧ್ಯಾನ. ಏಕಾಗ್ರತೆಯು ಎಡಬಿಡದೇ ಇದ್ದರೆ ಧ್ಯಾನ ಸ್ಥಿತಿ ಉಂಟಾಗುತ್ತದೆ. 8 ಹಂತವೇ ಸಮಾಧಿ. ಇದು ಸಾಧಕನ ಅಂತಿಮ ಗುರಿ. ಧ್ಯಾನಾವಸ್ಥೆಯ ತುತ್ತ ತುದಿಯನ್ನು ತಲುಪಿದಾಗ ಯೋಗಿಯು ಸಮಾಧಿಸ್ಥನಾಗುತ್ತಾನೆ. ಆಗ ಆತನ ದೇಹ, ಇಂದ್ರಿಯಗಳು ನಿದ್ರೆಯಲ್ಲಿದ್ದಂತೆ ವಿಶ್ರಾಂತಿಯಲ್ಲಿರುತ್ತದೆ. ಆದರೆ ಮನಸ್ಸು ಎಚ್ಚರವಾಗಿದ್ದವನಂತೆ ಜಾಗೃತವಾಗಿರುತ್ತದೆ. ಆಗ ಯೋಗಿ ಆನಂದದ ಅನುಭವದಲ್ಲಿರುತ್ತಾನೆ. ಆತ್ಮ ಪರಮಾತ್ಮನಲ್ಲಿ ಸಂಪೂರ್ಣ ಲೀನವಾಗಿರುತ್ತದೆ. ಯೋಗಾಭ್ಯಾಸದಿಂದ ಮನಸ್ಸನ್ನೇ ನಿಯಂತ್ರಿಸಬಹುದಾದ್ದರಿಂದ ಮಾನಸಿಕ ಮಟ್ಟದಿಂದ ದೈಹಿಕ ಮಟ್ಟಕ್ಕೆ ಹರಿದು ಬರುವ ಅನೇಕ ರೋಗಗಳನ್ನು ಗುಣಪಡಿಸಬಹುದು. ಅಲ್ಲದೆ ರೋಗಗಳು ಬಾರದಂತೆ ತಡೆಯಲು ಯೋಗಾಭ್ಯಾಸ ತುಂಬಾ ಸಹಕಾರಿಯಾಗಿದೆ. ಆಧುನಿಕ ಜೀವನ ಶೈಲಿಯಿಂದ ಮಾನವನಿಗೆ ಮಾನಸಿಕ ಒತ್ತಡ ಏರುತ್ತಾ ಸಾಗಿದೆ. ಹೀಗಾಗಿ ಇತ್ತೀಚೆಗೆ ಒತ್ತಡದ ಬೇನೆಗಳಾದ ಏರು ರಕ್ತದೊತ್ತಡ, ಸಂಧಿವಾತ, ಮಧುಮೇಹ, ಆಸ್ತಮ, ಜಠರ, ಕರುಳು ಸಂಬಂಧಿ ರೋಗಗಳು, ಅಲರ್ಜಿಯಂತಹ ಅನೇಕ ರೋಗಗಳು ಮಾನವನನ್ನು

0: ಮೆಚ್ಚುಗೆ ಕಾಡುತ್ತಲಿವೆ. ಇವುಗಳಿಂದ ಪಾರಾಗಲು ಯೋಗಾಭ್ಯಾಸ ಒಂದು ಉತ್ತಮ ಉಪಾಯವಾಗಿದೆ. ದಿನಾಲೂ ಯೋಗಾಭ್ಯಾಸ ಮಾಡುವುದರಿಂದ ನಿತ್ಯ ಸಮತೋಲನ ಉಂಟಾಗಿ ಅನೇಕ ರೋಗಗಳು ಬರುವುದೂ ಇಲ್ಲ. ಒಂದು ವೇಳೆ ಇದ್ದರೆ ವಾಸಿಯೂ ಆಗುತ್ತವೆ. ಕೇವಲ ಓಂಕಾರ, ಶವಾಸನ, ಪ್ರಾಣಾಯಾಮ, ಧ್ಯಾನದಿಂದ ಈ ಸಮತೋಲನ ತುಂಬಾ ಉತ್ತಮವಾಗಿ ಉಂಟಾಗುತ್ತದೆ. ಪ್ರತಿ ರೋಗಿಗೂ ಆತನ ಸ್ಥಿತಿಗೆ ಹಾಗೂ ರೋಗಗಳಿಗೆ ಅನುಗುಣವಾಗಿ ಯೋಗಾಸನ, ಪ್ರಾಣಾಯಾಮ, ಕೆಲವು ಶುದ್ಧೀಕರಣ ಯೋಗ ಕ್ರಿಯೆಗಳನ್ನು ನಿಗದಿಪಡಿಸಿ ಸೂಚಿಸಬಹುದಾಗಿದೆ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಯೋಗದ ಪರಿಚಯ ಈ ಕುರಿತು ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ಹೆಚ್ಜಿ ಮಂಜುನಾಥ್ ಕುಮಾರ್. ಕೇಳುಗರೆ ಗಮನಿಸಿ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕೇಳುಗರೆ, ಇಂದು ಸಂಜೆ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾವು ಪ್ರಸಾರ ಮಾಡಲಿರುವ ಗೀತೆಗಳ ವಿವರ ಹೀಗಿದೆ. ರಕ್ತ ಕಣ್ಣೀರು ಚಿತ್ರದಿಂದ ಮಹಾಕ್ಷತ್ರಿಯ ಚಿತ್ರದಿಂದ
2: ಆ ಶಿವನೇ ಚಾಟಿ ಕಣು
1: ಒಂದೇ ಬಳ್ಳಿಯ ಹೂವುಗಳು ಚಿತ್ರದಿಂದ
3: ನಿನ್ನಲ್ಲಿ ನಡವೆ ದೂರ ಇಲ್ಲಿಲ್ಲೂ ನೋಕವೇ.
1: ಈ ಚಿತ್ರಗಳ ಈ ಗೀತೆಗಳು ಪ್ರಸಾರವಾಗ್ತಾ ಇದ್ದು, ತಮ್ಮ ನೆಚ್ಚಿನ ಗೀತೆಯ ಕುರಿತಾದ ಅನಿಸಿಕೆಯನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಬಹುದು. ಕೇಳುಗರೆ ಗಮನಿಸಿ, ದಿನಾಂಕ 18/6/2026 ಗುರುವಾರ ಸಂಜೆ 5:06:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ತಪ್ಪದೇ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ಗುರುವಾರ ಸಂಜೆ 6:50 ಹಲೋ ಕಿಸಾನ್ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಮುಂದಿನ ಭಾವಗೀತೆಯನ್ನ ಕೇಳೋಣ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು, ಬಳಿಕ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಕಾಂಗ್ರೆಸ್ನಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾದ ಬಳಿಕವೂ ಅವರ ಮನಸ್ಥಿತಿ ಬದಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ತಾವು 100 ಎಕರೆ ಭೂಮಿ ಹೊಂದಿದ್ದೇವೆ ಎಂದು ಪೋಸ್ಟರ್ಗಳನ್ನು ಹಾಕಲಾಗಿದೆ. 40 ವರ್ಷಗಳ ಹಿಂದೆ ಕಠಿಣ ಪರಿಶ್ರಮದಿಂದ 46 ಎಕರೆ ಭೂಮಿ ಸಂಪಾದಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪರಿಷತ್ ಚುನಾವಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಭೇಟಿಯಾಗಿದ್ದಾರೆ. ಹಾಲಿನ ಡೈರಿ, ರೈತರ ಹೊಲ ಹಾಗೂ ರೇಷ್ಮೆ ಕೃಷಿ ರೈತರ ತೋಟಕ್ಕೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಎಂದು ಆರೋಪಿಸಿದ್ದಾರೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ, ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಬೇಕು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು, ಟೌನ್ಶಿಪ್ಗಾಗಿ ಭೂಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ ಡಾ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 138,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು 2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 144,000 ಮಂದಿ ಸಾವನ್ನಪ್ಪಿದ್ದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಚನೆ ಇದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿ

0: ಫಲಾನುಭವಿಗಳ ಖಾತೆಗೆ ಮರಣಾನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದ್ದು, ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆಯ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಬ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ದ ಅಪಪ್ರಚಾರ, ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಸಮಯ 2:40:19. ಇದೀಗ ಕೇಳಿ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ವ್ಯಕ್ತಿಯ ಯಶಸ್ಸಿನ ಪ್ರಮುಖ ಗುಣಗಳಲ್ಲಿ ಆತ್ಮವಿಶ್ವಾಸವೂ ಒಂದಾಗಿದೆ. ತನ್ನ ಸಾಮರ್ಥ್ಯ ಮತ್ತು ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟುಕೊಳ್ಳುವುದೇ ಆತ್ಮವಿಶ್ವಾಸ. ಜೀವನದಲ್ಲಿ ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮಾಡಲು ಆತ್ಮವಿಶ್ವಾಸ ಅತ್ಯಗತ್ಯವಾಗಿದೆ. ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿಯು ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತಾನೆ. ಹಾಗೆ ಕಷ್ಟಗಳನ್ನು ಮತ್ತು ವಿಫಲತೆಗಳು ಬಂದರೂ ಕೂಡ ಅವನು ನಿರಾಶನಾಗದೆ ಮುಂದುವರಿತಾನೆ. ಆತ್ಮವಿಶ್ವಾಸವು ವ್ಯಕ್ತಿಯಲ್ಲಿ ಧೈರ್ಯ, ನಿರ್ಧಾರಣಾ ಶಕ್ತಿ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ.

ಆಗುತ್ತೆ. ಆತ್ಮವಿಶ್ವಾಸದ ಪ್ರಮುಖ ಅಂಶಗಳೇ ಸ್ವಯಂ ನಂಬಿಕೆ, ಸವಾಲುಗಳನ್ನು ಎದುರಿಸುವುದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ಆಗಿದೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪೃಥ್ವಿ ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣ್ ಅವರ ಸಾಹಿತ್ಯರು ಈ ಗೀತೆಗೆ ಮಣಿಕಾಂತ್ ಕದ್ರಿಯವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಆಸಿಫ್ ಅಕ್ಬರ್, ಸಿಂಧುಜಾ ಮತ್ತು ರಾಜಾ ರಾಮ್ಜೀ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಕೇಳುಕರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾವು ಪ್ರಸಾರ ಮಾಡಲಿರುವ ಗೀತೆಗಳ ವಿವರ ಹೀಗಿದೆ. ರಕ್ತ ಕಣ್ಣೀರು ಚಿತ್ರದಿಂದ ಮಹಾಕ್ಷತ್ರಿಯ ಚಿತ್ರದಿಂದ
1: ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣ್ಣು
0: ಒಂದೇ ಬಳ್ಳಿಯ ಹೂವುಗಳು ಚಿತ್ರದಿಂದ
2: ನಿನ್ನಲ್ಲಿ ನಡವೆ ದೂರ ಇಲ್ಲಿಲ್ಲು ಲೋಕವೇ.
0: ಈ ಚಿತ್ರಗಳ ಈ ಗೀತೆಗಳು ಪ್ರಸಾರವಾಗ್ತಾ ಇದ್ದು, ನಿಮ್ಮ ನೆಚ್ಚಿನ ಗೀತೆಯ ಕುರಿತಾದ ಅನಿಸಿಕೆಯನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಬಹುದು. ಓಕೆ ಕೇಳುಗರೆ, ಆತ್ಮವಿಶ್ವಾಸದ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವ ವಿಧಾನಗಳೆಂದ್ರೆ ಧನಾತ್ಮಕವಾದ ಮಾತು, ಗುರಿಗಳನ್ನ ಸಾಧಿಸುವುದು, ಹಾಗೆ ತಪ್ಪಿನಿಂದ ಕಲಿಯುವುದು ಮತ್ತು ತಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿಕೊಳ್ಳುವುದೇ ಆಗಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಆತ್ಮವಿಶ್ವಾಸದ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಪರೀಕ್ಷೆಗಳು, ಸ್ಪರ್ಧೆಗಳು ಹಾಗೂ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ಆತ್ಮವಿಶ್ವಾಸ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತೆ. ನಿರಂತರವಾದ ಅಭ್ಯಾಸ, ಪರಿಶ್ರಮ ಮತ್ತು ಸಕಾರಾತ್ಮಕ ಚಿಂತನೆಯ ಮೂಲಕ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದು. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ ಮೈ ಆಟೋಗ್ರಾಫ್ ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣ್ ಅವರ ಸಾಹಿತ್ಯರೋ ಈ ಗೀತೆಗೆ, ಭಾರದ್ವಾಜ್ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರಾ.

ಇನ್ನು ಕೇಳುಕರೆ, ಅತಿಯಾದ ಆತ್ಮವಿಶ್ವಾಸವು ಕೂಡ ಕೆಲವೊಮ್ಮೆ ಹಾನಿಕಾರಕವಾಗಬಹುದು. ಆದ್ದರಿಂದ ಆತ್ಮವಿಶ್ವಾಸದ ಜೊತೆಗೆ ವಿನಯ ಮತ್ತು ಜವಾಬ್ದಾರಿಯೂ ಕೂಡ ಇರಬೇಕು. ನಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಮತ್ತು ಗುರಿಗಳನ್ನು ಸಾಧಿಸಲು ಆತ್ಮವಿಶ್ವಾಸವು ಪ್ರೇರೇಪಿಸುತ್ತೆ. ಸಕಾರಾತ್ಮಕವಾದ ಸಂಭಾಷಣೆ ಹಾಗೆ ನಕಾರಾತ್ಮಕ ಯೋಚನೆಗಳ ಬದಲಾವಣೆ, ಸಣ್ಣ ಗುರಿಗಳನ್ನು ಇಟ್ಕೊಳ್ಳೋದು, ಇನ್ನು ಹೊಸ ಕೌಶಲ್ಯಗಳನ್ನು ಕಲಿಯೋದು ಹಾಗೆ ಆರೋಗ್ಯದ ಕಡೆ ಗಮನ, ಈ ಎಲ್ಲ ಸರಳ ಸೂತ್ರಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಆತ್ಮವಿಶ್ವಾಸವು ಯಶಸ್ಸಿನ ಮೆಟ್ಟಿಲು. ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವ ವ್ಯಕ್ತಿಯು ಜೀವನದ ಸವಾಲುಗಳನ್ನು ಜಯಿಸಿ ತನ್ನ ಗುರಿಗಳನ್ನು ಸಾಧಿಸುತ್ತಾನೆ. ಸೋಲಿಗೆ ಹೆದರದಿರು, ನಿನ್ನ ಆತ್ಮವಿಶ್ವಾಸವೇ ನಿನಗೆ ದಾರಿದೀಪ ಎನ್ನುತ್ತಾ ಇದಾಗಿತ್ತು ಆತ್ಮವಿಶ್ವಾಸದ ಕುರಿತಾದ ಕಿರು ಮಾಹಿತಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನು. ವಿ ಶ್ರೀಧರ್ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈ ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ ಸರಿಯಾಗಿ 5:38. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ನಮಗೆ ಸಂದೇಶವನ್ನ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಬೆಳಗಾವಿಯಿಂದ ಅಶೋಕ, ಭೀಮಸೇನ ನಲವಡೆ, ಇಂದು ಪ್ರಸಾರಕ್ಕೆ ಇರುವಂತಹ ಅದ್ಭುತ ಚಿತ್ರ ಮಹಾಕ್ಷತ್ರಿಯ, ಈ ಚಿತ್ರದಲ್ಲಿನ ಗೀತೆ ಈ ಬಾಳು ಬಣ್ಣದ ಬುಗುರಿ, ಆ ಶಿವನೇ ಚಾಟಿಕಣು, ನಮ್ಮ ಜೀವನ ಸಾಗಿಸುವ ಬಗೆ ಹಾಗೂ ಸೂತ್ರಧಾರನ ಬಗ್ಗೆ ಸೂಚ್ಯವಾಗಿ ತಿಳಿಸುವಂತ ಪರಿ, ಅಪಾರ ಜೀವನಕ್ಕೆ ಒಂದು ಹಾಡು ಸಾಕಲ್ವೇ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಪ್ರಸಾರಕ್ಕೆ ಆಯ್ಕೆ ಮಾಡಿದಂತಹ ಚಿತ್ರದುರ್ಗ ಎಫ್ ಎಂಗೆ ನನ್ನ ಅಭಿನಂದನೆಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ ಬಂದಿದೆ ಚಿತ್ರದುರ್ಗದಿಂದ. ಪಂಡ್ರಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಇವತ್ತಿನ ಸಿನಿಮಾ ಮಹಾಕ್ಷತ್ರಿಯ, ಇದರಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಈ ಹಾಡು, ಹಾಡಿನ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಹಾಗೆ ಮನುಷ್ಯನ ಅಹಂಕಾರ ಮತ್ತು ಭ್ರಮೆ, ಈ ಪ್ರಪಂಚವನ್ನು ನಾನೇ ನಡೆಸ್ತಾ ಇದ್ದೇನೆ, ನನ್ನಿಂದಲೇ ಎಲ್ಲವೂ ಸಾಧ್ಯ ಅನ್ನುವ ಎಂದು ಬೀಗುವ ಮಾನವನ ಅಹಂಕಾರಕ್ಕೆ ಈ ಸಾಲುಗಳು ಎಚ್ಚರಿಕೆಯನ್ನು ನೀಡುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಈ ಹಾಡಿನಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯ ಹಾಗೂ ಸುಮಧುರ ಸಂಗೀತ ಸಾಹಿತ್ಯ ತುಂಬ ಚೆನ್ನಾಗಿ ಮೂಡಿಬಂದಿದೆ, ಕೇಳಲು ಬಯಸ್ತೇವೆ, ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ವಂದನೆಗಳು ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಇಂದು ನೀವು ನಮ್ಮ ಹಾಡು ನಿಮ್ಮ ಅನಿಸಿಕೆ, ಮೂರು ಬೇರೆ ಬೇರೆ ಚಿತ್ರಗಳ ಹಾಡುಗಳನ್ನು ಆಯ್ಕೆ ಮಾಡಿದ್ದೀರಿ, ಹಾಗೆ ಎಲ್ಲ ಹಾಡುಗಳು ಕೂಡ ಸೂಪರ್ ಅಂತ ತಿಳಿಸಿದ್ದಾರೆ. ಮೂರು ಹಾಡುಗಳಲ್ಲಿ ನನಗೆ ಹಳೆಯ ಚಿತ್ರವಾದ ಒಂದೇ ಬಳ್ಳಿಯ ಹೂಗಳು, ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಈ ಹಾಡು ಕೇಳಲು ಇಷ್ಟ, ಪ್ರಸಾರ ಮಾಡಿ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಈ ಮೂರು ಚಿತ್ರಗಳ ನಿರ್ದೇಶನ, ಚಿತ್ರಕಥೆ ನಟಿಸಿರುವಂಥ ನಟ ನಟಿಯರು ಚೆನ್ನಾಗಿ ನಟಿಸಿದ್ದಾರೆ. ಪ್ರಸಾರ ಮಾಡ್ತಾ ಇರುವಂತಹ ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ, ನಿರೂಪಣೆ ಮಾಡ್ತಿರುವಂಥ ನಿಮಗೂ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ ಶಾಂತಾಚಾರ ಬಡಿಗೇರ, ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಥೇಳಿ. ಹಾಗೆ ಸಂಜೆಯ ಹೊತ್ತಲ್ಲಿ ನಿಮ್ಮ ಧ್ವನಿ, ಮಧುರ ಗಾನ, ಶ್ರೋತೃಗಳ

ಜ್ಞಾನದಲ್ಲಿ ಮೂಡಿಸುವಿರಿ, ಹೊಸ ಚೈತನ್ಯ ಧ್ಯಾನ ಮಾಹಿತಿ ಮನರಂಜನೆ ಬೆರೆಸಿದ ನಿಮ್ಮ ನಿರೂಪಣೆ ಸುಂದರ ಅಂತ ಹೇಳಿ ತಿಳಿಸಿದ್ದಾರೆ. ಚಿತ್ರದುರ್ಗ ಎಫ್ಎಂ ಕಂಗೊಳಿಸಲಿ, ನಿಮ್ಮ ಸೇವೆಯಿಂದ ನಿರಂತರ ಅಂತ ಹೇಳಿ. ಹಾಗೆ ನಮ್ಮ ಮೆಚ್ಚಿನ ಚಿತ್ರ ಒಂದೇ ಬಳ್ಳಿಯ ಹೂಗಳು, ಈ ಚಿತ್ರದ ನೀನೆಲ್ಲಿ ನಡವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಹಾಡಿನ ಸಾಲು ಪ್ರೀತಿಯ ಆಳವಾದ ಭಾವನೆಯನ್ನು ವ್ಯಕ್ತಪಡಿಸುತ್ತೆ ಅಂಥೇಳಿ. ಹಾಗೆ ಹಾಡಿನ ಒಂದಷ್ಟು ಸಾರಾಂಶವನ್ನು ಕೂಡ ಅವರು ಟೈಪಿಸಿ ಕಳಿಸಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಈ ಹಾಡು ನಿಸ್ವಾರ್ಥ ಪ್ರೀತಿ, ಪರಸ್ಪರ ನಂಬಿಕೆ ಮತ್ತು ಜೀವನ ಸಂಗಾತಿಯ ಮೇಲಿನ ಸಂಪೂರ್ಣ ಸಮರ್ಪಣೆ ಭಾವವನ್ನು ಸಾರುತ್ತೆ. ಈ ಹಾಡನ್ನು

ಕೂಡ ಅವರು ಟೈಪಿಸಿ ಕಳಿಸಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಹಾಡು ನಿಸ್ವಾರ್ಥ ಪ್ರೀತಿ, ಪರಸ್ಪರ ನಂಬಿಕೆ ಮತ್ತು ಜೀವನ ಸಂಗಾತಿಯ ಮೇಲಿನ ಸಂಪೂರ್ಣ ಸಮರ್ಪಣೆ ಭಾವವನ್ನು ಸಾರುತ್ತೆ. ಈ ಹಾಡನ್ನು ಮೊಹಮ್ಮದ್ ರಫಿ ಅವರ ಕಂಠಸಿರಿಯಲ್ಲಿ ಹಾಡಲಾಗಿದ್ದು, ಗೀತಾಪ್ರಿಯ ಅವರ ಸಾಹಿತ್ಯ ಇದೆ, ಸತ್ಯಂ ಅವರ ಸಂಗೀತ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಎಂ ಆರ್ ಶ್ರೀಕಂಠನ್ ಅಗ್ರಹಾರದ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ಬುಧವಾರದ ಶುಭ ಸಂಜೆ ಅಂತ ಹೇಳಿ ತಿಳಿಸಿದ್ದಾರೆ. ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಕೂಡ ಸೊಗಸಾಗಿದೆ. ಅವುಗಳಲ್ಲಿ ನಮ್ಮ ಮೊದಲನೇ ಆಯ್ಕೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ 1994 ಬಿಡುಗಡೆಯಾಗಿ ತೆರೆ ಕಂಡ ಮಹಾಕ್ಷತ್ರಿಯ ಚಿತ್ರದ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ ಈ ಗೀತೆ. ಕಾರಣ ಈ ಗೀತೆಯು ಖ್ಯಾತ ನಟರುಗಳಾದ ವಿಷ್ಣುವರ್ಧನ್, ಸೋನು, ಸುಧಾರಾಣಿ ಅವರುಗಳ ಅಮೋಘ ಅಭಿನಯದೊಂದಿಗೆ, ಹಂಸಲೇಖ ಅವರ ಸಾಹಿತ್ಯ, ಅವರದೇ ಸಂಗೀತ ಸಂಯೋಜನೆಯೊಂದಿಗೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಮಧುರ ಕಂಠದಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ ನನ್ನ ಆಯ್ಕೆಯ ಗೀತೆಯನ್ನು. ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ರಕ್ತ ಕಣ್ಣೀರು ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಹೇಮಂತ್. ಉಪೇಂದ್ರ ಬರೆದಿರುವ ಗೀತೆಗೆ ಸಾಧು ಕೋಕಿಲ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 6:50 ನಮ್ಮ ನಿಲಯದಿಂದ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಎಂಜಿ ಬಸವನಗೌಡರು. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮೂರು ಮತ್ತೊಂದು 9141970272. ಸ್ಥಿರ ದೂರವಾಣಿ ಸಂಖ್ಯೆ 08194295649. ತಪ್ಪದೆ ಕೇಳಿ ನಾಳೆ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ. ಈ ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಮೂಡಿ ಬರ್ತಾ ಇರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ಮಹಾಕ್ಷತ್ರಿಯ ಚಿತ್ರದಿಂದ ಈ ಭೂಮಿ ಬಣ್ಣದ ಬುಗುರಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜೀವನದ ಉಯ್ಯಾಲೆಯಲ್ಲಿ ತೇರಾಡುವ ಪ್ರತಿ ಕ್ಷಣವೂ ಕೂಡ ಭಗವಂತನ ಅನುಗ್ರಹ, ಕೃಪೆ, ವಾತ್ಸಲ್ಯ, ಕರುಣೆ ಇರಬೇಕು. ಭಗವಂತನ ಅನುಗ್ರಹ ಹಾಗೂ ನಮ್ಮ ನಿತ್ಯ ಜೀವನದ ಮೌಲ್ಯಗಳನ್ನು ಪ್ರತಿನಿಧಿಸುವ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ ಅಂಥೇಳಿ ತಿಳಿಸಿದ್ದಾರೆ. ಹಾಗೆ ತುಂಬ ಚಂದದ ಗೀತೆ, ಅಂದಿಗೂ ಇಂದಿಗೂ ಎಂದೆಂದಿಗೂ ಅಂಥೇಳಿ. ಯಾರು ಸಂದೇಶವನ್ನು ಕಳಿಸಿರೋದು ಅಂದರೆ ಚಳ್ಳಕೆರೆಯಿಂದ BK ನಾಗರಾಜ್, BK ಪದ್ಮಲತಾ, ಗಾಯತ್ರಿ ಹಾಗೂ KV ರಘುನಂದನ್. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು ಶುಭ ಸಂಜೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೊಟ್ಟಿರುವ ಹಾಡುಗಳಲ್ಲಿ ನನ್ನ ನೆಚ್ಚಿನ ಹಾಡು ಮಹಾಕ್ಷತ್ರಿಯ ಚಿತ್ರದ ಹಾಡು ಅಂಥೇಳಿ. ಹಾಗೆ ರಾಗ, ತಾಳ, ಲಯ ಎಲ್ಲವೂ ಕೂಡ ಚೆನ್ನಾಗಿದೆ. SPB ಅವರ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂಥ ಹಾಡಿದು ಅಂಥೇಳಿ. ಹಾಗೆ ಸಾಹಿತ್ಯ ಸಂಗೀತ ಕೂಡ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಮಾದಪ್ಪ ಹಾಗೂ KM ಕೃಷ್ಣ ಕಮ್ಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೊಟ್ಟಿರುವಂಥ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು. ರಾಗ, ತಾಳ, ಪಲ್ಲವಿ ಕೂಡ ನಮಗೆ ಇಷ್ಟ ಆಗಿದೆ. ಸಾಹಿತ್ಯ, ಸಂಗೀತ, ಚಿತ್ರಕಥೆ ಸುಮಧುರವಾಗಿದೆ. ಕೊಟ್ಟಿರುವ ಎಲ್ಲ ಹಾಡುಗಳನ್ನು ಕೂಡ ಇಷ್ಟಪಟ್ಟು ಕೇಳ್ತೇನೆ. ಶುಭ ಸಂಜೆ, ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು. ಮುಂದಿನ ಸಂದೇಶ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವಂಥ ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಕೂಡ ಇಷ್ಟ ಆಯಿತು ಅಂಥೇಳಿ. ಹಾಗೆ ಸಾಹಿತ್ಯ, ಸಂಗೀತ ಕೂಡ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ಕೂಡ ಕೇಳ್ತೇನೆ. ಮರೆಯಲಾಗದ ಹಾಡುಗಳು, ಧನ್ಯವಾದಗಳು ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ ಮೀರಾ ನಾಡಿಗೌರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಕೇಳುಗರಿಗೆ ಹಾಗೂ ನಿರೂಪಕರಿಗೆ ಶುಭ ಸಂಜೆ. ಈ ಸಂಜೆ ಪ್ರಸಾರ ಮಾಡ್ತಾ ಇರುವಂಥ ಮೂರು ಹಾಡುಗಳು ಸೊಗಸಾಗಿದೆ. ಸಾಹಿತ್ಯ, ಸಂಗೀತ, ಚಿತ್ರಕಥೆ ಚೆನ್ನಾಗಿದೆ. ಅದರಲ್ಲೂ ನನಗಿಷ್ಟವಾದ ಹಾಡು ಒಂದೇ ಬಳ್ಳಿಯ ಹೂಗಳು ಚಿತ್ರದ ಮೊಹಮ್ಮದ್ ರಫಿ ಅವರು ಹಾಡಿರುವ ನೀನೆಲ್ಲಿ ನಡುವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಹಾಡು ಅಂತೇಳಿ.

ಈ ಹಾಡಿನ ಸಾಹಿತ್ಯ ಸಂಗೀತ ರಾಗ ಸಂಯೋಜನೆ ಸುಂದರವಾಗಿದೆ. ಮಾನವರ ನಡುವಿನ ಸಂಬಂಧವನ್ನು ತಿಳಿಸುವ ಈ ಹಾಡು ನಗುವಾಗ ಸಂತೋಷದಲ್ಲಿರುವಾಗ ಎಲ್ಲರೂ ಹತ್ರ ಆಗ್ತಾರೆ, ನೋವು ಕಷ್ಟದಲ್ಲಿ ಇದ್ದಾಗ ನಮ್ಮನ್ನು ದೂರ ಸರಿಸ್ತಾರೆ ಅಂತೇಳಿ. ಹಾಗೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಇದು ಕಹಿಯಾದ ಸತ್ಯ. ಸಹಾಯ ಮಾಡುವವರಿಗಿಂತ ನೋಡಿ ಅಪಹಾಸ್ಯ ಮಾಡೋ ಜನಗಳೇ ಹೆಚ್ಚು. ಒಟ್ಟಾರೆ ವಾಸ್ತವನ್ನ ಒಳಗೊಂಡಂತ ಅರ್ಥಪೂರ್ಣ ಹಾಡು ಇದಾಗಿದೆ ಅಂಥೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನನ್ನ ಆಯ್ಕೆಗೆ ಧನ್ಯವಾದಗಳು ಮೇಡಮ್ ಅಂತೇಳಿ ಹಾಡಿನ ಸಾರಾಂಶವನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದೀರಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಮುಂದಿನ ಸಂದೇಶ ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ನಮಸ್ಕಾರಗಳು. ಕೊಟ್ಟಿರುವಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ಕೂಡ ನನಗಿಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಕೂಡ ಚೆನ್ನಾಗಿದೆ. ಹಾಡುಗಳನ್ನು ತಪ್ಪದೇ ಕೇಳ್ತೇನೆ, ಪ್ರಸಾರ ಮಾಡಿ ಅಂತ ಹೇಳಿದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ತಿಳಿಸ್ತಾ ಇದ್ದಾರೆ. ಇವತ್ತು ಕೊಟ್ಟಿರುವಂಥ ಮೂರು ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಮಧುರವಾದ ಹಾಡುಗಳು. ಎಲ್ಲ ಹಾಡುಗಳ ಸಾಹಿತ್ಯ, ಸಂಗೀತ, ಪಾತ್ರಗಳು ಎಲ್ಲವೂ ಕೂಡ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇನೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಟಿ ತಿಪ್ಪೇಸ್ವಾಮಿ ಓಕೆ, ಸಿ ಮಹಾಂತೇಶ್ ಶಂಕ್ರಮ್ಮ ಸಿಎಂ ಲೇಔಟ್ ಹಿರಿಯೂರು ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲ್ಲಿನ ಕೋಟೆ ಕೋಟೆನಾಡು ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಬುಧವಾರದ ಸಂಜೆಯ ನಮಸ್ಕಾರಗಳು. ನಿರೂಪಣೆ ತುಂಬ ಚೆನ್ನಾಗಿರುತ್ತೆ. ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿರುವಂತಹ ಮೂರು ಗೀತೆಗಳು, ಅದರಲ್ಲಿನ ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡಿ ಆಯ್ಕೆ ಮಾಡಿರೋದಕ್ಕೆ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಸಂದೇಶ ಇದೆ. ಟಿ ತಿಪ್ಪೇಸ್ವಾಮಿ ರೇಣುಕಮ್ಮ ರಾಮ್ಪುರ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕೊಟ್ಟೂರಿನಿಂದ ಕಿರಣ, ಚಿರಂತನ, ಕಾರುಣ್ಯ, ಗಿರಿಜಮ್ಮ, ಗೌರಮ್ಮ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಇವತ್ತಿನ ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ಪ್ರೋಗ್ರಾಮ್ಗಳು ಕೂಡ ಚೆನ್ನಾಗಿದೆ, ಆರಾಮಿದ್ದೀರಾ ಮೇಡಮ್ ಅಂತ ತಿಳಿಸ್ತಿದ್ದಾರೆ. ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಿ ಅನ್ನೋದನ್ನು ಕೂಡ ಸಂದೇಶದಲ್ಲಿ ತಿಳಿಸಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಈ ಯುಗದಲ್ಲಿ ಜನ್ಮವೆತ್ತಿ ನಾನಾ ಪಾಪಕರ್ಮಗಳನ್ನು, ಅನ್ಯಾಯ, ಅಗೌರವದ ಅನುಭವಗಳನ್ನು ಅನುಭವಿಸುವಂತಹ ನಮ್ಮ ಬದುಕಿಗೆ ಕನ್ನಡಿ ಇದ್ದಂತೆ. ವಿಧಿಯ ಆಟದ ಮುಂದೆ ನಮ್ಮ ಆಟ ಶೂನ್ಯ. ಆ ಸೂತ್ರಧಾರನ ಆಟವು ವಿಚಿತ್ರ ಎಂಬುದು ನಮಗೆ ಅರಿವಿದ್ರು ನಾವು ಪಾಪಕರ್ಮಗಳ ಮಾಡಿ ಯಾವುದಕ್ಕೂ ಕ್ಯಾರೆ ಎನ್ನದೆ ಇಂದಿನ ಪೀಳಿಗೆಯ ವರ್ತನೆ ಜ್ವಲಂತ ಸಾಕ್ಷಿ ಎಂಬುದನ್ನು ಸಾಬೀತುಪಡಿಸುವ ಒಂದೇ ಬಳ್ಳಿಯ ಹೂಗಳು ಚಿತ್ರದ ನೀನೆಲ್ಲಿ ನಡುವೆ ದೂರ ಶೋಕದ ಸಂದೇಶವನ್ನು ಸಾರುವಂಥ ಹಾಡನ್ನು ನಮ್ಮ ಕೇಳುಗರಿಗಾಗಿ ದಯಮಾಡಿ ಪ್ರಸಾರಿಸಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಬೋಪಾ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನಾ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ನನ್ನ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನ ನೀವು ಆಯ್ಕೆ ಮಾಡಿರುವಂಥ ಮೂರು ಹಾಡುಗಳಲ್ಲಿ ನಮಗಾಗಿ ಮಹಾಕ್ಷತ್ರಿಯ ಚಿತ್ರದ ಈ ಭೂಮಿ ಬಣ್ಣದ ಬುಗುರಿ ಗೀತೆ ತುಂಬ ಇಷ್ಟ. ಸಾಹಿತ್ಯ, ಸಂಗೀತ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಜೀವನವೇ ಒಂದು ಬಣ್ಣದ ಬುಗುರಿ ಇದ್ದ ಹಾಗೆ, ಬುಗುರಿಯನ್ನು ಆಡಿಸುವುದು ಆ ದೇವರು, ಅವನು ಆಡಿಸಿದ ಹಾಗೆ ನಾವು ಆಡಬೇಕಷ್ಟೇ ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮಹಾಕ್ಷತ್ರಿಯ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಹಿಳೆಯರನ್ನ ಕಾಡುವ ಪಿಸಿಒಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ತೊಯಜಾಕ್ಷಿಬಾಯಿ ಎಸ್. ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಎಂಎಸ್ ದ್ಯಾಮಲಾಂಬಿಕಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಹಾಸ್ಪಿಟಲ್ ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9846720713 ಮತ್ತೊಂದು 9141917272. ದೂರವಾಣಿ ಸಂಖ್ಯೆ 08194295649. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಿ ಹಾಗೂ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 ಪ್ರಸಾರವಾಗುತ್ತೆ. ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ, ನಮಸ್ಕಾರ ಎಲ್ರಿಗೂ. ಕಾರ್ಯಕ್ರಮಗಳು ಮತ್ತು ಹಾಡುಗಳು ಇಂದು ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಕಿಷ್ಕಿಂಧ ನಗರ ಗಂಗಾವತಿ

ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ. ಇಂದಿನ ನಿಮ್ಮ ಆಯ್ಕೆಯ ಹಾಡುಗಳು ಸೂಪರ್, ಉತ್ತಮವಾಗಿದೆ, ಕಾರ್ಯಕ್ರಮ ಕೇಳ್ತಾ ಇದ್ದೇನೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಅನಿತಾ ಅನಂತರಾಜು ಗೊರ್ಲಡಕು ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಮುಂದಿನ ಸಂದೇಶ, ನಮಸ್ತೆ ಆಕಾಶವಾಣಿಗೆ, ಶುಭ ಸಂಜೆ. ನಮಗೆ ಇಷ್ಟವಾದ ಚಿತ್ರ ಮಹಾಕ್ಷತ್ರಿಯ ಪ್ರಸಾರ ಮಾಡಿ ದಯವಿಟ್ಟು ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ, ಸಂಜಯ್ ಹಾಗೂ ಧನ್ಯ. ಈಗಷ್ಟೇ ಗೀತೆ ಪ್ರಸಾರ ಆಯಿತು, ನೀವು ಕೂಡ ಕೇಳಿರ್ತೀರಿ ಅಂತ ಭಾವಿಸ್ತಾ ಮುಂದಿನ ಸಂದೇಶಕ್ಕೆ ಹೋಗ್ತೇನೆ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಪ್ರಸಾರ ಮಾಡುವಂಥ ಮೂರು ಹಾಡುಗಳು ಕೂಡ ಚೆನ್ನಾಗಿದೆ, ಪ್ರಸಾರ ಮಾಡಿ ಶುಭ ಸಂಜೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನ ಸಂದೇಶ, ಕಲ್ಲೇಶ್ವರಪ್ಪ ಮಾಜಿ ಸೈನಿಕರು ಮುಸ್ಟೂರು ಜಗಳೂರು ತಾಲೂಕು. ಇವತ್ತಿನ ಆಯ್ಕೆ ಮಾಡಿರುವಂಥ ಎಲ್ಲ ಹಾಡುಗಳು ಕೂಡ ಹಿಟ್ ಆಗಿದೆ ಹಾಗೂ ನನಗೆ ಇಷ್ಟವಾದಂತಹ ಗೀತೆಗಳು, ನಿಮ್ಮ ಪ್ರಸಾರಕ್ಕೆ ಕಾಯ್ತಾ ಇದ್ದೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವನಂದಪ್ಪ ಶಶಿಕಲಾ ಶ್ರವಣ್ ಶ್ರೇಯಸ್ ಇವರಿಗೆ ಮೂರು ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಶ್ರೀ ಮುಂದಿನ ಸಂದೇಶ, ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ತಾಲೂಕಿನಿಂದ ಶುಭ ಸಂಜೆ ಅಂತ ಹೇಳಿ. ಹಾಗೆ ಈ ಭೂಮಿ ಬಣ್ಣದ ಬುಗುರಿ ಹಾಡು ನಮಗೂ ಇಷ್ಟ ರೀ. ಸಾಹಿತ್ಯ ಸಂಗೀತ ಅದ್ಭುತವಾಗಿದೆ, ಕೇಳಲು ಇಂಪಾಗಿದೆ. ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳಿ ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ನಿಶಾಂತ್ ನಿಶ್ಚಿತ ನಿಂಗೇಶ್ ಕಲಾವತಿ ಕೆಳಗೋಟೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ಎಲ್ಲ ಹಾಡುಗಳು ಕೂಡ ತುಂಬ ಸೊಗಸಾಗಿದೆ ಅಂಥೇಳಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕೊನೆಯದಾಗಿ ಸಂದೇಶ ಬಂದಿದೆ, ಮೇಡಮ್ ನಮಸ್ತೆ, ಒಂದೇ ಬಳ್ಳಿಯ ಹೂಗಳು ಹಾಡನ್ನು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನಜಿ ಮಾರಮ್ಮನಹಳ್ಳಿಯಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಒಂದೇ ಬಳ್ಳಿಯ ಹೂಗಳು ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ 5:30 ಇದೀಗ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಸುಮಾ. ಸ್ನೇಹಿತರೆ, ಒಂದಷ್ಟು ಇಂದಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಹಾಡುಗಳ ಬಗ್ಗೆ ಮಾತಾಡೋಣ ಅಂತ. ಸಂಗೀತಕ್ಕೆ ಹಾಡುಗಳಿಗೆ ಮನಸೋಲದ ಜೀವನೇ ಇಲ್ಲ ಅಲ್ವಾ? ಹಾಗೆ ಒಂದಷ್ಟು ಹಾಡುಗಳನ್ನು ಕೇಳಿದಾಗ ನಮ್ಮ ಬದುಕಿನ ಯಾವುದೋ ಘಟನೆಗಳಿಗೆ, ಹಾಗೆ ನಮಗೆ ಸಂಬಂಧಿಸಿದಂತಹ ವ್ಯಕ್ತಿಗಳಿಗೆ, ನಮ್ಮ ಬೇಸರಗಳಿಗೆ, ಆಘಾತಗಳಿಗೆ ಆ ಹಾಡುಗಳು ತುಂಬ ರಿಲೇಟ್ ಆಗಿರುತ್ತೆ ಆಗಿದೆ ಅಂತ ಅನಿಸುತ್ತೆ. ಇನ್ನೊಂದಷ್ಟು ಹಾಡುಗಳನ್ನು ಕೇಳಿದಾಗ ಖಂಡಿತ ಆ ಹಾಡುಗಳು ನಮ್ಮ ಮನಸ್ಸಿನ ಭಾವಗಳಿಗೆ ದನಿಯಾಗಿದೆ, ನಮ್ಮದೇ ಸ್ವಂತ ಅಂತ ಅನಿಸುತ್ತೆ. ನಿಮಗೂ ಹಾಗನಿಸಿದೆ ಅಲ್ವಾ? ಹಾಗಾದರೆ ಅಂಥ ಹಾಡುಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ನೀವು ಕರೆ ಮಾಡಬೇಕಾಗಿರುವಂಥ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640473, ಮತ್ತೊಂದು 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ಯಾರಿಸ್ ಪ್ರಣಯ ಚಿತ್ರದ ಈ ಗೀತೆಯನ್ನು.

0: ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಕರೆ ಮಾಡ್ತಾ ಇದ್ದಾರೆ. ಆರಂಭದ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ಕಾರ, ಹೆಸರೇಳಿ.
1: ನಮಸ್ತೆ, ನಳಿನಿ ಸತೀಶ್, ಸಂಗಮೇಶ್ವರ.
0: ಓಕೆ, ನಳಿನಿ ಅವರೇ, ವಿಷಯ ಗೊತ್ತಾಗಿದೆ ಕಾರ್ಯಕ್ರಮದ್ದು?
1: ಹಾ, ಗೊತ್ತಾಯ್ತು. ಸಾಂಗ್ಸ್ ಎಲ್ಲ ಹೇಗೆ ನಮಗೆ ರಿಲೇಟ್ ಆಗುತ್ತೆ, ನಮ್ಮ

0: ಮನಸ್ಸಿಗೆ ಅಥವಾ ನಮ್ಮ ಲೈಫ್ಗೆ ಅಂತಂದು ಕೇಳಿದ್ರು. ಅಂಡ್ ಕಾನ್ಸೆಪ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು, ನಮ್ಮ ಈ ಕೆಲವೊಂದು ಹಾಡುಗಳು ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿರ್ತವೆ ಮತ್ತೆ ನಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾಗಿರುತ್ತೆ. ಯಾಕೆ ಆತರ ಸಾಂಗ್ ಬಹಳ ಇದೆ, ಅದರಲ್ಲೂ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದಲ್ಲಿ ಹಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಅಂತ ಸಾಂಗ್ ಇದೆಯಲ್ಲ, ಆ ಸಾಂಗ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅದು ಕುತ್ಕೊಂಡು ಕೇಳ್ತಾ ಇದ್ರೆ ಎಷ್ಟು ಅರ್ಥ ಗರ್ಭಿತವಾಗಿದೆಯಲ್ಲಪ್ಪ ಈ ಹಾಡು ಅಂತ ಅನ್ಸುತ್ತೆ.
1: ಬದುಕಿನ ಸತ್ಯಗಳನ್ನೇ ಹಾಡುಗಳಲ್ಲಿ ನಿರೂಪಿಸ್ತಾರೆ ಅಲ್ವಾ?
0: ಖಂಡಿತ. ಆಮೇಲೆ ಅದರಿಂದ ಎಷ್ಟು ಲೈಫ್ ಚೇಂಜ್ ಆಗ್ಲೋಬಹುದು. ಅಂಡ್ ಮತ್ತೆ ಒಲವು ಗೆಲುವಿನಲ್ಲಿ ರಾಜ್ಕುಮಾರ್ ಹಾಡೋದು ಒಂದು ಇದೆ, ಅಣ್ಣ ನಿನ್ನ ರೂಪ ಮರೆಯಲಾರೆ ಅಂತಂದೊಂದು ಸಾಂಗ್ ಇದೆ, ಅದು ಅಣ್ಣಂಗ ಬಗ್ಗೆ ಹೇಳೋದು. ಅದು ತುಂಬಾ ಬೇಜಾರಾಗುತ್ತೆ, ಆ ಹಾಡು ಕೇಳಿದ್ರೆ ಮಾತ್ರ ನನಗೆ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಅದು ನಮ್ಮ ಮನೇಲಿ ನಡೆದ ಘಟನೆ ಆಗಿರೋದ್ರಿಂದ ಅದು ನಮ್ಗೆ ಮನ್ಸಿಗೆ ತುಂಬಾ ಬೇಜಾರ ತರುತ್ತೆ. ಕೆಲವೊಂದು ಹಾಡುಗಳು ಕಣ್ಣೀರು ತರಿಸೋದು ಉಂಟು, ಖಂಡಿತ ಖಂಡಿತ ತರಿಸುತ್ತೆ. ಇನ್ನೊಂದು ಹೊಸಲು ಮೆಟ್ಟಿದ ಹೆಣ್ಣು ಚಿತ್ರದೊಂದಿದೆ, ಪೂನಗೆ ದೈವದ ಸನ್ನಿಧಿಯ ಭೂಮಿಗೆ ಬಂದ ಪೌರ್ಣಮಿಯೇ ಅಂತನ್ಬಿಟ್ಟು ಆ ಹಾಡು ಕೂಡ ಅಷ್ಟೇನೆ, ತುಂಬಾ ಚೆನ್ನಾಗಿದೆ ಆ ಹಾಡನ್ನು ಕೂಡ. ಏನು ತಪ್ಪು ಮಾಡಿರಲ್ಲ ಮನುಷ್ಯ, ಏನು ತಪ್ಪು ಮಾಡಿರಲ್ಲ, ಆದ್ರೂ ಅವನ ಮೇಲೆ ತಪ್ಪಿನ ಅಪವಾದನೆ ಬಂದ್ಬಿಟ್ಟಿರುತ್ತೆ. ಓಕೆ, ನನ್ನ ಯಾರಿಗೆ ಹೇಳಿ, ಮಗುಗೆ ಗೊತ್ತು, ಎಲ್ಲಾ ಗೊತ್ತಿರುತ್ತೆ ಮಗುಗೆ ಏನು ಅಂತ ಗೊತ್ತಿರುತ್ತೆ, ಆದ್ರೆ ಮಗುಗೆ ತಿಳುವಳಿಕೆ ಇಲ್ಲ, ಬಾಯಿ ಬಿಟ್ಟು ಹೇಳಲಿಕ್ಕೆ ಬಾಯಿ ಇಲ್ಲ, ಇನ್ನೇನ್ ಮಾಡೋದು, ದೇವ್ರೆ ಕಾಯ್ಬೇಕು, ದೇವ್ರೆ ಹೇಳ್ಬೇಕು ಅನ್ನೋದೊಂದು ಒಂದು ಮೀನಿಂಗ್. ಅದು ತುಂಬಾ ಚೆನ್ನಾಗಿದೆ, ಹೇಳ್ಕಂತ ಹೋಗ್ಬಿಟ್ರಂತೂ ತುಂಬಾ
1: ಸಾಕಷ್ಟಿದೆ ಅಲ್ವಾ. ಎಲ್ಲಾ ಕ್ರೆಡಿಟ್ ಕೂಡ ನಮ್ಮ ಚಿತ್ರ ಸಾಹಿತಿಗಳಿಗೆ ಸಿಗ್ಬೇಕು.
0: ಹೌದು,
1: ಅಂತಂತ ಗೀತೆಗಳನ್ನ
0: ಕಷ್ಟಪಟ್ಟು ಬರೀತಾ ಇರ್ತಾರಲ್ವ ಅವರು, ಎಷ್ಟು ಸಲಿ ಪದಗಳನ್ನ ಚೇಂಜ್ ಮಾಡಿರ್ತಾರೆ, ಎಷ್ಟು ಸಲಿ ಸಾಹಿತ್ಯ ಚೇಂಜ್ ಮಾಡಿರ್ತಾರೆ. ಸೊ ಈ ತರ ಎಲ್ಲ ಕಷ್ಟಪಟ್ಟು ಬರ್ದಿರ್ತಾರೆ, ಡೇ ಅಂಡ್ ನೈಟ್ ತಿಂಡಿ ತಿಂತಾರೋ ಇಲ್ಲ ಗೊತ್ತಿಲ್ಲ, ಟೀ ಕುಟ್ಕೊಂಡ್ರು ಪಾಪ ಬರ್ದಿರ್ತಾರೆ. ಸೊ ಖಂಡಿತ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಂದು ಹೇಳ್ಬೇಕು, ತುಂಬಾ ಥ್ಯಾಂಕ್ಸ್ ಕೂಡ ಹೇಳ್ಬೇಕು. ಅಷ್ಟು ಒಳ್ಳೊಳ್ಳೆ ಸಂಗೀತ ಸಾಹಿತ್ಯ ನಮಗೆ ಕೊಟ್ಟಿದ್ದಾರೆ, ಮರೆಯಲಾಗದಂತ ಹಾಡುಗಳು ಇವೆಲ್ಲ.
1: ಎವರ್ಗ್ರೀನ್ ಅಂತೀವಲ್ಲ ಹಾಗೆ,
0: ಹೌದು ಎವರ್ಗ್ರೀನ್ ಸಾಂಗ್. ಇನ್ನೊಂದು ನಂಜುಂಡನಕ್ಕಗ ಅಂತ ಒಂದು ಚಿತ್ರದಿದೆ, ಬಾಳು ಒಂದು ಬಂಡಿ ಓ ಪಯಣಿಕಾತ ಅಂದ್ರೆ ನಾವು ನೆನ್ಸ್ಕೊಂಡಂಗೆ ಏನು ಆಗಲ್ಲ, ಎಲ್ಲ ದೇವರು ಏನು ಅವನಿಗೆ ನೆನ್ದಿ ಬೇಕು ಹಾಗೆ ನಡೆಸ್ತಾರೆ ನಮ್ಮನ್ನ, ನಮ್ಮಂತೆ ಏನು ನಡೆಯೋದಿಲ್ಲ ಅಂತಂದು ಅದೊಂದು ಸಾಹಿತ್ಯ ತುಂಬಾ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ. ಸೊ ಇಂಥ ಸಾಂಗ್ಸ್ ಗಳೆಲ್ಲ ನಮ್ಗೆ ಇಷ್ಟ ಆಗುತ್ತೆ. ಅಂಡ್ ಮೇಲಾಗಿ ಇಂಥ ಸಾಂಗ್ಸ್ ಎಲ್ಲ ನನಗೆ ನೆನ್ಪಿಗೆ ಕೂಡ ಬರ್ತಾ ಇರುತ್ತೆ, ನಾನು ಹಾಡ್ತಾ ಇರ್ತೀನಿ ಇಂಥ ಹಾಡುಗಳನ್ನೆಲ್ಲ ನಾನು ಕೂಡ.
1: ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ.
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು, ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್,
1: ಹೆಸರು ಹೇಳಿ.
2: ನನ್ನ ಹೆಸರು ಮಧುಮತಿ ಅಂತ ಅಂದ್ರೆ.
1: ಓಕೆ, ಮಧುಮತಿ ಅವರು
2: ದೊಡ್ಡೇರಿಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್.
1: ಓಕೆ ಮಧುಮತಿ ಅವರೇ, ಕಾರ್ಯಕ್ರಮದಲ್ಲಿ ಹಾಡುಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು.
2: ಹೌದು ಹೌದು ಮೇಡಮ್, ಹಾಡುಗಳ ಬಗ್ಗೆ. ಇವತ್ತೆಲ್ಲ ಕೇಳುಗರಿಗೂ ಶುಭ ಸಂಜೆ. ಹಾಡು ಅನ್ನೋದು ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡ್ತವೆ ಮೇಡಮ್. ಆಮೇಲೆ ಈ ಹಾಡುಗಳು ಸಾಹಿತ್ಯಗಳು ಒಂದಕ್ಕೊಂದು ಮನಸ್ಸಿಗೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರ್ತದೆ. ಈ ಸಂಗೀತದಲ್ಲಿ ಇರತಕ್ಕಂತ ಶಕ್ತಿ ಇತ್ತೀಚೆಗೆ ಸೈನ್ಸ್ ಪ್ರಕಾರ ಒಂದು ಪ್ರೂಫ್ ಆಗಿದೆ. ಆ ಮಾನಸಿಕವಾಗಿರ್ತಕ್ಕಂತಹ ಒಂದು ಸ್ಥಿತಿಯನ್ನು ಕೂಡ ಈ ಸಂಗೀತದಿಂದ ಹಾಡಿನಿಂದ ವಾಸಿ ಮಾಡಬಹುದು ಅಂತ. ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ, ಅದು ಒಂದು ಟಾನಿಕ್ ತರ. ಇನ್ನ ನಮ್ಮ ಕನ್ನಡ ಸಿನಿಮಾ ಫೀಲ್ಡ್ ಅಲ್ಲಿ ಬಹಳಷ್ಟು ಫಿಲಂಗಳು ನಮ್ಮ ಜೀವನಕ್ಕೆ ಹತ್ರವಾಗಿದೆ, ಹಾಡುಗಳು ಒಂದಕ್ಕೊಂದು ರಿಲೇಷನ್ ಇದೆ. ಒಂದು ಹಾಡುಗಳನ್ನ ಕೇಳಿದ್ರೆ ಮನ್ಸಿಗೆ ಒಂಥರ ಬೇಜಾರು ಅನ್ಸುತ್ತೆ, ಒಂದ್ ಹಾಡುಗಳನ್ನ ಕೇಳಿದ್ರೆ ಇನ್ನೂ ಕೇಳ್ಬೇಕು. ಎವರ್ ಗ್ರೀನ್ ಸಾಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಮೇಡಮ್. ಅದ್ರಲ್ಲಿ ನನಗೆ ಇಷ್ಟ ಆಗಿರುವಂತದ್ದು ಅಂದ್ರೆ ಹೊಂಬಿಸಲು ಫಿಲಂ ಇಂದ ಡಾಕ್ಟರ್ ರಾಜ್ ಇವರು ವಿಷ್ಣುವರ್ಧನ್ ಮತ್ತೆ
1: ಆರತಿ ಅವರ
2: ನೀರು ಬಿಟ್ಟ ನೆಲದ ಮೇಲೆ ಧೋನಿ ಸಾಗದು.
1: ಹೌದು ಹೌದು.
2: ಆಮೇಲೆ ಮೀನು ನೀರಿಂದ ಮೀನು ಹೊರಗ್ ಬಂದ್ರೆ ಮೇಡಮ್, ಇದು ಜೀವನಕ್ ತುಂಬಾನೇ ಹತ್ರವಾಗಿದೆ. ಒಬ್ರಿಗೊಬ್ರು ನಾವು ಏನ್ ಸಂಘ ಜೀವಿ ಇದೀವಿ, ಒಬ್ರಿಗೊಬ್ರು ಅವಿನಾಭಾವ ಒಂದು ಭಾವನೆ ಸಂಘಟನೆಯಲ್ಲಿ ಬರ್ತಾ ಇದೀವಿ ಮೇಡಮ್. ನಾವು ನಮ್ ಮನೆ ಕುಟುಂಬ ಮನೆಯಲ್ಲಿ ಎಲ್ಲಾ ಸದಸ್ಯರು ಇರ್ತಾರೆ, ಒಬ್ರನ್ ಬಿಟ್ಟು ಒಬ್ರನ್ನ ಇರಕ್ಕಾಗಲ್ಲ. ಈಗ ಎಕ್ಸಾಂಪಲ್ ಅಣ್ಣ ತಂಗಿ ಇರ್ಬೋದು ಅಂದ್ರೆ ನಾನು ಹೇಳ್ತಿರೋದು ಏನು ಆ ಸಂಬಂಧಗಳು ಡೆಪ್ತ್ ಆಗಿ ಒಳಗ್ ಹೋಗಿರ್ತಾರೋ, ಬೇಕೇ ಬೇಕು ಸಂಬಂಧ ಅಂತ ಗಟ್ಟಿಯಾಗಿ ಏನು ಬೇರೂರುತ್ತೋ ಆ ಸಂಬಂಧಗಳು ಅಂತವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಈಗ ಗಂಡ ಹೆಂಡತಿ ಎಷ್ಟೋ ಸರ ನಾವು ಮದ್ವೆ ಆಗಿ 1 ವರ್ಷ 2 ವರ್ಷ ಆಗಿರ್ತಾರೆ, ಜಗಳ ಆಡಿರ್ತಾರೆ.

0: ಒಬ್ಬರಿಗೆ ಅರ್ಥನೇ ಆಗಿರೋದಿಲ್ಲ, ಅದು ಜೀವನ ಅಂದ್ರೆ ಅರ್ಥನೇ ಆಗಿರೋದಿಲ್ಲ. ಆಮೇಲೆ ಅಣ್ಣ ತಂಗಿಗಳಿರ್ತಾರೆ, ಅವ್ರು ಒಬ್ರಿಗೊಬ್ರು ತುಂಬಾನೇ ಚೆನ್ನಾಗಿರ್ತಾರೆ, ಅವರೆಲ್ಲೋ ಬೇರೆ ಫಾರಿನ್ ಅಲ್ಲಿ ಇರ್ಬೋದು, ಇಂಡಿಯಾದಲ್ಲಿ ಇರ್ಬೋದು, ಫೋನ್ ಮೂಲಕ ಆಗ್ಲಿ ಸಂಬಂಧಗಳನ್ನ ಗಟ್ಟಿ ಮಾಡುವಂತ ಹಾಡುಗಳು ಬಹಳ ಇದೆ ಮೇಡಮ್, ಅದ್ರಲ್ಲಿ ಹೊಂಬಿಸಲು ಅದೊಂದು. ಇನ್ನೊಂದು ಒಂದು ಅದು ಫಿಲಂ ಹೆಸರು ಮತ್ತೆ ಅನ್ಸುತ್ತೆ ಮೇಡಮ್, ರಾಜೇಶ್ ಮಾಡಿದ್ದಾರೆ, ಯಾವ್ದಂದ್ರೆ ಮಾತುಗಳು ಉಳಿದೆ, ನೂರು ಮಾತುಗಳು ಉಳಿದಿವೆ ಅಂತ ಹಾಡಿದೆ ಅಲ್ಲ ಮೇಡಮ್, ಅದು
1: ಇದು ಅಲ್ವಾ, ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ತುಂಬಾ ಚೆನ್ನಾಗಿದೆ.
0: ಉಳಿದಿದೆ ಆ ಹಾಡಲ್ಲಿ ಮೇಡಮ್, ಆ ವೈಶ್ಯವಾಟಿಕೆಯಿಂದ ಕರ್ಕೊಂಡ್ ಬಂದಿರ್ತಾರೆ ಮೇಡಮ್ ಮದ್ವೆ ಆಗ್ಬೇಕು ಅಂತ ಹೇಳಿ, ಅದು ಇದು ಜೀವನಕ್ಕೆ ತುಂಬಾನೇ ಹತ್ರ ಇದೆ. ಬಹಳಷ್ಟು ಈ ಕೇಳಿದೀನಿ ಮೇಡಮ್, ಯಾರು ಅಂತ ಒಂದು ಇದ್ರಲ್ಲಿ ಇದ್ರು, ಅವ್ರನ್ನ ಮದ್ವೆ ಆಗ್ಬೇಕಂತಿದ್ವಿ, ಬಟ್ ಸಮಾಜ ಒಪ್ತದ ಇಲ್ಲೋ, ಮನೆಯವ್ರು ಒಪ್ತಾರ ಇಲ್ಲ ಅನ್ನೋದು ಇನ್ಸಿಡೆಂಟ್ ಅನ್ನೆಲ್ಲ ನಾವು ಕೇಳಿದೀವಿ. ಆ ಮದ್ವೆನೂ ಆಗಿ ಸಕ್ಸಸ್ ಮಾಡಿದ್ದಾರೆ ಮೇಡಮ್, ಆ ತರ ಮದ್ವೆ ಆ ತರದಿಂದ ಬಂದಿರ್ತಕ್ಕಂತ ಒಂದು ಕಪಲ್ಸ್ ಕೂಡ ಅವರು ಜೀವನವನ್ನ ತುಂಬಾ ಚೆನ್ನಾಗಿ ನೋಡಿದವರು ಇದಾರೆ. ಈ ಹಾಡುಗಳೆಲ್ಲ ನಮ್ ಕೆಲವೊಂದ್ ಜೀವನಕ್ಕೆ, ನಮ್ಮ ಜೀವನಕ್ಕೆ ಹತ್ತಿರವಾಗಿರ್ತದೆ ಮೇಡಮ್, ಇದನ್ನೆಲ್ಲ ನಾವು ಸ್ವಲ್ಪ ಗಮನಿಸ್ಬೇಕು.
1: ಮತ್ತೆ
0: ಇನ್ನೊಂದು ಮೇಡಮ್, ಇಲ್ಲಿ ತೀರ್ಥಹಳ್ಳಿ ಹತ್ರ ಒಂದು ಹಳ್ಳಿ ಇತ್ತು, ಅದು ಅದು ನಿಮ್ಮ ರೇಡಿಯೋದಲ್ಲೇನೆ ಕೇಳಿದ್ದೆ ನಾನು. ಈ ಸಂಗೀತಕ್ಕೆ ಮನುಷ್ಯರು ಅಷ್ಟೇ ತಲೆ ಬಾಗದೆ ಇರ್ತಕ್ಕಂಥದ್ದಲ್ಲ, ಈ ಪ್ರಾಣಿ ಪಕ್ಷಿಗಳು ಹಾವುಗಳು ಹಾವು ಕೂಡ ಈ ಸಂಗೀತಕ್ಕೆ ತಲೆ ಬಾಗುತ್ತೆ ಅಂತ. ಆ ಕರೋನಾ ಟೈಮಲ್ಲಿ ಅವರು ಟ್ರಾನ್ಸ್ಫರ್ ಆಗಿ ಹೋಗಿ ನಮ್ ಬಾಗ್ದವ್ರು ಇಲ್ಲಿ ಹಿರಿಯೂರ್ನವರವರು ತೀರ್ಥಹಳ್ಳಿ ಟ್ರಾನ್ಸ್ಫರ್ ಆಗಿ ಹೋದಾಗ ಹೋಗಿ ನೆಕ್ಸ್ಟ್ ಡೇನೆ ಲಾಕ್ಡೌನ್ ಆಗ್ಬಿಡ್ತು, ತುಂಬಾ ಮಳೆ ಬಂತು ಅವತ್ತು. ಮಳೆ ಬಂದಾಗ ಅದ್ ಹೆಂಗ ಹಾವು ಬಂದು ಅವ್ರ ಮನೆ ಸೇರ್ಕೊಂಡ್ಬಿಟ್ಟಿತ್ತು, ಅವ್ರು ನರ್ಸ್ ಆಗಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ರು ಮೇಡಮ್. ಅವರು ಹೋಗೋದು 4 ದಿನ ರೇಡಿಯೋ ಕೇಳಿದೆ ಅಂತೆ ಮೇಡಮ್, ಹಾಡು ಕೇಳಿದೆ ಅಂತೆ ಅದು ಹಾವು, ನಿಮ್ಮ ರೇಡಿಯೋದಲ್ಲಿ ಹಾಕಿದ್ರು ಮೇಡಮ್, ಅದನ್ನ ಕೇಳಿದ್ದೆ ನಾನು. ಸರೋಜಾನ ಒಬ್ರು ಸಿಸ್ಟರ್ ಅವರು ಸಿಸ್ಟರ್ ಅಲ್ಲಿ ಟ್ರಾನ್ಸ್ಫರ್ ಆದಾಗ ಅವ್ರು ಹಾವದ ಒಟ್ಟಿಗೆ ಇದ್ದಾರೆ ಮೇಡಮ್, ಅವ್ರು ಹಾವಿನ ಜೊತೆಗೆ ಇದ್ರೆ 3 ದಿನ ಅದೇನೋ ಮಾಡ್ಲಿಲ್ಲ ಅಂತೆ, ಸಂಗೀತ ಕೇಳ್ತಾ ಇತ್ತು, ನಾನು ಅದಕ್ಕೆ ಕಾಲು ಇಡ್ತಾ ಇದ್ದೆ ಅಂತ ಅವರೆಲ್ಲ ಹೇಳ್ಕೊಂಡ್ರು ಮೇಡಮ್. ಅಂದ್ರೆ ಸಂಗೀತಕ್ಕಂತ ಒಂದು ಶಕ್ತಿ ಇದೆ, ಸಂಗೀತಕ್ಕೆ ಅಂತ ಒಂದು ನೆಮ್ಮದಿ ಕೊಡುವಂತಹ ಒಂದು ಇದು ಇದೆ ಮೇಡಮ್. ಅದಕ್ಕೆ ಸಾಹಿತ್ಯ ಅಷ್ಟೊಂದು ಚೆನ್ನಾಗಿ ಬರೆಯತಕ್ಕಂತ ಡೈರೆಕ್ಷನ್ ಇತ್ತು, ನಿರ್ದೇಶಕರಿದ್ರು, ಬಹಳಷ್ಟು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಕೊಡುಗೆಗಳು ಸಿಕ್ಕಿದೆ ಮೇಡಮ್, ಸಂಗೀತಕ್ಕೋಸ್ಕರ, ಸಿನಿಮಾಗೆ, ಹಾಡ್ಗೆ ಎಲ್ಲ.
1: ಓಕೆ, ಒಳ್ಳೆ ವಿಷಯಗಳು ಹಂಚ್ಕೊಂಡ್ರಿ ಮಧುಮತಿ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್
1: ಯು, ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ನಾವು ಮಾಡಪ್ಪನಿಂದ ಅಂಗಡಿ ಮಹೇಶ್ ಅಂತ.
1: ಮಹೇಶ್ ಅವರು, ಕಾರ್ಯಕ್ರಮದ ವಿಷಯ ಗೊತ್ತಿದೆ ನಿಮ್ಗೆ?
2: ಗೊತ್ತಿದೆ ಮೇಡಮ್, ಸಂಗೀತದಲ್ಲಿ ಇರತಕ್ಕಂತ ಮಹತ್ವ ಎಷ್ಟು ಅಂದ್ರೆ,
1: ಹಾಡುಗಳ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ?
2: ಹೌದು, ಬಹಳ ಅದ್ಭುತವಾಗಿದೆ ಅಂತ ಸಂಗೀತ ಇದು ಅಂದ್ರೆ, ನಾವ್ ಎಷ್ಟೇ ಏನೇ ಮಾಡ್ಕೊಂಡ್ ಏನೋ ಒಂಥರ ಒಂದು ಸಾಹಿತ್ಯ ಸಂಗೀತ ಹಾಡು ಒಂದು ಗಂಭೀರವಾದ ಒಂದು ಇದು ಕೇಳಿದೆ, ಎಷ್ಟೊಂಥರ ಮನಸ್ಸಿಗೆ ಉಲ್ಲಾಸ. ಈಗ ತಂದೆ ಎಲ್ಲ ಕೆಲಸ ಮಾಡ್ಕೊಂಡ್ ಮಗು ಬಂದಾಗ ಎಷ್ಟು ಆಟ ಆಡಿದಾಗುತ್ತೋ ಅಷ್ಟು ಒಂದು ಸಾಹಿತ್ಯ ಸಂಗೀತದಲ್ಲಿ ಇರುತ್ತೆ. ಸಂಗೀತ ಅಂದ್ರೆ ಒಂದು ಏನೋ, ಈಗ ಕೆಲವರು ಅವ್ರಿಗೇನು ಗೊತ್ತಿರಲ್ಲ, ಆದ್ರೆ ಏನೋ ಒಂಥರ ಹಾಡು ಕೇಳ್ಕೊಂತ ಅವ್ರ ಪಾಡಿಗೆ ಅವರೇ ಹಾಡ್ಕೊಂಡು ಹೋಗ್ತಾರೆ.
1: ಕೇವಲ ಮನೋರಂಜನೆ ಅಷ್ಟೇ ಅಲ್ಲ ಅಲ್ವಾ, ಬದುಕಿನ ಹಲವಾರು ಸತ್ಯಗಳನ್ನ ಹಾಡುಗಳು ತಿಳಿಸುತ್ತೆ.
2: ಹೌದು ಮೇಡಮ್,
1: ಕೇವಲ ಮನೋರಂಜನೆಗಷ್ಟೇ ಸೀಮಿತವಾಗಿಲ್ಲ ಹಾಡುಗಳು.
2: ಹೌದು ಮೇಡಮ್,
1: ಅದ್ರ ಆಚೆಗೂ ಕೂಡ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ನಾವು ತಿಳ್ಕೋಬಹುದು ಅಂತ.
2: ಹೌದು ಮೇಡಮ್, ಹೌದು ಮೇಡಮ್, ಸಂಗೀತ ಅಂತಂದ್ರೆ ಅದ್ರಲ್ಲಿ ಇರ್ತಕ್ಕಂತ ಮಹತ್ವ ನಮ್ ಕೈಲಿ ಎಷ್ಟು ಹೇಳಿದ್ರು ಕಮ್ಮಿನೇ.
1: ಹೌದು,
2: ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ಮೇಡಮ್ ಅವ್ರು ಹೇಳ್ದಂಗೆ ಯಾವ್ದು ಹಾವು ಕುಣಿತು ಕೇಳ್ತು ಅಂತ
1: ಆಲಿಸಿದೆ ಅಂತೆ 3 ದಿನ.
2: ಹಾವು ಕೇಳಿದ್ದು ಅದು ನಮ್ಗೆ ಗೊತ್ತಿರ್ಬೇಕಾದ್ರೆ ಮೇಡಮ್ ಅವ್ರು ಹೇಳ್ದಾಗ ನಮ್ಗೆ ಖುಷಿಯಾಗಿ ಕೇಳಿ ಚೆನ್ನಾಗಿದೆ ಮೇಡಮ್, ಒಟ್ಟು ಸಂಗೀತಕ್ಕೆ ಒಳ್ಳೆ ಮಹತ್ವ ಇದೆ ಅಂತ ನಾನು ಹೇಳಿ.
1: ಓಕೆ ಮಹೇಶ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ನಮಸ್ತೆ. ಹಲೋ, ನಮಸ್ತೆ.
3: ನಮಸ್ಕಾರ ಮೇಡಮ್ ಅವರೇ.
1: ಹೆಸರೇಳಿ?
3: ತಿಪ್ಪಾರೆಡ್ಡಿ, ಮಲ್ಲೂರಳ್ಳಿಯಿಂದ.
1: ಮಲ್ಲೂರಳ್ಳಿ, ಕೇಳಿಸ್ಕೊತಾ ಇದೀರಿ ಕಾರ್ಯಕ್ರಮ, ಕೇಳ್ತಾ ಇದ್ದೀರಾ?
3: ಹೌದೌದು ಮೇಡಮ್ ಅವರೇ, ನಾವು ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಕೇಳ್ತಾ ಇದೀವಿ. ಕೆಲಸ ಮಾಡ್ಕಂತ.
1: ಏನ್ ಕೆಲಸ ಮಾಡ್ತೀರಿ?
3: ರೈತರು ಮೇಡಮ್.
1: ರೈತರು? ಓಕೆ.
3: ರೈತರು ಕೆಲವೊಂದು ಸಾಹಿತ್ಯ ಹಾಡುಗಳ ಬಗ್ಗೆ ಕೇಳಿದೆ.
1: ಹೌದು,
3: ಅದರಲ್ಲಿ

0: ಈ ರೈತರ ಬಗ್ಗೆ ಹೇಳಂತದ್ದು ಒಂದು ಸಂಪತ್ತಿಗೆ ಸವಾಲು ಒಂದು ಅಲ್ಲ, ಮತ್ತೆ ಆಮೇಲೆ ಬಂಗಾರದ ಮನುಷ್ಯ
1: ಹೌದು, ರೈತ ಗೀತೆ
0: ಮೋಟಗಳು, ರೈತ ನೇಗಿಲ ಯೋಗಿ ಅಂತ ಬರ್ತದೆ,
1: ಕಾಮನಬಿಲ್ಲು ಚಿತ್ರದಲ್ಲಿ ಆ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಲ್ವಾ.
0: ನೋಡ್ರಿ ರೈತರ ಬಗ್ಗೆ, ರೈತರ ಬಂಗಾರದ ಮನುಷ್ಯ ನೋಡ್ರಿ ಎಷ್ಟು ಸಾಹಿತ್ಯ, ಏನು ಅವ್ರ ಮನುಷ್ಯ ಹೆಂಗ್ ಬರುತ್ತಾರೆ, ಏನ್ ದೇವ್ರೇ ಪ್ರತ್ಯಕ್ಷ ಹಿಂಗೆ ಬರಿ ಅಂತ ಹೇಳಿರ್ಬೋದು ಏನೋ ಅನಿಸ್ತದೆ ಮೇಡಮ್. ಅಕ್ಷರ ಜೋಡಣೆ ಸಾಹಿತ್ಯ ಎಲ್ಲ ನಮೂನಿ ಬಹಳ ಚೆನ್ನಾಗಿ ಬರೀತಾರೆ. ಆ ಸಾಹಿತಿಗಳು ಇನ್ನೂ ಜೀವಂತ ಮತ್ತೆ ಹುಟ್ಟಿ ಬರ್ಬೇಕು. ಈಗ ಏನು
1: ಅಲ್ಲ, ಅವರು ಏನ್ ಗೊತ್ತಾ, ಹಾಡುಗಳ ಮೂಲಕ ಜೀವಂತವಾಗಿರ್ತಾರೆ ಕೊನೆವರೆಗೂ ಕೂಡ, ಹಾಡುಗಳ ಮೂಲಕನೇ ಅವರು ಜೀವಂತವಾಗಿ
0: ಹುಟ್ಟಿ ಬರಬೇಕು ಅನಿಸ್ತದೆ ಮೇಡಮ್. ನೋಡ್ರಿ ಅದು ಬಂಗಾರದ ಮನುಷ್ಯ ಸಾಹಿತ್ಯ, ಸಂಪತ್ತಿಗೆ ಸವಾಲು ಸಾಹಿತ್ಯ, ಡೈಲಾಗ್ಗಳು, ಚಿತ್ರಕಥೆ, ಏನ್ ಸೊಗಸಾಗೈತಂದ್ರೆ ಈಗ ಮತ್ತೆ ಅಂತಾರೆ ಯಾರು ಹಾಡಾಗ್ಲಿ ರಚನೆ ಆಗ್ಲಿ ನಿರ್ದೇಶನ ಆಗ್ಲಿ ಬಹಳ ಚೆನ್ನಾಗಿದೆ ನೋಡ್ರಿ ಮೇಡಮ್. ಅಂತ ಸಾಹಿತ್ಯ ಮತ್ತೆ ಸಿಗ್ತವೇ ಇಲ್ಲ ಅನ್ನಂಗ ಆಗಿದೆ. ಹಾಡುಗಳು ಈಗೆಲ್ಲ ಕುಣಿಯೋದು, ಬ್ರೇಕ್ ಡ್ಯಾನ್ಸ್, ಬಕೆಟ್ ಡ್ಯಾನ್ಸ್ ಬರೀ ಇವೇ ಬರ್ತವೆ.
1: ಹಾಡುಗಳು ಇದೆ ಆದ್ರೆ ಒಂದಷ್ಟು ಸಾಹಿತ್ಯದಲ್ಲಿ ಮಧುರತೆ ಕಮ್ಮಿ ಆಗಿರ್ಬಹುದು, ಮಾಧುರ್ಯತೆ ಕಮ್ಮಿ ಆಗಿರ್ಬಹುದು, ವಿಷಯ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ.
0: ಅದು ಸಾಹಿತ್ಯ ಬರವಣಿಗೆ ಸ್ವಲ್ಪ ಈಗಿನ ತಕ್ಕಂತ ಐತೆ ಅಷ್ಟೇ,
1: ಹಾಗೆ ಬದಲಾದ ಕಾಲಕ್ಕೆ ತಕ್ಕ ಹಾಗೆ ಅಲ್ವಾ.
0: ಹೌದು ಮೇಡಮ್,
1: ಧನ್ಯವಾದಗಳು ತಿಪ್ಪಾರೆಡ್ಡಿ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ ನಮ್ಮ ಕಾರ್ಯಕ್ರಮಗಳಿಗೆ. ಕೇಳುಗರಿ, ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಮಹಿಳೆಯರನ್ನ ಕಾಡುವ ಪಿಸಿಓಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿಬಾಯಿ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಹಾಸ್ಪಿಟಲ್, ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 08194295649. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇನ್ನು ನಿಮ್ಮ ಮಾತು ನಮ್ಮ ಹಾಡು ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ
2: ಹಲೋ,
1: ನಮಸ್ತೆ, ಹೆಸರು ಹೇಳಿ.
2: ನಮಸ್ಕಾರ ಮೇಡಮ್, ಅರ್ಪಣೆ ತಾಲೂಕು ಚಿಡೇರಿಂದ ಕೆಲಸಗಳು ರಮೇಶ್ ಅಂತ ಹೇಳಿ.
1: ರಮೇಶ್ ಅವರು, ಓಕೆ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ರಮೇಶ್?
2: ಕೇಳ್ತಾ ಇದ್ದಾರೆ ಮೇಡಮ್. ಇದು ಒಂದು ಹಾಡಿನ ಬಗ್ಗೆ ಮೇಡಮ್.
1: ಹೌದು, ಹಾಡು ಅಥವಾ ಸಂಗೀತ ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ.
2: ಒಂದು ಕೇಳಿದ್ರೆ ಎಷ್ಟೋ ಮನಸ್ಸುಗಳು ಹಗುರಾಗ್ತವೆ, ಬೇಜಾರಾಗ್ತವೆ ಮತ್ತು ದುಃಖ ಆಗ್ತದೆ. ನಾವು ಅರ್ಪಣ ಇದು ಜೀವನ ಚಕ್ರ ಚಿತ್ರ ನೋಡಿದ್ವಿ ಮೇಡಮ್. ಅದರಲ್ಲಿ ದೊಡ್ಡ ಶ್ರೀಮಂತ ಮಗಳು ಒಬ್ಬೇ ಮಗಳಿಗಾಗಿನ ತನ್ನ ಆಸ್ತಿ ಎಲ್ಲ ಅವಳಿಗಾಗಿನ ನಿಮ್ಮಿಸ್ಲಿಟ್ಟು ಸಖತ್ತಾಗಿ ದುಡಿದಿರ್ತಾನೆ ಮೇಡಮ್. ಆ ಮಗಳು ತಂದೆ ತಾಯಿ ಮಾತು ಕೇಳ್ದ ಇನ್ನೊಬ್ಬನ ಮದುವೆಯಾಗಿ ಅವಳನ್ನ ಅಪೋಸಿಟ್ ವೈರಿನ ಮದುವೆಯಾಗಿ ತಂದೆ ತಾಯಿನ ಹೊರಗ್ ತೆಗ್ಬಿಡ್ತಾನೆ ಮೇಡಮ್.
1: ಹೌದು ಹೌದು,
2: ಡಬ್ಬಿ ಅವಾಗ ಅಂತಾನೆ ಅವನು, ನನ್ನವರು ಯಾರಿಲ್ಲ, ಯಾರಿಗೆ ಯಾರಿಲ್ಲ,
1: ಅದು ಸತ್ಯ ಕೂಡ ಅಲ್ಲ ಅಲ್ವಾ.
2: ಕಾಯಿಗೆ ಬಳ್ಳಿ ಆಸರ, ಮರಕ್ಕೆ ಬೇರೆ ಆಸರ ಅಂತಂದೇಳಿ ಹಾಡಿದೆ. ಆ ಹಾಡದ ಕೇಳಿ ತುಂಬಾ ಭಾವುಕರಾಗಿದ್ದೀವಿ ಮೇಡಮ್. ಕಣ್ಣೀರ್ ಬರೋಂತ ಹಾಡೋದು, ಕಣ್ಣೀರ್ ಬರೋಂತ ಚಿತ್ರ ಮೇಡಮ್, ಒಳ್ಳೆ ಚಿತ್ರ ಬಹಳ ಚೆನ್ನಾಗಿದೆ. ಆ ಹಾಡದ ಕೇಳಿ ನಮ್ಗೆ ತುಂಬಾ ಬೇಜಾರ ಮತ್ತು ದುಃಖ ಕೂಡ ಆಗಿತ್ತು ಮೇಡಮ್. ಒಳ್ಳೆ ಅಂತ ಹಾಡುಗಳನ್ನ ಕೇಳಿದ್ರೆ ಮನಸ್ಸು ಕೂಡ ಹಗುರ ಆಗ್ತದೆ ಮೇಡಮ್.
1: ಹೌದು,
2: ಸಂಗೀತದಿಂದ ಏನೆಲ್ಲ ಪ್ರಚೋದನೆ ಆಗ್ತದೆ ಅಂತ ತಿಳ್ತದೆ ಮೇಡಮ್ ನಮ್ಮ ಅನಿಸಿಕೆ.
1: ಹೌದು, ತುಂಬಾ ಹಾಡುಗಳು, ತುಂಬಾ ಒಳ್ಳೊಳ್ಳೆ ಹಾಡುಗಳಿದೆ. ಕೆಲವೊಂದಷ್ಟು ಹಾಡುಗಳು ಕೂಡ ನಮ್ಮ ನಮ್ಮ ಜೀವನದಲ್ಲಿ ನಡೀತಿರೋ ಘಟನೆಗಳಿಗೆ ಅದಕ್ಕೆ ಸಂಬಂಧಪಟ್ಟಿದೇನೋ ಅನ್ನೋ ರೀತಿಲಿ ಹಾಡುಗಳಿರುತ್ತೆ ಅಲ್ವಾ.
2: ಹೌದು ಮೇಡಮ್, ಬಂಧನ ಚಿತ್ರದಲ್ಲಿ ಇಷ್ಟು ವರ್ಧನವರು ಹಾಗೆ ಮಾಡಿರ್ತಾರಲ್ಲ ಮೇಡಮ್.
1: ಹೌದು ಹೌದು,
2: ತನ್ನ ಸ್ನೇಹಿತಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಾನೆ, ಫ್ರೆಂಡ್ಗೋಸ್ಕರ, ಗೆಳತಿಗೋಸ್ಕರ. ಆದ್ರೂ ಕೊನೆಗೆ ಸಾವನ್ನಪ್ಪೋ ಅಂತ ಒಳ್ಳೆ ದುಃಖವಾದ ಹಾಡುಗಳನ್ನ ಆಡ್ತಾರೆ ಮೇಡಮ್.
1: ಹೌದು, ಹಾಗೆ ಸುಮಾರು ಕಾದಂಬರಿಗಳು ಕೂಡ ಚಲನಚಿತ್ರಗಳಾಗಿ ತೆರೆ ಕಂಡಿದೆ. ಅಂತಹ ಕಾದಂಬರಿ ಆಧಾರಿತ ಏನಂದ್ರೆ ವಸ್ತುನಿಷ್ಠತೆ ಇರುತ್ತೆ ಆಲ್ರೆಡಿ ಅಲ್ಲಿ ಕಾದಂಬರಿಯಲ್ಲಿ, ಅದಕ್ಕೆ ತಕ್ಕನಾಗಿ ಹಾಡುಗಳನ್ನ ರಚ

ಯೋಚನೆ ಮಾಡಬೇಕು, ಕತೆಗೆ ತಕ್ಕನಾಗಿ ಕತೆಗೆ ಪೂರಕವಾಗಿ ಹಾಗೆ ಅದಕ್ಕೆ ಸಂಗೀತ ಕೊಡಬೇಕು ಅಲ್ವಾ. ತುಂಬಾ ಅದ್ಭುತವಾದ ಗೀತೆಗಳು ನಮ್ಮಲ್ಲಿದೆ. ಓಕೆ, ಧನ್ಯವಾದಗಳು ರಮೇಶ್ ಅವರೇ ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು, ನಮಸ್ತೆ. ಹಲೋ, ನಮಸ್ತೆ ಕೇಳುಗರೆ. ನಾಳೆ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ, ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ. ಕೇಳುಗರು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ನಾಳೆ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಕೇಳಿದ್ರೆ ನೀವು ಕೇಳಿದ್ರಿ ಡಾಕ್ಟರ್ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನ. ಹಾಗೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಹೆಸರೇಳಿ.
1: ನನ್ನ ಹೆಸರು ಕಾರುಣ್ಯ ಅಂತ ಮೇಡಮ್.
0: ಕಾರುಣ್ಯ, ಓಕೆ, ಶುಭ ಸಂಜೆ. ಎಲ್ಲಿಂದ ಕರೆ ಮಾಡ್ತಿರೋದು ಕಾರುಣ್ಯ?
1: ಕೊಟ್ಟೂರಿಂದ ಮೇಡಮ್.
0: ಕೊಟ್ಟೂರಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ಲ?
1: ಹೌದು ಮೇಡಮ್, ಕೇಳ್ತಾ ಇದೀವಿ.
0: ಹಾಡುಗಳ ಬಗ್ಗೆ ಮಾತಾಡ್ತಾ ಇದೀವಿ ಕಾರುಣ್ಯ. ನಿನಗೆ ಯಾವ ರೀತಿ ಹಾಡುಗಳು ಇಷ್ಟ?
1: ನಮಗೆ ಅಪ್ಪ ಇಲ್ಲ ಸಾಂಗ್ ಇಷ್ಟ ಮೇಡಮ್. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ.
0: ಅಪ್ಪ ಇಷ್ಟನಾ ನಿಮ್ಗೆ
1: ಮೇಡಮ್? ನನಗೆ
0: ಅಪ್ಪ ಇಷ್ಟನಾ ನಿಮ್ಗೆ?
1: ಹೌದು ಮೇಡಮ್.
0: ಓಕೆ, ಅದಕ್ಕೆ ಆ ಹಾಡು ಇಷ್ಟ ಆಗಿದೆ ಅಲ್ವಾ?
1: ಹೌದು ಮೇಡಮ್, ಅಪ್ಪ ಮಗಳು ಕೂಡ ಹಂಗೆ ಇದೀವಿ ಮೇಡಮ್.
0: ಹೌದಾ? ಓಕೆ ಓಕೆ ಕಾರುಣ್ಯ, ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ ಕಾರುಣ್ಯ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಹಲೋ ಮೇಡಮ್,
0: ಹೇಳಿ.
1: ಮಾಡೋ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿತ್ತ ಮೇಡಮ್, ಎಲ್ಲಾ ಕಾರ್ಯಕ್ರಮ ಕೇಳ್ತಿರ್ತೀವಿ ಮೇಡಮ್ ನಾವು.
0: ಥ್ಯಾಂಕ್ ಯು ಕಾರುಣ್ಯ, ಥ್ಯಾಂಕ್ ಯು. ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ, ಹಾಗೆ ಭಾಗವಹಿಸ್ತಾ ಇರಿ.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ನಮಸ್ತೆ. ಹಲೋ ನಮಸ್ಕಾರ. ನಮಸ್ತೆ, ಹೆಸರೇಳಿ?
2: ದೇವರಾಜ್ ಅಂತ, ಚಿತ್ರದುರ್ಗ.
0: ಓಕೆ ದೇವರಾಜ್ ಅವರು, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?

0: ಓಕೆ, ಹಾಡುಗಳ ಬಗ್ಗೆ ಮಾತಾಡ್ತಾ ಇದೀವಿ.
1: ಒಳ್ಳೆ ಕಾನ್ಸೆಪ್ಟ್.
0: ಓಕೆ,
1: ಧನ್ಯವಾದಗಳು. ಒಳ್ಳೆ ಕಾನ್ಸೆಪ್ಟ್ ತಂದಿದ್ರಿ ನೀವು. ಈ 1935 1985 50 ವರ್ಷದ ಅಂತರದಲ್ಲಿ ಒಂದು ಈ ಶತಮಾನದ ಶ್ರೇಷ್ಠ ಗೀತೆ ಅಂತ ಆರಿಸಿದ್ದಾರೆ. 10 ಹಾಡುಗಳನ್ನ ಆರಿಸಿದ್ದಾರೆ.
0: ಓಕೆ,
1: ಇದು ಎಲ್ಲಾ ಇದೆ, ನಮ್ಮ ದೇಶದ ಎಲ್ಲಾ ಭಾಷೆಗಳಿಂದ 10
0: ಹಾಡುಗಳನ್ನ ಆಯ್ಕೆ ಮಾಡಿದ್ದಾರೆ,
1: ಆರಿಸಿದ್ದಾರೆ. ಅದರಲ್ಲಿ ಗದ್ಯ ಪೂಜೆಯ ಗಗನವೆಲ್ಲ ಭೂಮಿಯಲ್ಲ ಅಂತ ಹೇಳಿದಂತೂ ಒಂದು ನಮ್ಮ ಕನ್ನಡ ಹಾಡು ಅಂತ.
0: ಹೌದು,
1: ನಂತರ
0: ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಚಲನಚಿತ್ರ ಅದು ಗೆಜ್ಜೆ ಪೂಜೆ. ಕಲ್ಪನಾ ಅವರ ಅಭಿನಯ ಇದೆ.
1: ಈ ಶತಮಾನದ ಶ್ರೇಷ್ಠ ಗೀತೆ ಅಂತ ಫಿಮೇಲ್ ಸಿಂಗರ್ ಕೊಟ್ಟಿರತಕ್ಕಂತ ಅವಾರ್ಡ್ ಅದು. ನಂತರ ಉಪಾಸನೆ ಸಿನಿಮಾದಲ್ಲಿ ಒಂದು ಹಾಡಿದೆ, ಭಾರತ ಭೂಷಣ ಮಂದಿರ
0: ಸುಂದರ
1: ಕನ್ಯಾಕುಮಾರಿ.
0: ಹೌದು ಹೌದು ಹೌದು.
1: ಈ ಹಾಡು ಇವತ್ತಿಗೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಸುಪ್ರಭಾತ. ಬೆಳಿಗ್ಗೆ 6-6:30 ಐದು ಹಾಡು ಹಾಕ್ತಾರೆ. ಐದು ಹಾಡು ಇದು ಒಂದು ಹಾಡು ಇವತ್ತಿವರೆಗೂ.
0: ಓಕೆ,
1: ಇಲ್ಲಿವರೆಗೂ ಬೆಳಿಗ್ಗೆ ತಮಿಳ್ನಾಡಿಗೆ ಹೋದ ತಕ್ಷಣ ನಾವು ಕನ್ಯಾಕುಮಾರಿಗೆ ಹೋದ್ರೆ ಬೆಳಿಗ್ಗೆ 6-6:30 ಇದ್ರೆ ಒಂದು ಹಾಡು, ಇಬ್ಬರಿಗೆ ಹಾಡು ಬರುತ್ತೆ ಅದು ಕನ್ನಡದ ಹಾಡು ಅಂತ ನಮ್ಗೆ ಖುಷಿ
0: ಆಗತ್ತಲ್ವಾ. ನಮ್ಮ ಹಾಡು, ನಮ್ಮ ಭಾಷೆಯ ಹಾಡು.
1: ನಾವು ತಮಿಳ್ನಾಡಿಗೆ ಹೋಗಿ ಕನ್ಯಾಕುಮಾರಿಗೆ ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಹಾಡು ಬಂತು ಅಂದ್ರೆ ನಮ್ಗೆ ಖುಷಿ ಅಲ್ವಾ. ಜಾನಕ ಮಾಡಿರೋ ಆರ್ತಿ ಮೇಲೆ ಪುಟ್ಟಣ
0: ಕನ್ನಡ.
1: ಆಮೇಲೆ ಇನ್ನೊಂದಿದೆ, ಬಂಗಾರದ ಮನುಷ್ಯದಲ್ಲಿ ಒಂದು ಲಿಂಗಿಡು ಹಾಡಿದ್ರು ರಾಜ್ಕುಮಾರ್ ಅಡ್ರದ್ದು. ಸ್ಟಾರ್ಟಿಂಗ್ ಒಂದು ಹಾಡು ಬರುತ್ತೆ,
0: ನಮ್ಗೇನೇ
1: ಆದ್ರೂ ಎಂತ ಕಷ್ಟ ಬಂದ್ರು ನಾ ದುತಿ ಕೆಡಬಾರ್ದು ಸಂದೇಶ ಹೇಳುತ್ತಾ ಹಾಡೋದು.
0: ಹೌದು, ಖಂಡಿತ.
1: ಆನಂತರ ದಿನಕನಲ್ಲಿ ಒಂದಿದೆ ರಾಜ್ ಅದು ಏಜೆನ್ ರಾಜ್ಕುಮಾರ್ ಸ್ಟಾರ್ಟಿಂಗ್ ಏನೊಂದು ಮಾನವನ
0: ಕೇಳ್ಕೊಂಡು
1: ತುಂಬಾ ಇದೆ. ಸಾವಿರಾರು ಹಾಡುಗಳಿದ್ದಾವೆ ಕನ್ನಡದಲ್ಲಿ, ಎಂತ ಶ್ರೇಷ್ಠವಾದ ಕನ್ನಡ ನಮ್ಮ.
0: ಹೌದು, ನಮ್ಮ ಭಾಷೆನೇ ತುಂಬಾ ಶ್ರೀಮಂತವಾದ ಭಾಷೆ ಅಲ್ವಾ, ಸಮೃದ್ಧವಾದ ಶ್ರೀಮಂತವಾದ ಭಾಷೆ.
1: ಮೇಡಮ್ ಅವರೇ, ಬಾಲಸುಬ್ರಹ್ಮಣ್ಯಂ ಒಂದು ಪ್ರೋಗ್ರಾಮ್ ಅಲ್ಲಿ ಬಾಂಬೆನಲ್ಲಿ ಹೇಳಿದ್ದಾರೆ.
0: ಹೌದು,
1: ನಾನು ಒಂದು 25,000 ಹಾಡು ಆಡಿದೀನಿ, 46,000 ಹಾಡು ಆಡಿದ್ದೀನಿ, 25,000 ಕನ್ನಡದಲ್ಲಿದೆ. ಕನ್ನಡದಲ್ಲಿ ಇರತಕ್ಕಂತ ಪದಗಳ ಶಬ್ದ ಅದ ಅರ್ಥ, ಯಾಕಂದ್ರೆ ಈ ದೇಶದ ಯಾವ ಭಾಷೆಯಲ್ಲಿ ಆ ಅರ್ಥಗಳು ಬರೋದಿಲ್ಲ ಅಂತ. ಚಿಕ್ಕ ಪದಕ್ಕೆ ದೊಡ್ಡ ಅರ್ಥ ಬರತಕ್ಕಂತ ಭಾಷೆ ಆದ್ರೆ ಈ ದೇಶ
0: ಕನ್ನಡ ಭಾಷೆ ಅಂತ. ಹೌದು,
1: ಕನ್ನಡ ಕನ್ನಡ ಭಾಷೆಯಿಂದ ನಾನು ಇವತ್ತು ಊಟ ಮಾಡ್ತೀನಿ, ನನ್ನ ಇವತ್ತು ಎರಡು ಊಟ ಗೊತ್ತಿರೋದೆ ಕನ್ನಡ ಚಿತ್ರರಂಗದ ಅಂತ ಅಲ್ಲಿ ಹೇಳಿದಾರೆ.
0: ಹೇಳಿದಾರೆ
1: ಬಾಂಬೆಯಲ್ಲಿ ಹೇಳಿದಾರೆ ಒಂದು ಫಂಕ್ಷನ್ ಅಲ್ಲಿ, ಖುಷಿ ಆಗುತ್ತಲ್ಲ ಅದ ಬಗ್ಗೆ. ಆಮೇಲೆ ಬೆಳಿಯಂತ ಸಿಂಗದನು ಹೇಳಿದ್ದೆ, ರಜನಿ ಮೇಡಮ್ ಇದ್ರು ಅವತ್ತು ನಿಮ್ಮ ನಮ್ಮ ಲೈಬ್ರರಿ ಇಲ್ಲ ಅಂತ ಹೇಳ್ಬಿಟ್ರು. ಆ ದೇವರ ನುಡಿದ ಮೊದಲು ನುಡಿ, ಪ್ರೇಮ ಪ್ರೇಮ ಪ್ರೇಮ ಎಂಬ ಒಂದು ನುಡಿ ಅಂತೇಳಿ ಅದು ಜನಕ ಮಾಡಿರೋದೆ. ಆರ್ತಿ ಮೇಲೆ ಪಿಕ್ಚರ್ ಬಿಲ್ಡ್ ಸಿನಿಮಾ ಅದು ಏನು ಸೂಪರ್ ಹಾಡು ಗೊತ್ತಾವಲ್ಲ.
0: ಹೌದು, ತುಂಬಾ ಒಳ್ಳೊಳ್ಳೆ ಗೀತೆಗಳಿದೆ. ನಮ್ಮ ಕನ್ನಡ ನಾಡಿನ ಕುರಿತಾಗಿ ಭಾಷೆಗಳ ಹಾಡುಗಳು ಸಾಕಷ್ಟು ಇದೆ. ನಾಡಿನ ಬಗ್ಗೆ ಹೊಗಳತಕ್ಕಂತ ಹಾಡುಗಳಿದೆ. ನಮ್ಮ ಸಂಸ್ಕೃತಿ ಅಲ್ವಾ,
1: ಕನ್ನಡ ಭಾಷೆ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ,
0: ನಮ್ಮ ರಾಜ ಮನೆತನಗಳು, ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತ ಅನೇಕ ಗೀತೆಗಳು ಕನ್ನಡ ಸಾಹಿತ್ಯದಲ್ಲಿ, ಚಿತ್ರರಂಗದಲ್ಲಿ ತುಂಬಾ ಹಾಡುಗಳಿದೆ.
1: ಒಳ್ಳೆ ಕಾನ್ಸೆಪ್ಟ್ ತಂದಿದ್ರೆ.
0: ಥ್ಯಾಂಕ್ ಯು,
1: ತಮಗೂ ಆಕಾಶವಾಣಿಗಳು ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು, ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ ಕೇಳುಗರೆ, ಇದು ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಮತ್ತೊಂದು ಕರೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ.
2: ನಮಸ್ತೆ ಮೇಡಮ್,
0: ಹೆಸರೇಳಿ?
2: ಬಾಗೇನಲ್ಲಿಂದ ರಮ್ಯಾ ಮೇಡಮ್ ಮಾತಾಡ.
0: ರಮ್ಯಾ ಅವರು, ಓಕೆ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಹೌದು ಮೇಡಮ್, ಕೇಳ್ತಾ ಇದ್ದೀನಿ.
0: ಓಕೆ, ನಿಮ್ಮ ಅಭಿಪ್ರಾಯ ಹೇಳಿ ಆ ಹಾಡುಗಳ ಬಗ್ಗೆ. ಸಮಯ ಇನ್ನು 1.5 ನಿಮಿಷ ಇದೆ, ಅಷ್ಟರಲ್ಲಿ ನೀವು ಮಾತನ್ನ ಮುಗಿಸ್ಬೇಕು, ಹೇಳಿ.
2: ಹೌದು ಮೇಡಮ್, ಎಲ್ಲಾ ಹಾಡುಗಳು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಆದ ಹಾಡುಗಳಾಗಿರ್ತಾವ ಮೇಡಮ್. ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ನಮ್ ರಾಜ್ಕುಮಾರ್ ಅವ್ರ ಹುಟ್ಟಿದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿ ವರ್ಣ ಮಾಡಿದಾರೆ ಮೇಡಮ್.
0: ಹೌದು,
2: ನಾವು ಪ್ರತಿ ತಿರುಗಿ ಏನೇ ಆಗಲಿ ಮುಂದೆ ಸಾಗು, ನೀವು ಎಷ್ಟೇ ಕಷ್ಟ ಇರ್ಲಿ ಇದೇ ಇರ್ಲಿ ಏನೇ ಆಗ್ತಿರ್ಲಿ ಜೀವನದಾಗ ಅಂಜದೆ ಆಗ್ಬೇಕಾದ್ರೆ
0: ಮುಂದೆ ಹೋಗ್ಬೇಕು ಅಂತ ಅಲ್ವಾ.
2: ಹೌದು ಮೇಡಮ್, ಬಹಳ ಅರ್ಥ. ಸೊ ವಾಟ್ಸಪ್ ಆಧಾರಿತ ಚಿತ್ರಗೀತೆಯಲ್ಲಿ ಅವ್ರವ್ರ ಅನಿಸಿಕೆಗಳು ಎಲ್ಲ ಎಷ್ಟು ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಂಡು ಬರಿತಾ ಇರ್ತೀವಿ, ಇದ್ ಮಾಡ್ತಾ ಇರ್ತೀವಿ ಮೇಡಮ್.
0: ಹೌದು, ನಾವು ಕೂಡ ತುಂಬಾ ವಿಶೇಷ ಗೀತೆಗಳನ್ನೇ ನಾವು ಆ ಸಮಯದಲ್ಲಿ ಪ್ರಸಾರ ಮಾಡಕ್ ಪ್ರಯತ್ನ ಮಾಡ್ತಾ ಇರ್ತೀವಿ.

0: ಹೌದು ಮೇಡಮ್, ಎಷ್ಟು ದಿನ ನಡೆದ ಘಟನೆಗಳನ್ನು ಕೂಡ ನಾವ್ ಅದರಲ್ಲೇ ಕಾಣಿಸ್ಕಂತೀವಿ, ಹೇಳ್ಕಂತೀವಿ. ಇವತ್ತು ಅದನ್ನ ಹೇಳ ಅಂತ ಇದ್ರ ಕರೆ ಮಾಡಿ ಹೇಳೋ ಮೂಲಕ ತಿಳಿಸ
1: ಅವಕಾಶ ಸಿಕ್ಕಿದೆ ಮೇಡಮ್. ಓಕೆ ರಮ್ಯಾ, ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ ರಮ್ಯಾ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ನಮಸ್ತೆ. ಇದುವರೆಗೂ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ 6:13. ಇದೀಗ ಪ್ರಕಟಣೆಗಳು.
1: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
2: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943436.
3: ಲಕ್ಷ ಲಾಟ್ರಿ ನನ್ಗೆ
4: ಸಿಕ್ಕಿಬಿಟ್ರು.
5: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೇಳುಗರೆ, ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಮಹಿಳೆಯರನ್ನ ಕಾಡುವ PCOD ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ತೊಯಜಾಕ್ಷಿಬಾಯಿ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಹಾಸ್ಪಿಟಲ್, ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 29564949. ಎಸ್ಟಡಿ ಕ್ರಮಾಂಕ 08194. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ ನಾಳೆ ಬೆಳಗ್ಗೆ 8:30.

ಈ ಸಂಜೆ 6:15ಕ್ಕೆ ನಮ್ಮ ನೆಲೆಯಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕು ಚಿನ್ನಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದವನ್ನು ಕೇಳುವಿರಿ.

ಈ ಸಂಜೆ 6:50 ನಮ್ಮ ನಿಲಯದಿಂದ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬಂಜಕೆರೆ ಗೊಲ್ಲರಹಟ್ಟಿಯ ನಿವೃತ್ತ ಶಿಕ್ಷಕರು ಹಾಗೂ ಪ್ರಗತಿಪರ ಕೃಷಿಕರಾದ ಬಿಎಸ್ ವೀರಣ್ಣ ಅವರೊಂದಿಗಿನ ಸಂದರ್ಶನ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ನಿಲಯದ ಕಾರ್ಯಕ್ರಮಗಳು 6:50 ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಮುಂದುವರಿಯಲಿವೆ.

ಈ ರಾತ್ರಿ 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. ಕೇಳುವರೆ, ನಾಳೆ ಸಂಜೆ 6:50ಕ್ಕೆ ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ, ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಐಸಿ

ಎಆರ್ ತರಳುಪಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970772. ದೂರವಾಣಿ ಸಂಖ್ಯೆ 29569 ಎಸ್ಟಿಡಿ ಕ್ರಮಾಂಕ 08194. ಕಾರ್ಯಕ್ರಮ ಪ್ರಸಾರವಾಗುವುದು ನಾಳೆ ಸಂಜೆ 6:50 ಕ್ಕೆ. ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

ಕಾರ್ಯಕ್ರಮ ಪ್ರಸಾರವಾಗುವುದು ನಾಳೆ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ, ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: collided with a tractor in Ujhani area of Badaun district of Uttar Pradesh this afternoon. Prime Minister Narendra Modi and Uttar Pradesh Chief Minister Yogi Adityanath have expressed deep sorrow over the incident. In sport, in cricket, India have set a target of 403 runs for Afghanistan in the second ODI of the three-match series in Lucknow. India were bowled out 402 in 49.4 overs. Both Shubman Gill and Ishan Kishan scored centuries. Gill made 154 while Kishan contributed 125. In reply, Afghanistan were 18 for no loss in 3.4 overs. That is the end of this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕು ಚಿನ್ನಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:35 ಸೇವಾ ಮಾಹಿತಿ. 6:50 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯುವ ಐಸಿಸಿ ಟಿ20 ಮಹಿಳೆಯರ ಕ್ರಿಕೆಟ್ ವರ್ಲ್ಡ್ ಕಪ್ 2026 ಇದರಲ್ಲಿ ಭಾರತ ಹಾಗೂ ನೆದರ್ಲ್ಯಾಂಡ್ ನಡುವೆ ನಡೆಯುವ ಪಂದ್ಯದ ನೇರ ಪ್ರಸಾರವನ್ನು ಕೇಳುವಿರಿ. ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಇನ್ನು ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಮುಂದುವರಿಯುತ್ತೆ. 6:51 ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬಂಜಕೆರೆ ಗೊಲ್ಲರಹಟ್ಟಿಯ ನಿವೃತ್ತ ಶಿಕ್ಷಕರು ಹಾಗೂ ಪ್ರಗತಿಪರ ಕೃಷಿಕರಾದ ಬಿಎಸ್ ವೀರಣ್ಣ ಅವರೊಂದಿಗೆ ಸಂದರ್ಶನ. ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:45 ವಚನಗಳು, 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಕೇಳುವಿರಿ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಕರಾಟೆಪಟು ಹಾಗೂ ಯೋಗ ಪರಿಣಿತರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. ನಂತರ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳುವಿರಿ. ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಪ್ರಸಾರವಾಗಲಿದೆ. 6:30 ಚಿಂತನ, ಡಾಕ್ಟರ್ ಕೋರಣ ಸರಸ್ವತಿ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆಯನ್ನ ಕೇಳುವಿರಿ. 6:50 ಆರೋಗ್ಯ ಬಿಂದು ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ, ಮೂತ್ರಕೋಶದ ಉರಿಯೂತಕ್ಕೆ ಯುನಾನಿ ಚಿಕಿತ್ಸೆ. ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ ಉಜ್ಮಾನ್ ಅಹಿದ್. 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ, ಮಹಿಳೆಯರನ್ನ ಕಾಡುವ ಪಿಸಿಓಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ತೊಯಜಾಕ್ಷಿಬಾಯಿ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಹಾಸ್ಪಿಟಲ್ ಚಿತ್ರದುರ್ಗ. ನಂತರ 9:30 ಹಿಂದಿ ಚಿತ್ರಗೀತೆಗಳು, 10:00 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಜನಪದ ಗೀತೆಗಳು ಪ್ರಸಾರವಾಗುತ್ತೆ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯವನ್ನು ತಿಳಿಯುವಿರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದಂಥ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಪ್ರಸಾರವಾಗುತ್ತೆ. ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮ. ಪಿಎಂ ವಿಶ್ವಕರ್ಮ ಯೋಜನೆ ಹಾಗೂ ಪಿಎಂ ಕುಸುಮ್ ಯೋಜನೆ ಕುರಿತು ಮಾತನಾಡುತ್ತಾರೆ ಯೋಗೀಶ್ ಎಂಎನ್. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಇನ್ನು 3:00 ಇಂದ 5:00 ವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.

0: it. ನಾಳಿನ ಸಂಜೆಯ ಚಂದ್ರಪಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ, 5:30 ಕ್ವೆಶ್ಚನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಸುಶೀಲಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ಸೇವಾ ಮಾಹಿತಿ. 6:51 ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾ ಎಂಜಿ ಬಸವನಗೌಡ, ತೋಟಗಾರಿಕಾ ವಿಜ್ಞಾನಿ, ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜನಿ ಕೇಳುಗರ ಮೆಚ್ಚಿನ ವಾಟ್ಸ್ಆಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳನ್ನು ಕೇಳುವಿರಿ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿಯಲ್ಲಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಜೆಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗುತ್ತೆ. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ. 10:30 ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳುವಿರಿ. ಈ ಎಲ್ಲ ಕಾರ್ಯಕ್ರಮಗಳು ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿದೆ. ಆಕಾಶವಾಣಿ ಚಿತ್ರದುರ್ಗ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
1: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ದಾವಣಗೆರೆ ತಾಲೂಕು ಚಿನ್ನಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದವನ್ನು ಕೇಳುವಿರಿ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕು ಚಿನ್ನಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದವನ್ನ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ ಕೇಳುವಿರಿ.

ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಸಹನ. ಪ್ರಿಯ ಶ್ರೋತೃಗಳೇ, ತೆಲಂಗಾಣದಲ್ಲಿ ಜತ್ರಾಲಿ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿಲಿ ಇರೋರೆಲ್ಲ ಬಹಳ ಆರೋಗ್ಯವಂತರಂತೆ. ಡಾಕ್ಟರ್ನ ಮನೆ ಮುಂದೆನೆ ಇಟ್ಕೊಂಡಿದ್ದಾರೆ. ಡಾಕ್ಟರ್ ಅಂದ್ರೆ ಸ್ಟೆತಸ್ಕೋಪ್ ಇಟ್ಕೊಂಡಿರೋರಲ್ಲ, ಡಾಕ್ಟರ್ ಮರದ ರೂಪದಲ್ಲಿ ಇದಾರೆ. ಇಲ್ಲಿ ಇರೋ 200 ಹೆಚ್ಚು ಮನೆಗಳ ಮುಂದೆ ನೇರಳೆ ಹಣ್ಣಿನ ಮರಗಳಿವೆ. ನೇರಳೆ ಇವರ ನಿರೋಗದ ಗುಟ್ಟು. ಜೂನ್ ಜುಲೈ ತಿಂಗಳು ಬಂದ್ರೆ ಸಾಕು, ಜತ್ರಾಲಿ ನಿಜಕ್ಕೂ ನೀಲಿ ಬಣ್ಣಕ್ಕೆ ತಿರುಗಿರತ್ತೆ, ನಮ್ಮ ಲಾಲ್ಬಾಗ್ ಒಳಗಿರೋ ಗುಲ್ಮೊಹರ್ ರಸ್ತೆಗಳ ಹಾಗೆ. ಈ ನೇರಳೆ ಮರ ಹಳ್ಳಿನಲ್ಲಿ ಸಾಮರಸ್ಯ ಮೂಡಿಸಿದೆ. 2 ಕಾಲ ನಡೆಯೋ ನೇರಳೆ ಜಾತ್ರೆ ಸಂದರ್ಭದಲ್ಲಿ ಒಬ್ಬರ ಮನೆಯ ಮುಂದಿರೋ ನೇರಳೆ ಹಣ್ಣನ್ನ ಕೀಳೋದಕ್ಕೆ ಇನ್ನೊಬ್ರು ಮನೆಯವರು ನೆರವಾಗ್ತಾರೆ. ವಯಸ್ಸಾದವರು ಮನೆಯಲ್ಲಿದ್ರೆ ಅವರಿಗೆ ನೇರಳೆ ಕಿತ್ತುಕೊಡೋದೇ ಯುವಕರಿಗೆ ಹೆಮ್ಮೆ. ಇಡೀ ಹಳ್ಳಿಗೆ ಹಳ್ಳಿನೇ ಈ ರೀತಿ ಒಗ್ಗಟ್ಟಿನಿಂದ ನೇರಳೆ ಹಣ್ಣನ್ನ ಕೀಳ್ತಾರೆ. ಹೀಗೆ ಕಿತ್ತಿರುವಂತಹ ನೇರಳೆಯನ್ನ ಹಣಕ್ಕಾಗಿ ಮಾರೋದಿಲ್ಲ, ದೂರದ ಗೆಳೆಯರಿಗೆ, ನೆಂಟರಿಗೆ, ಆಫೀಸಿನ ಕೊಲೀಗ್ಗಳಿಗೆ ಕೊಟ್ಟು ಅವರಲ್ಲೂ ನೇರಳೆ ಸಂತಸ ಹುಟ್ಟಿಸಿ ತಾವು ಖುಷಿ ಪಡ್ತಾರೆ. ಹಾಗಾಗಿ ಜತ್ರಾಲಿ ನೇರಳೆ ಅಂದ್ರೆ ಎಲ್ಲರೂ ಕಣ್ಣು ಬಾಯಿ ಬಿಡ್ತಾರೆ. ವಾರ್ಷಿಕವಾಗಿ ಈ ಒಂದು ಹಳ್ಳಿಯಲ್ಲೇನೆ ಸುಮಾರು 50-60 ಟನ್ ನೇರಳೆ ಜಮೆಯಾಗುತ್ತೆ. ಅಂದ್ಹಾಗೆ ಈ ಹಳ್ಳಿಲಿ ನೇರಳೆ ಹಣ್ಣು ತಿಂದವರು ಬೀಜವನ್ನ ತುಪುಕ್ ಅಂತ ಉಗ್ಗಿಯಕ್ಕೆ ಬಿಡೋದಿಲ್ಲ. ಬೀಜಗಳನ್ನ ಜತನವಾಗಿ ಎತ್ತಿಟ್ಟು ಪುಡಿ ಮಾಡಿ ಸಕ್ಕರೆ ಕಾಯಿಲೆಗೆ ಮದ್ದು ಅರಿತಾರಂತೆ. ನೇರಳೆಯಲ್ಲಿ ಹೇರಳವಾಗಿ ವಿಟಮಿನ್ ಸಿ, ಬಿ ಇದೆ. ಇದನ್ನ ತಿಂದ್ರೆ ರಂಜಕ ಅಂಶ ಮೂಳೆಗಳನ್ನ ಗಟ್ಟಿಮುಟ್ಟಾಗಿಸುತ್ತೆ. ಆಂಥೋಸಯಾನಿನ್ ಅಂಶದಿಂದಲೇ ನೇರಳೆಗೆ ವಗರು ಗುಣ ಬಂದಿರೋದು. ಈ ಆಂಟಿ ಆಕ್ಸಿಡೆಂಟ್ನಿಂದ ಹೃದ್ರೋಗ, ಕ್ಯಾನ್ಸರ್ಗಳಂಥ ಹೆಮ್ಮಾರಿಗಳು ಜತ್ರಾಲಿ ಹಳ್ಳಿಗರ ಮನೆ ಹೊಸ್ತಿಲು ಕೂಡ ಮೆಟ್ಟಿಲ್ವಂತೆ. ನೋಡಿದ್ರ ನೇರಳೆ ಡಾಕ್ಟ್ರನ್ನ ಕೇಳುಗ್ರೆ, ಪುರಾತನ ಹ್ಯಾಂಡ್ ಮೇಡ್ ಪೇಪರ್ ವಿಶ್ವದ ಬಹುತೇಕ ಬೌದ್ಧ ಧಾರ್ಮಿಕ ಗ್ರಂಥಗಳು ಪ್ರಾರ್ಥನಾ ಪತ್ರಗಳಾಗೋಗಿವೆ. ಏನಿದು ಹ್ಯಾಂಡ್ ಮೇಡ್ ಪೇಪರ್ ಅಂದ್ರೆ ಅಂತನಾ? ಹೌದು, ಈ ಪೇಪರ್ ಅನ್ನ ಬೆಳೀತಾರೆ. ಗಾಬರಿ ಆಗ್ಬೇಡಿ, ವಿಶ್ವದಲ್ಲೇ ಇಂಥದ್ದೊಂದು ಪ್ರಯೋಗಕ್ಕೆ ಇಳಿದಿದ್ದು ನಮ್ಮ ದೇಶ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಇದಕ್ಕೆ 1000 ಇತಿಹಾಸ ಇದೆ. ತವಾಂಗ್ ಜಿಲ್ಲೆಯ ಮುಕ್ಟೋ ಗ್ರಾಮದಲ್ಲಿ ಮೊನ್ಸಾ ಬುಡಕಟ್ಟು ಜನಾಂಗ ಇದೇ ಕೆಲಸ ಮಾಡ್ತಿರೋದು. ಸ್ಥಳೀಯವಾಗಿ ಬೆಳೆಯುವಂತಹ ಶುಗು ಶೇಂಗ್ ಅನ್ನೋ ಮರದ ತೊಗಟೆಯಿಂದ ಪೇಪರ್ ಮಾಡ್ತಾರೆ. ಇದರ ವಿಶೇಷ ಏನಂದ್ರೆ ತೆಳುವಾದ ನಾರುಗಳಿಂದ ಕೂಡಿರುತ್ತೆ, ತೇವಾಂಶ ಹಿಡಿದುಕೊಳ್ಳೋ ಶಕ್ತಿ ಇದಕ್ಕಿದೆಯಂತೆ. ಟಿಬೆಟ್, ಥೈಲ್ಯಾಂಡ್, ಜಪಾನ್ಗಳ ಬೌದ್ಧ ಮಂದಿರಗಳಿಗೆ ಈಗಲೂ ಈ ಪೇಪರ್ ಬಳಸ್ತಾರಂತೆ. ಟಿಬೆಟ್ನ ಬಹುತೇಕ ಬೌದ್ಧ ಧರ್ಮ ಗ್ರಂಥಗಳಿಗೆ ಮೊನ್ಶುಕ್ ಕೊಡುಗೆ ಇದೆ. ಈಗಲೂ ಕೂಡ ಮುಕ್ಟೋ ಗ್ರಾಮದಲ್ಲಿ ದಿನಕ್ಕೆ 500 ಪೇಪರ್ ತಯಾರಿಕೆ ಆಗ್ತಿದೆ. ಬುಡಕಟ್ಟು ಜನಾಂಗ ಬಿಟ್ಟು ಬಿಡದೆ 1000 ಈ ಪೇಪರ್ ತಯಾರಿಕೆನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದೆ. ಒಂದು ಕಾಲದಲ್ಲಿ ತವಾಂಗ್ ನಗರದ ಮನೆ ಮನೆಯಲ್ಲೂ ಪೇಪರ್ ತಯಾರಿಕೆ ಮಾಡ್ತಾ ಇದ್ರು. ಬ್ರಿಟಿಷರು ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು, ಪೈಪೋಟಿ ಜಾಸ್ತಿಯಾಗಿ ವಿನಾಶದ ಅಂಚಿಗೆ ಬಂದು ನಿಲ್ತು. ಆದ್ರೆ ಈಗ ಮತ್ತೆ ಶುಗು ಶೆಂಗ್ ಸದ್ದು ಮಾಡ್ತಾ ಇದೆ. ಪ್ರಿಯ ಶ್ರೋತೃಗಳೇ, ದೆಹಲಿಯಲ್ಲಿ ಮಟ್ಕಾ ಮ್ಯಾನ್ ಅಂತ ಇದ್ದಾರೆ. ಮಟ್ಕಾ ಅಂದ್ರೆ ಭಯ ಬೀಳ್ಬೇಡಿ, ಮಟ್ಕಾ ಅಂದ್ರೆ ಮಡ್ಕೆ ಅಂತ. ಇವರ ಹೆಸರು ನಟರಾಜನ್ ಅಂತ. ಎಂಜಿನಿಯರಿಂಗ್ನ ಅರ್ಧಕ್ಕೆ ಬಿಟ್ಟು ಲಂಡನ್ನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದವರು. ನಟರಾಜನ್ ಅವರ ವಯಸ್ಸು 70. ಬೆಳಿಗ್ಗೆ ಎದ್ದು ದೇವರು ಮುಖ ನೋಡ್ತಾರೋ ಇಲ್ವೋ, ಆದ್ರೆ ಮಡಕೆ ಮುಖಾನಂತೂ ನೋಡೇ ನೋಡ್ತಾರೆ. ಕಳೆದ 12 ನಟರಾಜನ್ 100 ಮಡಕೆಗಳಿಗೆ ಪರಿಶುದ್ಧ ನೀರು ತುಂಬಿಸಿ ಬಾಯಾರಿದ ಗಂಟಲುಗಳ ದಾಹ ನೀಗಿಸ್ತಾ ಇದ್ದಾರೆ. ಇಂದು ಪ್ರತಿದಿನ ಬೇರೆ ಊರು ಹಳ್ಳಿಗಳಿಂದ ದೆಹಲಿಗೆ ಬರುವ 8,000 ಮಂದಿಗೆ ನಟರಾಜನ್ರ ಮಡಿಕೆಗಳೇ ವಾಟರ್ ಫಿಲ್ಟರ್ಗಳಾಗಿವೆ. ಸಫ್ದಾರ್ ಜಂಗ್, ಮಾಳವೀಯ ನಗರ.

0: ಪಂಚಶೀಲ ಪಾರ್ಕ್ ಸುತ್ತಮುತ್ತ ಔಟರ್ ರಿಂಗ್ ರೋಡ್ ಬದಿ ಹೀಗೆ ನೂರಾರು ಕಡೆ ಮಡಿಕೆಗಳಿವೆ. ನೀರು ಸಪ್ಲೈ ಮಾಡಕ್ಕೆ ಅಂತಾನೆ ನಟರಾಜನ್ ಅವರ ಬಳಿ ಸ್ಟೇನ್ಲೆಸ್ ಸ್ಟೀಲ್ ಮ್ಯಾಕ್ಸಿ ಟ್ರಕ್ ಇದೆ. ಮಡಿಕೆಗಳನ್ನ ಮಕ್ಕಳ ತರ ನೋಡ್ಕೊಂತಾರೆ. ಗಾಳಿಗೆ ಅಲುಗಾಡದಂತೆ ಕಬ್ಬಿಣದ ಚೌಕಟ್ಟು ಮಾಡಿಸಿದ್ದಾರೆ. ಕೆಲವು ಕಡೆ ಹಸಿರು ನೆಟ್ ಹಾಕ್ಸಿ ಬಿಸಿಲು ತಾಗದಿರೋ ಹಾಗೆ ಸುಂಟರ್ ಗಾಳಿಗೆ ಬಿದ್ದು ಒಡೆದು ಹೋಗದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. ನಟರಾಜನ್ ಕಾಳಜಿ ಎಷ್ಟಿದೆ ಅಂತಂದ್ರೆ ಮಡಿಕೆಗಳ ಮೇಲೆ ಇವರ ನಂಬರ್ ಬರೆದಿದ್ದಾರೆ. ನೀರು ಖಾಲಿಯಾದ ತಕ್ಷಣ ಹತ್ತಿರದವರು ಕರೆ ಮಾಡ್ಲಿ ಅಂತ. ಸರಿ, ಇದು ಈ ವಾರದ ರಸವಾರ್ತೆ. ಇಲ್ಲಿಗೆ ಮುಗಿಸೋಣ, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:35. ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ಅನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
1: PLI है ना?
4: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಗೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿ ಇರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ ಸ್ಟೋರೇಜ್ ಅನ್ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 ಟಿಎಂಸಿ ನೀರು ಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು

0: ಪಿಡಿಪಿಎಸ್ ಚೌಕಟ್ಟನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ಧಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390-420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025-2026 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಕ್ವಿಂಟಾಲ್ ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ

0: ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೆರಾ ಖಾತಾ ಭಾಗ್ಯ ವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬೆಳದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ,
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:50:31. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯುವ ಐಸಿಸಿ ಟಿ20 ಮಹಿಳೆಯರ ಕ್ರಿಕೆಟ್ ವರ್ಲ್ಡ್ ಕಪ್ 2026ರಲ್ಲಿ ಭಾರತ ಹಾಗೂ ನೆದರ್ಲ್ಯಾಂಡ್ ನಡುವೆ ನಡೆಯುವ ಪಂದ್ಯದ ನೇರ ಪ್ರಸಾರವನ್ನು ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಇನ್ನು ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಮುಂದುವರೆಯಲಿವೆ.
3: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬಂಜಗೆರೆ ಗೊಲ್ಲರಹಟ್ಟಿಯ ನಿವೃತ್ತ ಶಿಕ್ಷಕರು ಹಾಗೂ ಪ್ರಗತಿಪರ ಕೃಷಿಕರಾದ ಬಿಎಸ್ ವೀರಣ್ಣ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನ ಕೇಳುವಿರಿ. ಇದೀಗ ಕೇಳಿ.
1: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಬಂಜಗೆರೆ ಗೊಲ್ಲರಹಟ್ಟಿಯ ನಿವೃತ್ತ ಶಿಕ್ಷಕರು ಹಾಗೂ ಪ್ರಗತಿಪರ ಕೃಷಿಕರಾದ ಬಿ ಎಸ್ ವೀರಣ್ಣ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ತಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ಸರ್, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್?
2: ಸರ್, ಅದು ನಮ್ಮ ಪೂರ್ವ ಜನ್ಮದಿಂದಲೂ ಬಂದಿರತಕ್ಕಂಥ ಕಾರ್ಯ ಸರ್. ಅದು ನಮ್ಮಪ್ಪರು 5 ಜನ, 3 ಜನ ಹೆಣ್ಮಕ್ಳು, ಅವರಷ್ಟು ಜನ ಬರೇ ರೈತರ ಕೆಲಸದಲ್ಲೇ ಜೀವನ ಮಾಡಿರೋದು ಸರ್. ನಮ್ಮದು ಒಂದು ದೊಡ್ಡ ಹೊಲ ಇದ್ದಂಗೆ ಕಪ್ಪಳೆ. ಆ ನೀರಾವರಿಯಲ್ಲಿ ಮೊದಲೆಲ್ಲ ನಾನು ಸಣ್ಣ ಹುಡುಗ ಆದಾಗ್ಲೂ ಈ ನೀರು ಎತ್ತದು ಬಾವಿ, ಇದರಿಂದ ನೀರು ಎತ್ತೋದಿತ್ತಲ್ಲ, ಆ ಥರ ಮಾಡ್ತಿದ್ರು. ಆ ಥರ ಮಾಡಿ ಎಲ್ಲರೂ ಜೀವನ ಪೂರ್ತಿ, ಪ್ರತಿಯೊಬ್ಬರು, ನಾವೊಬ್ಬರೇ ಅಂತಲ್ಲ, ಹುಟ್ಟಿದವರೆಲ್ಲರೂ ಕಂಟಿನ್ಯೂ ಆಗಿ ಫಸ್ಟ್ಗೆ ಸ್ಟಾರ್ಟಿಂಗ್ನಾಗೆ ನಮ್ಮ ವಂಶದಲ್ಲೇ ನಾನೇ ಫಸ್ಟ್ ಶಾಲೆ ಮಕ್ಕ ನೋಡಿರೋದು. ಅದಕ್ಕಿಂತ ಮುಂಚೆ ಎಲ್ಲರೂ ಮಾಡ್ತಕ್ಕಂಥದ್ದು ರೈತರ ಕೆಲಸನೇ. ನಮ್ಮ ದೊಡ್ಡಪ್ಪ ಯಜಮಾನಿಕೆ ಮಾಡ್ತಾ ಇದ್ರು, ಎರಡನೇವ್ರು ನಮ್ಮಪ್ಪರು, ನಮ್ಮಪ್ಪರು ಕುರಿ ಕಾಯ್ತಾ ಇದ್ರು, ಮೂರನೇವ್ರು ಚಿಕ್ಕಪ್ಪ ಅಂತ ಆತ ವ್ಯವಸಾಯ ತೊಡ್ಕೊಂಡಿದ್ರು, ನಾಲ್ಕನೇವ್ರು ಕರಿಯಪ್ಪ ಅಂತ ಮೇಕೆ ಕಾಯ್ತಾ ಇದ್ರು, ಐದನೇವ್ರು ವ್ಯವಸಾಯಕ್ಕೆ ಹೊಂದ್ಕೊಂಡಿದ್ರು. ಎಲ್ರಿಗೂ ಎರಡೆರಡು ಹೆಣ್ಮಕ್ಳು, ಒಬ್ಬೊಬ್ರು ಗಂಡ್ಮಕ್ಳು. ಅದೇ ರೀತಿ ಒಟ್ಟು ಕುಟುಂಬದಲ್ಲಿ ನಾವು ಬೆಳೆದವರು. ಯಾವತ್ತಿಗೂ 50 ಜನ 60 ಜನ ನಮ್ಮಲ್ಲಿ ಇದ್ದವು ಸರ್. ಅದರಲ್ಲಿ ಎಲ್ಲಿದೆ ನಮ್ಮ ತೋಟ ಅಂದ್ರೆ ಊರು ಬಿಟ್ಟು ಒಂದು 4 ಕಿಲೋಮೀಟರ್ ದೂರ ಇದೆ. ನಮ್ಮ ವಂಶನ ಮುದ್ದೇರ ವಂಶ ಅಂತ ಕರೀತಾ ಇದ್ರು. ಯಾಕೆ ಅಂತಂದ್ರೆ ಆ ಊರು ಬಿಟ್ಟು ಬಹಳ ದೂರ ಇರೋದ್ರಿಂದ ಊರಿನವರೆಲ್ಲ ಕುರಿ ಬರ್ಬೋದು, ಮೇಕೆ ಬರ್ಬೋದು, ದನ ಬರ್ಬೋದು, ಕಾಯ್ತಕ್ಕಂತ ಎಲ್ಲಾ ಜನ ಬರ್ಬೋದು. ಆಮೇಲೆ ನಮ್ಮಲ್ಲಿ ಕೆಲ್ಸಕ್ಕೆ ಬಂದ್ರೆ 50-60 ಜನ ಕೂಲರಿ ಇರೋರು. ಅಷ್ಟು ಜನಕ್ಕೂ ಮಧ್ಯಾಹ್ನ ಊಟ ಹಾಕ್ತಿದ್ವು. ಅದಕ್ಕೆ ನಮ್ಮ ಅಜ್ಜಿನ ಮುದ್ದೇರ್ ಚಿಕ್ಕಮ್ಮ ಅಂತ ಕರೆದ್ರು. ಅವತ್ತಿಂದ ಇವತ್ತಿನವರೆಗೂ ಮುದ್ದೇರ್ ಮುದ್ದೇರು ಅಂತಲೇ ಹೆಸರು ಬರ್ತಾ ಇತ್ತು. ಮುದ್ದೇರ್ ಸಣ್ಣೀರಪ್ಪ, ಮುದ್ದೇರ್ ದೊಡ್ಡೀರಪ್ಪ, ಮುದ್ದೇರ್ ಕರಿಯಪ್ಪ, ಮುದ್ದೇರ್ ಖ್ಯಾತಪ್ಪ ಅಂತೇಳಿ ಈ ರೀತಿ ಕಂಟಿನ್ಯೂ ಆಗಿ ಬಂದಿರೋದು. ಎಲ್ಲರೂ ವ್ಯವಸಾಯದೆಲ್ಲ ಇದ್ವಿ. ಅದರಲ್ಲಿ ಏನೋ ಜಾರಿ ನಾನೊಬ್ಬ ಮಾತ್ರ ತಪ್ಪಿ ಎಜುಕೇಶನ್ಗೆ. ನಮ್ಮಪ್ಪನ ಆಸೆ ಏನಿತ್ತು, ಕುರಿ ಕಾಯ್ದ ಹುಟ್ಟಗಳಿಂದ ಸಾಯೋವರೆಗೂ ಅವ್ರು ಕುರಿನೇ ಕಾದಿದ್ದು. ಕುರಿ ಕಾದ್ರೂ ಅವರು ನಮ್ಮಪ್ಪನಿಗೆ ಒಂದು ಆಸೆ ಇತ್ತು, ಗೌರ್ಮೆಂಟ್ ಕೆಲಸ ಸಿಗಲ್ಲ ನನ್ನ ಮಗನಿಗೆ ಅಂತ. ಆದರೆ ಆಸಕ್ತಿ ಇತ್ತು, ಆದರೆ ಕೊಡಂತ ಬೆಳವಣಿಗೆ, ಕಳ್ಸೋಂಥ ಬೆಳವಣಿಗೆ ರೀತಿ ನೀತಿಲ್ಲ.
1: ತುಂಬ ಕಷ್ಟ ಇತ್ತು.
2: ತುಂಬ ಕಷ್ಟ. ಪ್ರೈಮರಿ ಸ್ಕೂಲು ನಾನು 1-4 ಬಂಜಗೆರೆ ಗೊಲ್ಲರಹಟ್ಟಿಯಲ್ಲಿ, ಬಂಜಗೆರೆಯಲ್ಲೇ ಓದಿವಿ. ಆ ಬಂಜಗೆರೆಯಲ್ಲಿ ಏನಿತ್ತು ಅಂದರೆ 1-4 ಶಾಲೆ ಮಾತ್ರ ಇತ್ತು, ಅಲ್ಲಿ ಕಳ್ಸೋದೆ ದೊಡ್ಡದು. ಆಗ ನಮಗೆ ಈ ಬೇಸಿಗೆ ರಜೆ ಅಂತ ಏನಾದರೂ ಬಂದರೆ 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ಗೆ ಅಲ್ಲಿ ನಮಗೆ ತಿಳುವಳಿಕೆ ಬಂತು. 4ನೇ ಕ್ಲಾಸಿಗೆ ಬಂತು ಅಂದರೆ ಶನಿವಾರ ಬಂತು ಅಂದರೆ ಭಾನುವಾರ ದಿವಸ

0: ನಮ್ಮಡ್ಗ ಸಿಗ್ತಾನೆ ಅಂತ ನಾನೊಂದು ಲೆಕ್ಕಕ್ಕೆ ಇಟ್ಕೊಂಡ್ಬಿಟ್ಟಿದ್ರಲ್ಲಿ. ಯಾಕೆಂದ್ರೆ ಒಂದು ಆಳ್ ಸಿಕ್ಕರೆ ಅವತ್ತು ಎಷ್ಟೋ ಪುಣ್ಯ, ಅಷ್ಟೊಂದು ಕಷ್ಟದಲ್ಲಿ ಜನ ಸಿಗೋದು ಇದಿತ್ತು. ಆಮೇಲೆ ಆಗಿನ ಮೊದ್ಲು ಕೂಲರ್ ಹೆಂಗ್ ಮಾಡಾರ ಗೊತ್ತಾ, ಈಗಿನ ಹಂಗಲ್ಲ. ಮೊದ್ಲ ಬರೀ ಊಟಕ್ ಬರೋರು, ಅಲ್ಲೇ ಮನಿಕೆಣರು, ಬೆಳಿಗ್ಗೆಲಿಂದ ಸಾಯಂಕಾಲದವ್ರಿಗೆ ಮಾಡೋರು, ಮತ್ತೆ ಮಧ್ಯಾಹ್ನ ಊಟ ಕೊಟ್ಟರೆ ಖುಷಿಯಾಗಿ ಎರಡು ಮೂರು ಮುದ್ದೆ ಉಣ್ಣರು. ಆ ರೀತಿಯಾಗಿ ಅವರು ಇರೋದ್ರಿಂದ ನಮ್ಗೆ ಮುದ್ದೆರಂತ ಒಂದು ಹೆಸರು ಬಂತು. ಅದಾದ್ಮೇಲೆ ನಾವೆಲ್ಲ ಸೇರ್ಕೊಂತಿದ್ವಿ. ನಮ್ಗೆ ಬೇಸಿಗೆ ರಜೆ ಬಂತಪ್ಪ ಅಂದ್ರೆ ನಮ್ಗೆ ಎಲ್ಲರಿಗೂ ಎರಡು ತಿಂಗಳ ರಜೆ ಕೊಟ್ರೆ ನನಗೆ ಮೂರು ತಿಂಗಳಾಗೋದು. ಯಾಕಂದ್ರೆ ಬಿಡ ಬಿಡ ಬಿಡ ಅಂತ ಹೇಳ್ಬಿಟ್ಟು ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಮಾಡ್ಕೊಂಡು, ಇಲ್ಲ ಕುರಿ ಮರಿಯಕ್ಕೆ ಹೋಗ್ಲಿ, ಇಲ್ಲ ಎಮ್ಮೆ ಸುತ್ತಾಕೋಗ್ಲಿ, ಇಲ್ಲ ಮೇಕೆಯಕ್ಕೆ ಹೋಗ್ಲಿ, ಇಲ್ಲ ಯಾವುದೋ ಒಂದಕ್ಕೆ, ಇಲ್ಲ ಬರೀ ಸಸಿ ನೀರು ಹಾಕಕ್ಕೆ ಹೋಗ್ಲಿ, ಇಲ್ಲ ಸಸಿ ಹಚ್ಚಕ್ಕೆ ಒಂದು 50 ಜನ ಬಂದಾರಂದ್ರೆ ಇಲ್ಲಿಂದ ಅವ್ರಿಗೆ ಸಸಿ ಸಪ್ಲೈ ಮಾಡೋಕ್ಕಾಗ್ಲಿ, ಕೀಳಕ್ಕಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಸ್ಕೂಲ್ ತಪ್ಪಿಸ್ಬಿಡೋರು. ಆ ತಪ್ಸೋದಿದ್ದೋಗ್ಲಿವೆ ನಾವೇನಾನ ಮಾಡ್ಕೊಂಡು ಜಾರ್ಕೊಂಡು ಒಂಚೂರು ಅಕ್ಷರ ಕಲ್ತಿವಿ. ಅದಾದ್ಮೇಲೆ ಬೇಡಡ್ಡಳ್ಳಿಗೆ ಹೋಗ್ಬೇಕಾಯ್ತು ನಾವು ಸ್ಕೂಲ್ಗೆ. ಬೇಡಡ್ಡಳ್ಳಿ ಸ್ಕೂಲ್ಗೆ ಹೋಗುವಾಗ ಅಲ್ಲಿಂದ ದಿವಸ 3 ಕಿಲೋಮೀಟರ್ ನಡಿಬೇಕು. ನಾವು ಬೆಳಗ್ಗೆ ಅಷ್ಟೊತ್ತಿಗೆ 4 ಅಥವಾ 5 ಗಂಟೆಗೆ ನನ್ನ ನಿಬ್ಬರಿಸಿ ಹೊಲ್ದಾಗ ಕಳಿಸಿ, ಅಲ್ಲಿ ಹೋಗ್ಬಿಟ್ಟು ಸಗಣಿ ಕಾಸೆಲ್ಲ ಹೊಡೆದು, ಮತ್ತೆ ಆಮೇಲೆ ಹಾಲು ಕರ್ಕೊಡೋರು. ಒಂದು ಹಾಲು ಕೊಡಂದ್ರೆ ಒಂದು ದೊಡ್ಡದೊಂದು ಬಿಂದಿಗೆ ಕೊಡೋರು. ಆ ಬಿಂದಿಗೆ ಹೊತ್ಕೊ ಒಂದು ಮನೆಗಿಟ್ಟು ಅವಾಗೇನು ಸ್ನಾನ ಮಾಡಬೇಕು, ಮುಖ ತೊಳ್ಕೋಬೇಕು, ಸ್ಕೂಲ್ಗೆ ಹೋಗ್ಬೇಕು ಅಂತೇನಿಲ್ಲ. ಆ ಬಿಂದಿಗೆ ಅಲ್ಲಿ ಇಡ್ತಿರೋದು, ಆಗಿದ್ದಿಷ್ಟು ಉಣ್ತಿರೋದು, ಕ್ಯಾರಿಯರ್ನ ಒಂದು ಮುದ್ದೆ ಹಾಕೊಂಡಿರೋದು, ಚೀಲ ಹೆಗಲ ಹಾಕೊಂಡಿರೋದು, ಹೋಗ್ತಿರೋ ಸ್ಕೂಲ್ಗೆ. ಅಲ್ಲಿ ಹೋಗ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು 5-5:30 ಆಗೋದು ಮನೆಗೆ ಬರೋದಕ್ಕೆ. ತಿರ್ಗಿ ಮತ್ತೆ ಮಧ್ಯಾಹ್ನ ಊಟ ಇಲ್ಲ, ಅಲ್ಲಿ ತಗೊಂಡೋಗಿದ್ದಿದ್ರು ಇರ್ಬೋದು, ಇಲ್ಲ ಇರ್ಬೋದು. ಅಲ್ಲಿಂದ ಬಂದ ನೆಕ್ಸ್ಟ್ ನಾವೇನು ಮಾಡಬೇಕಾಯ್ತು, ಮತ್ತೆ ಸಾಯಂಕಾಲ ಬಂದ ತಕ್ಷಣ ಅವೇನು ಅದು ಇದು ಅನ್ನಂಗಿಲ್ಲ, ಪುಸ್ತಕ ಬಿಡ್ಸಾಕ್ತಿರ್ಬೇಕು, ಹೊಲ್ದಾಗ ಓಡೋಗ್ತಿರ್ಬೇಕು. ಹೊಲ್ದಾಗ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಏನಾಗಿರೋರು, ಕುರಿಯಾಗ ಹೋಗಿರೋ, ಕುರಿಯಾಗ ಹೋಗಿರೋ, ಕುರಿಯಟ್ಟೆ ಹೆಂಗಿರೋದು. ಈ ದನ ಕುರಿ ನಮ್ಮ 50 ದನಗಳಿದ್ವು ಅವತ್ತೇನೆ. 50 ದನಗಳನ್ನ ಕಟ್ಟಿ ಹಾಕ್ಬೇಕು ಬಂದ ತಕ್ಷಣ, ಎಲ್ಲ ಹಿಡ್ಕೊಂಡು ಕಾದಾರ ಕಟ್ತಿರಲ್ಲ, ಕಟ್ಬೇಕು, ಎಲ್ಲ ಹುಲ್ಲಾಕ್ಬೇಕು, ಅಡಿದೆಲ್ಲ ಕಸೊಡಿಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. ಬೆಳಗ್ಗೆ ತಗೊಂಡೋಗಿರ್ತಕ್ಕಂಥ ಎಲ್ಲ ಪಾತ್ರೆ ಪರಿಕರಗಳನ್ನ ಅದ್ರ ಜೊತೆಗೆ ಸಾಯಂಕಾಲ ಕಟ್ಟಿಗೆ ಬೇಕಾಗಿದ್ರೆ ಸೌದೆ ಓದ್ಕೊಂಡು ಇಲ್ಲಿ ಹಾಲು ಕರೆಸ್ಕೊಂಡು ಮನೆಗೆ ಬರ್ಬೇಕಾಯ್ತು. ಮನೆಗೆ ಒಂದು ಮನೆಗಿಟ್ಟು ಊಟ ಮಾಡಿ ಮನೆ ಕೇಳೋದು ಅಷ್ಟೇ. ಓದ್ಕೋಬೇಕು, ಇವಾಗ ಈಗ ನನ್ನ ಮಕ್ಕಳಿಗೆಲ್ಲ
1: ಮಾಡ್ಬೇಕು, ಆ ತರ ಏನು ಇಲ್ಲ.
0: ಹೋಮ್ವರ್ಕ್ ಅಂದಿರ್ಲಿ, ಟ್ಯೂಷನ್ ಕೇಳ್ತೀರಾ, ಸ್ಪೆಷಲ್ ಕ್ಲಾಸ್ ಕೇಳ್ತೀರಾ, ಅವಕ್ಕೆಲ್ಲ ನಾವು ಹೋಗಂಗಿಲ್ಲ. ಯಾವ ಸ್ಕೂಲ್ ಅಂದ್ರೆ ಸ್ಕೂಲ್ಗೆ ಹೋಗಿರೋದೇ ಮಹಾ ಇದು ನಮಗೆ.
1: ಹೌದು ಸರ್,
0: ಆ ರೀತಿ ಬೆಳೆದವರು ನಮ್ಮ ಸಂಪೂರ್ಣ ಕುಟುಂಬ
1: ಕೃಷಿ ಕುಟುಂಬ,
0: ವ್ಯವಸಾಯ ವ್ಯವಸಾಯ
1: ಕುಟುಂಬ ಕೃಷಿ ಜೊತೆಗೆ ಬೆಳೆದಂತವ್ರು,
0: ಕೃಷಿ ಜೊತೆಗೆ ಬೆಳೆದಂತ ಸಣ್ಣ ಮಕ್ಕಳಾದ್ರಿಂದ ನಾವು ಒಟ್ಟಲೇನೆ ಹೊಲ್ದಕ್ಕೆ ಹೋಗೋದು ಅಷ್ಟೇ ಕೆಲಸ, ನಮ್ದು ಬೇರೆದೇನಿರ್ಲಿಲ್ಲ. ಹೊಲ ಬಿಟ್ರೆ ಈಗ ನಂಗೆಲ್ಲ ಅದು ಇದು ಕ್ಲಬ್ ಆಳ ಮೂಳ ಅವ್ಯಾವ ನಾವು ನೋಡಿಲ್ಲ. ಏನಂದ್ರೆ ಅಪರೂಪ ಅಂದ್ರೆ ಯುಗಾದಿ ಹಬ್ಬ ಬಂತು ಅಂದ್ರೆ ಅವತ್ ಮಾತ್ರ ಮಧ್ಯಾಹ್ನದವರೆಗೆ ಕೆಲಸ ಮಾಡಿ ಮಧ್ಯಾಹ್ನದಿಂದ ಊರಕ್ ಬತ್ತಿದ್ದು. ಊರಕ್ ಬಂದು ಅಲ್ಲಿ ಜೂ ಅಲ್ಲಿ ಆಡೋದು, ಬುಗೋರಿ ಆಟ ಆಡೋದು, ಕಬಡ್ಡಿ ಆಡೋದು. ಇವಾಗ ಏನು ಕಬಡ್ಡಿನ ವಿಶೇಷ, ಆಗೇನು ಕಬಡ್ಡಿ ಅಂದ್ರೆ ಅದೇ ಆಗ್ಲೇ ಆಡದೆ, ಎಲ್ಲಿ ಬೇಕಲ್ಲಿ ಆಡ್ತಿರೋದೆ, ಅಳತಿ ಅಂದಾಜಿಲ್ಲ, ಸುಮ್ಮನೆ ಗೆರೆ ಹಾಕೋದು, ಕಬಡ್ಡಿ ಆಡೋದು, ಆಮೇಲೆ ಅದಾದ್ಮೇಲೆ ಮನೆಗೋಗಿ ಊಟ ಮಾಡೋದು, ನಮ್ಮ ಕೆಲಸಕ್ಕೆ ನಾವು ಹೊಂದ್ಕೊಳ್ಳೋದು. ಈ ರೀತಿ ಇದ್ದೀವಿ ನಾವು.
1: ನೌಕರಿ ವರ್ಷ ಯಾವಾಗ ಸಿಕ್ತು ಸರ್ ನಿಮಗೆ?
0: 1994 ನಮಗೆ ನೌಕರಿ ಬಂತು. ನಾವು ಅಲ್ಲಿ SLC ಆದ ತಕ್ಷಣ ನಂದು SLC ಫೇಲ್ ಆಗಿದ್ದೆ ನಾನು. SLC ಫೇಲ್ ಆದಾಗ ನಮ್ಮ ಅಪ್ಪಾಜಿ ಅನ್ಬಿಡ್ತು, ಇವ್ರೆಲ್ಲರ ಜೊತೆಗೆ ಬಿಟ್ಬಿಟ್ರೆ ಇವನು ಕೆಲಸ ಮಾಡಲ್ಲ. ಅಲ್ಲಿ ಪ್ರೌಢಯಸ್ಟ್ ಆಗಿದ್ದೆ ನಾನು. ನಾನು ಸ್ವಲ್ಪ ಎದುರು ಮಾತಾಡಕ್ಕಾದೆ. ಆಮೇಲೆ ಇವನು ಅವ್ರ ಮಾತು ಕೇಳಲ್ಲ, ಅವ್ರು ಇವ್ರ ಮಾತು ಕೇಳ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಬಂಜಿಗೇರಿಯಿಂದ ಹಿಡಿದು ಉಕ್ಕುಡ ಗಾತ್ರಿವರೆಗೂ ನನ್ನ ಜೊತೆ ಕರ್ಕೊಂಡೋಗಿದ್ದು ಕುರಿ ಹೊಡ್ಕೊಂಡು. SLC ಪಾಸ್ ಆಗಿ ಮದ್ದೆ ಆಗಿತ್ತಲ್ಲ, ಹಾಗಾಗಿ ಆಗೋಗಿ ಉಕ್ಕುಡಗಾತ್ರಿಯಲ್ಲಿ ಸುಮಾರು ನಾವು ನವೆಂಬರ್ನಾಗ ಇಲ್ಲಿ ಬಿಟ್ಟಿವಿ. ನೆಕ್ಸ್ಟ್ ಮಾರ್ಚ್ ಯುಗಾದಿ ಹಬ್ಬಕ್ಕೆ ನಮ್ಮೂರಿಗೆ ಬಂದಿದ್ದೆ ನಾನು. ಅಲ್ಲವರೆಗೂ ಬಂದಿರಲಿಲ್ಲ. ನಮ್ಮವ್ವ ಅವಾಗ 1.5 ವರ್ಷ ಕುರಿ ಇದ್ದು, ಆ ಕುರಿ ಕಾಯಕ್ಕೆ ಆಳುಗಳು ಸಿಗ್ತಿರ್ಲಿಲ್ಲ.
1: ಆಗಿನ ಕಾಲದಲ್ಲೇ ದೊಡ್ಡ ರೈತರು ನೀವು?
0: ದೊಡ್ಡ ರೈತರು ಆಗ್ಲಿಂದಲೇ ದೊಡ್ಡ ರೈತ. ಈಗ ರೈತರ ಕೆಲಸ ನಾನು ಬಿಟ್ಟಿರೋದಾವ, ಕೆಲಸ ಬಂದ್ಮೇಲೆ ಕೈ ಬಿಟ್ಟಿರೋದಾವು. ನಮ್ಮರೆಲ್ಲ ಇವತ್ತಿಗೆ ನಮ್ಮ ಅಣ್ಣರು, ದೊಡ್ಡಪ್ಪನ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ದೊಡ್ಡ ರೈತರೇ. ಎಲ್ಲರೂ ಒಬ್ಬೊಬ್ರು ಬೆಳೆದ್ರೆ 200 ಚೀಲ 300 ಚೀಲ ಒಂದೊಂದು ಟೈಮಿಗೆ ಮೆಕ್ಕೆಜೋಳ ಬೆಳೀತಾರೆ. ಒಬ್ರು ಯಾರು ಕಮ್ಮಿಲ್ಲ. ಆದ್ರೆ ಕುರಿನೆಲ್ಲ ಕಳ್ಕೊಂಡಿದ್ದಾರೆ. ಸಣ್ಣ ಚಿಕ್ಕಪ್ಪನ ಮಗ ಒಬ್ಬ, ಅದರಿಂದ ಎರಡನೇ ಚಿಕ್ಕಪ್ಪನ ಮಗ ಒಬ್ಬ ಕುರಿ ಉಳಿಸ್ಕೊಂಡಿದ್ದಾರೆ. ನಮ್ಮ ದೊಡ್ಡಪ್ಪನ ಮಕ್ಕಳು ಕುರಿ ಎಲ್ಲ ಕಳ್ಕೊಂಡ್ರು. ಈಗ ನಾನು ನಮ್ಮಪ್ಪ ನಂಬ್ಕಿರ್ಲಿಲ್ಲ. ಹಾಸನದಲ್ಲಿ ಅಪಾಯಿಂಟ್ ಆಗಿತ್ತು ನನಗೆ. ಹಾಸನದಲ್ಲಿ ಅಪಾಯಿಂಟ್ ಆಗಿತ್ತು ಅಂದ್ರೂ ನಮ್ಮ ಅಪ್ಪಾಜಿ ಕೆಲಸ ಬಂದಿಲ್ಲ ಬೇಡ, ಇವನು ಬರೀ ಸುಳ್ಳು ಹೇಳ್ತಾನೆ, ಹೆಂಗ್ ನಂಬೋದು ಅಂತ ಹೇಳ್ಬಿಟ್ಟು ಕುರಿ ಮಾರಿರ್ಲಿಲ್ಲ. ಅವತ್ತು 5 ಜನ ಭಾಗವಾಗಿದ್ವಿ. ಒಬ್ಬೊಬ್ಬರಿಗೆ 300 ಕುರಿ ಬಂದಿದ್ವು. 300 ಕುರಿ ಇಟ್ಕೊಂಡು ಒಬ್ಬನೇ ಕಾಯ್ತಾ ಇದ್ದ. ನಾನು ಸುಮ್ಮನೆ ಸುಮ್ಮನೆ ಹೋಗ್ತಾನೋ ಕೆಲ್ಸಕ್ಕೆ ಹೋಗ್ತಾನೋ. ಊರಾಗೆಲ್ಲ ಹೇಳಾರ, ಅಯ್ಯೋ ಕೆಲಸ ಎಲ್ಲ ಬರ್ತೈತೆ ನಿನ್ ಮಗನಿಗೆ, ಏನ್ ಓದಿದಂತ ಬರ್ತು ಕೆಲಸ ಅನ್ನೋರು. ಆಮೇಲೆ ನಂಬ್ತಿರ್ಲಿಲ್ಲ ನಮ್ಮ ಅಪ್ಪಾಜಿ. ಆದ್ರೂ ಒಂದ್ಸರಿ ರಾತ್ರಿ 11 ಗಂಟೆಗೆ ಹಳೆಬೀಡ್ ಹತ್ರ ಸ್ಪೇಸ್ ಕ್ರಾಸ್ ಅಂತಿದೆ, ಗೊತ್ತಿರ್ಬೇಕು ನಿಮ್ಗೆ. ಅಲ್ಲಿ ನನಗೆ ಅಪಾಯಿಂಟ್ ಆಗಿತ್ತು. ಅಲ್ಲಿಗೆ ರಾತ್ರಿ 11 ಗಂಟೆಗೆ ಬಂದಿದ್ರು ಎಲ್ಲೆಲ್ಲ ಹೆಂಗ ಬಸ್ ಹುಡುಕೊಂಡು ಕೆಲಸ ಆಯ್ತೋ ಇಲ್ಲ ನೋಡ್ಬೇಕಂತೇಳಿ ಬಂದು ಸ್ಕೂಲ್ಗೆ ಹೋಗಿ ಸ್ಕೂಲ್ಗೆ ಹೋಗ್ತಾನೆ ಇದು ಗೌರ್ಮೆಂಟ್ ಕೆಲಸ ಅಂತ ಗೊತ್ತಾದ್ಮೇಲೆ ಊರಿಗೆ ಬಂದು ನಮ್ಮ ಕುರಿ ಮಾರಿದ್ರು.

0: ಕುರಿ ಮಾರಿ ಅವತ್ತಿಂದ ನಮ್ಮ ಅಪ್ಪಾಜಿ ಕೈ ಬಿಟ್ರು ಕುರಿನ. ಅಲ್ಲವರೆಗೂ ನಾವು ಕುರಿಯಾಗಿ ಇದ್ದು ನಮ್ಮ ಅಪ್ಪಾಜಿ. ನಾವೇ ಅವತ್ತಿಂದ ಅಪಾಯಿಂಟ್ ಆತಲ್ಲ, ಅದಾದ್ಮೇಲೆ ತಿರುಗ ವರ್ಷಕ್ಕೆ ಮದುವೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಆಮೇಲೆ ಅಲ್ಲಿಂದ ಒಂದು 3 ವರ್ಷ ಅಲ್ಲಿದ್ವಿ. ಅದೇನು ಅನಿವಾರ್ಯ, 3ನೇ ವರ್ಷಕ್ಕೆ ನಂದು ಸ್ವಂತ ಊರು ಬಂಜಿಗೇರಿಗೆ ಟ್ರಾನ್ಸ್ಫರ್ ಆಯ್ತು. ನಮ್ಮೂರಿಗೆ ಬಂದಾದ್ಮೇಲೆ ನನ್ಗೇನಿಸ್ತು, ಎಲ್ಲರೂ ವ್ಯವಸಾಯ ಮಾಡೋ, ನಮ್ಮ ದೊಡ್ಡಪ್ಪರು ಚಿಕ್ಕಪ್ಪರು ಎಲ್ಲರೂ, ನಾನು ಯಾಕೆ ಹಿಂಗೆ, ನಾನೊಬ್ಬನ ಹಿಂಗೆ, ಸ್ಕೂಲ್ ಕೆಲಸ ಅಷ್ಟೊಂದು ಏನು ವ್ಯಯ ಅನಿಸ್ತಿರ್ಲಿಲ್ಲ ನಮ್ಗೆ ಅವಾಗ. ಆಮೇಲೆ ಟೈಮಿಂಗ್ಸ್ ಚೆನ್ನಾಗಿತ್ತು, ಆಮೇಲೆ ಶನಿವಾರ ಭಾನುವಾರ ಸಿಗೋದು, ರಜದಲ್ಲಿ ಸಿಗೋದು, ರಜೆಗಳು ಸಿಕ್ಬಿಟ್ರೆ ಸಿಕ್ಬಿಡೋ. ಹಾಗಾಗಿ ನಾನೇನ್ ಮಾಡ್ದೆ, ಮನೆ ಕೊಟ್ಟತ್ರ ನಮ್ಮ ಅಪ್ಪಂದು 6 ಎಕರೆ ಜಮೀನ್ ಇತ್ತು, ನಾನು ತೊಳಕಲ್ಲಿ ವಾಸ ಮಾಡ್ದೆ. ಫಸ್ಟ್ಗೆ ಬಂದಟ್ಟಿಗೆ ನಮ್ಮೂರಾಗೆ ಸ್ಕೂಲ್ ಆಗಿರೋದ್ರಿಂದ ಇಲ್ಲೇ ವಾಸ ಇದ್ರೆ ಮರ್ಯಾದೆ ಪ್ರಶ್ನೆ ಅಂತೇಳಿ ತಳಕಲ್ಲಿ ಮನೆ ಮಾಡಿದೆ. ತಳಕಲ್ಲಿ ಮನೆ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬಿಟ್ಟೆ, ಸೀದಾ ನೇರವಾಗಿ ಬಂಜಿಗೇರಿಗೆ ಅಡ್ಡಾಡ್ತಿದ್ದೆ. ಅವಾಗ ಅಲ್ಲಿ ಬಂದು ಹೆಡ್ ಮಾಸ್ಟರ್ ಅಲ್ಲಿ ಪೂರ್ತಲೇ ಹೆಡ್ ಮಾಸ್ಟರ್ ಅಲ್ಲಿ ಆಗೇನಾಗ್ಬಿಡ್ತು, ಒಂದು ಬೋರ್ ಹಾಕ್ಸ್ತೆ ಬೋಗ ದಾರಲ್ಲಿ ಬರುತ್ತೆ ಮನೆ ಕೋಟೆ, ದಿವಸ ಹೋಗ್ಬೇಕಾದ್ರೆ ಬರೋಕೆ ನೋಡ್ಕೊಂಡ್ ಬರ್ಬೋದಲ್ಲ ಅಂತ ಅಲ್ಲಿ ಒಂದು ಬೋರ್ ಹಾಕ್ಸ್ತೆ. ಒಳ್ಳೆ ನೀರ್ ಬಿತ್ತು, ಮಸ್ತ್ ನೀರ್ ಬಿದ್ದು ಗದ್ದೆ ಹೊಡೆದೆ 2 ಎಕರೆಗೆ, 2 ಎಕರೆಗೆ 90 ಚೀಲ ಭತ್ತ ಬೆಳೆದೆ. ಸಾರಿ, ಅವಾಗ ಇಷ್ಟೊಂದು ಕೆಪಾಸಿಟಿ ಇರ್ಲಿಲ್ಲ ಆಳಿಗೆ ಮಾಡೋರು, 80 ಚೀಲ ಬೆಳೆದೆ. ಮತ್ತೆ ಅವ್ರೇನ್ ಕಮ್ಮಿ ಇವ್ರೇನ್ ಕಮ್ಮಿ, ಅವ್ರು ಬೆಳಿತಾರೆ ಇವ್ರು ಬೆಳಿತಾರೆ ಅಂದ್ಕೊಂಡು ಮತ್ತೆ ಆಮೇಲೆ ಬೇಡ್ರೆಡ್ಡೆಳೆ ಅಂತ ಒಂದು 5 ಎಕರೆ ಬೆದಲ್ ತಗೊಂಡೆ, ಅದು ಕಡಲೆಕಾಯಿ ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಆಮೇಲೆ ಅಲ್ಲಿಂದ ಈ ನಮ್ಮ ಅಪ್ಪನ ಆಸ್ತಿ ಹಳೆ ಕಪ್ಲೆ ಇದಾವೆ, ಅವು ಮೊದ್ಲೆಲ್ಲ ಮಾಡ್ತಿದ್ದವು, ಅವೆಲ್ಲ ಶಿಮಂಜಲ್ ಗಿಡ ಬೆಳೆದ್ಬಿಟ್ಟು ಒಂದು ಗೌರ್ಮೆಂಟ್ ಕಾರ್ಯ ಹೋಗ್ತೈತೆ ನಮ್ಮದ್ರ ಪಕ್ಕ, ಅದ್ರಾಗೆಲ್ಲ ಗಿಡ ಬೆಳೆದ್ಬಿಟ್ಟು ಸುಮಾರು ಫುಲ್ ಶಿಮಂಜಲ್ ತೋಟ ಆಗಿತ್ತು. ನನಗೆ ಅದು ಅಡ್ಡಾಡಕ್ಕೆ ಏನಾಯಿತು, ನಮ್ಮೂರಿಂದ ಸ್ವಲ್ಪ ದೂರ ಆಗ್ತಿತ್ತು, ಆಮೇಲೆ ದಾರಿ ಸರಿಯಾಗಿರ್ಲಿಲ್ಲ, ಅದಕ್ಕೆ ನೆಗ್ಲೆಕ್ಟ್ ಮಾಡ್ಕೊಂಡು ಕೈ ಬಿಟ್ಕೊ ಬಂದಿದೆ. ರಿಟೈರ್ಡ್ ಆಗ ಮುಂಚೆ ಇನ್ನು 2 ವರ್ಷ ಇತ್ತಲ್ಲ, ಹೋದ ವರ್ಷ ಬಿಟ್ಟು ಆಚೆ ವರ್ಷ ನಾನೇನು ಮಾಡಿದೆ, ಎಲ್ಲ ಗಿಡ ಕೀಳಿಸ್ದೆ. ಗಿಡ ಕೀಳಿಸಿ ಆದ್ಮೇಲೆ ಸುಮಾರು ಅದು ಒಂದು 10 ಎಕರೆ ಜಮೀನು ಕಾಣ್ತು. ಆಮೇಲೆ ಎಲ್ಲ ಲೆವೆಲ್ ಮಾಡಿಸ್ದೆ, ಲೆವೆಲ್ ಮಾಡಿಸಿ ಆಮೇಲೆ ಕೃಷಿ ಇಲಾಖೆಯಲ್ಲಿ ಹೋದ ಒಂದು ಕೃಷಿ ಹೊಂಡ ಕೊಟ್ಟರು. ಕೃಷಿ ಹೊಂಡ ತೆಗಿಸಿ ಆದ್ಮೇಲೆ ಅದಕ್ಕೊಂದು ವ್ಯವಸ್ಥೆ ಮಾಡೋಕೆ ಅದ್ರದ್ದೊಂದಿಷ್ಟು ಮಣ್ಣು ಉಳ್ಕಂತಲ್ಲ ಸುತ್ತ ಕಟ್ಟಾಕ್ಸ್ದೆ. ಕಟ್ಟಾಕ್ಸಿ ಆದ್ಮೇಲೆ ನೀಟಾಗಿ ಜಮೀನು ಆಯ್ತು. ಈಗ ಆ ಜಮೀನಿಗೆ ಈಗ ನಾನೇನ್ ಮಾಡಿದ್ದೀನಿ, ಒಂದು 400 ಗಿಡ ನೇರಳೆ ಗಿಡ ತಂದಿಟ್ಟೇನೆ. ಹೋದರ್ಷ ಇದೇ ಆಗಸ್ಟ್ ಅಲ್ಲಿ ನೇರಳೆ ಗಿಡ ಇಟ್ಟಿದ್ದೀನಿ, ಒಂದು 200 ಗಿಡ ತೆಂಗಿನ ಗಿಡ ಇಟ್ಟಿದ್ದೀನಿ, ಒಂದು 50 ಗಿಡ ಮಾವಿನ ಗಿಡ ಇಟ್ಟಿದ್ದೀನಿ. ಆಮೇಲೆ ಸುತ್ತಲೂ ಮಹಾಗನೆ ಗಿಡ, ಟೇಕಿನ ಗಿಡ, ಹುಣಸೆ ಗಿಡ ಸುತ್ತ ಇಟ್ಟಿದ್ದೀನಿ. ತೋಟಕ್ಕೆ ಹೋದ್ರೆ ಮನಸ್ಸಿಗೆ ಎಷ್ಟು ಉಲ್ಲಾಸ ಆಗ್ತದೆ ಅಂದ್ರೆ, ನಮ್ಮ ಜೀವನದಲ್ಲಿ ಇನ್ಯಾವ ಒಂದು ಎಂತ ಸಂತೋಷವಾದ ಕಾರ್ಯಕ್ರಮ ಮಾಡ್ತೀವಿ, ಯಾವುದೋ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗಿದ್ವಿ, ಅದ್ಯಾವುದು ಸಮಾಧಾನ ಆಗೋದಿಲ್ಲ. ಈ ಮನೆಗೆ ಹಗಲೆಲ್ಲ ಮಲಿಕೊಂಡಿದ್ರು ಸಮಾಧಾನ ಆಗೋದಿಲ್ಲ. ನಾವು ಯಾವತ್ತು ಬೆಳಗ್ಗೆ ನಾ ಒಂಟು ಹೊಲ್ದಾಗ ಹೋಗ್ಬಿಟ್ರೆ ಅಲ್ಲೇನು ಊಟ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಏನು ಬೇಕು ಅನಿಸೋದಿಲ್ಲ ಅಲ್ಲಿ, ಅಷ್ಟು ಖುಷಿ ಆಗ್ತದೆ. ಆಮೇಲೆ ಅಲ್ಲಿ ಹೋಗಿ ಹುಣಸೆ ಮರದ ಕೆಳಗೆ ಒಂದು ನಾವು ಬೈಕ್ ನಿಲ್ಲಿಸಿ ಕೆಳಗೆ ಹೊರಟ್ರೆ ನಮ್ಮ ಸುತ್ತೂರ ಸುತ್ತಿಟ್ಕೊಂಬರತ್ತಿಗೆ 2 ಗಂಟೆ ಆಗುತ್ತೆ. ಅದಾದ್ಮೇಲೆ ಮೇಲೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಎಲ್ಲರೂ ಶಾಂಪಲ್ ಅಡಿಕೆ ಮಾಡ್ತಂತೇಳ್ಬಿಟ್ಟು ಮೊನ್ನೆ ಹಾಸನದಲ್ಲಿ ಒಂದು 1,000 ಗೋಟು ತಂದಿದ್ದೀನಿ. 1,000 ಅಂದರೆ ಒಂದು ಕ್ವಿಂಟಲ್ ತಂದಿನಿ, ಅದೊಂದು 4,000-5,000 ಅಂತ ಹೇಳ್ತಾರೆ. ಎಲ್ಲ ಗಿಡಕ್ಕೆ ಹಾಕಿಟ್ಟಿದ್ದೀನಿ. ಅದು ಹೆಂಗೆ ಬಂದಿದೆ ಅಂದರೆ, ನಮ್ಮ ಕಡೆಯಲ್ಲಿ ಬೆಳೆತ ಒಳಕಿ ಗಿಡ ಅಂತ ಹೇಳೋರು, ಹೆಂಗೆ ಬಂದಿದೆ ಅವ್ರು ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಅಷ್ಟು ಚಂದವಾಗಿ ಬಂದವೆ. ನಾವೇನೇ ಇಟ್ಟರೆ ಗಿಡ ಯಾವ ಫೀಲ್ ಆಗಿಲ್ಲ, ಎಲ್ಲರೂ ಭಾಳ ಚೆನ್ನಾಗಿ ಬಂದವು. ಏನೋ ಮೇಕೆ ಕುರಿ ಸ್ವಲ್ಪ ಅಡ್ಡಾಡಿರೋ ತಿಂದಾಕಿರೋ ಸ್ವಲ್ಪ ಬಿಟ್ಟರೆ ಉಳಿದಂತ ಎಲ್ಲ ಭಾಗನೂ ಭಾಳ ಚೆನ್ನಾಗೈತೆ. ತೋಟಕ್ಕೆ ಹೋಗ್ಬಿಟ್ರೆ ಭಾರಿ ಖುಷಿ ಆಗುತ್ತೆ. ಈಗ ನಮ್ಮ ಸಹ ಅಧಿಕಾರಿಗಳು ಇದ್ದಾರೆ, ನನಗೆಲ್ಲ ಅಧಿಕಾರಿಗಳಿಂದ ಇಲ್ಲಿಂದ ಲಿಂಕ್, ನಾನು CRP ಆಗಿದ್ದೆ ಒಂದು 10 ವರ್ಷ, ಅವಾಗ ಎಲ್ಲ ಅಧಿಕಾರಿ ಲಿಂಕ್ ಯಾರನ್ನ ಬರಲ್ಲ ನಮ್ಮ ತೋಟಕ್ಕೆ ಬರ್ತಾರೆ. ಈಗ ಏನಪ್ಪ ಏನ್ ಮಾಡಿಸ್ತೀಯಪ್ಪ ನೀವೇನು ಹೇಳ್ತಾರೆ ಬರ್ರಿ ಮಾಡಿಸಿ ಬರ್ತಾರೆ. ಆಮೇಲೆ ನನ್ನ ಮಗ BMS ಡಾಕ್ಟರ್ ಆಗಿದ್ದ, ಅವ್ರ ಕಾಲೇಜ್ನವರು ಪ್ರಿನ್ಸಿಪಾಲರು ವಿದ್ಯಾರ್ಥಿಗಳು ಎಲ್ಲರೂ ಬಂದಿರು ನಮ್ಮ ತೋಟಕ್ಕೆ, ಅವ್ರಿಗೆಲ್ಲ ಒಳಗೆ ಊಟ ಹಾಕ್ಸಿದ್ವಿ, ಖುಷಿ ಪಟ್ಟರು, ಸಂತೋಷ ಪಟ್ಟರು, ತೋಟ ನೋಡಿ ಚೆನ್ನಾಗಿ ಮಾಸ್ ಆಗಿ ಮತ್ತೆ ತೋಟ ಬೆಳೆಸ್ರಲ್ಲ ಅಂತ ಒಂದು ಖುಷಿ ಪಟ್ಟರು. ಹಾಗಾಗಿ ನಮಗೆ ಜೀವನನೇ ಇದು. ಈ ಜೀವನ ಇರೋದ್ರಿಂದ ಆ ತೋಟದ ಮುಂದ್ಗಡೆ ನಾವು ಮೊದಲು ಈಗ ಸಂಬಳ ಸ್ಟಾರ್ಟಿಂಗ್ ಅಲ್ಲಿ 1 ಲಕ್ಷ ತಗೊಂತಿದ್ವಿ ನಾವು. 1,00,000 ದುಡ್ಡು ತಗೊಂಡ್ರು ಅದು ಎಲ್ಲಿ ಬತ್ತಿತ್ತು, ಯಾವಾಗ ಬತ್ತಿತ್ತು, ಯಾಕೆ ಬತ್ತಿತ್ತು, ಎಂದ್ ಹೋಗ್ತತ್ತೆ ಅನ್ನೋದೇ ಗೊತ್ತಾಗ್ತದೆ. 30 ತಾರೀಕು ಅಷ್ಟೊತ್ತಿಗೆ ನಯಾಪಾಯ ಇರ್ತಾರಲ್ಲ. ಈಗ ನೋಡ್ರಿ ನಾವು ಖರ್ಚು ಕಮ್ಮಿ, ವ್ಯವಸಾಯದ ಬಗ್ಗೆ ಬಹಳ ಇಂಟ್ರೆಸ್ಟ್ ಅಂದ್ರೆ ಬಹಳ ಚೆನ್ನಾಗೈತೆ. ಆಮೇಲೆ ಉಳಿದಂತ ನಮ್ಮ ಅಕ್ಕಪಕ್ಕದಾಗ ನಮ್ಮ ಚಿಕ್ಕಪ್ಪರ ಜಮೀನ್ ಇದಾವೆ ಅಟ್ಯಾಚ್, ಅವ್ರು ಒಂದ್ ಕಡೆ ಮಾಡ್ಕೊಂತಾರೆ, ಅವಕ್ಕೆಲ್ಲ ಮೆಕ್ಕೆಜೋಳ ಹಾಕ್ತೀನಿ, ಮೆಕ್ಕೆಜೋಳ ಬೆಳಿತೀನಿ. ಏನಿಲ್ಲ ಅಂದ್ರೂ ಪ್ರತಿ ವರ್ಷನೂ ಒಂದು 3-4 ಲಕ್ಷ ಬೆಳೆದೇ ಬೆಳಿತಿದ್ದೀನಿ. ಯಾವ್ದ್ರಾಗ ಲಾಸ್ ಇಲ್ಲ. ಲಾಸ್ ಯಾಕಾಗುತ್ತೆ, ಎಲ್ಲದ್ರಾಗ ನಾನು ಅಂದ್ಕೊಂಡಿದ್ದೀನಿ ನಾ ಬಡ್ಡಿ ಕೊಟ್ಟರು ಸಮೇತ ಅಷ್ಟು ಲಾಭ ಬರಲ್ಲ ವ್ಯವಸಾಯದಲ್ಲಿ. 3 ತಿಂಗಳಿಗೆ ಡಬಲ್ ತ್ರಿಬಲ್ ಲಾಭ ತಗೊಳ್ಳೋದು ಯಾವುದು ಅಂದ್ರೆ ರೈತರ ಕೆಲಸ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಉತ್ತಮವಾದ ಲಾಭ ಇರೋದಿಲ್ಲಿ ರೈತರ ಕೆಲಸದಲ್ಲಿ, ನೆಮ್ಮದಿಯಾದ ಜೀವನ ಇರೋದಲ್ಲಿ ರೈತರ ಕೆಲಸದಲ್ಲಿ. ಏನು ಆನಂದಮಯವಾಗಿ ಆರೋಗ್ಯವಾಗಿದೆಯಾ ಅಂದ್ರೆ, ಆರೋಗ್ಯ ಎಲ್ಲಿ ಕೆಡೋದು ಅಂದ್ರೆ ಮನೆಗಿದ್ರೆ ಕೆಡೋದು, ಹೊಲ್ದಕ್ಕೆ ಹೋದ್ರೆ ಆರೋಗ್ಯ ಕೆಡಲ್ಲ
1: ಕೆಡಲ್ಲ.
0: ಯಾವ್ದಾದ್ರು ಆರೋಗ್ಯ ಬೇಕು ಅನ್ನಂಗಿದ್ರೆ ಪ್ರತಿಯೊಬ್ಬರೂ ವ್ಯವಸಾಯ ಮಾಡಬೇಕು. ಅವ್ರ ಕೈಲಿ ಮಾಡೋದಾದ್ರೂ ಸುಮ್ಮನೆ ಹೊಲ್ದಕ್ಕೆ

0: ಪರಿಸ್ಥಿತಿ ಆದರೂ ಇರಬೇಕು, ಅದು ವ್ಯವಸ್ಥೆ ಅನ್ನೋದು. ಇವತ್ತು ಪ್ರಪಂಚದಲ್ಲಿ ಸ್ವರ್ಗ ಅಂತ ಏನಾದರೂ ಐತಂದ್ರೆ ಅದು ನಮ್ಮ ನಮ್ಮ ತೋಟಗಳು, ನಮ್ಮ ನಮ್ಮ ಹೊಲಗಳು, ನಾವು ಮಾಡಿರ್ತಕ್ಕಂಥ ಒಂದು ಆಸ್ತಿಗಳು.
1: ಹೌದು ಸರ್,
0: ಅಲ್ಲೇ ಸ್ವರ್ಗ ಸಿಗುತ್ತೆ ಬಿಟ್ರೆ ನಾವೇನು ಸ್ವರ್ಗ ನೋಡ್ತೀವಿ ನರಕ ಇವೆಲ್ಲ ಸುಳ್ಳು. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಜೀವನ ಸಾಕ್ಬೇಕಾಗಿದ್ರೆ, ಅವ್ರೇನಾದ್ರೂ ಆರೋಗ್ಯಕ್ಕೆ ಇರಬೇಕಾಗಿದ್ರೆ, ಆಮೇಲೆ ಸಂಪನ್ನರು ಅಂದ್ರೆ ಯಾರು ಗೊತ್ತಾ, ರೈತರು ಅಷ್ಟೇ. ಇನ್ನಿದ್ದರೆ ಯಾವ್ದನ್ನ ಹೋದ್ರೆ ನಾವು ಸಂಪನ್ನರು, ನಾವು ಅದು ವಸ್ತುಗಳನ್ನ ಇಷ್ಟು ಮಾಡಿದೀನಿ ಅಷ್ಟೊಂದು ದಾನ, ಅವ್ಯಾವು ಬರೋದಿಲ್ಲ. ನಾವು ಮಾಡಿರತಕ್ಕಂಥದ್ದೇನು, 10 ಜನ ಕೂಲರಿಗೆ ಸಹಕಾರ ಮಾಡ್ತೀವಿ, ಅನ್ನ ಕೊಡ್ತೀವಿ, ಮತ್ತ ಅವರು ನಮ್ ಸಹಕಾರ ಕೊಡ್ತಾರೆ, ನಮ್ಮಿಂದ ಅವ್ರಿಗೆ, ಅವರಿಂದ ನಮ್ಗೆ. ಜನಗಳಿಂದ ಜನ ಬಿಟ್ರೆ ನಾವ್ ಏನ್ ಮಾಡಕ್ಕಾಲ. ಆದ್ರೆ ಯಾವ ಜನಗಳು, ಟೌನ್ ಜನಗಳಲ್ಲ. ಟೌನ್ ಜನಗಳು ನೋಡಿದ್ವಿ, ನಾವು ಟೌನಲ್ಲಿ ತಳಕಲ್ಲಿ ವಾಸ ಇದ್ವಿ, ಒಂದು 50 ಜನ ಶಿಕ್ಷಕರಿದ್ದೀವಿ. 50 ಜನದಲ್ಲಿ ಕೆಲವರು ಒಂದು ಅರ್ಧ ಗೇಣು ಸೈಟ್ ತಗೊಳಕಾಗಿಲ್ಲ ಇವತ್ತಿಗೂ ನಾನ್ ಕಂಡಂಗೆ. ಹಾಗಾಗಿ ಇನ್ ಕೆಲವರು ಚೆನ್ನಾಗಿದ್ದಾರೆ, ಇನ್ ಕೆಲವರು ಬೇಕಾದಂಗಿದ್ದಾರೆ. ಯಾಕೆ, ಅವ್ರದ್ದೇ ಆಗಿರ್ತಕ್ಕಂಥ ತೋಟ, ಹೊಲ, ಮನೆ, ಮಠ ಅದು ಕಟ್ಕೊಂಡವ್ರು. ಆದ್ರೆ ಈ ಎಮರ್ಜೆನ್ಸಿ ಸೀಮ್ ಅಂತ ಹಾಕ್ತೀನಿ ಅಂದ್ರೆ ರೈತಲ್ಲ. ಸದಾ ಜೀವನ, ಸದಾ ಸುಖ, ಸದಾ ತಾಳ್ಮೆ, ಒಳ್ಳೆ ರೀತಿ.

0: ಬಿಡು, ಕ್ಯಾರೆಟ್ ತಿನ್ಬೇಕು, ರೈತ ಮಾಡಿರ್ತಕ್ಕಂಥದ್ದೇ ತಿನ್ಬೇಕೇ ವಿನಃ ಮತ್ತೆ ತನ್ನದೇ ಆಗಿರ್ತಕ್ಕಂಥದ್ದು ಅವ್ರು ಇಲ್ಲಿ ನೋಡೋಣ. ನಾಳೆ ಎಲ್ಲ ರೈತರು ಬಂದ್ ಮಾಡಿದ್ರೆ ಅವ್ರು ಏನ್ ತಿಂತಾರೆ ಹೇಳ್ರಿ? ಇವತ್ತು ಒಳ್ಳೆ ರಾಗಿ ನಮ್ ತಕ್ ಬರ್ತಾರೆ. ಈಗ ಮಾರ್ಕೆಟ್ನಾಗ ಬೇಕಾದಷ್ಟು ಆಗಿದ್ರುವೆ ಎಲ್ಲ ಮೇಷಗಳು ಫೋನ್ ಮಾಡ್ತಾರೆ, ವೀರಣ್ಣ ಒಂದ್ ಚೀಲ ರಾಗಿ ಕೊಡು, ವೀರಣ್ಣ ಒಂದ್ ಚೀಲ ಇದು ಕೊಡು, ನೀವು ಬೆಳೆದಿರ್ತಕ್ಕಂತ ಕೊಡು, ಅಕ್ಕಿ ಬೆಳೆದಿದ್ರು ಕೊಡು ಅಂತ ಕೇಳ್ತಾರೆ. ಆಮೇಲೆ ಸಿರ್ಗೊಪ್ಪದಿಂದ ರೈಸ್ ಹಾಕೊಂಬತ್ತಿದ್ರು ನಮ್ಮರೆಲ್ಲ ಮೇಷ್ ಲೋಡ್ಗಟ್ಲೆ. ಆದ್ರೆ ನಮ್ಮಲ್ದಾಗೆ ಎತ್ತಿನ ಗೊಬ್ಬರ, ದನದ ಗೊಬ್ಬರ, ಎಮ್ಮೆ ಗೊಬ್ಬರ, ಕುರಿ ಗೊಬ್ಬರ ಹಾಕಿ ಬೆಳೆದಿರ್ತಕ್ಕಂಥ ರುಚಿ ಮಾಮೂಲಿ ಮುಳ್ಳಕ್ಕಿ ಅನ್ನೋನಂದು. ಅದನ್ನ ನೋಡ್ಬೇಕವ್ರು, ಆ ಮುಳ್ಳಕ್ಕಿ ಬಂದು ಸುಮ್ಮನೆ ಬುಕ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಎಷ್ಟು ಚೆನ್ನಾಗೈತಲ್ಲ ಅಂತಿರ್ತಾರೆ. ಆದ್ರೆ ನಾವೆಲ್ಲ ಮೊಸರು ಬೇಕಂತ ಹುಡುಕಾಡ್ತೇವೆ, ಆದ್ರೆ ಅದ್ರಲ್ಲಿ ರುಚಿ ಇರಲ್ಲ. ಎಂತ ಸಾಂಬಾರ್ ಹಾಕೊಂಡ್ರು ರುಚಿ ಬರೋದಿಲ್ಲ, ಸಪ್ಪೆ ಇರ್ತದೆ. ನಾವು ಬೆಳೆದಿರ್ತಕ್ಕಂಥದ್ ನೋಡ್ರಿ, ಒಂದ್ ತಿಂಗಳು ತಂದು ಮಾವಿನ ಹಣ್ಣು ಇಟ್ಕೊಂಡ್ರೆ ಹಂಗಿರ್ತಾವ. ಈ ಸಂತೆಗೆ ತಗೊಂಬೇಕಾದ್ರೆ ಹೋಗಿ ತಂದ್ರೆ ನಾಳೆ ಇಟ್ಟರೆ ನಾಡ್ದೆಲ್ಲ ಪೂರ್ತಿ ಮೆತ್ತಗೆ ಹೋಗಿರ್ತಾರೆ.
1: ಹೌದಲ್ಲ,
0: ಅವರೆಲ್ಲ ಮೆಡಿಸಿನ್ ಹಾಕಿರ್ತಾರೆ. ಹಾಗಾಗಿ ಒಳ್ಳೆ ಹಣ್ಣನ್ನು ತಿನ್ಬೇಕು ನಾವು. ಹಾಗಾಗಿ ನಾವೇ ಮಾಡಿರೋದನ್ನ ನಾವೇ ತಿಂದ್ರೆ, ಆಮೇಲೆ ನುಗ್ಗಿಕಾಯಿ ನಾವೇ ಬೆಳೆದಿರೋದು ನೋಡಿ ತಿನ್ರಿ, ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಈ ಔಷಧ ಹೊಡಿದಾಗ ಹಸಿಮೆಣಸಿನ್ಕಾಯಿ ಬೆಳೆದಿರ್ತೀವಿ, ಯಾವ್ದಕ್ಕೆ ನಮ್ಗೆ ಆಗಿ ಹಾಕೊಂಡಿರ್ತೀವಿ ನೋಡು, ಅದು ಎಷ್ಟು ರುಚಿ ಇರುತ್ತೆ ಗೊತ್ತಾ? ಅಲ್ಲಿ ರುಚಿ ಬಂದಂಗೆ ಇವ್ಯಾವ ಬರೋದಿಲ್ಲ. ಇವತ್ತು ಏನೇ ಇದ್ರು ನಾವು ತಾನಾಗಿ ಬಳ್ಕೊಂಡು ಸ್ವಂತ ಮಾಡಿದ್ದೇ ತಿನ್ಬೇಕ ವಿನಃ ನಾವು ಇನ್ನೊಂದು ಯಾಸಬಾರ್ದು. ಪ್ರತಿಯೊಬ್ರು ಯಾವುದೇ ಆಫೀಸರ್ ಆಗಿರ್ಲಿಲ್ರಿ, ಅವ್ರೂ ಕೆಲಸ ಮಾಡಲಿ, 10 ನಿಮಿಷ ಮಾಡಲಿ. ಈಗ ವಾಕ್ ಅಂತ ಹೋಗ್ತಾರೆ, ಅದೊಂದು ವಿಶೇಷ. ಯೋಗ ಅಂತ ಹೋಗ್ತಾರೆ, ಅದೊಂದು ವಿಶೇಷ. ಆದರೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಏನು ಕಲಿಬೋದು ನಾವು, ಎಷ್ಟೊತ್ತು ಮಾಡ್ಬೋದು ವಾಕ್ ಮಾಡ್ದಟ್ಟಿಗೆ ಇದಾಗಲ್ಲ. ಅದೇ ವಾಕ್ನ ನಮ್ಮ ನಮ್ಮಲ್ದಾಗ ಹೋಗಿ ಸುಮ್ಮನೆ ಬರೇ ಕಾಲಾಗ ಅಡ್ಡಾಡಿದ್ರೆ ಸಾಕು ವಾಕ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ ವಾಕ್ ಮಾಡ್ರಿ, ಯೋಗಕ್ಕೆ ಬರ್ರಿ ಅಂತ ಬರ್ತೀವಿ ಅಂತ ಹೇಳ್ತೀವಿ. ನಾವು ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ರೆ ಸಾಯಂಕಾಲ 7 ಗಂಟೆ ಆಗುತ್ತೆ ಮನೆಗೆ ಬರತ್ತೆ. ನಮ್ಗೆ ಇನ್ಯಾವ ವಾಕ್ ಬೇಕು? ಸುಮ್ಮನಿರಲ್ಲವಲ್ಲಿ ಹೊಲ್ದಕ್ಕೆ ಹೋದ್ಮೇಲೆ ಹೊಲ್ದಕ್ಕೆ ಹೋಗ್ಲಿಲ್ಲ ಅಂತ ಮನೆಗಳ್ಕೊಂಡ್ರೆ ಅವತ್ತು ಪೂರ್ತಿ ಏನೇನು ಮಾಡಲ್ಲ. ಸುಮ್ಮನೆ ಮನೆ ಕೇಳೋದು, ಇಲ್ಲ ಊಟ ಮಾಡೋದು, ಇನ್ನೊಂದು ಸರಿ ಜಾತಿಗೆ ಒಂದು ಜಾತಿಗೆ ಜಾಸ್ತಿ ಬೇಕೋ ಊಟ ಮಾಡೋದು, ಇಲ್ಲಾಂದ್ರೆ ಜಾತಿ ಚೌ ಚೌ ತಿನ್ನೋದು, ಇನ್ನೊಂದು ಯಾತದ್ದು ಇನ್ನೊಂದು ಹೊಟ್ಟೆ ಕೆಡ್ಸ್ಕೊಂಡು ಇದಾಗ್ತೀವಿ ಅಷ್ಟೇ. ಹಾಗಾಗಿ ರೈತರದ್ದು ಬಹಳ ತುಂಬಾ ತುಂಬಾ ಸುಖವಾದ ಜೀವನ ಅಂತ ನಾವು ಹೇಳ್ಬಲ್ಲಿ.
1: ಸರ್, ಇತ್ತೀಚೆಗೆ ಎಲ್ಲ ರೈತರು ಏಕ ಬೆಳೆಗೆ ಹೋಗ್ತಾರೆ, ಪೂರ್ತಿ ಟೊಮೊಟೊ ಹಾಕ್ತಾರಲ್ಲ, ಪೂರ್ತಿ ಈರುಳ್ಳಿ ಹಾಕ್ತಾರಲ್ಲ, ಪೂರ್ತಿ ಅಡಿಕೆ ಹಾಕ್ತಾರೆ. ನೀವು ಈ ತರ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ರ, ಯಾಕೆ ಈ ತರ ಮಿಶ್ರ ಬೆಳೆಗಳು ಬೆಳಿಬೇಕು ರೈತರು ಅಂತೀರ?
0: ಮಿಶ್ರ ಬೆಳೆ ಬೆಳೆದ್ರೆ ಎಲ್ಲವನ್ನು ಬೆಳೆದ್ರಾಗ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ. ಈಗ ನಾನ್ ಕಂಡಂಗೆ ಮೊದ್ಲೆಲ್ಲ ಕಡಲೆಕಾಯಿ ಹಾಕ್ತಿದ್ವಿ ನಮ್ಮ ಕಡೆ, ಸಂಪೂರ್ಣ ಕಡಲೆಕಾಯಿ ಹಾಕ್ತಿದ್ವಿ. 2,000-3,000 ನಾನು 600-700 ರೂಪಾಯಿಗೆ ಒಂದು ಕ್ವಿಂಟಲ್ ಕಡಲೆಕಾಯಿ ಮಾರಿದ್ದು ನನಗೆ ನೆನಪೈತೆ. 400 ಚೀಲ ಕಡಲೆಕಾಯಿ ಬೆಳಿತಿದ್ವಿ ನಮ್ಮ ನೆಂಟರದು ನಮ್ದೆಲ್ಲ ಸೇರಿಸಿ. ಅವತ್ತು ಆ 400 ಚೀಲ ಬೆಳೆದ್ರೆ 40,000-50,000 100,000 ಆಗ್ಬಿಟ್ರೆ ಅಬ್ಬಬ್ಬಬ್ಬಬ್ಬ ಏನ್ ದುಡ್ಡಪ್ಪ ಅಂತಿದ್ವಿ. ಈಗ ನಾವೊಂದು ಬೆಳೆಗೆ 100,000 ಕಾಣದಂಗೆ ತಗಂತೀವಿ. ಹಾಗಾಗಿ ರೈತರು ಏನ್ ಮಾಡ್ತಿದ್ವಿ ನಾವು ಅಂತಂದ್ರೆ, ಎಲ್ಲರೂ ಒಂದ್ ಮಕ್ಕನಾಗ ಹೋಗ್ತಿದ್ವಿ. ಈಗ ಟೊಮಟೆ ಹಣ್ಣು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಟೊಮಟೆ ಹಣ್ಣು ಟೊಮಟೆ ಹಣ್ಣು ಟೊಮಟೆ ಹಣ್ಣು ಅಂತೇಳಿ ಆ ಟೊಮಟೆ ಹಣ್ಣು ಎಲ್ಲರೂ ಇವತ್ತು ಹಾಕ್ಬಿಟ್ರೆ ಎಲ್ಲರೂ ಹಾಕದೆ, ಅದ್ರ ಖರ್ಚೆಷ್ಟು ಲೆಕ್ಕ ಇಲ್ಲ. ಅದೇನು ಅವತ್ತು ಏನಾದ್ರು ದಿನನಿತ್ಯ ದುಡ್ಡು ಸಿಕ್ಬಿಡುತ್ತೆ, ಅದೇನು ದೊಡ್ಡದಾಗ್ಬಿಡುತ್ತೆ ಅವ್ರಿಗೆ. ಹಾಗಾಗಬಾರ್ದು. ಪ್ರತಿಯೊಂದು ಒಂದು 4 ಎಕರೆ ಜಮೀನು ಇತ್ತಂದ್ರೆ 4 ತರದ ಬೆಳೆಯನ್ನು ಬೆಳೆದಾಗ ಮಾತ್ರ ರೈತ ಉದ್ಧಾರ ಆಗೋದು. ಆಮೇಲೆ ನೋಡ್ರಿ, ರೈತನಿಗೆ ಬೆಳೆ ಒಂದೇ, ರೈತ ಅಂದ ತಕ್ಷಣ ಒಂದೇ ನಂಬ್ಕೊಂಡಿದ್ರೆ ಉದ್ಧಾರ ಆಗಲ್ಲ. ಅವನಿಗೆ ಕುರಿ ಬೇಕು, ಮೇಕೆ ಬೇಕು, ಹಸು ಬೇಕು, ಎಮ್ಮೆ ಬೇಕು, ಎಲ್ಲ ಪ್ರಾಣಿಗಳ ವಿಶ್ವಾಸಕ ಆಗಿದ್ರೆ ಮಾತ್ರ ರೈತ. ನಾವು ಸಂತೆಲ್ಲೇ ತುಪ್ಪ ತಗೊಂಡೋದ್ರಿ, ಇದ್ಯಾವುದೋ ಒಂದು ಬೇಕರಿ ತುಪ್ಪ ತಗೊಂಡೋಗ್ತೀವಿ, ಅದು ರುಚಿ ಇರುತ್ತಾ? ಒಂದು ವಾರ ಇಟ್ಕೊಂಡ್ರೆ ತಿರುಗುವಾರ್ದಾಗಲೇ ನಮ್ಮ ಹುಡುಗರು ಬೇಡ ಇದು ವಾಸನೆ ಬರುತ್ತೆ ಅಂತ. ನಾವು ಮಾಡಿರೋದು ನಾವೇ ಕರ್ಕೊಂಡು ಕುಡಿಯೋದು. ಆಮೇಲೆ ನಾವು ಈಗ ಏನಾಗಿದೀವಿ ಅಂದ್ರೆ, ನಮ್ಗೆ ಕರೀದಂಗ ಇಲ್ದಂಗ ಆಗ್ಬಿಟ್ಟು, ನೋಡೋರು ಇಲ್ದಂಗ ಆಗ್ಬಿಡ್ತು. ಇವತ್ತು ನಾವು 1,500 ರೂಪಾಯಿ ಒಂದು ತಿಂಗಳಿಗೆ ಹಾಲಿಗೆ ಕೊಡುತ್ತೀವಿ, ವರ್ಷಕ್ಕೆ 18,000 ಆಯ್ತು. ವರ್ಷ ಒಂದೊಂದು ಹೊಸ ಕಟ್ಟಿದ್ರೆ ಎಷ್ಟಾಗುತ್ತೆ? ಅದರಿಂದ ಲಾಭ ತಗೋಬಹುದು, ಸಗಣಿ ತಗೋಬಹುದು, ಒಳ್ಳೆ ಲಾಭ ಐತೆ. ಅದನ್ನ ಮಾಡಕ್ ಯಾರು ಹೋಗ್ತಿಲ್ಲ. ಈಗೆಲ್ಲ ನೈಸ್ ಆಗ್ಬೇಕು, ಐರನ್ ಮಾಡಿದ ಬಟ್ಟೆ ಆಗ್ಬೇಕು, ಇದೇನಾಗ್ತಿಲ್ಲ. ಈಗ ರೈತರು ಬೆಳೀತಾರ ಅಂದ್ರೆ ಯಾವತ್ತಿಗೂ ಒಂದು ಬೆಳೆ ಬೆಳೀತಾರಲ್ಲ ಅವರು, ತಿರ್ಗಿ ಅದಾದ್ಮೇಲೆ ಅವ್ರು ಅಕ್ಕಿ ಕೊಂಡ್ಕೋಬೇಕು, ರಾಗಿ ಕೊಂಡ್ಕೋಬೇಕು, ತರಕಾರಿ ಕೊಂಡ್ಕೋಬೇಕು, ಒಂದೇ ಬೆಳೆ ಬೆಳೆದ ಮೇಲೆ ಎಲ್ಲ ಕೊಂಡ್ಕೋಬೇಕು ತಾನೆ ಅವರು? ಎಲ್ಲ ಕೊಂಡ್ಕೊಂಡ ಅಲ್ಲಿ ದುಡ್ಡು ಹೋಗುತ್ತೆ ಅನ್ನೋದು ಗೊತ್ತಾಗಲ್ವಾ? ಹಾಗಾಗಿ ಅವ್ರ ಎಲ್ಲ ಬೆಳೆಯನ್ನ ನಮ್ಗೆ ಬೇಕಾಗಿರೋದನ್ನ ಮಾಡ್ಕೊಂಡು, ಅದರಲ್ಲಿ ನಮ್ಮಲ್ಲಿ ಹೆಚ್ಚಾದ್ರೂ ಕೂಡ ನಾವು ಯಾವತ್ತ ತಗೊಂಡು ಯಾವತ್ತ ಹೋಗ್ರಿ, ಎಲ್ಲ ಕಾಲದಾಗ ಹೋಗ್ರಿ, 80 ರೂಪಾಯಿಗಿಂತ ಕಮ್ಮಿ ಹಸಿಮೆಣಸಿನ್ಕಾಯಿ ಇಲ್ಲ. ಆದ್ರೆ ಎಲ್ಲ ಐತೆ, ಹಸಿಮೆಣಸಿನ್ಕಾಯಿ ಬೆಳ್ಕಂತೀವ, ಅದು ಬಂದೈತಾ ನಮ್ಮ ಮನ್ಸಿಗೆ? ಇಲ್ಲ. ಯಾಕೆ? ಇದೊಂದು ಒಂಥರ ಮನ್ಸಿಗೆ ಏನಾಗಿರುತ್ತೆ ಅಂದ್ರೆ, ರೈತರಿಗೆ ಏನೋ ಒಂದು ಸೊಗಡು, ಏನೋ ಅವನು 200 ಚೀಲ ಆದುವಂತೆ, ಅವನು ಎಷ್ಟೋ ಇದಾದುವಂತೆ ಅಂದ್ರೆ ಅದನ್ನ ಹಾಕತಿರದೆ. ಈಗೆಲ್ಲ ಈ 3 ವರ್ಷದಿಂದ ತೊಗರಿ ಹಾಕಕ್ಕೆ ಇಟ್ಕೊಂಡಿದ್ದಾರೆ. ತೊಗರಿನ ಎಷ್ಟು ತಿಂತಾರೆ ಇವರು? ವರ್ಷಕ್ಕೊಂದು ಕ್ವಿಂಟಲ್ ತಿನ್ಬೋದು ಅಷ್ಟೇ, ಅಷ್ಟೇ ಬೇಕಾಗಿರೋದು ದುಡ್ಡು. ಅದೆಷ್ಟು ಬರುತ್ತೆ ಅಷ್ಟೇ, ಅದು ಅವ್ರು ಮಾಡೋದಷ್ಟೇ. ಏನಾಗುತ್ತಂದ್ರೆ ಎಲ್ಲ ರೀತಿ ಖರ್ಚು ಮಾಡಿ ದಿನ ಸಾಲದು ಬರುತ್ತೆ. ಎಲ್ಲ ಕೊಂಡ್ಕೊಬೇಕು ಹೋದಾಗ ಒಂದೇ ಬೆಳೆಗೆ ಲಾಸ್ ಆಗುತ್ತೆ. ರೈತರು ಎಲ್ಲ ರೀತಿ ಬೆಳೆಗಳನ್ನು ಬೆಳೆದು ಕಲಿಬೇಕು. ರೈತರು ಅಂದಮೇಲೆ, ರೈತರು ಅಂದಮೇಲೆ ಏನಂದ್ರೆ, ನಾವೇನು ಹೊರಗಡೆಯಿಂದ ತರಬಾರ್ದಪ್ಪ. ಒಣಮೆಣಸಿನ್ಕಾಯಿ ತರಬಾರ್ದು.

0: ಸೆಮೆಣಸಿಕಾಯಿ ತರಬಾರ್ದು, ಟಮಟಣ್ಣು ತರಬಾರ್ದು, ಅದು ಕೇವಲ ಒಂದು ಮನೆ ಅಷ್ಟಾಗಲ್ಲ ಇಟ್ಕೊಂಡ್ರೆ ಸಾಕು ನಮ್ಗೆ ವರ್ಷದಕ್ಕೆ. ನಾವು ಮಾಡ್ಬಿಟ್ಟಿದ್ದೀವಿ, ನಾವು ಹೊಲದಾಗ ಮನೆ ಹಿಂದ್ಗಡೆ ಒಂದು ತೋಟ ಮಾಡ್ದಂಗೆ ಮಾಡ್ಕೊಂಡಿದ್ವಿ. ಅದ್ರಾಗ ಯಾವಾಗಲೂ ಸೆಮೆಣಸಿಕಾಯಿ, ಎಲ್ಲ ಕಾಲದಾಗು ಬೇಸಿಗೆಗೋ ಸೆಮೆಣಸಿಕಾಯಿ, ಬದನೆಕಾಯಿ, ಯಾವಾಗಲೂ ಟಮಟಣ್ಣು. ನಾವೇನು ಕೊಂಡ್ಕೋಬೇಕು ಅನ್ನಂಗಿಲ್ಲ. ಹೊಲ್ದಾಗ ಹೋಗ್ಬಿಟ್ರೆ ನಾವು ಈ ಅವರೆಕಾಯಿ ಮತ್ತು ಆಮೇಲೆ ಅಲಸಂದೆಕಾಯಿ, ಹೆಸರು ಕಾಳು ಇಂಥವೆಲ್ಲವನ್ನು ನಾವೇನು ಹಂಗೆ ಸಂತೆ ತರೋದಿಲ್ಲ, ಚೊಟ್ಟ ಸಮೇತ ನಾವೇ ಬೆಳ್ಕಂತೀವಿ. ಹಂಗಾಗಿ ಒಂದು ಲೈನ್ ಆಗಿ ಇಟ್ಬಿಟ್ರೆ ಸಾಕು, ಬೇಜಾನ ಆಗ್ಬಿಡುತ್ತೆ. ಹಂಗಾಗಿ ಎಲ್ಲ ನಾವೇ ಬೆಳ್ಕೊಂಡ್ರೆ ಅನುಕೂಲ. ಈಗ ರೈತರು ಒಂದು ಮಕ ಇದಾರಲ್ಲ, ಅದು ಏನಾಗುತ್ತಪ್ಪ ಅಂತಂದ್ರೆ ಅವ್ರಿಗೆ ಒಂದೇ ಸಾರಿ ದುಡ್ಡು ನೋಡ್ತೀವಲ್ಲ ಅನ್ನೋ ಆಸೆ, ಅದನ್ನ ಬಿಡ್ಬೇಕು. ನಾವು ಎಲ್ಲವನ್ನ ನಾವು ಬೆಳೆಯೋದು ರೈತರು ಅಂದ್ಮೇಲೆ ಎಲ್ಲವನ್ನು ಬೆಳ್ಕೋಬೇಕು, ಅವಾಗ ಅದಕ್ಕೆ ಒಂದು ಬೆಲೆ ಬರ್ತದೆ.
1: ಒಂದೇ ಸಾರಿ ದುಡ್ಡು ನೋಡ್ತೀವಿ ಅಂದ್ರೆ ಕೆಲವು ಸಾರಿ ರೇಟ್ ಸಿಗುತ್ತೆ, ಕೆಲವು ಸಾರಿ ರೇಟೇ
0: ಸಿಗೋದಿಲ್ಲ. ಅದು ಆಗತ್ತೆ. ಈಗ ಈ ಎರಡು ಮೂರು ವರ್ಷದಿಂದ ತೊಗರಿದು ಒಂದು ಸ್ವಲ್ಪ ಆವರಿಸ್ಕೊಂಡೈತೆ. ಅದೆಷ್ಟು, ಅದು ಒಬ್ಬೊಬ್ರು ಇವಾಗ ಹೇಳಿದ್ರೆ ಎಷ್ಟು ಎಕರೆ ಅಂದ್ರೆ 300 ಎಕರೆ ಮಾಡಿದ್ನಿ ಅಂತಾರೆ. ಅದು ಹೋದ ವರ್ಷ ಒಳ್ಳೆ ಲಾಭ ತಗೊಂಡಾರೆ, ಆದರೆ ಖರ್ಚು ಕಡಿಮೆ. ಆಮೇಲೆ ಕೂಲರ್ದು ಸಮಸ್ಯೆ ಭಾಳ. ಕೂಲರ್ ನೋಡ್ರಿ, ಇವತ್ತು ನಾವು ಒಂದು ಔಷಧ ಹೊಡಿಬೇಕಂತ ನಿನ್ನೆ ಒಬ್ಬರು ನೋಡೋದಕ್ಕೆ ಇಬ್ಬರು ಬರ್ತೀವಿ ಅಂದರು. ಆಯ್ತು ಇಬ್ಬರು ಬರ್ರಿ ಅಂದ್ವಿ. ಇಬ್ಬರು ಬಂದರು, ದಿನ 10 ಗಂಟೆಗೆ ಬರ್ತಕ್ಕಂಥ ಕರೆಂಟ್ ನಿನ್ನೆ 6 ಗಂಟೆಗೆ ಕೊಟ್ಟಿದ್ರೆ 10 ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ. ಅವರು ಸ್ವಲ್ಪ ಒಂದಿಷ್ಟು ವರ್ಷ ಹೊಡೆದು ಅದೇ ಹೋದರು. ಮತ್ತೆ ಇವತ್ತು ಒಡೆ ಕೇಳಿದ್ದೆ, ಚಾರ್ಜ್ ಇಟ್ಟಿಲ್ಲಂತೆ ಅಂದರು. ಹಿಂಗೆ ಸಮಸ್ಯೆ ಆಗಿಬಿಟ್ಟು ರೈತರದ್ದು ಭಾಳ ಕೆಲಸ ಸಮಸ್ಯೆ ಐತೆ. ಹಾಗಾಗಿ ಅವ್ರೇನು ಮಾಡ್ಬೇಕಪ್ಪ ಅಂತಂದರೆ, ಸ್ವತಂತ್ರವಾಗಿ ಸ್ವಂತ ಮನೆಗೆ ಮಾಡಿರಬೇಕು, ಎಲ್ಲ ರೀತಿ ಪ್ರಾಣಿಗಳನ್ನು ಸಾಕಿರಬೇಕು. ಒಂದ್ರಾಗೆಲ್ಲ ಒಂದ್ರಾಗ ಲಾಭ ತಗೊಂತೀವಿ ಅನ್ನಂಗಿರ್ಬೇಕು. ಒಂದ್ ಭಾಗದ ಕಡಲೆಕಾಯಿ, ಒಂದ್ ಭಾಗ ಮೊದಲೆಲ್ಲ ತೊಗರಿ ಮದ್ದಿಕ್ ಹಾಕೋರು, ಇವಾಗ ಒಲೆಲ್ಲ ತೊಗರಿ, ಮೊದ್ಲಿಗೆ ತೊಗರಿ ಮನೆಗೆ ಆಗ ತೊಗರಿ ಮಾರಕ ಆಗವು. ಆಮೇಲೆ ಔಡ್ಲ ಹಾಕರು, ಔಡ್ಲ ಎಣ್ಣೆ ಮಾಡೋರು, ಏನು ಬಾನೆಗಟ್ಲೆ ಮಾಡೋರು, ನಮ್ಮ ಮನೆಗೆ ಮಾಡೋರು, 4-5 ಬಾನೆ ಮಾಡಿಟ್ಟಿರೋರು ಔಡ್ಲಲ್ಲಿ. ಇವಾಗ ಆ ಔಡ್ಲ ಎಣ್ಣೆ ನೋಡೇ ಇಲ್ಲ. ಈಗೇನು ಯುಗಾದಿ ಹಬ್ಬ ಬಂತಂದ್ರೆ ದುಡ್ಡು ಕೊಟ್ಟು ಪಾಕೆಟ್ ಎಣ್ಣೆ ತತ್ತೀವಿ ನಾವು. ಹಾಗಾಗಿದೆ. ಅವಾಗ ನಾವು ಹೋಗಿ ಸ್ವಾರಕ್ಕೆ ಕೈ ಇಡ್ತೀವಲ್ಲ, ಆ ತರ ಕೈ ಇಟ್ಟು ಎಣ್ಣೆ ಹಚ್ಕೊಂತಿದ್ವಿ ತಲೆಗೆ. ಇವಾಗ ನಾವಿಲ್ಲ, ಅದು ಮುಟ್ಟಿದ್ರೆ ಆಮೇಲೆ ಮಾಸ್ತತ್ತೆ ಅನ್ನೋ ರೀತಿ ನಾವು ಮಾಡ್ತಾ ಇದೀವಿ. ಹಾಗಾಗಿ ಸ್ವಲ್ಪ ಈಗ ರೈತರದೆಲ್ಲ ಏನಾಗ್ಬಿಡುತ್ತೆ, ಸ್ಟ್ಯಾಂಡರ್ಡ್ ಅನ್ನಂಗ ಅನ್ಸ್ಕೊಂಡಿದೆ ಅವ್ರಿಗೆ. ಅದು ಸ್ಟ್ಯಾಂಡರ್ಡ್ ಆದ್ರೆ ಏನಾಗುತ್ತೆ, ಸುಲಭ ಆಗತ್ತೆ. ಸುಲಭ ಅಂದ್ರೆ ಜೀವನನೇ ಒಂಥರ ಎಲ್ಲ ತೂಕ ಇಲ್ದಂಗೆ ತೂಕ ಅಂಬ್ತೀವಿ ನೋಡ್ರಿ ನಾವು. ಮನುಷ್ಯನಿಗಿರೋ ತೂಕ ಬೇರೆ, ಮರ್ಯಾದೆ ಇರೋ ತೂಕ ಬೇರೆ, ಆ ತರ ತೂಕ ಕಳ್ಕೊಂಡು ಹೋಗ್ತಾ ಇದೀವಿ ನಾವೆಲ್ಲ.
1: ಇತ್ತೀಚೆಗೆ ಯುವಕರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ ಸರ್. ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಈ ಕೃಷಿನ ಲಾಭದಾಯಕ ಮಾಡ್ಕೋಬೇಕು, ಈ ಕೃಷಿ ಕಡೆಗೆ ಮನಸ್ಸು ಮಾಡ್ಬೇಕಂದ್ರೆ ಯುವಕರು ಯಾವ ತರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು ಅಂತೀರ?
0: ಕೃಷಿ ಪದ್ಧತಿ ಮೊದಲಿಗಿಂತ ಸುಲಭ ಇದೆ, ಈಗ ಅತಿ ಸುಲಭ ಆಗಿದೆ. ಎದ್ದು ಗಾಡಿನ ಟ್ಯಾಕ್ಟ್ ಇಲ್ಲ, ಬೇಸಾಯ ಬಂದಿಲ್ಲ ಅನ್ನಂಗಿಲ್ಲ, ಟ್ಯಾಕ್ಟ್ರಿ ಫೋನ್ ಮಾಡಿದ್ರೆ 5 ನಿಮಿಷಕ್ಕೆ ಬರ್ತಾರೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಇದೊಂದಿಷ್ಟು ಮನುಷ್ಯಗೆ ಇವಾಗೆಲ್ಲ ಸೂಕ್ಷ್ಮಗಿರೋ ಜೀವ, ಸೂಕ್ಷ್ಮ ಅಂದ್ರೆ ಅತಿ ಸೂಕ್ಷ್ಮಗೆ, ಏನು ಅವ್ರ ಮೈ ಅಲ್ಲಾಡಬಾರ್ದು. ಮೈ ಅಲ್ಲಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳ್ರಿ ನೋಡಣ, ಆರೋಗ್ಯ ಕೆಟ್ಟೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಲೈಟಾಗಿ ಹೋಗೋದು, ಲೈಟಾಗಿ ಬರೋದಾಗ್ಬಿಟ್ಟೈತೆ. ಎಲ್ಲ ಒಂದು ಬ್ಯಾಗ್ ಹಾಕ್ಯಂತವೆ ಬೆಂಗಳೂರು ಕಡೆಗೆ ಹೋಗ್ತವೆ, ಅಲ್ಲಿ ದುಡಿತವೆ, ದುಡ್ದಿದ್ದೆಲ್ಲ ಅಲ್ಲೇ ಖರ್ಚು ಮಾಡ್ತಾರೆ. ತಿರುಗಿ ನೆಕ್ಸ್ಟ್ ಏನಪ್ಪ ನಿನ್ನ ಹಿಂಗೆ ಗಮ್ಕೊಂಡಿದೀವಿ ಅಥವಾ ಇಲ್ಲೊಂದು ಜಮೀನು ತಗೊಂತೀವಿ, ಇಲ್ಲಿ ಮಕ್ಕನ ಮದುವೆ ಐತೆ, ಕೊಡಪ್ಪ 10,000 ಅಂದ್ರೆ ಕೊಡಲ್ಲ. ರೈತ ಅವನು ಎಷ್ಟೇ ಬೆಳೀಲಿ, 0.5% ಆದ್ರೂ ಬಚ್ಚಿಟ್ಕೊಂಡಿರ್ತಾನೆ, 0.5% ಅಂದ್ರೆ ಉಳಿತತೆ. ಅವನ್ ಕೊನೆಗೆ ಒಂದ್ ದಿವಸ ಈ ಪ್ರಾಣಿ ಪಕ್ಷಿ ಸಾಕಿರ್ತಾನಲ್ಲ, ಅದ್ರ ಗೊಬ್ಬರ ಮಾರಿದ್ರೆ ದುಡ್ಡು ಸಿಗುತ್ತೆ. ಇವತ್ತು ಯಾವ್ದ್ರಾಗಾದ್ರೂ ಒಂದ್ರಾಗ ಮಾರಿದ್ರೆ ನಾಳೆ ಸಮಸ್ಯೆ ಬಂದೈತಂದಟ್ಗೆ ಯಾವ್ದಾದೊಂದು ಮಾರ್ಬೋದು. ಹಾಗಾಗಿ ಆಮೇಲೆ ಕೃಷಿದು ಇವತ್ತು ಸುಲಭ ಐತೆ, ಎಲ್ಲ ಸುಲಭ ಐತೆ. ಜನಗಳೊಂದು ಸಿಗಲ್ಲ ಅನ್ನೋದು ಬಿಟ್ರೆ ಬೇರೆ ಎಲ್ಲ ಸುಲಭ ಐತೆ.
1: ಯಂತ್ರ
0: ಬಂದಿದೆ, ಬೇಕಾದಷ್ಟು ಯಂತ್ರಗಳು ಬಂದವು. ಇವತ್ತಿನ ಕಳೆ ತೆಗಿಯಂಗಿಲ್ಲ, ಕಳೆದಕ್ಕೂ ಮಿಷಿನ್ ಐತೆ. ಇದೇನು ಮತ್ತೆ ಆಮೇಲೆ ಗೊಬ್ಬರ ಹಾಕಂಗಿಲ್ಲ, ಗೊಬ್ಬರಕ್ಕೂ ಮಿಷಿನ್ ಐತೆ. ಔಷಧ ಹೊಡೆಯಂಗಿಲ್ಲ, ಔಷಧಕ್ಕೂ ಮಿಷಿನ್ ಐತೆ. ಎಲ್ಲದಕ್ಕೂ ಮಿಷಿನ್ ಐತೆ. ಸುಮ್ಮನೆ ಅವ್ರೇನು ನಿಂತು ಮಾಡಾರಾಗ್ಬೇಕು, ಆದ್ರೆ ಇಲ್ಲಿ ಬಂದು ನಿಂತು ತಾಳ್ಮೆಯಿಂದ ಮಾಡೋ ಶಕ್ತಿ ಅವರಲ್ಲಿ ಇಲ್ದಂಗ ಆಗೋಯ್ತೆ. ಅವ್ರೇನು ನಾಜೋಕ್ ಆಗಿತ್ತು ಅಷ್ಟೇ, ನಾಜೋಕ್ ಮಾಡ್ಕೊ ಬಂದವ್ರು ಯಾರು ಇಲ್ಲಿ ಸಂಪಾದನೆಗೆ. ಆಮೇಲೆ ಈಗ ಅವ್ರ ಬೆಂಗಳೂರು ಕಡೆ ಹೋದರೆಲ್ಲ ಬಂದು ಇಲ್ಲಿ ಯಾರಾದ್ರೂ ಒಂದು ಆಸ್ತಿ ಮಾಡಿದ್ ನೋಡಿದ್ರಾ, ಸೈಟ್ ಮಾಡಿರೋ ನೋಡಿದಿರಾ, ಅದು ಸ್ವತಂತ್ರವಾಗಿ ಅವ್ರ ಮದುವೆ ಖರ್ಚಿಟ್ಕೊಂಡು ಮಾಡ್ಕೊಂಡ್ರೆ ನೋಡಿದೀವ, ಅವ್ಯಾವ ಇಲ್ಲ. ಅವ್ರೇನು ನಾಜೋಕಿಗೆ ಹೋಗ್ತಾರೆ ಅಷ್ಟೇ, ಇನ್ನು ಹೋಟ್ಲೂಟ, ಬೆಳಗ್ಗೆ ತಿಂಡಿ ತಿನ್ನೋದು, ಮಧ್ಯಾಹ್ನ ಊಟ ಅಲ್ಲೇ ಹೋಟ್ಲಾಗ ತಿನ್ನೋದು, ಹಂಗೆ ಅಡ್ಡಾಡೋದು. ಯಾಕಂದರೆ ಅವ್ರು ಯಾವುದೇ ತರಹದ ಖರ್ಚು ಹಾಕಂಗಿಲ್ಲ, ಬಂಡವಾಳ ಹಾಕಂಗಿಲ್ಲ, ಸುಮ್ಮನೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಅದು ಶಾಶ್ವತ ಅಲ್ಲ ಅವ್ರಿಗೆ. ಅದು ಮುಂದೊಂದು ದಿವಸ ಅವ್ರು ನೋಡ್ರಿ, ಇವತ್ತು ನಾವು ಕಂಡಂಗೆ ಹೇಳ್ತಿದ್ವಿ, IAS ಆಫೀಸರು, ಬಿ ಸಿವಿಲ್ ಇಂಜಿನಿಯರ್ಗಳು ಎಲ್ಲ ಇಂಜಿನಿಯರ್ ಆಗಿ ದೊಡ್ಡದೊಂದು ತೋಟ ಮಾಡಿದ್ವಿ, ಇಂಜಿನಿಯರ್ ಆಗಿ ಕೋಳಿ ಫಾರಂ ಮಾಡಿದ್ವಿ, ಇಂಜಿನಿಯರ್ ಆಗಿಬಿಟ್ಟು ಬಂದು ನಾನು ಕುರಿ ಸಾಕಾಣಿಕೆ ಮಾಡಿದ್ದೀನಿ, ಇಂಜಿನಿಯರ್ ಆಗಿಬಿಟ್ಟು ಬಂದು ನಾನು ದೊಡ್ಡದು ಹೊಲ ಮಾಡಿದ್ದೀನಿ, ಅನ್ನೋದನ್ನ ನಾವು ಇವತ್ತು ದಿನನಿತ್ಯ ಪ್ರಕಟಣೆ ನೋಡ್ತಿದ್ವಿ. ಇದರಲ್ಲೆಲ್ಲ ವಾಟ್ಸಪ್ ವಾಟ್ಸಪ್ ಗ್ರೂಪಲ್ಲಿ ನೋಡ್ಬಿಟ್ರೆ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಅದು ನಿಜನ ಸುಳ್ಳ ಇರಲಿ, ಆಮೇಲೆ ದೊಡ್ಡದಾಗಿ ಮಾಡ್ತಾರೆ.

0: ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅವರೆಲ್ಲ ಉಳ್ಕೊಂಡಿದ್ದಾರೆ. ಆಮೇಲೆ ಅಂತರ್ ಹತ್ರ ಹೋದ್ರೆ ನಾವೇ ಸ್ವಂತಾಗಿ ಮಡರ್ ಹತ್ರ ಬಂದ್ರೆ ಯಾರನ್ನ ಬಡ ಬಂದು 10,000 ಕೊಡೋ ಶಕ್ತಿ ನಮ್ಗಿರುತ್ತೆ, ಅವ್ರು ಇರುತ್ತಾ? ಇರೋದಿಲ್ಲ ಅವ್ರು, ಅವ್ರ ಕೈಯಲ್ಲಿ ಏನೂ ಇರೋದಿಲ್ಲ. ಅವ್ರಿಗೆ ನಾವೇ ಬಂದು ಕೊಟ್ಟು ಕಳಿಸ್ಬೇಕು. ಇದ್ರು ಬೆಂಗಳೂರಾಗೈದ ನನ್ನ ಮಗ ಅಂದ್ರೆ ಬಂದಾಗೆಲ್ಲ ಅವ್ನು ಎಷ್ಟೇ ದುಡಿತಾನೆ ಅಂದ್ರೆ ನಾವು ಇಸ್ಕೊಂಡೇ ಹೋಗ್ತಾರೆ, ಬಸ್ಗೆ ಬಸ್ ಚಾರ್ಜ್ ಅನ್ನ ಕೊಡ್ರಿ ಅಂತ ಕೇಳ್ತಾರೆ. ಇವತ್ತು ನಾನು ಕಂಡಿದ್ದೀನಿ ಅದನ್ನು. ಹಾಗಾಗಿ ಅಲ್ಲೇನು ಇಲ್ಲ, ಅಲ್ಲಿ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಇವತ್ತು ಏನಿತ್ತು, ಭೂಮಮ್ಮನ್ನ ನೀನೇ ತಾಯಿ ಅಂತ ನಂಬಬೇಕು, ನಾವು ನೀನೇ ಅಂತ ಹೇಳ್ಬಿಟ್ಟು ಬೇಡ್ಕೋಬೇಕು, ನೀವೇ ಅಂತ ಮಾಡಬೇಕು. ಒಂದ್ಸರಿ ಫೀಲ್ ಆಗುತ್ತೆ, ಅದಕ್ಕಾಗಿ ನಾವು ತೊಂದರೆ ಪಡಂಗಿಲ್ಲ. ಆಮೇಲೆ ಸುಮಾರು ನಮ್ಮ ಕಡೆಲ್ಲ ಇತ್ತೀಚೆಗೆ ಸುಮಾರು ಒಂದು 10 ವರ್ಷದಿಂದ ಶೇಂಗಾ ಸಿಕ್ಕಿಲ್ಲ. ನಾನು ನೋಡ್ರಿ, ವರ್ಷ ನಮ್ಮ ಮನೆಗಂತೂ ಬೆಳ್ಕಂತಿದ್ದೆ. ಆಮೇಲೆ ಮಾಸಂದ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆಲ್ಲ ನಾವು ಇಲ್ಲಾಂದ್ರೂ ಅವ್ರು ಬೇರೆ ಅರ್ಥಕ್ಕೆ ಇಸ್ಕೊಂಡಾದ್ರೂ ಕೊಡ್ಬೇಕು ನಾವು ಶೇಂಗಾನ. ಈ ವರ್ಷ ಎಲ್ಲ ಹಾಕಿದೆ, ಹೋದ ವರ್ಷ ಏನಾಗ್ಬಿಡ್ತು, ನಾನು ರಿಟೈರ್ಡ್, ಮೇ 31ಕ್ಕೆ ರಿಟೈರ್ಡ್, ಬೇಸಾಯ ಓಡಿಸ್ಲಿಲ್ಲ. ತಿರುಗಿ ನೆಕ್ಸ್ಟ್ ಬರೋಷ್ಟೊತ್ತಿಗೆ ಅಲ್ಲೇ ಅದ ಸಿಗ್ಲಿಲ್ಲ, ಬಿತ್ತಲಿಲ್ಲ. ಕೊನೆಯೇನೇನ ಮಾಡಿ ಕೊನೆಯ ಗಳಿಗೆಯಲ್ಲಿ ಬಿತ್ತಿದ್ವಿ, ಕೊನೆ ಗಳಿಗೆಯಲ್ಲಿ ಬಿತ್ತಿದ್ರೆ ಈ ವರ್ಷ ಕಡಲೆಕಾಯಿ ಆಗಲಿಲ್ಲ ನನಗೆ. ಹಾಗಾಗಿ ಅದು ರೈತದ್ದು ಮಾತ್ರ ಅಚ್ಚುಕಟ್ಟಾಗೆ ಮುಂಜಾಗ್ರತೆಗೆ ಜವಾಬ್ದಾರಿತವಾಗಿ ಮುಂದಾಗಲೇ ಎಲ್ಲ ರೆಡಿ ಮಾಡ್ಕೊಂಡು ಇದ್ರೆ ಮಾತ್ರ ಬೆಳೆ
1: ಬೆಳೆ,
0: ಅದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ.
1: ಹೌದು,
0: ಇವೇನು IAS ಪಾಸ್ ಮಾಡ್ತೀನಿ ನಾನು, IFS ಪಾಸ್ ಮಾಡ್ತೀನಿ, ಹಗಲು ರಾತ್ರಿ ಓದ್ತೀನಿ ಅನ್ನೋದಲ್ಲ.
1: ಹೌದು,
0: ಇದು ಮಾತ್ರ ಪೂರ್ವ ಸಿದ್ಧತೆ. ರೈತರು ಅಂದ್ರೆ ಪೂರ್ವ ಸಿದ್ಧತೆ, ಎಲ್ಲ ರೆಡಿ ಇದ್ರೆ ಮಾತ್ರ ರೈತ.
1: ಹೌದು,
0: ಒಂದಿಲ್ಲ ಅಂದ್ರೆ ರೈತ ಅಲ್ಲ,
1: ರೈತ ಅಲ್ಲ.
0: ಹಾಗಾಗಿ ಸುಖವಾದ ಜೀವನ ರೈತ, ಇನ್ನು ಬೇರೆ ಎಲ್ಲ ಸಿಗೋದಿಲ್ಲ. ಹಾಗಾಗಿ ರೈತರದ್ದು ಒಳ್ಳೆ ಉತ್ತಮವಾದ ಕೆಲಸ.
1: ಈಗ ಅಡಿಕೆ, ನೇರಳೆ, ಮಾವು ಇವೆಲ್ಲ ಹಾಕಿದ್ರೆ ಅಲ್ಲೇ ಫಸಲು ಬರ್ತಾ ಇದೆಯಾ ಸರ್?
0: ಸರ್, ಅಡಿಕೆ ಅದು 3 ವರ್ಷಕ್ಕೆ ಬೆಳೆ ಬರುತ್ತೆ, ಅದ್ರಲ್ಲಿ ಮುಂಚೆ ಹಾಕಿದ್ದೆ. ಆದರೆ ಅದು ಸುಮಾರು ಒಂದೊಂದು ಗಿಡ ಭಾಳ ಚೆನ್ನಾಗೈತೆ, ಒಂದು ಗಿಡ ಸಣ್ಣದೈತೆ, ಒಂದು ಗಿಡ ದೊಡ್ಡದೈತೆ, ಒಂದೊಂದು ಗಿಡ ಹೋಗಿರೋದು ಹೋಗೈತೆ. ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್, ಮೊನ್ನೆ ಮಣ್ಣು ಹೊಡಿಸಿದ್ದೀನಿ, ಎಲ್ಲ ಸ್ವಲ್ಪ ನೀಟಾಗಿ ಮಾಡಿದ್ದೀನಿ, ಬೇಸಾಯ ಹೊಡಿಸಿದ್ದೀನಿ. ಈಗ ಸ್ವಲ್ಪ ಕರ್ಕ್ಯದ್ದು ಇದ್ದಿತ್ತು, ಔಷಧ ಹೊಡಿಸ್ಬೇಕಾಯಿತು, ಆ ಮಿಷಿನ್ ಕೆಟ್ಟಿತ್ತು, ಇವತ್ತಾಗಿಲ್ಲ. ಅದೆಲ್ಲ ರೆಡಿ ಮಾಡ್ಕೊಂಡು ಮುಂದೊಂದು ಸಿಗ ನಾನು ಅಡಿಕೆ ಗಿಡಕ್ಕಾಗಿ ನೋಡಿರಿ, ನನ್ನವೇ ಒಂದು 4,000-5,000 ರೂಪಾಯಿ ಸಣ್ಣದ ಅಡಿಕೆ ಗಿಡ ಐತೆ. ಅದ್ರ ಲೆವೆಲ್ ಅಡಿಕೆ ಗಿಡ ಹುಡುಕಾಡ್ತಾನೆ, 1 ವರ್ಷದ್ದು 1.5 ವರ್ಷದ್ದು ಅಂತ ಎಲ್ಲೂ ಸಿಗ್ತಾ ಇಲ್ಲ ನೀವು ಎಲ್ಲ ನೋಗ್ಲಿ. ಆಮೇಲೆ ಅದನ್ನ ಏನ್ ಹೇಳ್ತಾರೆ ಗೊತ್ತಾ, ಅವತ್ತು ನಾನು ಬರೀ 34 ರೂಪಾಯಿ ಆಗಿತ್ತು ನಾನು ನಿಮ್ಮ ಮನೆ ಮುಂದಕ್ಕೆ ಬರಕ್ಕೆ, ಇವತ್ತು 300 ರೂಪಾಯಿಗೆ ಒಂದು ಗಿಡ ಕೇಳ್ತಿದ್ದಾರೆ.
1: ಹೌದು ಸರ್,
0: ಅದು 2 ವರ್ಷದ್ದು ನಮ್ಮ ಲೆವೆಲ್ಗೆ ಬರ್ತತೆ ಅಂತ ಹೇಳಿ ಕೇಳಿದ್ರೆ 200-250 ರೂಪಾಯಿ 300 ರೂಪಾಯಿ ಒಂದು ಗಿಡ ಹೇಳ್ತಾರೆ. ಮತ್ತೆ ಅಲ್ಲಿಂದ ಎಕ್ಸ್ಪೋರ್ಟ್ ಚಾರ್ಜ್ ಬೇರೆ ಇರುತ್ತೆ. ಆಗ ಇವತ್ತು ದುಬಾರಿ ಹೆಂಗಾಗೈತೆ ಅನ್ನೋದು ನೋಡಿ. ತಿರ್ಗ ರೈತರದ್ದು ಏನಿಲ್ಲ, ಅದೇನಕ್ಕೆ ಇದೇ ಕಂಬ್ತಾರೆ, ಆದರೆ ಐತೆ. ಆಮೇಲೆ ಇಲ್ಲಿ ನಮ್ಮ ಮಾಸ್ಟೊಬ್ರು ಮಾಡಿದ್ದಾರೆ ಅಡಿಕೆ, ಭಾಳ ಚೆನ್ನಾಗಿತ್ತು ಅದು. ಆಮೇಲೆ ಇನ್ನು ನಮ್ಮ ಮಾಡಿರೋದ್ರಲ್ಲಿ ನೋಡ್ತೀನಲ್ಲ ಎಷ್ಟು ಕೊಟ್ಟೆ ಅಂದರೆ, ನಾನು ಬರೀ 2 ಎಕರೆ ಕಣಪ್ಪ ಇರೋದು 13 ಲಕ್ಷಕ್ಕೆ ಕೊಟ್ಟೆ ಅಂತಾರೆ.
1: ಹೌದು,
0: 13 ಲಕ್ಷ ಯಾವ್ದು ದುಡಿತಾರೆ ಅವರು? ನಾನು ಈಗ ಒಂದು ಮೇಷ ಆಗಿದ್ದು ವರ್ಷ, ಪ್ರತಿಯೊಂದು ವರ್ಷ ಪ್ರತಿ ತಿಂಗಳು 1 ಲಕ್ಷ ಬರ್ಬೇಕಾದ್ರೂ 12 ಲಕ್ಷ ಆಗಿರ್ಬೋದು ಅಷ್ಟೇ. 13 ಲಕ್ಷ ಎಲ್ಲ ಆಗುತ್ತೆ ನೋಡಿ, 2 ಎಕರೆಗೆ 13 ಲಕ್ಷ ಬೆಳೀತಿದ್ರು ಅವರು, ಕೊಟ್ಟಿದ್ದಾರೆ. ಹಾಗಾಗಿ ರೈತರಲ್ಲಿ 1-4 ವರೆಗೂ ನಾವು ಲಾಭ
1: ಪಡಿಬಹುದು ಶ್ರದ್ಧೆಯಿಂದ, ಆಸಕ್ತಿಯಿಂದ ಮಾಡಿದ್ರೆ.
0: ಆಸಕ್ತಿ ಬೇಕು ಮೊದಲು, ರೈತ ಆಗ್ಬೇಕಾದ್ರೆ ಆಸಕ್ತಿ ಬೇಕು. ಆಮೇಲೆ ರೈತ ಆಗ್ಬೇಕಂದ್ರೆ ಫುಲ್ ಶಕ್ತಿ ಇರಬೇಕು, ಆಮೇಲೆ ಜವಾಬ್ದಾರಿ ಇರಬೇಕು, ಆಮೇಲೆ ತನ್ನದೇ ಆಗಿರ್ತಕ್ಕಂತ ಬದುಕು ಅಂತ ಮಾಡ್ಬೇಕು. ಯಾವ್ದೋ ಜವಾಬ್ದಾರಿ ಬಿಡು, ನಮ್ ಬಂದಿರೋದೇ ಅದಕ್ಕೋ ಇಲ್ಲಿ ಮಾಡಿದ್ರೆ ಏನು ಬಿಟ್ರೆ ಏನು ಅಂದ್ರೆ ಕೆಲಸ ಆಗೋದಿಲ್ಲ. ಹೋದ್ಮೇಲೆ ತನ್ನ ಕೆಲಸ ಮಾಡಿದ್ರೆ ಮಾತ್ರ ರೈತರ ಕೆಲಸ.
1: ಒಬ್ಬ ರೈತರು ಹೇಳ್ತಿದ್ರು, ಇನ್ವೆಸ್ಟ್ಮೆಂಟ್ ಇರಬೇಕು, ಅದ್ರ ಮೇಲೆ
0: ಗಮನ ಇರಬೇಕು,
1: ಗಮನ ಇರಬೇಕು. ಮುಂದಿನ ಏನ್ ಮಾಡ್ಬೇಕಂತ ಇದ್ರೆ ಸರ್?
0: ತೋಟ ಇಂಪ್ರೂವ್ ಮಾಡ್ತೀವಿ ಸರ್ ನಾವು ಸುತ್ತನು, ಇನ್ನು ಹೋಗಿರೋಂಥ ಎಲ್ಲ ಗಿಡ ಸೆಟಲ್ಮೆಂಟ್ ಮಾಡಬೇಕು. ಮತ್ತು ಆಮೇಲೆ ಇನ್ನೊಂದು ತೋಟ ಐತೆ ನಾನು 4-5 ಎಕರೆ ತಗೊಂಡೆ ಅಂತ ಹೇಳಿದ್ ನೋಡ್ರಲ್ಲಿ, ಅದು ಭಾಳ ಒಳ್ಳೆ ಜಾಗ, ಆದರೆ ಸ್ವಲ್ಪ ನನಗೆ ದೂರ, ಓಡಾಡೋಕೆ ದೂರ. ಈ ವಯಸ್ಸಾಯ್ತಾ, ಮೊದಲು ಸ್ಕೂಲಿಗೆ ಬರೋಕ್ಕೆ ಸ್ವಲ್ಪ ಅನ್ನಂಗೇನು ಅನ್ನಿಸ್ತಿರಲಿಲ್ಲ, ಈಗ ದಿನ ಹೊಲ್ದಕ್ಕೆ ಹೋಗ್ಬೇಕು 20 ಕಿಲೋಮೀಟ್ರು, ಹೋಗಿ ಮತ್ತೆ 20 ಕಿಲೋಮೀಟ್ರ್ ಬರಬೇಕು, ಸ್ವಲ್ಪ ಓಡಾಡೋ ಕಾಲ ಇದಾಗ್ತೈತೆ. ಅಲ್ಲೇ ಒಂದು ಮನೆ ಮಾಡ್ಕೊಂಡು ಇರಬೇಕು ಅನಿಸ್ತೈತೆ. ತಳಕಲ್ಲಿ ನನ್ನ ಮನೆ ಐತೆ, ಅಲ್ಲಿಂದನೂ ಅಡ್ಡಾಡ್ಬೋದು ಅಂದ್ಕೊಳ್ಳಿ, ಹಂಗೆ ಮಾಡಬೇಕು. ಮತ್ತು ಇನ್ನೊಂದನ್ಕೂ ಅದಕ್ಕೆ ಈಗ ಅಡಿಕೆ ಸಸಿ ಬೆಳೆಸೀನಿ, ಅದಕ್ಕೂ ಗಿಡ ಹಾಕಿಬಿಟ್ಟು ಅದನ್ನ ತೋಟ ಮಾಡಿ ಕೈ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ.
1: ಇದು ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ಗೆ ತಂದುಕೊಟ್ಟಾಯ್ತಾ ಸರ್? ನಿಮಗೆ
0: ಖುಷಿ, ಖುಷಿ ಇರೋದೇ ರೈತ ತೋಟದಲ್ಲಿ. ತೋಟ ಅಂದರೆ ನಮ್ಗೆ ಭಾಳ ಖುಷಿ. ಆಮೇಲೆ ಯಾವುದೇ ಒಂದು ಅಕ್ಕಪಕ್ಕ ನಾವೆಲ್ಲ ಹೋಗ್ತಾ ಇರ್ತೀವಿ ಅಂದ್ಕೊಳ್ರಿ, ಒಂದು ಒಳ್ಳೆ ತೋಟ, ಬೋಳೆ ತೋಟ, ಅಡಿಕೆ ತೋಟ ಅನ್ನೋ ಇಳಿದು ಹೋಗಿ ನೋಡೇ ಬರೋದು ನಾವು. ಒಂದು ಪರಂಗಿ ತೋಟ, ಇನ್ಯಾವುದೇ ಒಂದು ಬರಲಿ ಹೇಳ್ರಿ, ಆ ತೋಟದಾಗ ಹೋಗ್ದೆಲ್ಲ ವಾಪಸ್ ಹೋಗಲ್ಲ. ಒಂದು ಚೆನ್ನಾಗಿ ಕಂಡೈತೆ, ಹಸಿರು ಬಣ್ಣಕ್ಕೆ ಐತೆ, ನೀಟಾಗಿ ಐತೆ ಅಂದರೆ ಅಲ್ಲಿ ಇಳಿದು ನಿಲ್ಲಿಸಿ ಹೋಗ್ತೀವಿ.
1: ಮಾಹಿತಿ ಕೇಳ್ಕೊಂಡು
0: ಮಾಹಿತಿ
1: ಯಾವ ರೀತಿ ಮಾಡ್ತಾರೆ ಮಾಡಬೇಕು.
0: ಹೌದು,
1: ಪ್ರಗತಿಪರ ರೈತರು ತೋಟಗಳಿಗೆಲ್ಲ ಭೇಟಿ ಕೊಡ್ತಾ ಇರ್ತಾರೆ,
0: ಎಲ್ಲ ಭೇಟಿ. ನಾನು ಇಂಥ ಕಡೆ ಅಲ್ಲ, ಆಮೇಲೆ ನಾವು ತೋಟ ಮಾಡಿದ್ವಿ, ಹೊಲ ಮಾಡ್ತೀವಿ, ಮಾಡಿದ್ವಿ ಅಂದ್ರೆ ಸಾಕು, ಮತ್ತು ನನ್ನೇನು ಕರ್ಕೊಂಡು ಹೋಗ್ತೀಯಾ? ಅಂತ ಹೇಳಿ ಹೋಗ್ತೀವಿ. ಆಮೇಲೆ ಕೋಗುಂಡೆ ಕರ್ಬಸಪ್ಪ ಅಂತ ನಮ್ಮ ಮಾಸ್ಟರ್ ಒಬ್ರು, ಅವ್ರು ಈ ತಿಂಗಳು ರಿಟೈರ್ಡ್ ಆಗ್ತಾರೆ. ಆತ 2 ಎಕರೆ ತೋಟ

0: ಬಹಳ ಚೆನ್ನಾಗೈತೆ. ಅದ್ರ ಮಧ್ಯೆ ಮೊನ್ನೆ ಇದಾಕಿದಾರೆ ಪಪ್ಪಾಯಿ, ಬಹಳ ಚೆನ್ನಾಗಿತ್ತು. ಒಂದೊಂದು ಹಣ್ಣು 10-10 ಕೆಜಿ ಬರೋವಷ್ಟು ತೂಕ ಇದಾವೆ, ಇಷ್ಟು ದಪ್ಪ ಇದಾವೆ. ಅವರು ಮನೆ ಹಣ್ಣು ಕೊಟ್ಟಿದ್ರು, ಹೋಗಿದ್ರು, ಕರ್ಕೊಂಡೋಗಿದ್ರು, ಹೋಗಿ ನೋಡ್ಕೊಂಬಂದ್ವಿ. ಆಮೇಲೆ ನಮ್ಮ ಸಾಹೇಬರೊಬ್ಬರಿಗೆ ಜಮೀನು ಬೇಕಾಯಿತು, ಅಲ್ಲಿ ಸುತ್ತಾಕೊಂಬಂದ್ವಿ, ಎಲ್ಲ ತೋಟಗಳು ಹೊಡ್ಕೊ ಬಂದ್ವಿ, ಎಲ್ಲಿ ಕಡೆ ತಗೋಬೇಕು ಅನಿಸ್ತತೆ. ಆಮೇಲೆ ಪರಶಾಂಪುರದ ಕಡೆ ಎಲ್ಲ ಒಂಥರ ನೀರು, ಒಳ್ಳೆ ನೀರು, ಒಳ್ಳೆ ಭೂಮಿ, ಒಳ್ಳೆ ಜಾಗ, ಆಮೇಲೆ ಒಂದಿಷ್ಟು ಕಮ್ಮಿ ರೇಟಿಗೆ ಸಿಗುತ್ತಪ್ಪ ಅಂದರೆ ತಗೋಬೇಕು ಅನಿಸ್ತತೆ, ಹೋಗ್ಬೇಕು ಅನಿಸ್ತತೆ. ರೈತರದ್ದು ಹೆಚ್ಚಿನ ಆಸಕ್ತಿ ಐತೆ.
1: ಈ ಕೃಷಿ ಮೇಳಗಳು, ಕೃಷಿ ಇಲಾಖೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಇಂಥವಕ್ಕೆಲ್ಲ ಭೇಟಿ ಕೊಟ್ಟು ಕೃಷಿ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೊಂತೀವಿ.
0: ಆದರೆ ಕೃಷಿ ಇಲಾಖೆಯಲ್ಲಿ ಹೋಗ್ತೀವಿ, ಅಲ್ಲಿ ತಳಕ ಕೃಷಿ ಇಲಾಖೆಯಲ್ಲಿ ಹೋಗ್ತೀವಿ, ಎಲ್ಲ ಏನ ಸಮಸ್ಯೆ ಮೊದಲು ಹೋಗ್ತಿದ್ದಂಗೆ ಮತ್ತೆ ಏನೈತಪ್ಪ ಇದ್ರ ಅನುದಾನ, ಆಮೇಲೆ ಗೊಬ್ಬರ ಯಾವ್ದು ಬಂದಿತ್ತು ಅಂತೆಲ್ಲ ಕೇಳ್ತೀವಿ. ನಾವೀಗ ಹೊರಗಡೆ ಗೊಬ್ಬರಕ್ಕಿಂತ ಅಲ್ಲೇ ತಗೊಳ್ಳೋದೇ ಜಾಸ್ತಿ, ಅಲ್ಲೇ ಔಷಧನೇ ಹಾಕೋದು, ಬೇರೆ ಯಾವುದಕ್ಕೂ ಹೋಗೋದಿಲ್ಲ. ಕೃಷಿ ಇಲಾಖೆ ಕೊಟ್ಟಿದ್ದನ್ನೇ ಅಲ್ಲಿ ಉಮೇಶ್ ಅಂತ ಒಬ್ರು ನಮ್ಮ ಸ್ನೇಹಿತರಿದ್ರು, ಅವ್ರು ಮೊದಲು ನಾನು CRP ಆದಾಗ ನಮ್ಮ BRC ಆಫೀಸ್ನ ಕಂಪ್ಯೂಟರ್ ಆಪರೇಟರ್ ಆಗಿದ್ರು, ಅವ್ರನ್ನೆಲ್ಲ ಕೇಳ್ತಿರ್ತೀನಿ ನಾನು ಫೋನ್ ಮಾಡಿ, ಏನಪ್ಪ ಏನು ಬಂದೈತೆ ಏನಿಲ್ಲ ಅಂತ. ಅವ್ರು ಚಳ್ಳಕೆರೆಗಿದ್ದಾರೆ ಈಗ, ಕೇಳಿ ಇಂಥದ್ದು 5,000 ಅಂತಂದರೆ ಅಲ್ಲೇ ತರೋದು. ಒಂದು ಮಿಷಿನ್ ಬೇಕು ಅಂತ ಹೇಳಿದ್ವಿ, ತರಿಸ್ಕೊಟ್ರು, ಕೈಯಾಗಿ ತಿರುಗಾಡ ಟ್ಯಾಕ್ಟ್ರಿ ಮತ್ತು ಆಮೇಲೆ ನೆಕ್ಸ್ಟ್ ಯಾವುದನ್ನು ಗೊಬ್ಬರ ಬಂದರೆ, ಬೀಜ ಬಂದರೆ, ಬೀಜ ಯಾವುದೈತೆ, ನಿಮ್ಮ ಬೀಜ ಮೇಲೆ ಅವ್ರ ಬೀಜ ಮೇಲೆ ಅಂತ ಕೇಳ್ತೀವಿ. ಅವ್ರು ಅಲ್ಲಿಗೆ ಹೋದಟ್ಟಿಗೆ ಏ ಅಲ್ಲೇ ಇಳುವರಿ ಬರಲ್ಲ ಅಂತಾರೆ. ಮೊದಲೆಲ್ಲ ನಾನು ಇಲ್ಲವೇ ತೊಗೊಂಡೋಗಿ ಆಗ್ತಿದ್ದೆ, ಮೊನ್ನೊಂದು ಸಾರಿ ಚೇಂಜ್ ಮಾಡಿದೆ ಅಂದರೆ ಅವ್ರಿಗಿಂತ ಇವು ಎತ್ತರ ದೊಡ್ಡದಾಗಿ ತೆನೆ ಬಂತು. ಅದನ್ನು ನೋಡಿದೆ, ಈ ಸಾರಿನೂ ಮತ್ತೇನು ಮಾಡೋದು ಅಂತ ಯೋಚನೆ ಮಾಡಿದೆ. ಮತ್ತೆ ಒಳ್ಳೇದು ಕಾವೇರಿ ಬೀಜ ಬಂದೈತೆ ಅಂದರು, ಮೊನ್ನೆ ಒಂದು 7 ಪ್ಯಾಕೆಟ್ ತೊಗೊಂಡೋಗಿ ಅದನ್ನು ಇಟ್ಟಿದ್ದೀನಿ ಸರ್. ಚೆನ್ನಾಗೈತೆ, ಕೃಷಿ ಇಲಾಖೆಯಲ್ಲಿ ಲಿಂಕ್ ಇರುತ್ತೆ. ಈ ಹಣ್ಣಿನ ಮೇಳ ಅದೆಲ್ಲ ನಮ್ಮ ನಮ್ಮ ಏರಿಯಾದಲ್ಲಿ ಆದರೂ ಬರ್ತೀವಿ, ದೂರ ಆದರೂ ಬರಲ್ಲ. ಸಾಲ್ಮರದ ತಿಮ್ಮಕ್ಕ ಅಂತ ಮಾಡಿದೆ ತೊಳಕು ಚಳ್ಳಕೆರೆಗೆ, ಅಲ್ಲೆಲ್ಲ ಹೋಗ್ತೀವಿ. ತೋಟಗಾರಿಕೆ ತೊಳಕಿನಾಗಿದ್ದಾಗ ನಾವು ತೋಟಗಾರಿಕೆ ಇಲಾಖೆ ತೋಟ ಫಾರ್ಮ್ ಎಲ್ಲ ಬೆಳೆಸ್ತಾರಲ್ಲ, ಅಲ್ಲೇ ವಾಕ್ ಮಾಡೋಕೆ ಹೋಗ್ತಿದ್ವಿ. ಎಲ್ಲ ಗಿಡಗಳು ಯಾವ ಗಿಡ ಸಿಗ್ತೋ ಅದು ಬೇಕು ಅನಿಸುತ್ತೆ, ಸಿಕ್ಕರೆ ತಗೊಂಡು ಹೋಗ್ತೀವಿ, ಸಿಕ್ಕಿದ್ರೆ ಇನ್ನೇನು ಮಾಡೋದು ಸುಮ್ಮನೆ ಆಗ್ತೀವಿ. ಆಮೇಲೆ ಕೃಷಿ ಇಲಾಖೆಗೆ ಹೋಗ್ತೀವಿ, ಅವರು ಒಂದ್ಸರಿ ನನಗೆ ಗಂಧದ ಗಿಡ ಕೊಟ್ಟರು, ಆ ಗಂಧದ ಗಿಡ ತಗೊಂಡೋಗ್ಬಿಟ್ಟು ನಾನೇನು ಮಾಡಿದೆ, ಗಂಧದ ಜೊತೆಗೆ ಇನ್ನೊಂದು ಸಸಿ ಇರಬೇಕಂತೆ, ಆ ಸಸಿ ಬೆಳೆಸಿದ್ರು ಅವರು, ಇದ್ರ ತುಂಬ ಬರೀ ಹುಲ್ ಬೆಳೆದೈತೆ ಅಲ್ಲ ಅಂತ ಅದನ್ನೆಲ್ಲ ಕಿತ್ತಾಕ್ಬಿಟ್ಟೆ. ನಾನು ಉಣ್ಸೋದಕ್ಕಿಂತ ಮುಂಚೆ ಎಲ್ಲ ಒಣಗೋಗ್ಬಿಟ್ಟು. ಮತ್ತೆ ಎರಡನೇ ಸಾರಿ ಟ್ರೈ ಮಾಡೋಕ್ಕೆ ಕಾಯ್ತಾ ಇದ್ದೀನಿ, ಇವೆಲ್ಲ ಸೆಟ್ಲ್ಮೆಂಟ್ ಆಗಲಿ ಅಂತ. ಆಮೇಲೆ ನಾನು ಕೆಲವು ಒಂದು ತೋಟದಕ್ಕೆ ಹೋಗ್ಬಿಟ್ಟು ಅಲ್ಲಿ ನೇಲ್ಗುಂಟೆ ಹತ್ರ ಒಂದು ಗಂಧದ ತೋಟನೇ ಮಾಡಿದ್ದಾರೆ, ಆ ತೋಟದಕ್ಕೆ ಹೋಗಿ ಬೀಜ ಒಂದಿಷ್ಟು ಬೀಜ ಆರಿಸ್ಕೊಂಡೋಗಿದ್ದೆ, ಎಲ್ಲ ಸುತ್ತೂರ ಇಟ್ಕೊಂಬಂದೆ, ಆದರೆ ಒಂದು ಉಟ್ಕೊಳ್ಳಿಲ್ಲ. ಅಲ್ಲ ಅವ್ರನ್ನ ಪಕ್ಕದಲ್ಲಿ ಕೇಳಿದೆ, ನೀವು ಒಣಗಿದ ಮೇಲೆ ತಗೊಂಡೋಗಿ ಹಾಕಿದ್ರಿ ಹಸಿ ಬೀಜ ಇರ್ಬೇಕೌದು ಅಂದರು. ಈ ಸಾರಿ ಅದನ್ನ ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ ಸರ್.
1: ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ಸರ್ ನಿಮಗೆ?
0: ದೊಡ್ಡ ಮಗ ಬರಲ್ಲ, ಎರಡನೇ ಮಗ ಬೆಂಗಳೂರಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾನೆ, ಮೂರನೇ ಮಗ ಬಂದರೆ ಮೊದಲು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾನೆ, ಅದೇನು ಕಳೆ ತೆಗಿಸಿಲ್ಲ ಹಂಗೆ ಬಿಟ್ಟಿದ್ರಿ, ಇದೇನು ಗಿಡ ಕಿಳಿಸಿಲ್ಲ ಹಂಗೆ ಬಿಟ್ಟಿದ್ರಿ, ಹುಲ್ಲಾಯ್ತು ಹಿಂಗೆ, ಮುಂದೆ ನಾವು ಬರೋಷ್ಟೊತ್ತು ನೋಡಿ ಹಿಂಗೆ ಮಾಡಿರಬೇಕು ಹಂಗೆ ಮಾಡಿರಬೇಕು ಅಂತ ನಮ್ಮ ಸಣ್ಣ ಮಗ ಹೇಳ್ತಿರ್ತಾನೆ, ಅಂತಿರ್ತಾನೆ. ಬಂದು ಮಾಡಪ್ಪ ಅಂತ ಹೇಳ್ತೀವಿ, ಬಂದಾಗ ನಮ್ಮ ಜೊತೆಗೆ ಇರ್ತಾನೆ, ಅದೇನು ಅವಶ್ಯಕತೆ ಐತೆ ಅದು ಮಾಡ್ತಾನೆ, ಆಗೋವಷ್ಟು ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಆಮೇಲೆ ಬರ್ತಾರೆ, ದಡ ದಡ ಒಂದು 4-5 ಜನ ಸ್ನೇಹಿತನ ಕರ್ಕೊಂಬರ್ತಾರೆ, ಒಂದೊಂದು ಗೋನೆ ಗೋನೆ ಕೇಳ್ತಾರೆ ಎಳ್ನೀರನ್ನ, ಒಬ್ಬೊಬ್ಬ 4-5 ಕುಡಿತಾರೆ, ಹೋಗ್ತಾರೆ. ಸಣ್ಣ ಮಗನಿಗೆ ಆಸಕ್ತಿ ಇದೆ, ದೊಡ್ಡ ಮಕ್ಕಳಿಗಿಂತ ಸಣ್ಣ ಮಗನಿಗೆ ಆಸಕ್ತಿ ಇದೆ. ದೊಡ್ಡ ಮಗನ ಮಾಡಲ್ಲ, ಸಣ್ಣ ಮಗ ಮಾಡ್ತಾನೆ.
1: ಶಿಕ್ಷಕರಾಗಿದ್ರಿ, ನಿವೃತ್ತಿ ಹೊಂದಿದ ಮೇಲೆ ವಿಶ್ರಾಂತಿ ಜೀವನ, ಆರಾಮಾಗಿ ಇರಬೇಕಾಯಿತು, ಆದ್ರೂ ಈ ತೋಟ ಆಸಕ್ತಿಯಿಂದ ಮೊದಲಿನಿಂದನೂ ನಿಮಗೆ ಕೃಷಿ ಮೇಲೆ ಆಸಕ್ತಿ ಇರೋದಂತ ತೋಟದಲ್ಲಿ ಹೋದರೆ ಒಂದು ಥರ ನೆಮ್ಮದಿ ನಿಮಗೆ? ಪ್ರತಿ ದಿವಸನೂ ತೋಟಕ್ಕೆ ಹೋಗೋದು, ಅಲ್ಲಿ ಏನಿರುತ್ತೆ ಕೆಲಸ ಮಾಡೋದು, ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತೀರಾ?
0: ಹೌದು. ನಾವು ತೋಟಕ್ಕೆ ಹೋಗಿಲ್ಲ ಅಂದಿಷ್ಟು ಅವತ್ತು ಬೇಜಾರಾಗುತ್ತೆ.
1: ಹೌದು.
0: ಆಮೇಲೆ ತೋಟಕ್ಕೆ ಹೋಗಿಲ್ಲ ಅಂದಿಷ್ಟು ಆರಾಮು ಇರೋದಿಲ್ಲ ದೇಹದಲ್ಲಿ, ಆರೋಗ್ಯನೂ ಇರೋದಿಲ್ಲ, ಒಂಥರ ಬಿಸಿ ಮೈ ಎಲ್ಲ ಬಿಗಿ ಹಿಡ್ದಂಗದು ಆಗಿರುತ್ತೆ. ಹೋಗಿ ಸುಮ್ಮನೆ ಸುತ್ತಾಕೊಂಡು ನೋಡ್ಕೊಂಡು ಅಲ್ಲೊಂದು ಬಂಡೆ ಹಾಕಿ ಮರದ ಕೆಳಗೆ ತಣ್ಣಗಿರುತ್ತೆ, ಅಲ್ಲೊಂದು 1/2 ಗಂಟೆ ಮಲಿಕೊಂಡ್ಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ. ಮತ್ತೆ ಆದ್ಮೇಲೆ ಎಲ್ಲ ಸುತ್ತ ಇಟ್ಕೊಂಡು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಸುಮ್ಮನೆ ನೀರಕ್ಕೆ ಬರಲ್ಲ, ಆ ಗಿಡನಾದ್ರೂ ಕೇಳ್ತೀವಿ, ಈ ಗಿಡಾದ್ರೂ ಕೇಳ್ತೀವಿ, ಕಳೆನಾದ್ರೂ ಕೇಳ್ತೀವಿ, ಈ ಗಿಡ ಚೇಂಜ್ ಮಾಡೋಕು, ಇಲ್ಲಿ ಹಿಂಗೆ ಇಡಬೇಕಾಯ್ತು. ಆಮೇಲೆ ಸುತ್ತ ಕಾಯಿ ಬಿದ್ದಿರ್ತವೆ, ಅಲ್ಲೇ ಒಂದು 80 ಗಿಡ ಕಾಯಿ ಬಂದಿದಾವೆ, ಆ ಕಾಯಿ ಆದ್ಕೊಂಬರೋದು. ಮತ್ತೆ ಯಾರೋ ಒಬ್ಬ ಬಂದು ಕುಡ್ದಿರ್ತಾನೆ, ಒಂದು ಕುಡಿತಾರೆ, 4 ಕುಡ್ದಿರ್ತಾನೆ, ನೀನು 2 ಕೈ ಬಿಟ್ಟು ಹೋಗಿರ್ತಾರೆ, ಅವನ್ನೆಲ್ಲ ಹುಡ್ಕೊಂಡು ಪತ್ತ ಮಾಡ್ಕೊಂಡು ಒಂದಕ್ಕೆ ಹಾಕಿ ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಡುತ್ತೆ. ಆಮೇಲೆ ಅವತ್ತು ಹೊಲ್ದಕ್ಕೆ ಹೋಗಿದ್ದೆ ಸಹ 3 ಹೊತ್ತು ನಿರ್ಘಳವಾಗಿ ಊಟ ಮಾಡ್ತೀವಿ ನಾವು.
1: ಹೌದು.
0: ಮನೆಗಿದ್ರೆ 2 ಹೊತ್ತು ಊಟ ಮಾಡ್ತೀವಿ ಅಷ್ಟೇ, 3ನೇ ಹೊತ್ತು ಅಲ್ಲಿ ಊಟ ಬೇಕಿಲ್ಲ ಬಿಡು ಅಂತೀವಿ, ಇನ್ನೊಂದು ಚೂರಿ ಏನೋ ತಿಂದಿದ್ವಿ ಅಂದ್ರೆ ಊಟನೇ ಬೇಡ ಅಂತೀವಿ. ಹಾಗಾಗಿ ಅಲ್ಲಿ ತೋಟದ್ದೇ ಅದರ ಕತೆ ಬೇರೆ, ಅದು ಎಲ್ಲ ರೀತಿಯಾಗೂ ತೋಟ ಭಾಳ ಚೆನ್ನಾಗಿ ಉತ್ತಮವಾಗಿದೆ, ಅಲ್ಲೇ ಇರ್ಬೇಕು ನಾವು.
1: ಕೃಷಿ ಬದುಕಂಗೆ ಸಂತೋಷ ನೆಮ್ಮದಿ ತಂದ್ಕೊಟ್ಟೈತೆ,
0: ಭಾರಿ ನೆಮ್ಮದಿ ತಂದ್ಕೊಟ್ಟೈತೆ. ನಾನು ನೆಮ್ಮದಾಗಿದ್ದೀನಿ ಅಂತಂದ್ರೆ ಅದೇ ಕಾರಣ, ಸಮಾಧಾನ ಅನ್ನೋದು ಅಲ್ಲೇ ಐತೆ. ಅದು ಬಿಟ್ಟರೆ ಮತ್ತಿನ್ನೆಲ್ಲೂ ಸಿಗೋದಿಲ್ಲ ಸಮಾಧಾನ. ಕೆಲವರು ಅಂದ್ಕೊಂಡಿದ್ದಾರೆ ಆ ದೇವಸ್ಥಾನಕ್ಕೆ ಹೋದ್ರೆ ಸಮಾಧಾನ ಸಿಗುತ್ತೆ, ಸಾಧ್ಯನೇ ಇಲ್ಲ. ಆ ಬೆಂಗಳೂರಿಗೋ ಮಗ ನೋಡ್ಕೊಂಡು

0: ಸಾಧ್ಯನೇ ಇಲ್ಲ. ನಾವೇನಾದರೂ ಸಂತೋಷವಾಗಿರ್ಬೇಕಂದ್ರೆ ನಮ್ಮ ಹೊಲ್ದಾಗ ಹೋಗ್ಬೇಕು, ನಮ್ಮ ಹೊಲ ನೋಡಬೇಕು, ನಮ್ಮ ಹೊಲ್ದ ನಾವು ಇರಬೇಕು.
1: ಈಗ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಯುವಕರು ಎಲ್ಲರೂ ಅವ್ರು ಏನೇ ದುಡಿಲಿ, ಎಷ್ಟೇ ದುಡಿಲಿ, ತಂದೆ ಆಗಿರ್ತಕ್ಕಂಥ ಅವ್ರ ಅಪ್ಪನ ಸ್ಥಿರಾಸ್ತಿ ಏನಾದರೂ ಇದ್ದರೆ, ಅಥವಾ ಹಳೆ ಜಮೀನು ಏನಾದರೂ ಇದ್ದರೆ, ಇಲ್ಲ ಕೊನೆಗೊಂದು ಕಾಲೆಕರೆ ಏನಾದರೂ ಹುಟ್ಟಿದಾರಂದ್ರೆ ಒಬ್ಬರು ಕಾಲೆಕರೆ ಏನಾದರೂ ಜಮೀನು ಮಾಡಿ ಹೋಗ್ಬೇಕು ಅಂತ ನನ್ನ ಅನಿಸಿಕೆ. ಪ್ರತಿಯೊಬ್ಬರೂ ಜಮೀನ್ದಾರ ಅನ್ಸ್ಕೋಬೇಕು, ಖಾತೆದಾರ ಅನ್ಸ್ಕೋಬೇಕು. ಜಮೀನು ಇದ್ದವನೇ ಇವತ್ತು ನಮ್ಮ ದೇಶದಲ್ಲಿ ಶ್ರೀಮಂತ. ಇನ್ಯಾವುದೂ ಅಲ್ಲ. ಇನ್ನದು ಎಂಥದ್ದು ಬಿಲ್ಡಿಂಗ್ಗಳು ಕಟ್ತಾರಲ್ಲ, ಅಪಾರ್ಟ್ಮೆಂಟ್ಗಳು, ಆ ಥರ ಕಟ್ತಾನೆ ಶ್ರೀಮಂತ ಅಲ್ಲ.
1: ಮುಂದೊಂದು ದಿನ ಕೃಷಿಗೆ ತುಂಬ ಬೆಲೆ
0: ಬರುತ್ತೆ. ಮುಂದೊಂದು ದಿವಸ ಯಾವುದಕ್ಕೂ ಬಂಗಾರಕ್ಕೆ ಸಮೇತ ಬೆಲೆ ಇರಲ್ಲ, ಆ ಬೆಲೆ ಬಂದೇ ಬರ್ತದೆ ಅದು. ಇವತ್ತಲ್ದ್ರೂ ಮುಂದೊಂದು ದಿವಸ ಇದಕ್ಕಿರ್ತಕ್ಕಂಥ ಬೆಲೆ ಇನ್ಯಾವುದಕ್ಕೂ ಸಿಗೋದಿಲ್ಲ. ಇದೇ ದೊಡ್ಡದಪ್ಪ ಅನ್ನೋ ಸ್ಥಿತಿ. ದೇವ್ರು ಅಂತ ಏನಂದ್ರೆ ಭೂಮಿ ಇದ್ದಾನೆ ದೇವ್ರು ಅನ್ಬೇಕು. ಮುಂದೊಂದು ದಿವಸ ಅದಾಗುತ್ತೆ.
1: ಸರ್, ಈ ಕಾರ್ಯಕ್ರಮ ಕೇಳಂತ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೋದು ಸರ್?
0: ನಾವೇನು ಯಾವಾಗಲೂ ಇರ್ತೇವೆ, ರೆಡಿ ಇರ್ತೇವೆ. ನಾವು ಯಾವಾಗಲೂ ಫೋನ್ ರೆಡಿ ಇರುತ್ತೆ. ಏನು ಹೇಳ್ಬೋದು, ನಾನೇ ಮಾಡ್ತೀನಿ ಅಂದ್ರೆ ಹೊಲ್ದಾಗ ಹೋದ್ಮೇಲೆ ಅಂಗಿ ಬಿಚ್ಚಿ ಜೋಮ್ನಾಗಿಟ್ಟು ಒಳಗೆ ನೇತಾಕ್ಬಿಟ್ಟು ಹೊರಗಡೆ ಹೋಗಿರ್ತೀನಿ. ಅವಾಗ ಮಾತ್ರ ಫೋನ್ ಎತ್ತಿರಲ್ಲ, ಬಿಟ್ಟರೆ ಉಳ್ದಂತ ಎಲ್ಲ ಟೈಮಲ್ಲೂ ಫೋನ್ ಎತ್ತಿನಿ. ಆಮೇಲೆ ಚಳ್ಕೆರೆ ಬಿಟ್ಟೆ ಅಂದ್ರೆ ಹೊಲ್ದಾಗ ಹೋಗೋತಕ್ಕ 100 ಫೋನ್ ಬಂದ್ರೆ ಎತ್ತಲ್ಲ, ಬೈಕ್ ಇಳಿದು ಮತ್ತೆ ಆಮೇಲೆ ಅಲ್ಲಿ ಕುತ್ಕೊಂಡು ಆಮೇಲೆ ಫೋನ್ ಎತ್ತದು. ಹಾಗಾಗಿ ಅವ್ರು ಯಾವ ಟೈಮ್ ಎಂತ ಟೈಮ್ನಾಗ ಫೋನ್ ಮಾಡಿದ್ರು ಮಾತಾಡ್ತೀನಿ ನಾನು.
1: ಫೋನ್ ನಂಬರ್ ಹೇಳಿ ಸರ್ ನಿಮ್ದು.
0: 6364958866.
1: ರೈತ ಬಂದವರೇ, ಬಂಜ್ಗೇರಿ ಗೊಲ್ಲರಟ್ಟಿಯ ಪ್ರಗತಿಪರ ಕೃಷಿಕರು ಹಾಗೂ ನಿವೃತ್ತ ಶಿಕ್ಷಕರಾದ BS ವೀರಣ್ಣ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 6364958866. ಬಹಳ ಸಂತೋಷ ಸರ್, ಇದುವರೆಗೆ ನಿಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಇನ್ನೂ ಹೆಚ್ಚಿನ ಯಶಸ್ಸು ತಂದುಕೊಡಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಮಾತುಗಳನ್ನು ಆಲಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರಿಗೂ ಧನ್ಯವಾದಗಳು. ಆಮೇಲೆ ಪ್ರತಿಯೊಬ್ಬರೂ ಸಹ ರೈತರಾಗಬೇಕಂತ ನನ್ನ ಮನವರಿಕೆ, ಮತ್ತು ಭಗವಂತ ಎಲ್ರಿಗೂ ಸಹ ರೈತರಾಗೋ ಸ್ಥಿತಿ ಕಲಿಸ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ.
1: ಥ್ಯಾಂಕ್ ಯು ಸರ್.
2: ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬಂಜಿಗೆರೆ ಗೊಲ್ಲರಹಟ್ಟಿಯ ನಿವೃತ್ತ ಶಿಕ್ಷಕರು ಹಾಗೂ ಪ್ರಗತಿಪರ ಕೃಷಿಕರಾದ BS ವೀರಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೂಪನಹಳ್ಳಿ. ಇದೀಗ ಹವಾಮಾನ ವರದಿ. ಚಿತ್ರದುರ್ಗ, ದಾವಣಗೆರೆ, ಹಾಸನ ಇನ್ನಿತರ, ತುಮಕೂರು ಸೇರಿದಂತೆ ಇನ್ನಿತರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ಗಾಳಿ ಬೀಸುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ, ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯ ವೇಗ ಅಂದರೆ ಗಂಟೆಗೆ 30-40 ಕಿಲೋಮೀಟರ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 32°C ಮತ್ತು 21°C ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಉತ್ಪನ್ನವಾರು ವಿವಿಧ ಕೃಷಿ ಮಾರುಕಟ್ಟೆಗಳ ಇಂದಿನ ಧಾರಣೆ. ಆರಂಭದಲ್ಲಿ ಚಿತ್ರದುರ್ಗ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಕಡಲೆಕಾಳು, ಪ್ರಭೇದ ಆವರೇಜ್ ಗರಿಷ್ಠ ಮತ್ತು ಕನಿಷ್ಠ 5,655, ನೆಲಗಡಲೆ ಪ್ರಭೇದ ನಾಟಿ ಗರಿಷ್ಠ 7,288, ಕನಿಷ್ಠ 5,639, ಹುರುಳಿಕಾಳು ಗರಿಷ್ಠ 4,630, ಕನಿಷ್ಠ 4,506, ಮೆಕ್ಕೆಜೋಳ ಗರಿಷ್ಠ 2,307, ಕನಿಷ್ಠ 2,000, ಮೆಕ್ಕೆಜೋಳ ಗರಿಷ್ಠ ಮತ್ತು ಕನಿಷ್ಠ 3,009, ರಾಗಿ ಸ್ಥಳೀಯ ಗರಿಷ್ಠ 3,711, ಕನಿಷ್ಠ 3,050, ಕುಸುಬೆ ಪ್ರಭೇದ ಸಾಫ್ಟ್ ಫ್ಲವರ್ ಗರಿಷ್ಠ ಮತ್ತು ಕನಿಷ್ಠ 5,019, ತೊಗರಿ ಗರಿಷ್ಠ ಮತ್ತು ಕನಿಷ್ಠ 5,911. ಇನ್ನು ಚನ್ನಕಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಮೆಕ್ಕೆಜೋಳ ಗರಿಷ್ಠ ಮತ್ತು ಕನಿಷ್ಠ 1,600, ಭತ್ತ ಪ್ರಭೇದ ಭತ್ತ 1 ಗರಿಷ್ಠ 2,668, ಕನಿಷ್ಠ 2,620. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಒಣಮೆಣಸಿನಕಾಯಿ ಪ್ರಭೇದ ಬ್ಯಾಡಗಿ ಗರಿಷ್ಠ ಮತ್ತು ಕನಿಷ್ಠ 6,300, ನೆಲಗಡಲೆ ಪ್ರಭೇದ ಶೇಂಗಾ ಗೆಜ್ಜೆ ಗರಿಷ್ಠ 8,149, ಕನಿಷ್ಠ 6,690, ರಾಗಿ ಗರಿಷ್ಠ ಮತ್ತು ಕನಿಷ್ಠ 3,000. ಹಿರಿಯೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ಉತ್ಪನ್ನ

0: ತೆಂಗಿನಕಾಯಿ 1 ಸಾವಿರಕ್ಕೆ ಗರಿಷ್ಠ ಮತ್ತು ಕನಿಷ್ಠ 16 ಸಾವಿರ. ಇನ್ನು ಹರಿಹರ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಭತ್ತ ಗರಿಷ್ಠ 2,770, ಕನಿಷ್ಠ 2,400. ಹೊಸದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಸಾಮ್ಯ ಅಥವಾ ಸಾವೆ ಗರಿಷ್ಠ ಮತ್ತು ಕನಿಷ್ಠ 7,000. ಇದೀಗ ಕೇಳಿ ರೈತರಿಗೆ ಸಲಹೆ.
1: ರೈತ ಬಂಧುಗಳೆಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯ ವಿಭಾಗ ಶಾಸ್ತ್ರ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ರೈತರಿಗೆ ನಾನು ಮಾಹಿತಿ ಕೊಡಲಿರುವ ವಿಷಯವೇನೆಂದರೆ ಮಲ್ಟಿಪರ್ಪಸ್ ಟ್ರೀಸ್, ಅಂತಂದರೆ ಬಹು ಉಪಯೋಗಿ ಮರಗಳು ಅಥವಾ ಗಿಡಗಳು ಅಂತ ಹೇಳ್ಬೋದು. ರೈತರು ಇದು ಬಹಳ ಕಮ್ಮಿ ಕೇಳಿರಬಹುದಂಥ ವಿಷಯ ಅನಿಸುತ್ತೆ. ಇದೇನು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತಂದರೆ, ಮರಗಳಿಂದ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನ ಅಥವಾ ಸೇವೆಗಳನ್ನು ನಾವು ಪಡಿತಾ ಇದ್ದರೆ ಅಂತಹ ಮರಗಳನ್ನು ಅಂತಹ ಗಿಡಗಳನ್ನು ನಾವು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತ ಕರಿತೀವಿ. ಈ ಮಲ್ಟಿಪರ್ಪಸ್ ಟ್ರೀಸ್ ಏನೇನು ಕೊಡ್ತದೆ ಅಂತಂದರೆ, ಮಲ್ಟಿಪರ್ಪಸ್ ಹೆಸರಿಗೆ 2ಕ್ಕಿಂತ ಹೆಚ್ಚು ಉತ್ಪನ್ನ ಅಂತಂತಂದರೆ, ಇದರಿಂದ ಕಟ್ಟಿಗೆ ಸಿಗ್ಬೋದು ಅಥವಾ ಉರುವಲು ಕಟ್ಟಿಗೆಯಾಗಿ ಸಿಗ್ಬೋದು, ಅಥವಾ ಇದರಿಂದ ಮರ ಮುಟ್ಟುಗಳು ಸಿಗ್ತಾ ಇರ್ಬೋದು, ಗಮ್ ಇರ್ಬೋದು, ರೆಜಿನ್ ಇರ್ಬೋದು, ಟ್ಯಾನ್ ಇರ್ಬೋದು, ಹಣ್ಣು ಇರ್ಬೋದು ಅಥವಾ ಎಲೆ ಇರ್ಬೋದು, ಇನ್ನು ಬಾರ್ಕ್ ಅಂತ ಇರ್ಬೋದು, ಅಥವಾ ಮೆಡಿಸಿನಲ್ ಪ್ಲಾಂಟ್ಲಿಂದ ಅದರಿಂದ ರೂಟ್ಸ್ ಅಂತ ಇರ್ಬೋದು ಅದು ಸಿಗ್ಬೋದು, ಅಥವಾ ಎಲೆಗಳು ಕೂಡ ಒಂದು ಉತ್ಪನ್ನ ಆಗಿರ್ಬೋದು, ಇನ್ನಿತರ ಯಾವುದೇ ಉತ್ಪನ್ನ ಅದನ್ನು ನಾವು ಉತ್ಪನ್ನ ಅಂತ ಕರಿತೇವೆ. ಮತ್ತು ಸೇವೆಗಳು, ಅರಣ್ಯಾಧಿತ ಮರಗಳು ಕೂಡ ವಿಶೇಷವಾಗಿ ಅತಿ ಹೆಚ್ಚು ಸೇವೆಗಳನ್ನು ಅದು ಮಾಡ್ತದೆ. ಆ ಸೇವೆಗಳು ಯಾವ್ಯಾವ ಅಂತಂದರೆ, ಬಿದ್ದಂಥ ನೀರನ್ನು ಹಿಂಗಿಸುವುದಾಗಿರುವುದರಲ್ಲಿ ಅಥವಾ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತೀವಿ, ವಾತಾವರಣದಲ್ಲಿ ಇರತಕ್ಕಂಥ ಇಂಗಾಲವನ್ನು ಗಿಡಗಳನ್ನು ಎಬ್ಸಾರ್ಬ್ ಮಾಡ್ಕೊತವೆ. ಅದೇ ರೀತಿಯಾಗಿ ಹೇಳೋದಾದರೆ ನೀರು ಹರಿದು ಹೋಗ್ತಕ್ಕಂಥ ಕೂಡ ತಡೆಗಟ್ಟುತ್ತದೆ, ಹಾಗೂ ಫಲವತ್ತತೆ ಕೂಡ ಹರಿದು ಹೋಗ್ತಕ್ಕಂಥ ತಡೆಗಟ್ಟುತ್ತದೆ. ಹಾಗೆ
0: ರೈತರಿಗೆ ಸಲಹೆ ಕೇಳಿದಿರಿ.
2: ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ 7:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ.

0: ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ G7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. G7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು G7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತಾಸ್ತ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ಧದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ G7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು, ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ಸ್ವಾವಲಂಬನೆಯ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಥಳೀಯ ಉತ್ಪಾದನೆಯಿಂದ ಗಮನಾರ್ಹ ಪರಿವರ್ತನೆಯನ್ನು ಕಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿಯವರು, ವಾಯು, ಭೂಮಿ ಮತ್ತು ಸಮುದ್ರದಾದ್ಯಂತ ದೇಶ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ

0: ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ಧತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ಧವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ ಎಂಐಟಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ 2 ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ಧಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ 4ಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕೊನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 7:45:25. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಆಂಧಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್. ಸಾಹಿತ್ಯ ಗುಲ್ಜಾರ್ ಅವರದು, ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ತೊಯಜಾಕ್ಷಿಬಾಯಿ ಎಸ್. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಂಎಸ್ ತ್ಯಾಮಲಂಬಿಕಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಹಾಸ್ಪಿಟಲ್ ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ನಾಳೆ ಬೆಳಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಇನ್ನು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಕೇಳಿ ಕುದರತ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್. ಸಾಹಿತ್ಯ ಮಜ್ರು ಸುಲ್ತಾನ್ಪುರಿ.

ಕೇಳುಗರೆ, ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಹಿಳೆಯರನ್ನು ಕಾಡುವ ಪಿಸಿಓಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಈ ಕುರಿತು ಕಾರ್ಯಕ್ರಮದಲ್ಲಿ

ಆಕಾಶವಾಣಿ ಚಿತ್ರದುರ್ಗ. ಸಮಯ ಸರಿಯಾಗಿ 8:55. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ದೇವರ ಗುಡಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕೇಳುಗರೆ, ನಾಳೆ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ. ಕಾರ್ಯಕ್ರಮ ನಡೆಸಿಕೊಡ್ತಾರೆ ಜಗದೀಶ್ ಗೋಪನಹಳ್ಳಿ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448620739 9141970272. ದೂರವಾಣಿ ಸಂಖ್ಯೆ 2956499. ಎಸ್ಟಿಡಿ ಕ್ರಮಾಂಕ 081994. ತಪ್ಪದೇ ಕೇಳಿ ಕರೆ ಮಾಡಿ. ನಾಳೆ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶದ ಕುರಿತು ಅರ್ಹತೆಗಳು ಹೀಗಿರುತ್ತೆ. 5-10 ವರ್ಷದ ಒಳಗಡೆ ಇರಬೇಕು. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತೆ. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಕೂಡ ತರಬೇತಿಯನ್ನು ನೀಡಲಾಗುತ್ತೆ. ನುರಿತ ಶಿಕ್ಷಕರಿಂದ ಬೋಧನೆಯನ್ನು ನೀಡಲಾಗುತ್ತೆ. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ. 577205. ದೂರವಾಣಿ ಸಂಖ್ಯೆ 2220020 ಮತ್ತೊಂದು 2219986. ಎಸ್ಟಿಡಿ ಕ್ರಮಾಂಕ 08182. ಪ್ರಕಟಣೆ ಕೇಳಿದಿರಿ. ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಬೆಸುಗೆ ಚಿತ್ರದ್ದು, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಶ್ಯಾಮ್ ಸುಂದರ್ ಕುಲಕರ್ಣಿಯವರದ್ದು, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶ ಎಸ್ಎಚ್ಪಿ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ದಿನಾಂಕ 30/6/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯಗಳು ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು shbkarnataka.gov.in ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪ್ರಕಟಣೆ ಕೇಳಿದ್ರಿ. ಇದೀಗ ಕೇಳಿ ಆಲಿಮನೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ಅಶ್ವತ್ಥವರ ಸಂಗೀತವಿದೆ.

ಈಗ ಕೇಳಿ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ವಿಜಯ ನರಸಿಂಹ ಅವರ ಗೀತ ರಚನೆಗೆ ರಾಜೇಂದ್ರ ನಾಗೇಂದ್ರ ಅವರ ಸಂಗೀತವಿದೆ.

ಕೇಳುಗರೆ, ನಾಳೆ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ, ಮಹಿಳೆಯರನ್ನು ಕಾಡುವ ಪಿಸಿಓಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ತೊಯಜಾಕ್ಷಿ ಬಾಯಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಹಾಸ್ಪಿಟಲ್, ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, 9141970272, ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ನಾಳೆ ಬೆಳಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಮಸಣದ ಹೂವು ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸುರ್ರಂ ಎಕ್ಕುಂಡಿ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಆಟೋ ರಾಜ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನ್ ಅವರ ಸಂಗೀತವಿದೆ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:45:45. ಇದೀಗ ಕೇಳಿ ವಚನಗಳನ್ನು. ಆರಂಭದಲ್ಲಿ ಗಜೇಶ ಮಸಣಯ್ಯ ವಿರಚಿತ ವಚನ ಹಾಡಿದ್ದಾರೆ ಡಾಕ್ಟರ್ ಎನ್ ಸ್ನೇಹಶ್ರೀ.

ಮೂವತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಹಿಳೆಯರನ್ನ ಕಾಡುವ ಪಿಸಿಓಡಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಾಬಾಯಿ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಹಾಸ್ಪಿಟಲ್ ಚಿತ್ರದುರ್ಗ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕಾರ್ಯಕ್ರಮ ಪ್ರಸಾರವಾಗುವುದು ನಾಳೆ ಬೆಳಗ್ಗೆ 8:30. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30. ವಚನಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಪುರಂದರದಾಸರ ವಿರಚಿತ ಕೀರ್ತನೆಯನ್ನು ಹಾಡಿದ್ದಾರೆ ಬಸವರಾಜ ರಾಜಗುರು.

ಇದುವರೆಗೂ ವಚನಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಕಳೆದ ದಶಕದಲ್ಲಿ ಭಾರತವು ಆರೋಗ್ಯ ಸೇವೆಗಳ ಲಭ್ಯತೆ, ಕೈಗೆಟುಕುವ ದರ ಮತ್ತು ಸೇವಾ ವಿತರಣೆಯನ್ನು ಬಲಪಡಿಸಲು ಗಮನಾರ್ಹ ಸುಧಾರಣೆಗಳನ್ನು ಕೈಗೊಂಡಿದೆ. ವಿಸ್ತರಿಸಲಾದ ಪ್ರಮುಖ ಯೋಜನೆಗಳು ಲಕ್ಷಾಂತರ ಜನರಿಗೆ ದೃಢವಾದ ಪೋಷಣೆ ಮತ್ತು ಸಮಗ್ರ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸುತ್ತವೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಭಾರತದಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಾಧಿಸಲು ಸೆಪ್ಟೆಂಬರ್ 2018 ಪ್ರಾರಂಭಿಸಲಾಯಿತು. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಧನ ಸಹಾಯದ ಆರೋಗ್ಯ ಯೋಜನೆಗಾಗಿ ಗುರುತಿಸಲ್ಪಟ್ಟರುವಂತಹ ಇದು ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ಇದು ಜನಸಂಖ್ಯೆಯ ಕೆಳಸ್ತರದ 40%, ಅಂದರೆ ಸುಮಾರು 12.37 ಕೋಟಿ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳನ್ನು ಒಳಗೊಂಡಿದೆ. ಮಾರ್ಚ್ 2004 ಈ ಯೋಜನೆಯ ವ್ಯಾಪ್ತಿಯನ್ನು ಸುಮಾರು 37 ಲಕ್ಷ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಮತ್ತು ಅವರ ಕುಟುಂಬಗಳಿಗೆ ವಿಸ್ತರಿಸಲಾಯಿತು. ಮೇ 2026 ಹೊತ್ತಿಗೆ ಈ ಯೋಜನೆಯಡಿ 43.93 ಕೋಟಿ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಆಸ್ಪತ್ರೆಗೆ ದಾಖಲಾತಿಯು ಜೂನ್ 2019 29,96,000 ಮೇ 2026 ಬೇಡಿಕೆ 12.03 ಕೋಟಿಗೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಇದು ಒಟ್ಟು ಚಿಕಿತ್ಸಾ ವೆಚ್ಚ 1.80 ಕೋಟಿ ಆಗಿದೆ. ಅದೇ ಸಮಯದಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಡಿಜಿಟಲ್ ಆರೋಗ್ಯ ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ಪರಿಚಯಿಸಿದೆ. ಇದು 14 ಅಂಕಿಯ ವೈಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತಿನ ಸಂಖ್ಯೆಯಾಗಿದ್ದು ಇದು

ಆರೋಗ್ಯ ದಾಖಲೆಗಳ ಸುಗಮ ನಿರ್ವಹಣೆಗೆ ಅವಕಾಶವನ್ನು ನೀಡುತ್ತದೆ. ಮೇ 2026 ಹೊತ್ತಿಗೆ 88 crore 33 lakh ಆಭಾ ಖಾತೆಗಳನ್ನು ರಚಿಸಲಾಗಿದೆ. ಕಾಗದರಹಿತ ಆರೋಗ್ಯ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುವ ಮೂಲಕ ಸುಮಾರು 97 crore 81 lakh ಆರೋಗ್ಯ ದಾಖಲೆಗಳನ್ನು ಇವುಗಳೊಂದಿಗೆ ಜೋಡಿಸಲಾಗಿದೆ. ತಳಮಟ್ಟದ ಮೂಲ ಸೌಕರ್ಯವು ಇದೇ ರೀತಿ ವಿಸ್ತರಣೆಯಾಗಿದ್ದು 1 crore 85 lakh ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳು 540 crore ವೈದ್ಯಕೀಯ ಭೇಟಿಗಳನ್ನು ಸುಗಮಗೊಳಿಸಿವೆ. ಕೈಗೆಟುಕುವ ಬೆಲೆಯ ಔಷಧಿಗಳ ಲಭ್ಯತೆಯು ಗಣನೀಯವಾಗಿ ವಿಸ್ತರಿಸಿದೆ. 7 crore 41 lakh ನಾಗರಿಕರು ಕೈಗೆಟುಕುವ ಬೆಲೆಯ ಅಮೃತ್ ಮಳಿಗೆಗಳಿಂದ ಪ್ರಯೋಜನ ಪಡೆದಿದ್ದಾರೆ. ಇದಲ್ಲದೆ ಆಯುಷ್ಮಾನ್ ಭಾರತ್ ವಯೋವಂದನಾ ಯೋಜನೆಯಡಿ 1 crore 20 lakh ಹೆಚ್ಚು ಹಿರಿಯ ನಾಗರಿಕರನ್ನು ನೋಂದಾಯಿಸಲಾಗಿದೆ. 3,000 crore ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಸುಮಾರು 13,84,000 ಜನರಿಗೆ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ. ಸುರಕ್ಷಿತ ಮತ್ತು ಕೈಗೆಟುಕುವ ದರದ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ, ಅದು ಘನತೆಯ ವಿಷಯವೂ ಹೌದು. ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶದಾದ್ಯಂತ ಇರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 rupees 1 crore ಲಭ್ಯವಿದೆ. ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಹಿಂಜರಿಕೆ, ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಮತ್ತು ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಮುಕ್ತಿಯನ್ನು ನೀಡಿದೆ. ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯ ಹೊಂದಾಣಿಕೆಯಾಗಿದ್ದ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2017 ಆರಂಭಿಸಿದ ಮಹತ್ವಾಕಾಂಕ್ಷೆಯ ಮಾತೃತ್ವ ಪ್ರಯೋಜನ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಬಾಲ್ಯದ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಬಯಸುವ ನಡವಳಿಕೆ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022 April 1 ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯ ನಂತರ PMMVY ಅನ್ನು 3 ಕಂತುಗಳಿಂದ 2 ಸುವ್ಯವಸ್ಥಿತಗೊಳಿಸಲಾಗಿದೆ. ಹೆಚ್ಚುವರಿಯಾಗಿ ಹೆಣ್ಣು ಮಗುವಿಗೆ 2 ಕಂತುಗಳಲ್ಲಿ 5,000 rupees ಮತ್ತು 2 ಮಗು ಹೆಣ್ಣಾಗಿದ್ದರೆ 6,000 rupees ಪ್ರಯೋಜನ ದೊರೆಯುತ್ತದೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕ ಚುಚ್ಚುಮದ್ದು ನೀಡುವುದು ಮುಂತಾದ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯ ಮೈಲುಗಲ್ಲುಗಳಿಗೆ ಸಂಬಂಧಿಸಿವೆ. ಈ ಅವಧಿಯಲ್ಲಿ ಆರೋಗ್ಯ ಮೂಲ ಸೌಕರ್ಯವು ಗಮನಾರ್ಹವಾಗಿ ವಿಸ್ತರಣೆಗೊಂಡಿತು. ಅನುಮೋದನೆಗೊಂಡ ಮತ್ತು ಕಾರ್ಯನಿರ್ವಹಿಸುತ್ತಿರುವಂತಹ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಸಂಖ್ಯೆಯು 1947 2014 ಇದ್ದ 8 ಕಳೆದ 12 15 ಏರಿಕೆಯಾಗಿದೆ. ಹೀಗೆ 2014 ಏಮ್ಸ್ ಸಂಸ್ಥೆಗಳ ಕಾರ್ಯಾಚರಣೆಯ ವ್ಯಾಪ್ತಿಯು ದ್ವಿಗುಣಗೊಂಡಿದೆ. ಇದು ಆರೋಗ್ಯ ಮೂಲ ಸೌಕರ್ಯಕ್ಕೆ ಮತ್ತು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸರ್ಕಾರವು ಕಾರ್ಯತಂತ್ರದ ಮಧ್ಯಸ್ಥಿಕೆಗಳ ಮೂಲಕ ತಾಯಿಯ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಮತ್ತು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ಉಪಕ್ರಮಗಳಲ್ಲಿ ಸೇರಿವೆ. PMSMA ಅಡಿಯಲ್ಲಿ 7 crore ಹೆಚ್ಚು ಗರ್ಭಪೂರ್ವ ತಪಾಸಣೆಗಳನ್ನು ನಡೆಸಲಾಗಿದ್ದು ಇದು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ಆರಂಭಿಕ ಗುರುತಿಸುವಿಕೆ ಮತ್ತು ನಿರ್ವಹಣೆಗೆ ಸಹಕಾರಿಯಾಗಿದೆ. ಇದಲ್ಲದೆ ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ 5,46,00,000 ಮಕ್ಕಳು ಮತ್ತು 1,32,00,000 ಗರ್ಭಿಣಿಯರಿಗೆ ಲಸಿಕೆ ಹಾಕುವ ಮೂಲಕ ಆರೋಗ್ಯ ಪರಿಸ್ಥಿತಿಗಳನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಈ ಉಪಕ್ರಮಗಳು ಅಳೆಯಬಹುದಾದಂತಹ ಸುದೀರ್ಘ ಪ್ರಗತಿಯನ್ನು ನೀಡಿವೆ. ತಾಯಿಯ ಮರಣ ಪ್ರಮಾಣವು ಪ್ರತಿ 100,000 ಜೀವಂತ ಜನನಗಳಿಗೆ 130 ಇದ್ದುದು 2021-23 88 ಇಳಿಕೆಯಾಗಿದೆ. NFHS 6 ದತ್ತಾಂಶವು 2015-16 ಮತ್ತು 2023-24 ನಡುವೆ ಮೊದಲ ತ್ರೈಮಾಸಿಕದ ಗರ್ಭಪೂರ್ವ ಆರೈಕೆ ಭೇಟಿಗಳು ಶೇಕಡಾ 79% ಏರಿಕೆಯಾಗಿದೆ ಎಂದು ತೋರಿಸುತ್ತದೆ. ಅದೇ ರೀತಿ ಕನಿಷ್ಠ 4 ASC ಭೇಟಿಗಳ ಲಭ್ಯತೆಯು ಶೇಕಡಾ 51% ವಿಸ್ತರಿಸಿದ್ದು ಇದು ಸಾಂಸ್ಥಿಕ ತಾಯಿಯ ಆರೋಗ್ಯ ಸೇವೆಗಳ ಹೆಚ್ಚಿದ ಬಳಕೆಯನ್ನು ಸೂಚಿಸುತ್ತದೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80 ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47% ಇದೆ. ಸುದೀರ್ಘ ವಿಶ್ಲೇಷಣೆಯು ಹೊರರೋಗಿ ಸೇವೆಗಳಿಗಾಗಿ
ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014ರಲ್ಲಿ ಶೇಕಡಾ 28 ಇದ್ದದ್ದು 2025ರ ಒಳಗೆ ಶೇಕಡಾ 35ಕ್ಕೆ ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು

ಪ್ರತಿಬಿಂಬಿಸುತ್ತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಪಿಎಂಜಿಕೆಎವೈ 2020 ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. ಪಿಎಂ ಜಿಕೆಎವೈ ಅಸ್ತಿತ್ವದಲ್ಲಿರುವಂತಹ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲ ಸೌಕರ್ಯವನ್ನು ಬಳಸಿಕೊಳ್ಳುತ್ತದೆ. ಪಿಡಿಎಸ್ನ ಸಾಂಸ್ಥಿಕ ಚೌಕಟ್ಟು ಸ್ವತಃ ಗಮನಾರ್ಹ ಆಧುನೀಕರಣಕ್ಕೆ ಒಳಗಾಗಿದೆ. ಪಿಡಿಎಸ್ ಅಡಿಯಲ್ಲಿನ 551,000 ನ್ಯಾಯಬೆಲೆ ಅಂಗಡಿಗಳಲ್ಲಿ 550,000 ಹೆಚ್ಚು ಅಂಗಡಿಗಳನ್ನು ಸಂಬಂಧಿತ ಗುರುತಿನ ಚೀಟಿ ಆಧಾರಿತ ವಿತರಣೆಗಾಗಿ ಸ್ವಯಂ ಚಾಲಿತಗೊಳಿಸಲಾಗಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಡಿತರ ಚೀಟಿಗಳು 100%ರಷ್ಟು ಡಿಜಿಟಲೀಕರಣಗೊಂಡಿವೆ. ಆಹಾರ ಧಾನ್ಯ ವಿತರಣಾ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರವು ಮೇ 2026 25,530 ಕೋಟಿ ರೂಪಾಯಿ ಬಜೆಟ್ ಹಂಚಿಕೆಯೊಂದಿಗೆ ಸಾರ್ಥಕ್ ಪಿಡಿಎಸ್ ಯೋಜನೆಯನ್ನು ಅನುಮೋದಿಸಿತು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಸುಧಾರಿತ ತಾಂತ್ರಿಕ ಏಕೀಕರಣದ ಮೂಲಕ ಈ ಯೋಜನೆಯು ಲಾಜಿಸ್ಟಿಕ್ಸ್ ಮತ್ತು ಕೊನೆಯ ಹಂತದ ವಿತರಣೆಯನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ. ಇದಲ್ಲದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ರಾಷ್ಟ್ರವ್ಯಾಪಿ ಪೋರ್ಟೆಬಿಲಿಟಿಯನ್ನು ಸಾಂಸ್ಥಿಕಗೊಳಿಸಿದೆ. ಇದು 207 ಕೋಟಿಗೂ ಹೆಚ್ಚು ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದು ಪಿಎಂ ಜಿಕೆಎವೈನ ಎಲ್ಲಾ ಫಲಾನುಭವಿಗಳನ್ನು ಒಳಗೊಳ್ಳುತ್ತದೆ ಮತ್ತು ವಲಸೆ ಹಾಗೂ ಚಲನಶೀಲ ಜನಸಂಖ್ಯೆಗೆ ಸಬ್ಸಿಡಿ ದರದ ಆಹಾರ ಧಾನ್ಯಗಳ ಲಭ್ಯತೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ಮಧ್ಯಸ್ಥಿಕೆಗಳ ಜೊತೆಗೆ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳು ಕಂಡುಬಂದಿವೆ. ಎನ್ಎಫ್ಎಚ್ಎಸ್ 2023-24 ಪ್ರಕಾರ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಯ ಪ್ರಮಾಣವು 2015-16 ಎನ್ಎಫ್ಎಚ್ಎಸ್ 4ರಲ್ಲಿನ ಶೇಕಡ 38.4 ಶೇಕಡ 29.3 ಇಳಿದಿದೆ. ಕೃಶ ದೇಹ ಸ್ಥಿತಿ ಶೇಕಡ 21 ಶೇಕಡ 19 ಕಡಿಮೆಯಾಗಿದೆ ಮತ್ತು ಕಡಿಮೆ ತೂಕವಿರುವಂತಹ ಮಕ್ಕಳ ಪ್ರಮಾಣವು ಶೇಕಡ 38.8 ಇಳಿದಿದೆ. ಇದು ಮಕ್ಕಳ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿನ ಕ್ರಮೇಣ ಸುಧಾರಣೆ ಸೂಚಿಸುತ್ತದೆ. ಹೆಚ್ಚುವರಿಯಾಗಿ ರಾಷ್ಟೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%ದಷ್ಟಿದೆ. ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014 ಶೇಕಡ 28 ಇದ್ದದ್ದು 2025 ವೇಳೆಗೆ ಶೇಕಡ 35 ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ 2020 ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. 2015 ಪ್ರಾರಂಭವಾದಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗ ಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಈ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತದೆ. ಈ ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. ಲಿಂಗಾನುಪಾತವು 2011 ಜನಗಣತಿಯ ಪ್ರಕಾರ 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021 ವೇಳೆಗೆ 1,020 ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15 ಇದ್ದಂತಹ ಶೇಕಡ 75.51 2024-25 ವೇಳೆಗೆ ಶೇಕಡ 80.2 ಹೆಚ್ಚಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಕಲ್ಯಾಣ ಸ್ವರೂಪವು ಹಕ್ಕು ಆಧಾರಿತ ವಿತರಣೆಯಿಂದ ಸ್ಯಾಚುರೇಷನ್ ಚಾಲಿತ ವ್ಯಾಪ್ತಿಯತ್ತ ವಿಕಸನಗೊಂಡಿದೆ. ಸುಸ್ಥಿರ ಸಾರ್ವಜನಿಕ ಹೂಡಿಕೆ, ಉದ್ದೇಶಿತ ಕಲ್ಯಾಣ ಮಧ್ಯಸ್ಥಿಕೆಗಳು ಮತ್ತು ತಂತ್ರಜ್ಞಾನ ಸಕ್ರಿಯ ಆಡಳಿತವು ಮೂಲಭೂತ ಸೌಕರ್ಯಗಳು ಮತ್ತು ಉತ್ತಮ ಜೀವನೋಪಾಯದ ಅವಕಾಶಗಳಿಗೆ ಪ್ರವೇಶವನ್ನು ವಿಸ್ತರಿಸಿವೆ. ಮಹಿಳಾ ನೇತೃತ್ವದ ಅಭಿವೃದ್ಧಿ, ತಳಮಟ್ಟದ ಉದ್ಯಮಶೀಲತೆ ಮತ್ತು ಸ್ವಸಹಾಯ ಸಂಘ ಚಾಲಿತ ಆರ್ಥಿಕ ಭಾಗವಹಿಸುವಿಕೆಯು ಈ ಪರಿವರ್ತನೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮಿವೆ. ಡಿಜಿಟಲ್ ಮೂಲಸೌಕರ್ಯ ಮತ್ತು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನಗಳ ವಿಸ್ತರಣೆಯು ಸಾರ್ವಜನಿಕ ಸೇವಾ ವಿತರಣೆಯಲ್ಲಿ

0: ಪಾರದರ್ಶಕತೆ, ದಕ್ಷತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಭಾರತವು ತನ್ನ ದೀರ್ಘಾವಧಿಯ ಅಭಿವೃದ್ಧಿಯ ಆಕಾಂಕ್ಷೆಗಳತ್ತ ಮುನ್ನಡೆಯುತ್ತಿರುವಾಗ ಈ ಉಪಕ್ರಮವು ಹೆಚ್ಚು ಸ್ಥಿತಿಸ್ಥಾಪಕ, ಸಮಾನ ಮತ್ತು ಸಮೃದ್ಧ ಸಮಾಜವನ್ನು ನಿರ್ಮಿಸುತ್ತಿವೆ. ಒಟ್ಟಾರೆಯಾಗಿ ಈ ಮಧ್ಯಸ್ಥಿಕೆಗಳು ಅಂತ್ಯೋದಯದಿಂದ ಸರ್ವೋದಯದವರೆಗೆ ಎಂಬ ವಿಶಾಲ ಚಳುವಳಿಯನ್ನು ಪ್ರತಿಬಿಂಬಿಸುತ್ತವೆ. ಇದು ರಾಷ್ಟ್ರೀಯ ಬೆಳವಣಿಗೆಯನ್ನು ಉತ್ತೇಜಿಸುವಾಗ ಅತ್ಯಂತ ದುರ್ಬಲ ವರ್ಗಗಳನ್ನು ಸಬಲೀಕರಣಗೊಳಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಕನ್ನಡದ ಅಕ್ಷರ ಮಾಲೆ,
7: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
8: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
7: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
8: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
7: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ

0: ಪ್ರಶ್ನೆ. ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಿ ರಾಘವೇಂದ್ರ ಅವರು. ಇವರು ತತ್ವಶಾಸ್ತ್ರದಲ್ಲಿ PhD ಪಡೆದಿದ್ದಾರೆ, ಹಾಗೆ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಕೂಡ ಹೌದು, ಯೋಗ ಪಟು ಕೂಡ ಹೌದು. ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಇವರ ಜೊತೆ ಮಾತನಾಡೋಣ. ನಮಸ್ಕಾರ ರಾಘವೇಂದ್ರ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ರಾಘವೇಂದ್ರ ಅವರೇ, ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಆಗಬೇಕು, ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ.
1: ನಾನು ಡಾಕ್ಟರ್ ಪಿ ರಾಘವೇಂದ್ರ ಅಂತ, ನನ್ನ ಊರು ಹುಬ್ಬಳ್ಳಿ, ವಿದ್ಯಾಭ್ಯಾಸ ಎಲ್ಲ ಆಗಿರೋದು ಹುಬ್ಬಳ್ಳಿಯಲ್ಲಿ, ಆ ನಂತರ ಪೋಸ್ಟ್ ಗ್ರಾಜುಯೇಷನ್ PhD ಆಗಿರೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಈಗ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ.
0: ತತ್ವಶಾಸ್ತ್ರದಲ್ಲಿ ನೀವು ಅಗಾಧವಾದ ಪಾಂಡಿತ್ಯವನ್ನ ಹೊಂದಿದ್ದೀರಿ. ಭಾರತೀಯ ತತ್ವ

0: ಶಾಸ್ತ್ರದಲ್ಲಿ ನಿಮಗೆ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಏನು?
1: ನಮ್ಮ ಅಜ್ಜ ಅವರು ಒಂದು ಶ್ರೀರಾಮ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ, ಮತ್ತೆ ನಮ್ಮ ಅಜ್ಜಿಯವರು ಶಕ್ತಿ ಮಾತೆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಜೀನ್ಸ್ ನಲ್ಲೇ ಇತ್ತು. ಬಟ್ ಈ ತತ್ವಶಾಸ್ತ್ರ ಫೀಲ್ಡ್ ಅನ್ನ ಆರಿಸಿಕೊಳ್ಳಿಕ್ಕೆ ಮುಖ್ಯವಾದ ಪರ್ಸನಾಲಿಟೀಸ್ ಯಾರಂದ್ರೆ ಪ್ರೊಫೆಸರ್ ಕೆ ಎ ಪ್ರಸಾದ್ ಅಂತ, ಅವರು ವೇಲಾಂಗಿನಿ ಎಜುಕೇಶನ್ ಟ್ರಸ್ಟ್ ಸೊಸೈಟಿಯ ಚೇರ್ಮನ್. ಆ ನಂತರ ಈ ತತ್ವಶಾಸ್ತ್ರ ಸಬ್ಜೆಕ್ಟ್ ನಲ್ಲಿ ನನಗೆ ಇಂಟ್ರೆಸ್ಟ್, ಮತ್ತೆ ಈಗ ನಾನು ಪ್ರಾಧ್ಯಾಪಕನಾಗಿರ್ಲಿಕ್ಕೆ ಕಾರಣ ಪ್ರೊಫೆಸರ್ ಬಿ ಪಿ ಸಿದ್ದಾಶರ್ಮ ಅವರೇ.
0: ಸರ್, ಹಾಗೆ ಕರಾಟೆ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ರೆ ಈ ಕುರಿತಾಗಿ ಹಂಚಿಕೊಳ್ಳಿ.
1: ಈ ಆಸಕ್ತಿ ನನ್ನಲ್ಲಿ ಮೂಡಿಸಿದ್ದು ನಮ್ಮ ಅಜ್ಜ ಅವರೇ, ಶ್ರೀ ವೆಂಕಟಸ್ವಾಮಿ ಅಂತ. ಅವರ ಅನುಗ್ರಹದಿಂದನೇ ಈ ಸ್ಫೂರ್ತಿ ನನ್ನಲ್ಲಿ ಬಂತು. ನಾನು ವಿದ್ಯಾಭ್ಯಾಸ ಮಾಡಿದ್ದು ಸೆನ್ಸೈ ಜಾರ್ಜ್ ಪಿ ಎಂ ಅಂತ, ಕೇರಳದವರು. ಅವರ ಅಂಡರ್ನಲ್ಲಿ ನಾನು ನನ್ನ ಬೇಸಿಕ್ ಟ್ರೈನಿಂಗ್ ಅನ್ನ ಅಲ್ಲಿ ಮುಗಿಸಿದೆ. ಆ ನಂತರ ಜಪನೀಸ್ ಮಾಸ್ಟರ್ ತದಾಶಿ ಶಿಕಾವಾ ಅಂತ, ಅವರ ಅಂಡರ್ನಲ್ಲಿ ಮುಗಿಸಿದೆ. ಹೀಗೆ ನನ್ನ ಜರ್ನಿ ಮಾರ್ಷಲ್ ಆರ್ಟ್ಸ್ ನಲ್ಲಿ ಪ್ರಾರಂಭವಾಯಿತು.
0: ಸರ್, ಅನೇಕ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ರಿ, ಹಾಗೆ ಅನೇಕ ಪದಕಗಳನ್ನು ಕೂಡ ನಮ್ಮ ದೇಶಕ್ಕೆ ತಂದಿದ್ದೀರಿ. ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೀವು ಸಾಧನೆ ಮಾಡಿದ್ರಿ, ಆ ಕುರಿತಾಗಿ ಹೇಳಿ.
1: ಪ್ರತಿಯೊಂದು ಸ್ಪೋರ್ಟ್ ನಲ್ಲಿ ಏನಂದ್ರೆ ಅದಕ್ಕೆ ಆದಂತ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಆದ್ರೆ ಮಾರ್ಷಲ್ ಆರ್ಟ್ಸ್ ಏನಂತಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಅದು ಅದರಲ್ಲಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಸಿಗುತ್ತೆ, ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಅನ್ನೋದೇನು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆಯೋ ಅದು ಇದೆ. ಸೊ ಹಾಗಾಗಿ ನನಗೆ ಅನಿಸಿಕೆ ಏನಂತಂದ್ರೆ ಪ್ರತಿಯೊಬ್ಬರು ಯಾರು ಯೋಗ ಮಾಡಲಿ ಅಥವಾ ಯಾವುದೋ ಸ್ಪೋರ್ಟ್ ಮಾಡಲಿ, ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗಿನ ಸರ್ಕಮ್ಸ್ಟಾನ್ಸಸ್ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಮಾರ್ಷಲ್ ಆರ್ಟ್ಸ್ ಇಸ್ ಅ ಮಸ್ಟ್. ಪ್ರತಿಯೊಬ್ಬರಿಗೆ ಅದು ಯಾವುದೋ ಸ್ಟೈಲ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೈಲ್, ಪ್ರತಿಯೊಬ್ಬರು ಮಾರ್ಷಲ್ ಆರ್ಟ್ಸ್ ಕಲಿಲೇಬೇಕು.
0: ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಗಳಲ್ಲೂ ಭಾಗವಹಿಸಿದ್ರಿ, ಅದರಲ್ಲಿ ಪ್ರಮುಖವಾಗಿ ಕರಾಟೆ ಚಾಂಪಿಯನ್ಶಿಪ್ ನಿಮಗೆ ನೆನಪುಳಿಯೋದಾದರೆ ಯಾವುದು?
1: ನನಗೆ ನೆನಪುಳಿಯೋದಾದ್ರೆ ನನ್ನ ಫಸ್ಟ್ ಚಾಂಪಿಯನ್ಶಿಪ್ ಅದು ಬಂದು ರಾಣೆಬೆನ್ನೂರಿನಲ್ಲಿ ನಡೆಯಿತು. ಯಾವಾಗ್ಲೂ ಪ್ರಥಮ ಚಾಂಪಿಯನ್ಶಿಪ್ ಯಾವಾಗ್ಲೂ ನೆನಪಲ್ಲಿ ಉಳಿಯುತ್ತೆ. ಸೊ ಇದು ಒಂದು ನೆನಪಿದೆ. ಆ ನಂತರ ವರ್ಲ್ಡ್ ಚಾಂಪಿಯನ್ಶಿಪ್ ಒಂದು ಆಗಿರೋದು ಮುಂಬೈನಲ್ಲಿ, ಇವು ಎರಡು ನನಗೆ ನೆನಪಿದೆ. ಏನಂತಂದ್ರೆ ತುಂಬಾ ಕಂಟ್ರೀಸ್ ಲಿಂದ ಎಲ್ಲ ಬರ್ತಿದ್ರು, ಐ ಮೀನ್ ನೈಜೀರಿಯಾ ಆಗ್ಲಿ, ಸೌತ್ ಆಫ್ರಿಕಾ, ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಎಲ್ಲ ಬರ್ತಿದ್ರು. ಹಾಗಾಗಿ ಅವ್ರಿಗೆ ಏನಂತಂದ್ರೆ ಹೈಟ್ ವೇಟ್ ಅನ್ನೋದು ಸ್ವಲ್ಪ ಅವ್ರಿಗೆ ಅಡ್ವಾಂಟೇಜ್ ಆಗಿರ್ತಿತ್ತು. ಬಟ್ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಟೆಕ್ನಿಕ್, ಸ್ಪೀಡ್, ಅಕ್ಯುರಸಿ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿಂದ ಇನ್ನೊಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್, ಫಿಸಿಕಲ್ ಟ್ರೈನಿಂಗ್ ಕಿಂತ ಮೆಂಟಲ್ ಟ್ರೈನಿಂಗ್ ಅನ್ನೋದು ಏನಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಟ್ರೈನಿಂಗ್ ಎಷ್ಟು ಇರಲಿ, ಮೆಂಟಲ್ ಟ್ರೈನಿಂಗು, ಮೆಂಟಲ್ ಕಂಡೀಷನಿಂಗ್ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಟೂರ್ನಮೆಂಟ್ ನಲ್ಲೇ ಅಷ್ಟೇ ಅಲ್ಲ, ಜೀವನದಲ್ಲಿನು ಸಕ್ಸೀಡ್ ಆಗ್ಲಿಕ್ಕೆ ಕಷ್ಟನೇ.
0: ಸರಿ, ಈ ಕರಾಟೆಯಲ್ಲಿ ಪ್ರಮುಖವಾಗಿ ಎಷ್ಟು ಭಾಗಗಳಿದೆ? ನಮಗೆ ಕರಾಟೆ ಅನ್ನೋದು ಗೊತ್ತು, ಬಟ್ ಅದರಲ್ಲೂ ವಿಭಾಗಗಳಿದೆ, ಬೇರೆ ಬೇರೆ ಇವೆಂಟ್ಸ್ ಇದೆ ಅಂತ ಗೊತ್ತು. ಸೊ ನೀವು ಒಬ್ಬರು ಕೋಚ್ ಆಗಿನೂ ಕೂಡ ಕರಾಟೆಯನ್ನ ಕಲಿಸಿದ್ದೀರಿ, ಇದ್ರ ಕುರಿತಾಗಿ ಏನ್ ಹೇಳ್ತೀರಿ?
1: ಪ್ರತಿಯೊಂದು ರೀಜನ್ ನಲ್ಲಿ ಸೆಲ್ಫ್ ಡಿಫೆನ್ಸ್ ಆರ್ಟ್ ಅನ್ನೋದು ಒಂದು ಡೆವಲಪ್ ಆಗಿದೆ. ಹಾಗಾಗಿ ಒಂದೇ ಜಿಯೋಗ್ರಫಿಕಲ್ ಬೌಂಡರಿಗೆ ಸೀಮಿತವಾಗಿ ಇಲ್ಲಿಂದೇ ಹುಟ್ಟಿತು, ಇಲ್ಲಿಂದೇ ಬಂತು ಅನ್ನೋದು ದಟ್ಸ್ ಅ ನ್ಯಾರೋ ಮೆಂಟಾಲಿಟಿ. ನಮ್ಮ ಟ್ರೆಡಿಷನ್ ಏನಿದೆಯಲ್ಲ ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್ ವಿದ್ಯೆ, ಇದು ಉದ್ಭವ ಆಗಿದ್ದು ಶಿವನಿಂದನೇ. ಹಾಗಾಗಿ ನಾವು ಸಿಲಂಬವನ್ನು ನೋಡಿದ್ರೆ ಅದು ಕುಮಾರಸ್ವಾಮಿಯಿಂದ ಆಗಿರ್ಬೋದು, ಆ ನಂತರ ಪರಶುರಾಮರಲಿಂದ ಆಗಿರ್ಬೋದು, ಆ ನಂತರ ಲೇಟರ್ ಸ್ಟೇಜ್ ನಲ್ಲಿ ನಾವು ನೋಡ್ತೀವಿ ಬೋಧಿ ಧರ್ಮ ಅಂತ. ಸೊ ಹಾಗಾಗಿ ಪ್ರತಿ ಒಂದು ಕಡೆ ಸ್ಪ್ರೆಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಟೈಕೊಂಡು ಅಂತಂದ್ರೆ ಅವರು ತುಂಬಾ ಲೆಗ್ಸ್ ಮೇಲೆ ಅವರು ಫೋಕಸ್ ಮಾಡ್ತಾರೆ, ಈಗ ಜೂಡೋ ಅಂತಂದ್ರೆ ಗ್ರಾಪ್ಲಿಂಗ್ ನಲ್ಲಿ ಇರುತ್ತೆ, ಈಗ ಜುಜುಟ್ಸು ಅಂತಂದ್ರೆ ಅದು ಕರಾಟೆ ಅಂಡ್ ಜೂಡೋ ಎರಡು ಫ್ಯೂಷನ್ ಆಗಿ ಅದು ಬರುತ್ತೆ, ಈಗ ಮ್ಯೂಯಾಯ್ ಥಾಯ್ ಅಂತಂದ್ರೆ ಎಲ್ಬೋಸ್ ನೀಸ್ ಇದನ್ನ ಯೂಸ್ ಮಾಡ್ತಾರೆ. ಒಂದೊಂದು ಸ್ಪೆಷಲೈಸೇಷನ್ ಅನ್ನ ಅವರು ಮಾಡ್ಕೊಂಡ್ಬಿಟ್ಟು ಹಾಗೆ ಅದು ಒಂದೊಂದು ಹೆಸರಾಗಿ ಉಳಿತು. ಬಟ್ ಆಸ್ ಎ ಮಾರ್ಷಲ್ ಆರ್ಟಿಸ್ಟ್ ನಮಗೆ ಪ್ರತಿಯೊಂದು ಮಾರ್ಷಲ್ ಆರ್ಟ್ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡುವಂತಹ ಸ್ಟೈಲೇ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಉಳಿದಿದ್ದೆಲ್ಲ ಕನಿಷ್ಠ ಅನ್ನೋ ಮನೋಭಾವ ಒಂದು ನಿಜವಾದ ಮಾರ್ಷಲ್ ಆರ್ಟಿಸ್ಟ್ ನಲ್ಲಿ ಬರಲೇಬಾರದು. ಆ ಭಾವನೆ ಬಂತು ಅಂದ್ರೆ ಅವನ ಮಾರ್ಷಲ್ ಆರ್ಟ್ ಜರ್ನಿ ಅಲ್ಲಿ ನಿಂತು ಹೋಗುತ್ತೆ. ಅದೊಂದು ಕಲೆ ಬೆಳಿಬೇಕಾದ್ರೆ ಅದು ಸ್ಪೋರ್ಟ್ ಕ್ಯಾಟಗರಿನಲ್ಲಿ ತಂದ್ರೆ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ. ಈಗ ಮಾರ್ಷಲ್ ಆರ್ಟ್ಸ್ ಅನ್ನೋದು ಏನಂತಂದ್ರೆ ಅದು ಒಂದು ಸ್ಪೋರ್ಟ್, ಅದೊಂದು ಗೇಮ್ ಅಲ್ಲ. ಆಕ್ಚುಲಿ ಇಟ್ಸ್ ಅ ಕಾಂಬ್ಯಾಟ್ ಆರ್ಟ್. ಮಾರ್ಷಲ್ ಆರ್ಟ್ಸ್ ನಲ್ಲಿ ಬಹಳಷ್ಟು ಡಿವಿಷನ್ಸ್ ಆಗಿದೆ. ಈಗ ನಾನು ಹೇಳಿದೆ, ಈಗ ಶೋಟೋಕಾನ್ ಆಗಿರ್ಬೋದು, ಗುಜುರಿ ಆಗಿರ್ಬೋದು, ಒಕಿನವ ಆಗಿರ್ಬೋದು, ಅಕಿಡು ಆಗಿರ್ಬೋದು, ಈ ಪ್ರಕಾರ ಬಹಳಷ್ಟು ಡಿವಿಷನ್ಸ್ ಆಗಿಬಿಟ್ಟಿದೆ. ಸೊ ಇಷ್ಟೆಲ್ಲ ಡಿವಿಷನ್ಸ್ ನಲ್ಲಿನೂ ಅವರ ಕಾಟಾಸ್ ಇರ್ಬೋದು, ಅದರಲ್ಲಿ ಕೂಡ ಡಿಫ್ರೆನ್ಸಸ್ ಬರುತ್ತೆ. ಪ್ರಾಕ್ಟಿಸಿಂಗ್ ಸ್ಟೈಲು, ಸ್ಟ್ಯಾನ್ಸ್ ನಲ್ಲಿ ಸ್ಟೈಲು, ಇದೆಲ್ಲ ಡಿಫ್ರೆನ್ಸಸ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ಅಂಬ್ರೆಲಾ ನಲ್ಲಿ ತರೋದು ಸ್ವಲ್ಪ ಕಷ್ಟನೇ.
0: ಬಟ್ ಒಬ್ಬ ಕ್ರೀಡಾಪಟುವಾಗಿ ಬೆಳಿಲಿಕ್ಕೆ ಸ್ಪರ್ಧಾತ್ಮಕ ಒಂದು ಮನೋಭಾವ ಇರಲೇಬೇಕು, ಹಾಗಾಗಿ ಚಾಂಪಿಯನ್ಶಿಪ್ಗಳು ಆಗ್ಲೇಬೇಕು.
1: ಒಳ್ಳೇದೇ, ಹಾಗಾಗಿ ಏನಂದ್ರೆ

0: ಪ್ರೊಟೆಕ್ಟಿವ್ ಗೇರ್ ನ ಯೂಸ್ ಮಾಡಿ ಮಾಡಬಹುದು.
1: ಅಂದ್ರೆ ಭವಿಷ್ಯದ ಕುರಿತಾಗಿ ಒಂದು ಭದ್ರತೆ ಬೇಕಂತಂದ್ರೆ, ಕ್ರೀಡೆ ಬೆಳವಣಿಗೆ ಹೊಂದ್ಬೇಕಂತಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ಒಲಿಂಪಿಕ್ಸ್ ಇದ್ರಲ್ಲೆಲ್ಲ ಅಳವಡಿಸಿಕೊಂಡ್ರೆ ಒಳ್ಳೇದು.
0: ಒಳ್ಳೇದು ಒಳ್ಳೇ. ಈಗ ನೋಡಿ ಟೈಕೊಂಡು ಇದೆಯಲ್ವಾ, ಸೊ ಆ ಪ್ರಕಾರ ಮಾಡಬಹುದು. ಅಂದ್ರೆ ಆರ್ಟ್ ಬೆಳಿಬೇಕು ಅಂತಂದ್ರೆ ಈಗ ಸ್ಟೂಡೆಂಟ್ಸ್ ಕೂಡ ಆಗ್ಲಿ ಆ ಪರ್ಟಿಕ್ಯುಲರ್ ಸ್ಪೋರ್ಟ್ ಅನ್ನ ಪ್ರೊಫೆಷನ್ ಆಗಿ ಆರಿಸಬೇಕು ಅಥವಾ ಕಂಪ್ಲೀಟ್ ಲೈಫ್ ಅನ್ನ ಆ ಸ್ಪೋರ್ಟ್ ಗೆ ಡೆಡಿಕೇಟ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಅದರಲ್ಲಿಂದ ಏನಾದ್ರೂ ಕರಿಯರ್ ಬೆನಿಫಿಟ್ಸ್ ಅಥವಾ ಬೇರೆ ಬೆನಿಫಿಟ್ಸ್ ಇದ್ರೆ ತಾನೇ ದೇ ಕ್ಯಾನ್ ಡೆಡಿಕೇಟ್.
1: ಸರ್, ನೀವು ತತ್ವಜ್ಞಾನಿ ಹಾಗೆ ಕರಾಟೆ ಕ್ರೀಡಾಪಟು, ಯೋಗದಲ್ಲಿ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಏನು? ಅಂದ್ರೆ ನಿಮ್ಮನ್ನು ಯೋಗದಲ್ಲಿ ತೊಡಗಿಸಿಕೊಳ್ಳಲು ಕಾರಣ ಏನು?
0: ಇದಕ್ಕೆ ಕಾರಣ ಪ್ರೊಫೆಸರ್ ಬಿ ಪಿ ಸಿದ್ದಾಶ್ರಮ ಅವರೇ. ಅವರು ನನ್ನ ಪ್ರೊಫೆಸರ್, PhD ಇನ್ ಫಿಲಾಸಫಿ ಮತ್ತೆ PhD ಇನ್ ಸಂಸ್ಕೃತ್ ಕೂಡ, ದೊಡ್ಡ ವಿದ್ವಾಂಸರು. ನಾನು ಯೋಗ ಕಲೀಲಿಕ್ಕೆ ಅವರೇ ಕಾರಣ. ಯೋಗ ಮತ್ತೆ ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಸಾಮಾನ್ಯ ಜನರಿಗೆ ನೋಡ್ಲಿಕ್ಕೆ ಎರಡು ಏನೋ ಕಾಂಟ್ರಾಸ್ಟಿಂಗ್ ವಿಚಾರ ಅನಿಸ್ಬಹುದು. ಒಂದು ಶ್ಲೋಕ ಇರುತ್ತೆ, ಏನ್ ಹೇಳ್ತೇವೆ ಅಂದ್ರೆ, ವಿದ್ಯಾ ಶಸ್ತ್ರಸ್ಥ ಶಾಸ್ತ್ರಸ್ಥದೇ ವಿದ್ಯಾ ಪ್ರತಿಪತ್ತತೆ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯಾ ಅನ್ನೋದೇನಿದೆ ಅದು ಶಾಸ್ತ್ರವೂ ಆಗಿರ್ಬೇಕು ಶಸ್ತ್ರವೂ ಆಗಿರ್ಬೇಕು, ಇದು ಎರಡು ಬೇಕು. ಹಾಗಾಗಿ ಒಂದು ಹೋಲಿಸ್ಟಿಕ್ ಪರ್ಸನಾಲಿಟಿ ಇವಾಲ್ವ್ ಆಗಬೇಕು ಅಂತಂದ್ರೆ ಅದು ಶಸ್ತ್ರವಿದ್ಯಾನು ಬೇಕು ಶಾಸ್ತ್ರವಿದ್ಯಾನು ಬೇಕು.
1: ಆ ರೀತಿ ಯೋಗವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಂತ ಹೇಳ್ಬೋದು. ಯೋಗದಲ್ಲಿ ಏನಾದ್ರೂ ಅಧ್ಯಯನ ಮಾಡಿದೀರಾ?
0: ಹೌದು, ಮಾಡಿದೀನಿ. ಅದ್ರ ಕುರಿತು ಸಾಕಷ್ಟು ಲೇಖನಗಳು ಕೂಡ ಬರೆದಿದ್ದೇನೆ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೇನೆ. ಹಾಗಾಗಿ ಯೋಗಾಸನದಲ್ಲಿ ಪ್ರಥಮ ಶ್ರೇಣಿ ಪಡೆದಿದ್ದೆ ಯೂನಿವರ್ಸಿಟಿನಲ್ಲಿ. ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಯೋಗ ಅಂಡ್ ಸ್ಪಿರಿಚುವಲ್ ಸೈನ್ಸ್ ಗೆ ಕೂಡ ಟ್ರೆಜರರ್ ಆಗಿದ್ದೇನೆ, ಅದೊಂದು ಇಂಟರ್ನ್ಯಾಷನಲ್ ಬಾಡಿ. ಮತ್ತೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಿಯಲ್ ಫಿಲಾಸಫಿಗೆ ಕೂಡ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಅದು ಏನಂತಂದ್ರೆ, ಫಿಲಾಸಫಿ ಯೋಗ ಅದು ಎರಡೂ ಬೇರೆ ಅಲ್ಲ, ಅವು ಸೇಮ್.
1: ತತ್ವಜ್ಞಾನದ ಒಂದು ಭಾಗವಾಗಿ ಯೋಗವನ್ನ ಪರಿಗಣಿಸ್ತಾರೆ.
0: ಅದಕ್ಕೆ ಹೇಳ್ತಾರೆ ಸಾಂಖ್ಯ ಯೋಗ ಪ್ರತಿಕ್ಬಾಲ ಪ್ರವದಂತಿನ ಪಂಡಿತ ಅಂತ ಹೇಳ್ತಾರೆ. ಸಾಂಖ್ಯ ಮತ್ತೆ ಯೋಗ ಎರಡೂ ಬೇರೆ ಅಲ್ಲ, ಅದು ಒಂದೇ. ಈಗ ಷಡ್ ದರ್ಶನಗಳಲ್ಲಿ ಕೂಡ ನಾವು ನೋಡಿದಾಗ ಯೋಗ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಫಿಲಾಸಫಿ. ಬಹಳಷ್ಟು ಜನ ಏನ್ ತಿಳಿತಾರೆ ಅಂತಂದ್ರೆ, ದಿ ಫೌಂಡರ್ ಆಫ್ ಯೋಗ ಇಸ್ ಮಹರ್ಷಿ ಪತಂಜಲಿ ಅಂತ ಹೇಳ್ತಾರೆ. ಮಹರ್ಷಿ ಪತಂಜಲಿ ಕಂಪೈಲ್ ಮಾಡಿದ್ದು ಯೋಗ ಸೂತ್ರಗಳನ್ನ. ಮತ್ತೆ ಇನ್ನೊಂದೇನಂತಂದ್ರೆ, ಯೋಗ ಚಿತ್ತಿವೃತ್ತಿ ನಿರೋಧ ಅಂತಾರೆ, ಇದು ಪತಂಜಲಿ ಯೋಗ ಸೂತ್ರದ ಶ್ಲೋಕ. ಬಟ್ ಯೋಗಕ್ಕೆ ಸಾಕಷ್ಟು ಡೆಫಿನಿಷನ್ಸ್ ಇದೆ. ಈಗ ಎಲ್ರೂ ಏನು ಅಂತಂದ್ರೆ, ಇದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಯೋಗಶಾಸ್ತ್ರದಲ್ಲಿ ಯೋಗದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೈವಲ್ಯ. ಫಿಸಿಕಲ್ ಎಕ್ಸಸೈಸಸ್, ಬ್ರೀದಿಂಗ್, ದಿಸ್ ಆರ್ ಮೀನ್ಸ್ ಆಕ್ಚುಲಿ. ಇವತ್ತು ಆ ಐರನಿ ಏನಂತಂದ್ರೆ, ಯೋಗ ಅನ್ನೋ ಶಬ್ದಕ್ಕೆ ಸಿನಾನಿಮ್ ಅಥವಾ ಪರ್ಯಾಯ ವಾಚಕ ಏನು ಅಂತಂದ್ರೆ ಬರೀ ಆಸನ ಪ್ರಾಣಾಯಾಮ ಅಂತ ಅಷ್ಟೇ ಆಗಿಬಿಟ್ಟಿದೆ.
1: ಅಷ್ಟಾಂಗ ಯೋಗದಲ್ಲಿ ಇನ್ನೂ ಬಹಳಷ್ಟು
0: ಇದೆ. ಪ್ರಥಮ ಬರೋದೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಅದರಲ್ಲಿ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರೋದು ಅಂತಂದ್ರೆ ಏನು, ಯಮ ನಿಯಮಗಳು. ಅದರಲ್ಲಿ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತಿದೆ. ಇದರ ಮೇಲೆ ಯಾರು ಗಮನ ಕೊಡೋದೇ ಇಲ್ಲ.
1: ಅಂದ್ರೆ ಸಾಮಾನ್ಯ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ. ಯಾಕಂದ್ರೆ ಈಗ ನೋಡಿ, ನಮ್ಮ ಆರೋಗ್ಯಕ್ಕೆ ಏನ್ ಬೇಕು? ಯೋಗಾಸನಗಳು ಬೇಕು, ಧ್ಯಾನ ಬೇಕು, ಧಾರಣ ಬೇಕು. ಸೊ ಇಷ್ಟೇ ನಮ್ಗೆ ಸಾಕು ಅನ್ನೋ ಒಂದು ಮನೋಭಾವ ಕೂಡ ಇರಬಹುದೇನು.
0: ಆದ್ರೆ ಅದರ ಮುಖ್ಯ ಉದ್ದೇಶ ಏನು ಅಂತ ತಿಳಿದ ನಂತರ ಈ ನಮ್ಮ ವಿಚಾರ ಇದ್ರೆ ಒಳ್ಳೇದು. ಅಂದ್ರೆ ಬಹಳಷ್ಟು ಜನಕ್ಕೆ ಯೋಗದ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಏನು ಅನ್ನೋದು ಗೊತ್ತೇ ಇಲ್ಲ. ಯೋಗ ಪ್ರದರ್ಶನ ಅಂತ ಹೇಳ್ತೇವೆ. ಯೋಗವನ್ನ ಪ್ರದರ್ಶನ ಹೇಗ್ ಮಾಡೋದು?
1: ಯೋಗಾಸನ
0: ಪ್ರದರ್ಶನ ಅಂತ ಇರ್ಬೇಕು. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳ ಶ್ರಮದಿಂದ ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಯ್ತು. ಈಗ 2015 ಲಿಂದ ಹಿಡಿದು ಈಗವರೆಗೂ ನೀವೇನಾದ್ರೂ ಆ ಥೀಮ್ಸ್ ಅನ್ನ ಸ್ವಲ್ಪ ನೀವು ಗಮನ ಕೊಟ್ರೆ, ಫಸ್ಟ್ ಏನಂತ ಹೇಳಿದ್ರು, ಯೋಗ ಫಾರ್ ಹಾರ್ಮೋನಿ ಅಂತ ಪೀಸ್ ಅಂತ ಹೇಳಿದ್ರು ಫಸ್ಟ್. ಸೆಕೆಂಡ್, ಯೋಗ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ವೆಲ್ನೆಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ಪೀಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ಹೆಲ್ದಿ ಹಾರ್ಟ್ ಅಂತ ಹೇಳಿದ್ರು. ಆ ನಂತರ ಯೋಗ ವಿತ್ ಫ್ಯಾಮಿಲಿ ಅಂದ್ರು. ಯೋಗ ವಿತ್ ವೆಲ್ನೆಸ್ ಅಂತ ಹೇಳಿದ್ರು. ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ರು. ಯೋಗ ಫಾರ್ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತ ಹೇಳಿದ್ರು. ಆ ನಂತರ ಯೋಗ ಒನ್ ವರ್ಲ್ಡ್ ಒನ್ ಹ್ಯುಮ್ಯಾನಿಟಿ ಅನ್ನೋ ಕಾನ್ಸೆಪ್ಟ್ ಆ ನಂತರ ಬಂತು. ಈಗ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಈಗ ಬಂತು. ಸೊ ಈ ಎಲ್ಲದರಲ್ಲೂ ನಾವು ನೋಡಿದ ಕೂಡ ಪ್ರಾಮುಖ್ಯತೆ ಕೊಟ್ಟಿರೋದು ಹೆಲ್ತ್ಗೆ, ಪೀಸ್ಗೆ, ಹಾರ್ಮೋನಿಗೆ. ಬಟ್ ಇಲ್ಲಿ ಎಲ್ಲಿ ಕೂಡ ಯೋಗದ ಮುಖ್ಯ ಉದ್ದೇಶ ಎಲ್ಲೂ ರಿಫ್ಲೆಕ್ಟ್ ಆಗ್ತಾನೆ ಇಲ್ಲ.
1: ಅಂದ್ರೆ ಸಾಮಾನ್ಯ ಜನರಿಗೆ ಏನು ಅರ್ಥ ಮಾಡಿಸ್ಬೇಕು ಅದನ್ನಷ್ಟೇ ಹೇಳ್ತಾ ಇದ್ದಾರೆ ಅಂತ
0: ಇಲ್ಲ, ಎರಡು ಬೇಕು ಅಂತ ಹೇಳ್ತಾರೆ.
1: ನೀವ್ ಹೇಳೋ ಯಮ ನಿಯಮ ಇವೆಲ್ಲ ನೋಡಿದ್ರೆ, ಅಂದ್ರೆ ಆಚರಿಸೋದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಠಿಣವಾಗಿರುತ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ಸ್ವಸ್ಥವಾಗಿರ್ಬೇಕು ಅಂತಂದ್ರೆ ನೀವು ಆಸನ ಮಾಡಿ, ಧ್ಯಾನ ಮಾಡಿ, ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮಾಡಿ.

0: ಅಂತ ಹೇಳ್ತಾ ಇದ್ದಾರೇನು ಅಂತ.
1: ಇನ್ನೊಂದು ಏನಂದ್ರೆ, ಯಾರು ಯೋಗ ಸಾಧನೆ ಮಾಡ್ತಾರೆ ಅವರೆಲ್ಲರೂ ಶ್ಲೋಕಗಳ ಸ್ಪಷ್ಟ ಉಚ್ಚಾರಣೆ ಮಾಡ್ಬೇಕು ಅನ್ನೋದು, ಅದರ ಅರ್ಥ ತಿಳ್ಕೊಂಡ್ರೆ ಸಾಕು. ಏಮ್ಸ್ ಡೆಲ್ಲಿನಲ್ಲಿ ಅವರು ಒಂದು ಮೋಟೋ ಇದೆ, ಶರೀರ ಮಧ್ಯ ಕಲು ಧರ್ಮ ಸಾಧನಂ ಅಂತ ಹೇಳಿದೆ. ಇದು ಕಾಳಿದಾಸ ಬರೆದಿರುವಂತ ಕುಮಾರ ಸಂಭವದಿಂದ ಬಂದಿದೆ. ಅಲ್ಲಿ ಶಿವ ಪಾರ್ವತಿ ಅವ್ರಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಶರೀರ ಮಧ್ಯ ಕಲು ಧರ್ಮ ಸಾಧನ ಅಂದ್ರೆ, ನೀವು ಆರೋಗ್ಯವಾಗಿ ಇದ್ರೇನೆ ಎಲ್ಲಾ ಧರ್ಮಗಳನ್ನ ನೀವು ಪಾಲನೆ ಮಾಡುವುದು, ಸಾಧನೆ ಮಾಡುವುದು ಅಂತ. ಹಾಗಾಗಿ ಹೆಲ್ದಿ ಬಾಡಿ ಹೆಲ್ದಿ ಮೈಂಡ್ ಅನ್ನೋದು ಏನಿದೆ, ಇದು ಒಂದು ಮಾಧ್ಯಮ, ಇದು ಅಂತಿಮ ಗುರಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಸರ್, ಯೋಗ ಮತ್ತು ತತ್ವಶಾಸ್ತ್ರದಲ್ಲಿ ಅನೇಕ ಪುಸ್ತಕಗಳನ್ನ ಬರೆದಿರಿ, ಆ ಕುರಿತಾಗಿ ಹೇಳಿ.
1: ವೇದಾಂತ ಫಾರ್ ವರ್ಲ್ಡ್ ಪೀಸ್ ಅಂತ ಈಗ ರೀಸೆಂಟ್ಲಿ ಬರೆದಿರುವಂತಹ ಬುಕ್, ಅದರಲ್ಲಿ ವಿಶ್ವಶಾಂತಿಗೆ ವೇದಾಂತದ ಕೊಡುಗೆ ಏನು ಅನ್ನೋದು ಇದನ್ನ ಬರೆದಿದ್ದೇನೆ. ಬಹಳಷ್ಟು ಫಿಲಾಸಫಿ ರಿಲೇಟೆಡ್, ಈಗ ಧರ್ಮ ಅಂದ್ರೆ ಏನು, ನನ್ನ ಸ್ಪೆಷಲೈಸೇಷನ್ ಬಂದು ಭಾರತೀಯ ತತ್ವಶಾಸ್ತ್ರದಲ್ಲೇ ನನ್ನ ಸ್ಪೆಷಲೈಸೇಷನ್ ಇರೋ, ಹೀಗಾಗಿ ಬಹಳಷ್ಟು ರಿಸರ್ಚ್ ಆರ್ಟಿಕಲ್ಸ್, ಜರ್ನಲ್ಸ್, ಬುಕ್ಸ್ ಎಲ್ಲ ಪಡೆದಿದ್ದೇನೆ.
0: ಯೋಗದಲ್ಲಿ?
1: ಯೋಗದಲ್ಲಿ ಕೂಡ ಈಗ ರೀಸೆಂಟ್ಲಿ ಈ ಇಂಟರ್ನ್ಯಾಷನಲ್ ಯೋಗಾ ಡೇಗೆ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದೇನೆ. ಅದರಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ, ಎಲ್ಲಾ ಗ್ರಂಥಗಳನ್ನು ಬರೀ ಪತಂಜಲಿ ಯೋಗ ಸೂತ್ರವಷ್ಟೇ ಅಲ್ಲ, ಅದರಲ್ಲಿ ಭಗವದ್ಗೀತ ಆಗಿರ್ಬೋದು, ಹಠಯೋಗ ಪ್ರದೀಪಿಕ ಆಗಿರ್ಬೋದು, ಗ್ರಂಥ ಸಂಹಿತ ಆಗಿರ್ಬೋದು, ಶಿವ ಸಂಹಿತ ಆಗಿರ್ಬೋದು, ಅಥವಾ 20 ಯೋಗ ಉಪನಿಷತ್ಗಳಾಗಿರ್ಬೋದು, ಇದನ್ನ ಎಲ್ಲವನ್ನ ಅಧ್ಯಯನ ಮಾಡಿ ಅದೊಂದು ಲೇಖನ ಬರೆದಿದ್ದೇನೆ.
0: ಸಾಮಾನ್ಯವಾಗಿ ನಾವು ಪತಂಜಲಿ ಮಹರ್ಷಿಯನ್ನ ಯೋಗದ ಪಿತಾಮಹ ಅಂತ ಹೇಳ್ತೀವಿ, ಆದ್ರೆ ಆದಿ ಯೋಗಿ ಅಂತ ಶಿವನಿಗೆ ಮೊದಲಿಂದ ಇದೆ.
1: ಹೌದು
0: ಸರ್. ಜೂನ್ ಅಂತಂದ್ರೆ ಈಗ ಯೋಗ ಮಂತ್ ಅಂತ ಹೇಳ್ತಾರೆ. ಈ ಸಲದ ಅಧಿಕೃತ ಘೋಷವಾಕ್ಯ ಏನು ಯೋಗ ದಿನದ್ದು, ಹಾಗೆ ಅದರ ಉದ್ದೇಶ ಏನು?
1: ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನಂತಂದ್ರೆ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಅವರು ಕೊಟ್ಟಿದ್ದಾರೆ. ಏಜ್ ಅನ್ನೋದು ಏನಿದೆ, ಯಾಕಂದ್ರೆ ಮೆಟಬಾಲಿಕ್ ಮತ್ತೆ ಕೆಟಬಾಲಿಕ್ ಆಕ್ಟಿವಿಟೀಸ್ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹೆಲ್ದಿ ಏಜಿಂಗ್ ಏನಂತಂದ್ರೆ, ಆ ಏಜಿಂಗ್ ಪ್ರೊಸೆಸ್ ಅನ್ನ ಏನಿದೆ ಅದನ್ನ ನಾವು ಥ್ರೂ ಯೋಗ ಪ್ರಾಕ್ಟೀಸ್ ದಿಂದ ನಾವು ಅದನ್ನ ಸ್ಲೋ ಡೌನ್ ಮಾಡಬಹುದು. ಯಾಕಂದ್ರೆ ಈಗ ನೋಡಿ, ಎರಡು ಪ್ರಕಾರದ ಏಜ್ ಇರುತ್ತೆ, ಒಂದು ಕ್ರೊನೊಲಾಜಿಕಲ್ ಏಜ್ ಇರುತ್ತೆ, ಇನ್ನೊಂದು ಮೆಟಬಾಲಿಕ್ ಏಜ್ ಇರುತ್ತೆ. ಕ್ರೊನೊಲಾಜಿಕ್ ಏಜ್ ಅಂದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್ ಮೇಲೆ ನಿರ್ಧಾರವಾಗಿರುತ್ತೆ, ಆದ್ರೆ ಮೆಟಬಾಲಿಕ್ ಏಜ್ ಅಂದ್ರೆ ದಟ್ ಈಸ್ ದಿ ಏಜ್ ಆಫ್ ಯುವರ್ ಬಾಡಿ. ಸೊ ನಮ್ಮ ಕ್ರೊನೊಲಾಜಿ ಏಜ್ ಕಿಂತ ನಮ್ಮ ಮೆಟಬಾಲಿಕ್ ಏಜ್ ಏನಾದರೂ ಕಮ್ಮಿ ಇತ್ತಂತಂದ್ರೆ, ದೆನ್ ದಟ್ ಪರ್ಸನ್ ಈಸ್ ಹೆಲ್ದಿ, ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಯೋಗದಿಂದ ಇದನ್ನ ನಾವು ಸಾಧನೆ ಮಾಡಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅಂತ ಈ ಶಬ್ದ ಬಳಸುವಾಗ ನಾವು ಆಸನಗಳ ಅಂತ ಇಂಪ್ಲೈ ಮಾಡ್ತಾ ಇದೀವ, ಪ್ರಾಣಾಯಾಮ ಅಂತ ಇಂಪ್ಲೈ ಮಾಡ್ತಾ ಇದೀವ, ಯಮ ನಿಯಮಗಳಂತ ಇಂಪ್ಲೈ ಮಾಡ್ತಾ ಇದೀವ. ಇದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಏಜ್ ಆಗಿರ್ಲಿ, ಪ್ರಾಣಾಯಾಮ ಯಾರು ಬೇಕಾದ್ರೂ ಮಾಡಬಹುದು. ಈವನ್ ದ ಪರ್ಸನ್ ಇಸ್ ರೆಸ್ಟಿಂಗ್ ಆನ್ ಬೆಡ್ ಆಲ್ಸೋ ಕ್ಯಾನ್ ಡೂ ಪ್ರಾಣಾಯಾಮ. ಆಸನಗಳು ಕೂಡ ಅಷ್ಟೇ, ಸಿಂಪಲ್ ಆಸನಗಳನ್ನು ಮಾಡಬಹುದು ವಿತ್ ಮಿನಿಮಲ್ ಸ್ಟ್ರೆಂತ್. ಇಲ್ಲಿ ಏನಂತಂದ್ರೆ, ಇಟ್ಸ್ ಮೋರ್ ಅಬೌಟ್ ಬೀಯಿಂಗ್ ಇನ್ ದಟ್ ಪೋಶ್ಚರ್.
0: ಎಷ್ಟೊತ್ತು ನಿಲ್ತೀವಿ ಆ ಒಂದು ಆಸನದಲ್ಲಿ? ಹೌದು ಹೌದು,
1: ಪೂರ್ಣ ಸ್ಥಿತಿ ಬಂದಾಗ. ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಆ ಆಸನ ಮಾಡುವಾಗ ನಮ್ಮ ಧ್ಯಾನ ಎಲ್ಲಿದೆ, ಬ್ರೀದಿಂಗ್ ಪ್ಯಾಟರ್ನ್ ಹೇಗಿದೆ ಅನ್ನೋದು ಅದು ತುಂಬಾ ಮುಖ್ಯ. ಅಂದ್ರೆ ಬೆಂಡ್ ಆಗುವಾಗ ಎಕ್ಸೆಲ್ ಆಗುತ್ತೆ, ಆ ಸ್ಟ್ರೆಚ್ ಆಗುವಾಗ ಇನ್ಹೇಲ್ ಆಗುತ್ತೆ, ಆ ಪೂರ್ಣ ಸ್ಥಿತಿ ಬಂದಾಗ ಇನ್ ದಿ ಬಿಗಿನಿಂಗ್ ಸ್ಟೇಜಸ್ ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅನ್ನ ನಾರ್ಮಲ್ ಆಗಿ ಇಡಬಹುದು.
0: ಸರ್, ಇತ್ತೀಚೆಗೆ ಗುಜರಾತ್ ನಲ್ಲಿ ನಡೆದ ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 79 ರಾಷ್ಟ್ರಗಳು ಭಾಗವಹಿಸಿದ್ದು, ಅದರಲ್ಲಿ ಭಾರತ 114 ಮೆಡಲ್ ಪಡೆದು ಚಾಂಪಿಯನ್ ಆಗಿತ್ತು. ರಾಘವೇಂದ್ರ ಅವರೇ ಹೇಳಿ, ಯೋಗ ಮೊದಲು ಅಧ್ಯಾತ್ಮ, ನಂತರ ಆರೋಗ್ಯ, ಈಗ ಕ್ರೀಡೆಯಾಗಿ ಬದಲಾಗ್ತಾ ಇದೆ, ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಇತ್ತೀಚೆಗಂತೂ ಅದು ಕ್ರೀಡೆಯಾಗಿ ಬದಲಾವಣೆ ಆಗ್ತಾ ಇದೆ, ಅನೇಕ ಸ್ಪರ್ಧೆಗಳು ನಡೀತಾ ಇದೆ ಅಲ್ಲಲ್ಲಿ, ಏನ್ ಹೇಳ್ತೀರಿ ಇದಕ್ಕೆ?
1: ಈ ಸ್ವರ್ಣ ಪದಕಗಳನ್ನ ಪಡೆದಿದ್ದಾರೋ ಅಥವಾ ಯಾರು ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತವನ್ನ ರಿಪ್ರೆಸೆಂಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು, ಒಳ್ಳೇದೇ ಆಕ್ಚುಲಿ. ಈಗ ಸ್ಪೋರ್ಟ್ ಅಂತ ಬಂದಿದ ನಂತರ ಅದು ಏನಾಗುತ್ತೆ, ಇಡೀ ವರ್ಲ್ಡ್ ನಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಜ್ಞಾನ ಪರಂಪರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ವಿಶ್ವಗುರು ಅಂತ ನಾವೇನು ಹೇಳ್ತಾ ಇದೀವೋ ಅದು ಈಗ ನಿಜ ಆಗ್ತಾ ಇದೆ ಅನ್ನೋ ಇದು ಒಂದು ಸೂಚಕ.
0: ಸೊ ಈಗ ಸ್ಪರ್ಧೆಯಾಗಿ ಯೋಗ ನಡೆದ್ರೆ ಅನೇಕ ಕಾಂಪಿಟೇಷನ್ಗಳು ನಡೀತದೆ. ಸೊ ಹಾಗಾಗಿ ದೇಶ ವಿದೇಶದಲ್ಲಿ ಎಲ್ಲರೂ ಭಾಗವಹಿಸ್ಲಿಕ್ಕೆ ಇಷ್ಟ ಪಡ್ತಾರೆ.
1: ಹೌದು,
0: ನೀವೀಗ ಯೋಗ ಮಾಡ್ರಿ, ದಿನ ಮನೆಯಲ್ಲಿ ಆರೋಗ್ಯವಂತರಾಗಿರ್ತೀರಿ ಅಂತಂದ್ರೆ ಯಾರು ಮಾಡಲ್ಲ. ಸೊ ಅದೇ ಸ್ಪರ್ಧೆಯಾಗಿ ತೆಗೆದುಕೊಂಡು ನಿನ್ನ ಭವಿಷ್ಯ ಇದರಲ್ಲಿ ಭದ್ರವಾಗಿದೆ ಅಂತ ಹೇಳಿದಾಗೆ ಮಾಡ್ತಾರೆ, ಆ ರೀತಿ ಬದಲಾವಣೆ ಆಗ್ಬೋದು. ಹೌದೇನೋ, ಯೋಗವನ್ನು ಕ್ರೀಡೆಯಲ್ಲಿ ಅಳವಡಿಸಿಕೊಂಡ್ರೆ
1: ಇಲ್ಲ ಒಳ್ಳೇದೇ. ಸ್ಪೋರ್ಟ್ಸ್ ಮ್ಯಾನ್ ಅಷ್ಟೇ, ಇದನ್ನ ಏನಾದರೂ ಅವರು ಫಾಲೋ ಮಾಡಿದ್ರೆ ಸೊಸೈಟಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದಿ ಎಂಟೈರ್ ಸೊಸೈಟಿ ಶುಡ್ ಫಾಲೋ ಇಟ್. ಅದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದಿಕ್ ಗ್ರಂಥಗಳಲ್ಲೆಲ್ಲ ನಾವು ನೋಡಿದ್ರೆ ಅಷ್ಟಾಂಗ ಹೃದಯಂ ಆಗ್ಲಿ, ಅಷ್ಟಾಂಗ ಸಂಗ್ರಹ ಆಗ್ಲಿ, ಎರಡು ತುಂಬಾ ಪ್ರಮುಖವಾದ ಕಾನ್ಸೆಪ್ಟ್ಸ್ ಇರುತ್ತೆ. ಒಂದು ದಿನಚರ್ಯ, ಒಂದು ಋತುಚರ್ಯ ಅಂತ. ಸೊ ಇಂಥ

0: ಕಾನ್ಸೆಪ್ಟ್ಸ್ ಸ್ಕೂಲ್ ನಲ್ಲಿ ಪ್ರೈಮರಿ ಸ್ಟೇಜ್ ಲಿಂದ ನಾವೇನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಹೆಲ್ತ್ ಅವೇರ್ನೆಸ್, ಹೇಗ್ ತಿನ್ಬೇಕು, ಹೇಗ್ ಇರ್ಬೇಕು, ದಿನಚರ್ಯ ಹೇಗಿರ್ಬೇಕು, ಋತುಚರ್ಯ ಹೇಗಿರ್ಬೇಕು ಅನ್ನೋದು, ದಿಸ್ ಇಸ್ ವಾಟ್ ಐ ಮೀನ್ ಹೆಲ್ದಿ ಲಿವಿಂಗ್. ದಿಸ್ ಇಸ್ ವೆರಿ ನ್ಯೂಟ್ರಲ್, ದಿಸ್ ಇಸ್ ಹೆಲ್ತ್ ರಿಲೇಟೆಡ್. ಅದನ್ನಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅದನ್ನ ಹೋಲಿಸಿ ನೋಡುವಂತ ಅವಶ್ಯಕತೆನೇ ಬೇಕಾಗಿಲ್ಲ.
1: ಒಬ್ಬ ಕ್ರೀಡಾಪಟು ಆಗುವ ಪೂರ್ವದಲ್ಲಿ ಯೋಗಪಟು ಆದ್ರೆ ಏನೆಲ್ಲ ಲಾಭವಿದೆ?
0: ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಯೋಗ ಮಾಡಿ ಆನಂತರ ಬೇರೆ ಕ್ರೀಡೆಗೆ ಹೋಗ್ಲಿ ಅಥವಾ ಬೇರೆ ಕ್ರೀಡೆ ಮಾಡಿ ಆನಂತರ ಯೋಗಕ್ಕೆ ಬರಲಿ, ತುಂಬಾ ಪ್ರಾಮುಖ್ಯ ಅಂತಂದ್ರೆ ಅವನೇನಾದ್ರೂ ಒಂದು ಸ್ಪೋರ್ಟ್ ನಲ್ಲಿ ಅವನೇನಾದ್ರೂ ಅವನ ಡೆಡಿಕೇಶನ್, ಅವನ ಡಿಸಿಪ್ಲಿನ್ ಇತ್ತು ಅಂದ್ರೆ ಅವನ ಯಾವ ಸ್ಪೋರ್ಟ್ ಬೇಕಾದ್ರೂ ಅವ್ನು ಮಾಡಬಹುದು. ಹಾಗಾಗಿ ಈಗ ನೋಡಿ, ನಾನು ಬೇಸಿಕಲಿ ಐ ಕೇಮ್ ಫ್ರಮ್ ಮಾರ್ಷಲ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಆನಂತರ ಐ ಕೇಮ್ ಟು ಯೋಗ, ಹಾಗಾಗಿ ನನ್ಗೆ ಯೋಗ ಏನು ಕಷ್ಟ ಆಗ್ಲಿಲ್ಲ. ಆನಂತರ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್, ಬಾಡಿ ಬಿಲ್ಡಿಂಗ್, ಅದು ಕೂಡ ನನ್ಗೆ ಕಷ್ಟ ಆಗ್ಲಿಲ್ಲ. ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಸ್ಪೋರ್ಟ್ ಇರಲಿ, ಬಟ್ ಇಫ್ ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಡಿಸಿಪ್ಲಿನ್ ಸ್ಪೋರ್ಟ್ಸ್ ಮ್ಯಾನ್, ಅವನು ಯಾವ ಫೀಲ್ಡ್ ಬೇಕಾದ್ರೂ ಅವ್ನು ಆಡ್ಸ್ಕೋಬಹುದು. ಆ ಸಬ್ಸ್ಟ್ರಾಕ್ಟಮ್, ಆ ಬೇಸ್ ಏನಿದೆಯಲ್ಲ, ದಟ್ ದ ಸ್ಪೋರ್ಟ್ಸ್ ವಿಲ್ ಗಿವ್ ಹಿಮ್.
1: ಅಂದ್ರೆ ಈಗ ಯಾವುದೇ ಒಂದು ಕ್ರೀಡೆಗೆ ಯೋಗ ಒಂದು ಬುನಾದಿ ಆಗ್ಬೋದಾ ಅಂತ?
0: 100%. ಈಗ ನೋಡಿ, ಯೋಗ ಅಂತಂದ್ರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಗೆ ಮೆಂಟಲ್ ಕಂಡೀಷನಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಮೆಂಟಲ್ ಕಂಡೀಷನಿಂಗ್ ಇಲ್ಲ ಅಂತಂದ್ರೆ ಹಿ ಕೆನಾಟ್ ಬಿ ಅ ಸಕ್ಸಸ್ಫುಲ್ ಸ್ಪೋರ್ಟ್ಸ್ ಮ್ಯಾನ್. ಯಾಕಂದ್ರೆ ಸ್ಪೋರ್ಟ್ಸ್ ಅಂತಂದ್ರೆ ಗೆಲುವು ಮತ್ತೆ ಸೋಲು ಏನಿದೆಯೋ, ದಿಸ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಸ್ಪೋರ್ಟ್ಸ್ ಮ್ಯಾನ್ ಲೈಫ್. ಯೋಗ ಶಾಸ್ತ್ರದಲ್ಲಿ ಪ್ರಮುಖವಾದ ಇನ್ನೊಂದು ಗ್ರಂಥ ಏನು ಅಂತಂದ್ರೆ ಅದು ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆ ಏನು ಹೇಳುತ್ತೆ ಅಂತಂದ್ರೆ, ಸ್ಥಿತಪ್ರಜ್ಞ ಅಂತ ಹೇಳುತ್ತೆ. ಜಯದಲ್ಲಿನೂ ಅಪರಜಯದಲ್ಲಿನೂ, ಗೆಲುವಿನಲ್ಲಿನೂ ಸೋಲಿನಲ್ಲೂ ಯಾವಾಗ್ಲೂ ಸಮಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳುತ್ತೆ.
1: ಅಂದ್ರೆ ಸಮಚಿತ್ತತೆ.
0: ಹೌದು ಹೌದು. ಅದೇ ಪ್ರಕಾರ ಇನ್ನೊಂದು ಕಾನ್ಸೆಪ್ಟ್ ಕೂಡ ಶ್ರೀಮದ್ ಭಗವದ್ಗೀತೆ ಹೇಳುತ್ತೆ, ತಿತಿಕ್ಷಾ ಅಂತ. ಅಂದ್ರೆ ಎಂತ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಇದ್ರೂ ಕೂಡ, ಅದು ಸಮ್ಮರ್ ಆಗಿರ್ಬೋದು, ಅದು ವಿಂಟರ್ ಆಗಿರ್ಬೋದು, ಅದು ಕಂಫರ್ಟ್ ಆಗಿರ್ಬೋದು, ಅದು ಕಷ್ಟದಾಯಕವಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಆ ಸಮಸ್ಥಿತಿಯನ್ನ ಹೊಂದಿರಬೇಕು ಅನ್ನೋ ಹೇಳುವಂತ ಅದು, ಈ ಎರಡು ಕಾನ್ಸೆಪ್ಟ್ಸ್ ಏನಿದೆಯಲ್ಲ ಅದು ನಾವು ತಗೋಬಹುದು.
1: ಇದೇ ವಿಷಯಕ್ಕೆ ಸ್ವಲ್ಪ ಮುಂದೆ ಹೋಗೋದಾದ್ರೆ, ಸೋಲು ಗೆಲುವು ಅನ್ನೋದು ಸಾಮಾನ್ಯ ವ್ಯಕ್ತಿಯನ್ನು ಕಾಡುತ್ತೆ, ಧೃತಿಗಡಿಸ್ಬಿಡ್ತದೆ.
0: ಹೌದು.
1: ಇನ್ನು ಕ್ರೀಡಾಪಟುಗಳಿಗಂತೂ ಬಹಳ ಒತ್ತಡವನ್ನ ತರ್ತದೆ. ಕ್ರೀಡಾಪಟುಗಳು ಯೋಗವನ್ನ ಜೀವನದ ಭಾಗವಾಗಿಸಿಕೊಂಡ್ರೆ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬಹುದಾ?
0: ಹೌದು ಹೌದು, 100%.
1: ಯಾವ ರೀತಿ ಹೇಳ್ತೀರಾ ಅದನ್ನ?
0: ಈಗ ಅಪರಿಗ್ರಹ ಅಂತ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ಹಾಗಾಗಿ ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಏನಂತಂದ್ರೆ, ಅದು ಗೆಲುವು ಮತ್ತೆ ಸೋಲು ಅನ್ನೋದು ಏನಿದೆ, ಅದು ಎರಡು ಸೇಮ್ ಲೆವೆಲ್ ನಲ್ಲಿ ತಗೊಳ್ಳುವಂತಹ ಒಂದು ಮನೋಭಾವ ಅವನಲ್ಲಿ ಡೆವಲಪ್ ಆಗಬಹುದು. ದಟ್ ವಿಲ್ ಕಮ್ ಥ್ರೂ ಪ್ರಾಕ್ಟಿಸ್ ಆಫ್ ಯೋಗ. ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅನ್ನುವಾಗ ಬರೀ ನಾವು ಪತಂಜಲಿ ಯೋಗ ಸೂತ್ರವನ್ನು ಅಷ್ಟೇ ಆಧಾರವಾಗಿ ಇಟ್ಟು ನಾವು ಚರ್ಚೆಯನ್ನ ಮುಂದುವರಿಸಬಾರದು. ಯಾಕಂದ್ರೆ ನಾನು ಹೇಳಿದೆ, 20 ಯೋಗ ಉಪನಿಷತ್ಗಳಿವೆ, ಶ್ರೀಮದ್ ಭಗವದ್ಗೀತೆ ಇದೆ, ಗ್ರಂಥ ಸಂಹಿತ ಇದೆ, ಹಠಯೋಗ ಪ್ರದೀಪಿಕಾ ಇದೆ, ಶಿವ ಸಂಹಿತ ಇದೆ, ಇದು ಎಲ್ಲವೂ ಯೋಗಿ ಗ್ರಂಥಗಳೇ. ನಮ್ಮ ಅಪ್ರೋಚ್ ಅನ್ನೋದು ಏನಿದೆ, ಅದು ಬರೇ ಒಂದು ಗ್ರಂಥಕ್ಕೆ ಸೀಮಿತವಾಗಿರಬಾರದು ಅಂತ ಹೇಳೋದು.
1: ಸೋತಾಗ ಕುಗ್ಗೋದು, ಗೆದ್ದಾಗ ಹಿಗ್ಗೋದು, ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಂತಂದ್ರೆ ಯೋಗವನ್ನ ನಮ್ಮ ಜೀವನದ ಭಾಗವಾಗಿಸ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ?
0: ಹೌದು ಹೌದು. ಯಾಕಂದ್ರೆ ಈಗ ನೋಡಿ, ನಾವು ಪ್ರಾಣಾಯಾಮ ಮಾಡುವಾಗ ಅದರಲ್ಲಿ ರೇಷಿಯೋಸ್ ಇರುತ್ತೆ, ಯೋಗ ಚಿತ್ತ ವೃತ್ತಿ ನಿರೋಧ ಅಂತ. ಆ ಚಿತ್ತವನ್ನ, ಆ ಮಾಡಿಫಿಕೇಶನ್ಸ್ ಅನ್ನ ಕಂಟ್ರೋಲ್ ಮಾಡದೇ ಯೋಗ ತಾನೆ. ಸೊ ಮೆಂಟಲ್ ಕಂಡೀಷನಿಂಗ್ ಬರೋದೇ ಅಲ್ಲಿಂದ.
1: ಇತ್ತೀಚೆಗೆ ಅದೇ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ. ಸಾಮಾನ್ಯ ಜನರಲ್ಲಿನೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರೋದು, ಒತ್ತಡಕ್ಕೊಳಗಾಗೋದು, ಇವೆಲ್ಲ ನೋಡ್ತಾ ಇರ್ತೀವಿ ನಾವು. ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕಂದ್ರೆ ಯೋಗ ನಮ್ಗೆ ಬಹಳ ಉಪಯೋಗ ಅಂತ ಹೇಳಬಹುದು.
0: ಹೌದೌದು. ಅಷ್ಟೇ ಅಲ್ಲ, ಅದರಲ್ಲಿ ಯಾವ ಪ್ರಕಾರ ನಾವು ಭೋಜನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಕುರಿತ ಕೂಡ ತುಂಬಾ ವಿವರಣೆ ಇದೆ. ಈಗ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ಟಾಪಿಕ್ ಅನ್ನ ನೀವು ರೇಸ್ ಮಾಡಿದ್ರಿ. ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಬರೀ ಎಕ್ಸಸೈಸಸ್, ಕಂಡೀಷನಿಂಗ್ ಇದೆ ಅಷ್ಟೇ ಅಲ್ಲ, ಡಯಟ್ ಅನ್ನೋದು ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ.
1: ಯೋಗಾಸನ ಮಾಡುವ ಪೂರ್ವದಲ್ಲಿನೂ ಕೂಡ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಿ. ಅಂದ್ರೆ ಊಟ ಹೇಗ್ ಮಾಡ್ಬೇಕು, ನಿದ್ದೆ ಹೇಗ್ ಮಾಡ್ಬೇಕು, ಅವರ ದಿನಚರಿ ಹೇಗಿರ್ಬೇಕು ಅನ್ನೋದ್ರ ಕುರಿತಾಗಿನೂ ಕೂಡ ಯೋಗದ ಪೂರ್ವದಲ್ಲಿ ಇದೆ. ಅಂದ್ರೆ ಯೋಗಾಸನ ಮಾಡುವ ಪೂರ್ವದಲ್ಲಿ ಅದೇ ಯಮ ನಿಯಮ ಅಂತ ನೀವ್ ಹೇಳಿದ್ರಲ್ಲ, ಆ ರೀತಿ.
0: ಅದೇ ಪ್ರಕಾರ ನಾವು ಹಠಯೋಗ ಪ್ರದೀಪಿಕದಲ್ಲಿ ನಾವು ನೋಡಿದ್ರು ಕೂಡ, ಅವರು ಯೋಗಾಸನಕ್ಕಿಂತ ಮುಂಚೆ ಷಟ್ಕ್ರಿಯೆಗಳು ಅಂತ ಹೇಳ್ತಾರೆ, ಪ್ಯೂರಿಫಿಕೇಶನ್ ಟೆಕ್ನಿಕ್ಸ್, ಅದನ್ನೆಲ್ಲ ಪ್ಯೂರಿಫೈ ಮಾಡಿ ಆನಂತರ ನಮ್ಮ ಶರೀರವನ್ನ ಆ ಸ್ಟೇಜ್ ಗೆ ಅವರು ತಗೊಂಬಂದಿದ ನಂತರ ಆನಂತರ ಯೋಗಾಭ್ಯಾಸ ಪ್ರಾರಂಭವಾಗುತ್ತದೆ. ಷಟ್ಕ್ರಿಯೆಗಳು ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯೋಗ.
1: ಸರ್, ಇತ್ತೀಚೆಗೆ ಕ್ರೀಡಾಪಟುಗಳು ಚಿಕ್ಕ ವಯಸ್ಸಿನಲ್ಲಿ ಕ್ರೀಡಾಂಗಣದಲ್ಲಿ ಕುಸಿದು ಬೀಳುವ ಸನ್ನಿವೇಶವನ್ನ ನಾವು ಆಗಾಗ ಕಾಣ್ತಾ ಇರ್ತೀವಿ. ಇದಕ್ಕೆ ಯೋಗದಲ್ಲಿ ಪರಿಹಾರ ಇದೇನಾ ಅಂತ?
0: ಡೆಫಿನೆಟ್ಲಿ. ಏನಂತಂದ್ರೆ, ಒಂದು ನಾನು ಏನ್ ಹೇಳಿದೆ ಅಂದ್ರೆ, ಡೈಟರಿ ಹ್ಯಾಬಿಟ್ಸ್,

0: ಮತ್ತೆ ಇನ್ನೊಂದು ಏನಂತಂದ್ರೆ ಸ್ಟ್ರೆಸ್, ಯುವ ಕಾರ್ಟಿಸೋಲ್ ಲೆವೆಲ್ಸ್. ಹಾಗಾಗಿ ಪ್ರತಿಯೊಂದು ಇನ್ನೊಂದು ಏನಂತಂದ್ರೆ ಪ್ರತಿಯೊಂದು ಸ್ಪೋರ್ಟ್ಸ್ ಮ್ಯಾನು ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಅವನು ಬ್ಲಡ್ ವರ್ಕ್ ಅನ್ನು ಅವನು ಮಾಡಿಸ್ಲೇ ಇರಬೇಕು. ಯಾಕಂದ್ರೆ ಎಕ್ಸ್ಟರ್ನಲ್ಲಿ ನೋಡ್ಲಿಕ್ಕೆ ಹೆಲ್ದಿ ಆಗಿದ್ರು ಕೂಡ ಇಂಟರ್ನಲ್ಲಿ ಅವ್ರ ಬಾಡಿ ಕಂಡೀಷನ್ ಏನಿದೆ ಅಂತ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಬೆಸಿಟಿ ಅಂತ ಹೇಳ್ತೇವೆ, ಈಗ ಸಬ್ಕ್ಯೂಟಿನಸ್ ಫ್ಯಾಟ್ ಗಿಂತ ತುಂಬಾ ಡೇಂಜರಸ್ ಇರೋದು ವಿಸರಲ್ ಫ್ಯಾಟ್. ಹಾಗಾಗಿ ಎಕ್ಸ್ಟರ್ನಲ್ಲಿ ನೋಡಿದ್ರೆ ಹಿ ಮೇ ಬಿ ಸ್ಲಿಮ್ ಅಂಡ್ ಫೈನ್, ಬಟ್ ಇಂಟರ್ನಲ್ಲಿ ಆ ವಿಸರಲ್ ಫ್ಯಾಟ್ ಲೆವೆಲ್ ಏನಿದೆ ಅನ್ನೋದು ತುಂಬಾ ಕಷ್ಟ. ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಬ್ಲಡ್ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಅ ಸ್ಪೋರ್ಟ್ಸ್ ಮ್ಯಾನ್. ಪ್ಯಾರಾಮೀಟರ್ಸ್ ನಲ್ಲಿ ಏನಾದ್ರೂ ಸ್ವಲ್ಪ ಡಿಫರೆನ್ಸಸ್ ಏನಾದ್ರೂ ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ನಾವು ರೆಕ್ಟಿಫೈ ಮಾಡ್ಕೋಬಹುದು.
1: ಎಕ್ಸರ್ಸೈಸ್ ಇವೆಲ್ಲ ಬಹಳ ಫಾಸ್ಟ್ ಆಗಿ ಮಾಡ್ತೀವಿ, ಬ್ರೀದಿಂಗ್ ಫಾಸ್ಟ್ ಆಗಿರ್ತದೆ. ಅದೇ ಯೋಗ ಮಾಡುವಾಗ ನಿಧಾನವೇ ಪ್ರಧಾನ. ಹಾಗಾಗಿ ನಿಧಾನತೆಯನ್ನ ಅಳವಡಿಸಿಕೊಂಡ್ರೆ ಯೋಗದಿಂದ ಉಪಯೋಗ ಆಗ್ಬೋದಾ ಅಂತ.
0: 100% ಡೆಫಿನೆಟ್ಲಿ. ಈ ಸ್ಲೋ ಬ್ರೀದಿಂಗ್ ಪ್ಯಾಟರ್ನ್ ಏನಿದೆ ಅಥವಾ ನಾವು ಡಯಾಫ್ರಾಮ್ ಅಬ್ಡೋಮಿನಲ್ ಬ್ರೀದಿಂಗ್ ಅಂತ ಅಂತೀವಿ, ಇದು ಕೂಡ ಇಂಪಾರ್ಟೆಂಟ್. ಬಟ್ ಏನಂತಂದ್ರೆ ಅಟ್ ರೈಟ್ ಪ್ರಪೋರ್ಷನ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನಮ್ಮ ಮೆಂಟಲ್ ವೆಲ್ ಬೀಯಿಂಗು, ನಮ್ಮ ಆರ್ಗನ್ಸ್ ಹೆಲ್ತ್, ನಮ್ಮ ಎಂಡೋಕ್ರೈನ್ ಸಿಸ್ಟಮ್. ಈಗ ಫಾರ್ ಇನ್ಸ್ಟೆನ್ಸ್, ಈಗ ನೋಡಿ ನಮ್ಮಲ್ಲಿ ಮೇಜರ್ ಅರೌಂಡ್ ಒಂದು 12 ಆರ್ಗನ್ ಸಿಸ್ಟಮ್ಸ್ ಇದೆ. ಆ ಪ್ರತಿಯೊಂದು ಆರ್ಗನ್ ಸಿಸ್ಟಮ್ ಪ್ರತಿಯೊಂದು ಆಕ್ಟಿವಿಟಿಗೆ ರಿಲೇಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಕೆಲೆಟಲ್ ಸಿಸ್ಟಮ್, ಅದು ಜಿಮ್ನಲ್ಲೇನೆ ಡೆವಲಪ್ ಆಗೋದು. ಅದೇ ಪ್ರಕಾರ ರೆಸ್ಪಿರೇಟರಿ ನಾವು ನೋಡ್ತೀವಿ, ಅದು ಪ್ರಾಣಾಯಾಮದಿಂದ ಅಥವಾ ಕಾರ್ಡಿಯೋ ಆಕ್ಟಿವಿಟಿಯಿಂದ ಅದಾಗುತ್ತೆ. ಪ್ರತಿಯೊಂದು ಸಿಸ್ಟಮ್ ನೋಡಿದಾಗ ಅದನ್ನ ಕಾಪಾಡಿಕೊಳ್ಳಿಕ್ಕೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ದೇರ್ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಆ ರೈಟ್ ಬ್ಯಾಲೆನ್ಸ್ ಬೇಕು
1: ಅಂದ್ರೆ ಮೊದಲಿಗೆ ಅರ್ಥ ಮಾಡ್ಕೋಬೇಕು ನಾವು.
0: ಹೌದು, ಈವನ್ ಯೋಗ ಪ್ರಾಕ್ಟೀಷನ್ ಮಾಡೋರಿಗೂ ಕೂಡ ದೇ ನೀಡ್ ಸ್ಟ್ರೆಂತ್. ಸೊ ಹಾಗಾಗಿ ದೇ ಶುಡ್ ಡೂ ದಿಸ್. ಅಂಡ್ ಯಾರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಆ ಯೋಗ ಇಸ್ ಅನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್, ಅವರು ಇದನ್ನು ಕೂಡ ಮಾಡಲೇಬೇಕು. ಯೋಗ ವಿಲ್ ಗಿವ್ ಯು ಇಂಟರ್ನಲ್ ಹೆಲ್ತ್, ಪೀಸ್ ಆಫ್ ಮೈಂಡ್, ಟ್ರಾಂಕ್ವಿಲಿಟಿ. ಇಟ್ ಇಸ್ ಅ ಸ್ಟೆಪ್ ಟುವರ್ಡ್ಸ್ ಯುವರ್ ಕೈವಲ್ಯ. ಸರಿ, ಈಗ ಇಂಟರ್ನಲ್ ಹೆಲ್ತ್ ಆಯ್ತು, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕೂಡ ಆಯ್ತು. ನಿಮ್ಮವನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಆ ವಿದ್ಯಾ ಇಲ್ಲ ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್ ಟು ಯು? ಸೊ ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಕೂಡ ಬೇಕು. ಇದು ಎಲ್ಲವೂ ಬೇಕು ಇನ್ ರೈಟ್ ಪ್ರಪೋರ್ಷನ್ಸ್.
1: ಯೋಗ, ಕ್ರೀಡೆ ಮತ್ತು ತತ್ವಶಾಸ್ತ್ರ ಒಂದಕ್ಕೊಂದು ಬೆಸೆದುಕೊಂಡಿದೆ ಇದು.
0: ಹೌದು,
1: ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತೀರಾ ಇದನ್ನ?
0: ಮೂರು ಆರು ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ದಿನಚರ್ಯದಲ್ಲಿ ಸ್ಟಾರ್ಟ್ ಆಗೋದು ಯೋಗದಿಂದ. ಯೋಗದಿಂದ ಆ ನಂತರ, ಯೋಗ ಎಲ್ಲ ಮುಗಿಸಿದ ನಂತರ, ದೆನ್ ಐ ಸ್ಟಾರ್ಟ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು. ಅಗೇನ್ ವೆನ್ ಐ ಗೋಯಿಂಗ್ ಟು ಬೆಡ್, ಅಗೇನ್ ಇಟ್ ಇಸ್ ಯೋಗ ನಿದ್ರಾ ಅಂಡ್ ದೆನ್ ಐ ಗೋ ಟು ಬೆಡ್. ಈ ನಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಾವು ಅಷ್ಟೊಂದು ಅನ್ಇಂಟ್ರಪ್ಟೆಡ್ ಟೈಮ್ ಕೊಡ್ಲಿಕ್ಕೆ ಕಷ್ಟನೇ. ಈಗ ಫಾರ್ ಎಕ್ಸಾಂಪಲ್, ತಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರ ಅಂತ ತಿಳ್ಕೊಳ್ಳಿ, ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರ ಅಂತಂದ್ರೆ ದೇರ್ ಯು ಕ್ಯಾನ್ ಡೂ ಯುವರ್ ಪ್ರಾಣಾಯಾಮ ಅಥವಾ ಬಹಳಷ್ಟು ಕ್ರಿಯೆಗಳಿವೆ. ಅಥವಾ ಟ್ರಾವೆಲಿಂಗ್ ಮಾಡೋದ್ರಲ್ಲಿನ ಟೈಮ್ನಲ್ಲಿನ ನಾವು ವಜ್ರೋಲಿ ಅಥವಾ ಸಹಜೋಲಿ ಅಥವಾ ಅಶ್ವಿನಿ ಮುದ್ರಾ ಇಲ್ಲಾಂದ್ರೆ ಮುದ್ರಾ ಮಾಡಬಹುದು. ಐ ಮೀನ್ ಇಟ್ ಸ್ಪ್ರೆಡ್ ಔಟ್. ಆಕ್ಚುಲಿ ಫಸ್ಟ್ ಏನಂತಂದ್ರೆ ನಮಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಫಸ್ಟ್ ಅದನ್ನ ನಾವು ಡಿಟರ್ಮೈನ್ ಮಾಡ್ಕೋಬೇಕು, ಅಥವಾ ನಮ್ಮಲ್ಲಿ ಯಾವ್ದು ಶಾರ್ಟ್ ಕಮಿಂಗ್ ಇದೆ ಅನ್ನೋದು ನೋಡ್ಕೊಂಡ್ಬಿಟ್ಟು ದಟ್ ಇಸ್ ಹೌ ಯು ನೀಡ್ ಟು ಪ್ಲಾನ್.
1: ನಮ್ಮ ಆರೋಗ್ಯದಲ್ಲಿ ಏನ್ ತೊಂದ್ರೆ ಇದೆ ಅದನ್ನ ನಾವು ಫಸ್ಟ್ ಅರ್ಥ
0: ಮಾಡ್ಕೊಂಡು
1: ಆಮೇಲೆ ಯೋಗಾಸನ ಅಥವಾ ಧ್ಯಾನ, ಧಾರಣ, ಮುದ್ರಾ ಇವೆಲ್ಲ ಮಾಡ್ಬೇಕು ಅಂತ.
0: ಅದಕ್ಕೆ ಈ ಪ್ಲಾನ್ ಅನ್ನೋದು ಏನಿದೆ, ಇಟ್ ಇಸ್ ಪ್ಯೂರ್ಲಿ ಸಬ್ಜೆಕ್ಟಿವ್.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಘವೇಂದ್ರ ಅವರೇ, ಈ ಧಾವಂತದ ಜೀವನದಲ್ಲಿ ಯೋಗಕ್ಕೆ ಸಮಯನೇ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ, ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಯೋಗ ಮಾಡಬಹುದಾ ಅಂತ? ಒಂದು 15 ನಿಮಿಷ ಇದೆ ನಮಗೆ ಟೈಮ್, ಅಷ್ಟರಲ್ಲಿಯೂ ಕೂಡ ಯೋಗ ಮಾಡಬಹುದಾ?
0: ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಯಾರಿಟಿ ಅಂಡ್ ಚಾಯ್ಸ್. ಈಗ ನೋಡಿ, ಯಾರು ನಮ್ಮಲ್ಲಿ ಟೈಮೇ ಇಲ್ಲ ಅಂತ ಹೇಳ್ತಾರೋ ಅವರು ರೀಲ್ಸ್ ನೋಡ್ತಾ ಒಂದೆರಡು ತಾಸು ವೇಸ್ಟ್ ಮಾಡ್ತಾರೆ. ಸೊ ಇಟ್ಸ್ ಬೇಸಿಕಲಿ ಎ ಚಾಯ್ಸ್. ಈಗ ನೋಡಿ, ಇಟ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಹಾಗಾಗಿ ಯಾರಿಗೂ ಮಾಡಬೇಕು ಅಂತ ಪ್ರಬಲವಾದ ಇಚ್ಛೆ ಯಾರಲ್ಲಿ ಇದೆಯೋ ಅವರು ಕುಕಿಂಗ್ ಮಾಡ್ದಾಗ ಕೂಡ ಮಾಡಬಹುದು. ಒಂದ್ ಕೈನಲ್ಲಿ ಮುದ್ರಾ ಹಾಕೊಂಡ್ಬಿಟ್ಟು ಇನ್ನೊಂದ್ ಕೈನಲ್ಲಿ ಕುಕಿಂಗ್ ಮಾಡಬಹುದು. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್. ಇದರಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಏನಾದ್ರೂ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಅಕಂಪ್ಲಿಷ್. ಇದರಲ್ಲಿ ಪರ್ಫೆಕ್ಷನ್ ಅನ್ನೋ ಸ್ಟೇಜ್ ಅನ್ನೋದು ಯಾವುದೂ ಇಲ್ಲ. ಇಟ್ ಇಸ್ ಪ್ರೋಗ್ರೆಸಿವ್. ಯು ಕೀಪ್ ಮೂವಿಂಗ್, ಯು ಕೀಪ್ ಮೂವಿಂಗ್, ಯು ಕೀಪ್ ಡೂಯಿಂಗ್. ಇಟ್ಸ್ ಅ ಮ್ಯಾಟರ್ ಆಫ್ ಪರ್ಸನಲ್ ಚಾಯ್ಸ್. ಮಾಡಬೇಕನ್ನೋ ಅಂತ ಪ್ರಬಲವಾದ ಇಚ್ಛೆ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಅಗೇನ್, ಈಗ ನಾವು ಟ್ರೆಡಿಷನಲ್ ಪರ್ಸ್ಪೆಕ್ಟಿವ್ ಲಿಂದ ನೋಡಿದ್ರೆ ದಟ್ ಇಸ್ ನಾಟ್ ದಿ ವೇ. ಯಾಕಂದ್ರೆ ಪ್ರತಿಯೊಂದು ಸ್ಥಿತಿನಲ್ಲಿ ಕೂಡ ಯು ಹ್ಯಾವ್ ಟು ಮೇಂಟೈನ್ ದಟ್ ಪೋಸ್ಚರ್, ಯು ಹ್ಯಾವ್ ಟು ಮೇಂಟೈನ್ ದಟ್ ಬ್ರೀದಿಂಗ್, ಇನ್ಹೇಲಿಂಗ್, ಎಕ್ಸೇಲಿಂಗ್ ಮತ್ತೆ ಹೋಲ್ಡಿಂಗ್ ದ ಬ್ರೆತ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಸ್ಟ್ರೈನ್ ಬರಬೇಕು ಅಂತಂದ್ರೆ ನಾವು ಫಾಸ್ಟ್ ಫಾಸ್ಟ್ ಆಗಿ ಮಾಡೋದು ಅಂತಂದ್ರೆ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಬಟ್ ಇದನ್ನ ಒಂದು ಎಕ್ಸಸೈಸ್ ರೂಪದಲ್ಲಿ ನಾವು ಏನಾದರೂ ನೋಡಿ ನಾವು ಮಾಡಲಿಕ್ಕೆ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್, ಬಟ್ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಹಾಗೆ ನಿಮ್ಗೆ ಸ್ವೆಟಿಂಗೇ ಆಗಬೇಕು ಅಂತಂದ್ರೆ ಬೆಟರ್ ಯೂಸ್ ಅ ಸ್ಟೇರ್ ಕ್ಲೈಂಬರ್ ಅಥವಾ ಒಂದು ಎಲೆಪ್ಟಿಕಲ್ ಕ್ರಾಸ್ ಟ್ರೈನರ್ ಅಥವಾ ಯೂಸ್ ಅ ಟ್ರೆಡ್ಮಿಲ್ ಅಥವಾ ಸೈಕ್ಲಿಂಗ್ ಆಗಲಿ, ಅದು ಕುಂತಿದ್ದ ಪ್ಲೇಸ್ ನಲ್ಲೇನೆ ಮಾಡಬಹುದು ತಾನೇ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಯು ಡೋಂಟ್ ಮಿಕ್ಸ್ಅಪ್. ನಿಮ್ಗೆ ಏನ್ ಬೇಕು ಅನ್ನೋದು ಅದು ಮುಖ್ಯ ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್, ಫ್ಯಾಟ್ ಲಾಸ್ ಅನ್ನೋದು ಒಂದು ಮುಖ್ಯ ಉದ್ದೇಶವಾಗಿದ್ರೆ ಫ್ಯಾಟ್ ಲಾಸ್ ಎದರಲಿಂದ ಆಗುತ್ತೆ ಆ ಆಕ್ಟಿವಿಟಿ ಮಾಡಿ. ಮನಃಶಾಂತಿ ಬೇಕು ಅಂತಂದ್ರೆ ಯಾವ ಆಕ್ಟಿವಿಟಿ ಮಾಡೋದ್ರಿಂದ ಮನಃಶಾಂತಿ ಸಿಗುತ್ತೋ ಅದನ್ನ ಮಾಡಿ, ಮಿಕ್ಸ್ಅಪ್ ಮಾಡಬೇಡಿ ಅಂತ ಹೇಳೋದು.

0: ಆಕ್ಚುಲಿ ಯೋಗಶಾಸ್ತ್ರದಲ್ಲಿ ಆ ಈಶ್ವರನಿಗೆ ಇನ್ನೊಂದು ಶಬ್ದ ಏನಂದ್ರೆ ಓಂಕಾರ. ಬ್ರಹ್ಮಸೂತ್ರಗಳಲ್ಲಿ ಕೂಡ ಆ ಪರಬ್ರಹ್ಮನಿಗೆ ಒಂದು ಐಡೆಂಟಿಫೈ ಆಗಿರುವಂತಹ ಸಿಂಬಲ್ ಯಾವುದು ಅಂತಂದ್ರೆ ಓಂಕಾರ. ಈ ಓಂಕಾರ ಏನಂತಂದ್ರೆ ಇದು ಜಾಗರಣ ಸ್ವಪ್ನ ಸುಸುಪ್ತಿ ಅನ್ನೋ ಈ ಮೂರು ಸ್ಟೇಜ್ಗೆ ರಿಪ್ರೆಸೆಂಟ್ ಮಾಡುತ್ತೆ. ಈ ಮೂರನ್ನು ಸೇರಿದ್ರೆ ಅದೇ ತುರಿಯಾ ಅವಸ್ಥೆ. ಈಗ ಓಂಕಾರ ಮಾಡುವಾಗ ಕೂಡ ಅದು ಕೂಡ ಒಂದು ಪ್ಯಾಟರ್ನ್ ಇದೆ. ಅಂದ್ರೆ ಓ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು, ಮ ಅನ್ನೋ ಶಬ್ದ, ಹ್ಮ್ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು ಅನ್ನೋದು ಇದೆ. ಸೊ ಇದು
1: ಮಾಡುವಾಗ
0: ಓಂಕಾರ ಓಂಕಾರ ಅದು ನಾಭಿಲಿಂದ ಪ್ರಾರಂಭವಾಗಿ ಹೋಗುತ್ತೆ. ಈ ಮೆಥಡ್ ಅನ್ನ ಫಾಲೋ ಮಾಡಿ ಅವ್ರೇನಾದ್ರೂ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಅದರಿಂದ ಲಾಭ ಆಗುತ್ತೆ. ಯಾಕಂದ್ರೆ ಆ ಫ್ರೀಕ್ವೆನ್ಸಿ ವಿಲ್ ವೇರಿ. ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಲ್ಲ, ಸೊ ಮ್ಯೂಸಿಕ್ ಥೆರಪಿನಲ್ಲಿ ಏನಂತಂದ್ರೆ ಇಟ್ ಬೇಸಿಕಲಿ ವಿತ್ ದಿ ಫ್ರೀಕ್ವೆನ್ಸಿ ಲೆವೆಲ್. ಸೊ ಈ ಪ್ರಕಾರ ಉಚ್ಚಾರ ಮಾಡಿದರೆ ಅದು ಲಾಭದಾಯಕ. ಪ್ಲೇನ್ ಆಗಿ ಬರೇ ಓಂ ಓಂ ಅಂದ್ರೆ ದಟ್ ವಿಲ್ ನಾಟ್ ಗಿವ್ ಯು ದಟ್ ಕೈಂಡ್ ಆಫ್ ರಿಸಲ್ಟ್.
1: ಅಂದ್ರೆ ಯಾವುದೇ ಆಗ್ಲಿ ಗುರು ಮುಖೇನ ಕಲಿಬೇಕು.
0: ಹೌದು, ಇದ್ರೆ ಉತ್ತಮ.
1: ಒಂದು ಪದ್ಧತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಗುರುಗಳು ಇರಲೇಬೇಕು ಮಾರ್ಗದರ್ಶನಕ್ಕೆ ಅಂತ.
0: ಗುರುಗಳು ಬೇಕೇ ಬೇಕು.
1: ಒಳ್ಳೇದು ರಾಘವೇಂದ್ರ ಅವರೇ, ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಒಳ್ಳೆಯ ಮಾಹಿತಿಯನ್ನ ಇಲ್ಲಿವರೆಗೆ ನೀವು ನಮ್ಮ ಕೇಳುಗರಿಗೆ ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶ.